ಆಕಾಶವಾಣಿ ವಿಜಯಪುರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್ಗಳಲ್ಲಿ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭೋದಯದ ಶುಭ ನಮನಗಳನ್ನು ಸಲ್ಲಿಸುತ್ತಾ ನಿಲಯದ ಇಂದಿನ ಅಂದರೆ 2026 ಇಸ್ವಿ ಮೇ ತಿಂಗಳ 24 ತಾರೀಕು ಭಾನುವಾರದ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಸಮಯ ಬೆಳಗಿನ 5:58:38 ಸರ್ಹೃದಯ ಕೇಳುಗರಿಗೆಲ್ಲ ನಿಲಯದ ಕಾರ್ಯಕ್ರಮಗಳಿಗೆ ಹಾರ್ದಿಕ ಸ್ವಾಗತ.

ಆಕಾಶವಾಣಿ ವಿಜಯಪುರ. ಆತ್ಮೀಯರೇ, ಇದೀಗ ನಿಲಯದಿಂದ ಇಂದು ಕೇಳಿ ಬರಲಿರುವ ಕಾರ್ಯಕ್ರಮಗಳ ಮಾಹಿತಿ. ಈ ವೇಳೆಗೆ ಇನ್ನು ಮುಂದೆ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ.

6:30ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಮೂಡಿಬರುವುದು. ಇಂದಿನ ಚಿಂತನ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ವಿದ್ಯಾ ಭರತನಹಳ್ಳಿ. 6:35ಕ್ಕೆ ನಮ್ಮ ಕೇಂದ್ರದಿಂದ

ರೈತರಿಗೆ ಸಲಹೆ. ನಂತರ 6:40 ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. ಈ ಬೆಳಿಗ್ಗೆ 7:15 ನಮ್ಮ ನಿಲಯದಿಂದ ಉದ್ಯೋಗ ವಾರ್ತೆ, ನಂತರ ಭಾವಗೀತೆಗಳು. 7:45, 8:30 ಹಾಗೂ 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಮ್ಮ ಕೇಂದ್ರದಿಂದ. ಬೆಳಿಗ್ಗೆ 9:00 ಎಂದಿನಂತೆ ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ. ಬೆಳಿಗ್ಗೆ 10:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರುವುದು. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಮಾಜಮುಖಿ ಉದ್ಯಮದ ಮುನ್ನಡೆ, ಮಹಿಳಾ ಉದ್ಯಮಿ ಆಶಾ ಅವರ ಪಯಣ, ಇವರೊಂದಿಗೆ ಆಶಾ. 12:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಾಹಿತಿ ಮಾಡಿಕೊಡಲಿದ್ದಾರೆ ಡಾಕ್ಟರ್ ಪ್ರಶಾಂತ್ ಹಾಗೂ ಡಾಕ್ಟರ್ ರಾಜೇಶ್ ಕೃಷ್ಣ. 1:00 ಪ್ರಗತಿ ಪಥ, 1:20 ಹಾಗೂ 2:40 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಸಂಜೆ 5:00 ನಮ್ಮ ನಿಲಯದಿಂದ ಉಲಿನಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ. 6:10 ಕೇಳಲಿದ್ದೀರಿ ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮವನ್ನು. ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮ. 7:45 ಕನ್ನಡದಲ್ಲಿ ಭಾಷಣ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಚನಕಾರರ ಕಾಯಕ ತತ್ವ, ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ ಅವರು. 8:00 ಯುವವಾಣಿ ಕಾರ್ಯಕ್ರಮ ಮೂಡಿಬರುವುದು ನಮ್ಮ ನಿಲಯದಿಂದ. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ 9:30 ರೇಡಿಯೋಸ್ಕೋಪ್, ನಂತರ ರವಿವಾಸುರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಮೂಡಿಬರುವುದು.

ಆಕಾಶವಾಣಿ ವಿಜಯಪುರ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಬಿ ಕೆ ಸುಮಿತ್ರಾ ಅವರು ಹಾಡಿರುವ ಗೀತೆಗಳು.

ವಂದನಾ ಕಾರ್ಯಕ್ರಮದ ಕೊನೆಯಲ್ಲಿ ದೇಶಭಕ್ತಿ ಗೀತೆ, ರಚನೆ ರಾಘವೇಂದ್ರ ಇಟಗಿ ಅವರದ್ದು, ಸಮೂಹ ಗಾನದಲ್ಲಿ ಕೇಳೋಣ.

ಇದು ಇಂದಿನ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. ಇದು ಆಕಾಶವಾಣಿ ವಿಷಯಪುರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮವನ್ನು ಕೇಳೋಣ. ಚಿಂತನವನ್ನು

0: ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ, ವಿದ್ಯಾ ಭರತನಹಳ್ಳಿ ಅವರಿಂದ.
1: ಮನುಷ್ಯ ಒಂಟಿ ಜೀವಿಯಲ್ಲ, ಸಂಘಜೀವಿ. ಹುಟ್ಟಿನಿಂದ ಸಾವಿನವರೆಗೆ ವಿವಿಧ ವ್ಯಕ್ತಿಗಳೊಂದಿಗೆ ಯಾವುದೋ ಒಂದು ರೀತಿಯ ನಂಟನ್ನು ಹೊಂದಿರುತ್ತೇವೆ. ಈ ನಂಟನ್ನೇ ನಾವು ಸಂಬಂಧ ಎನ್ನುತ್ತೇವೆ. ಸಂಬಂಧ ಎಂಬುದು ಕೇವಲ ಎರಡು ವ್ಯಕ್ತಿಗಳ ನಡುವಿನ ಸಂಪರ್ಕವಲ್ಲ, ಅದು ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತು ಭಾವನೆಗಳ ಸಮ್ಮಿಲನ. ಸುಂದರವಾದ ಸಂಬಂಧಗಳು ನಮ್ಮ ಜೀವನಕ್ಕೆ ಅರ್ಥ ಮತ್ತು ಉದ್ದೇಶವನ್ನು ನೀಡುತ್ತದೆ. ಸಂಬಂಧದ ಹಲವು ರೂಪಗಳು. ಸಂಬಂಧಗಳನ್ನು ಅವುಗಳ ಸ್ವರೂಪಕ್ಕೆ ಅನುಗುಣವಾಗಿ ಹಲವು ವಿಧಗಳಾಗಿ ಗುರುತಿಸಬಹುದು. ರಕ್ತ ಸಂಬಂಧಗಳು, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿಯರ ನಡುವಿನ ನಂಟು, ಹುಟ್ಟಿನಿಂದಲೇ ಬರುವಂತಹ ನಂಟು. ಈ ಸಂಬಂಧಗಳು ಭದ್ರತೆಯನ್ನು, ಒಂದು ಸಂಸ್ಕಾರವನ್ನು ನೀಡುವಂತಹದ್ದು. ಇನ್ನು ಎರಡನೆಯದು ಸ್ನೇಹ ಸಂಬಂಧ. ರಕ್ತ ಸಂಬಂಧಕ್ಕಿಂತ ಮಿಗಿಲಾದುದು ಸ್ನೇಹ ಎಂಬ ಮಾತಿದೆ. ನಾವು ನಮ್ಮ ಇಷ್ಟದಂತೆ ಆರಿಸಿಕೊಳ್ಳುವ ಏಕೈಕ ಸಂಬಂಧವಿದು. ಕಷ್ಟ ಸುಖಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಸ್ನೇಹ ಅತಿ ಮುಖ್ಯ. ಮೂರನೇದು ವೈವಾಹಿಕ ಸಂಬಂಧ. ಇಬ್ಬರು ವ್ಯಕ್ತಿಗಳು ಜೀವನ ಪರ್ಯಂತ ಜೊತೆಯಾಗಿ ಬಾಳಲು ಮಾಡಿಕೊಂಡಿರುವ ಒಪ್ಪಂದ. ಇದು ಬಹಳ ಸೂಕ್ಷ್ಮ ಸಂಬಂಧ. ಪರಸ್ಪರ ನಿಷ್ಠೆ, ಗೌರವ, ತಾಳ್ಮೆ, ಸಹಕಾರ, ಪ್ರೀತಿ, ಹಕ್ಕು ಎಲ್ಲವನ್ನೂ ಒಳಗೊಂಡಿರುವಂಥದ್ದು. ಇನ್ನು ಸಾಮಾಜಿಕ ಮತ್ತು ವೃತ್ತಿಪರ ಸಂಬಂಧಗಳು. ಸಮಾಜದಲ್ಲಿ ಬೆರೆಯುವಾಗ ನೆರೆಹೊರೆಯವರೊಂದಿಗೆ ಅಥವಾ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ, ಮಾಲೀಕರೊಂದಿಗೆ ಬೆಳೆಸಿಕೊಳ್ಳುವಂಥ ಬಾಂಧವ್ಯಗಳು. ಐದನೇದು ಅಂತಾರಾಷ್ಟ್ರೀಯ ಸಂಬಂಧ. ಇದು ವ್ಯಾವಹಾರಿಕ ಸಂಬಂಧವಾಗಿರುತ್ತದೆ. ಸಂಬಂಧಗಳಲ್ಲಿ ಹಲವು ರೀತಿಯ ಸಂಬಂಧಗಳನ್ನು ನಾವು ಹೇಳಬಹುದು. ಜೀವನ

0: ಸಂದರ್ಭದಲ್ಲಿ ಏರಿಳಿತಗಳು ಸಹಜ. ಸೋತಾಗ ಸಾಂತ್ವನ ಹೇಳಲು, ಗೆದ್ದಾಗ ಸಂಭ್ರಮಿಸಲು ಆತ್ಮೀಯರು ಬೇಕು. ಉತ್ತಮ ಸಂಬಂಧಗಳು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಧೈರ್ಯ ತುಂಬುತ್ತದೆ. ಅಹಂಕಾರ ಮತ್ತು ಸಂವಹನದ ಕೊರತೆಯಿಂದಾಗಿ ಚಂದದ ಸಂಬಂಧಗಳು ಮುರಿದು ಬೀಳುತ್ತವೆ. ನಾವು ಬೆರೆಯುವ ಜನರ ಗುಣಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ. ಮನೆಯಲ್ಲಿ ಹಿರಿಯರೊಂದಿಗಿನ ಸಂಬಂಧ ನಮಗೆ ಗೌರವ ಮತ್ತು ಶಿಸ್ತನ್ನು ಕಲಿಸಿದರೆ, ಸ್ನೇಹಿತರೊಂದಿಗಿನ ಸಂಬಂಧ ನಮಗೆ ಹೊಂದಾಣಿಕೆಯನ್ನು ಕಲಿಸುತ್ತದೆ. ಹೊಂದಿಕೊಳ್ಳುವ ಗುಣ ಇಲ್ಲದವರಿಗೆ ಸ್ನೇಹ ಕೊರತೆಯಾಗುತ್ತದೆ. ಎಷ್ಟೇ ಹಣ ಅಂತಸ್ತು ಇದ್ದರೂ ಹಂಚಿಕೊಳ್ಳಲು ಪ್ರೀತಿಪಾತ್ರರು ಇಲ್ಲದಿದ್ದರೆ ಜೀವನ ಶೂನ್ಯವೆನಿಸುತ್ತದೆ. ಒಳ್ಳೆಯ ಸಂಬಂಧಗಳು ಜೀವಕ್ಕೆ ಚೈತನ್ಯ ನೀಡುತ್ತವೆ. ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಬೆಳೆದಂತೆ ಮನುಷ್ಯ ಮನುಷ್ಯರ ನಡುವೆ ಅಂತರ ಹೆಚ್ಚುತ್ತಿದೆ. ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆದು ಹೋಗಿರುವ ನಾವು ಪಕ್ಕದ ಜೀವದೊಂದಿಗೆ ಮಾತು ಬೇಕಿಲ್ಲದವರಂತೆ ವರ್ತಿಸುತ್ತಿದ್ದೇವೆ. ಅವಿಭಕ್ತ ಕುಟುಂಬಗಳು ಮಾಯವಾಗಿ ವಿಭಕ್ತ ಕುಟುಂಬಗಳು ಹೆಚ್ಚುತ್ತಿರುವುದು ಸಂಬಂಧಗಳ ಬಿರುಕಿಗೆ ಕಾರಣವಾಗುತ್ತಿದೆ. ಅಸಹನೆ, ಅಸಹಕಾರ ಮತ್ತು ಸಮಯದ ಅಭಾವದಿಂದಾಗಿ ಸುಂದರ ಸಂಬಂಧಗಳು ನಿರ್ಜೀವವಾಗುತ್ತಿದೆ. ಸುಂದರ ಹೂ ಬಿಡಲು ಗಿಡಕ್ಕೆ ಹೇಗೆ ಆರೈಕೆ ಬೇಕೋ ಹಾಗೆ ಸಂಬಂಧಗಳಿಗೆ ಕೂಡ. ಸೂಕ್ತ ಪೋಷಣೆ ಇಲ್ಲದಿದ್ದರೆ ಗಟ್ಟಿ ಸಂಬಂಧಗಳು ಕೂಡ ಶಿಥಿಲವಾಗುತ್ತಾ ಹೋಗುತ್ತದೆ. ಸಂಬಂಧ ಉಳಿಯುವಲ್ಲಿ ಸಂವಹನ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ಮನಬಿಚ್ಚಿ ಮಾತಾಡುವುದು ಸಂಬಂಧದ ಅಡಿಪಾಯ. ತಪ್ಪು ತಿಳುವಳಿಕೆಗಳಾದಾಗ ಕುಳಿತು ಚರ್ಚಿಸಿ ಬಗೆಹರಿಸಿಕೊಳ್ಳಬೇಕು. ಚರ್ಚೆಗೆ ಅವಕಾಶವಿಲ್ಲದ ಸಂಬಂಧಗಳು ನಿಧಾನಕ್ಕೆ ಸಾಯುತ್ತಾ ಹೋಗುತ್ತವೆ. ಮಾನಸಿಕ ಒತ್ತಡವನ್ನುಂಟು ಮಾಡುತ್ತದೆ. ಕೆಲಸದ ಒತ್ತಡದ ನಡುವೆಯೂ ಕುಟುಂಬ ಮತ್ತು ಸ್ನೇಹಿತರಿಗಾಗಿ ಸಮಯವನ್ನು ಮೀಸಲಿಡಬೇಕು. ಪ್ರತಿಯೊಬ್ಬರಿಗೂ ಅವರದೇ ಆದ ವಿಚಾರಗಳು ಭಾವನೆಗಳು ಇರುತ್ತವೆ. ಅದನ್ನು ಗೌರವಿಸುವುದು ಮತ್ತು ಅತಿಯಾದ ನಿರೀಕ್ಷೆ ಮಾಡದಿರುವುದು ಸಂಬಂಧವನ್ನು ದೀರ್ಘಕಾಲ ಉಳಿಸುತ್ತದೆ. ಸಂಬಂಧಗಳ ನಡುವೆ ಅವಹೇಳನ, ಕಠೋರ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡುತ್ತವೆ. ಹಾಗೆ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಿ ಮರೆಯುವ ಗುಣ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ತಾಯಿ ಮಕ್ಕಳ ಸಂಬಂಧದ ಹೊರತಾದ ಇನ್ನೆಲ್ಲ ಸಂಬಂಧಗಳಿಗೂ ಒಂದು ಪರಿಧಿ ಇರುತ್ತದೆ, ಮಿತಿ ಇರುತ್ತದೆ. ಎಚ್ಚರದಿಂದ ನಿಭಾಯಿಸಬೇಕಾಗುತ್ತದೆ. ಪ್ರೀತಿಯೊಂದೇ ಎಲ್ಲ ಸಂಬಂಧಗಳನ್ನು ಗಟ್ಟಿಯಾಗಿ ಇಡಬಲ್ಲವುದು. ಪ್ರೀತಿ, ವಿಶ್ವಾಸ, ನಂಬಿಕೆಯ ಆಧಾರದ ಮೇಲೆ ಕಟ್ಟಿದ ಸಂಬಂಧಗಳು ಜೀವನದ ಕೊನೆಯವರೆಗೂ ನೆರಳಾಗಿ ನಮ್ಮನ್ನು ಪೊರೆಯುತ್ತವೆ. ಪ್ರೀತಿಯೊಂದೇ ಇರಲಿ ಜೀವಜಾಲದ ನಡುವೆ ಅನ್ನುತ್ತಾ ಎಲ್ಲರನ್ನೂ ಪ್ರೀತಿಸೋಣ, ಬಾಂಧವ್ಯ ಬೆಳೆಸೋಣ.
1: ವಿದ್ಯಾ ಭರತನಹಳ್ಳಿ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ.

0: ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿಯ ವಿಜಯಪುರ ಎಫ್ಎಂ ಕೇಂದ್ರವನ್ನ. ರೈತರಿಗೆ ಸಲಹೆ ಕಾರ್ಯಕ್ರಮ, ಮೊದಲಿಗೊಂದು ಪ್ರಕಟಣೆ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
0: ಪ್ರಸಾರವಾಗಲಿದೆ ರೈತರಿಗೆ ಸಲಹೆ ಕಾರ್ಯಕ್ರಮ.
3: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಾನು ಡಾಕ್ಟರ್ ಸವಿತಾ ಬಿ ಅಂತ ಮಣ್ಣು ವಿಜ್ಞಾನಿಯಾಗಿ ಒಣಬೇಸಾಯ ಹಿತ್ನಳ್ಳಿ ಫಾರ್ಮ್ ಅಂತ ವಿಜಯಪುರದಲ್ಲಿ ಕೆಲಸ ಮಾಡ್ತಾ ಇರೋದು. ತೋಟಗಾರಿಕೆ ಬೆಳೆ ರೈತರಿಗೆ ಪ್ರಮುಖವಾಗಿ ಮಣ್ಣು, ನೀರು ಮತ್ತು ಎಲೆ ಪರೀಕ್ಷೆ ಮಾಡೋದು ಅವಶ್ಯಕತೆ ಇದೆ. ಅದರಿಂದ ಏನಾಗುತ್ತಂದ್ರೆ, ನಿಮ್ದು ಎಲೆಗಳಲ್ಲಿ ಯಾವ್ದಾದ್ರು ಲಘು ಪೋಷಕಾಂಶಗಳು ನಿರ್ವಹಣೆ ಮಾಡೋದು, ಲಘು ಪೋಷಕಾಂಶಗಳು ಕೊರತೆ ಕಂಡು ಹಿಡಿಬೇಕಂತಂದ್ರೆ ಎಲೆ ಪರೀಕ್ಷೆ ಮಾಡಿಸೋದು ಎಲ್ಲಾ ರೈತ ಬಾಂಧವರು

0: ಅದು ಒಂದು ಅವಶ್ಯಕತೆ. ಮತ್ತೆ ನೀರು ಪರೀಕ್ಷೆ, ನೀರು ಸವಳಾಗಿದ್ರೆ ನೀವು ದ್ರಾಕ್ಷಿಯಲ್ಲಿ ನೀರು ಬಿಡ್ತಿದ್ರೆ ಅವಾಗ ಲಘು ಪೋಷಕಾಂಶಗಳ ಕೊರತೆ ಬೆಳೆಯಲ್ಲಿ ಕಂಡುಬಿಡುತ್ತೆ. ಹಂಗಾಗಿ ನೀರು ಪರೀಕ್ಷೆ ಮಾಡ್ಕೋಬೇಕು. ಮತ್ತೆ ಈಗ ಮಣ್ಣು ಅಂದ್ರೆ ನೀವು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿನೂ ಮಾಡಿಸ್ಬೋದು. ತೋಟಗಾರಿಕೆ ಬೆಳೆಗಳಿದ್ದಲ್ಲಿ ನಿಮ್ಗೆ ಅಂದ್ರೆ ಗೊಬ್ಬರ ಹಾಕಕ್ಕಿಂತ ಮುಂಚೆ 3 ತಿಂಗಳ ಮುಂಚಿತವಾಗಿ ಮಣ್ಣು ಪರೀಕ್ಷೆ ಮಾಡಿಸ್ಕೋಬಹುದು. ಹಾಗಾಗಿ ಮಣ್ಣು ಮತ್ತು ನೀರು ಮತ್ತೆ ಎಲೆ ಪರೀಕ್ಷೆ ತೋಟಗಾರಿಕೆದಾಗ್ಲಿ ನಿಮ್ದು ಕೃಷಿದಾದ್ರೂ ಮಾಡಿಸ್ಬೇಕಿತ್ತಂದ್ರೆ ಪರೀಕ್ಷೆ ಎಲ್ಲಿ ಮಾಡಿಸೋದು ಅಂತ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ. ಎಷ್ಟೊಂದ್ ಜನ ರೈತರಿಗೆ ಎಲ್ಲಿ ಪರೀಕ್ಷೆ ಮಾಡಿಸ್ಬೇಕು ಅಂತಾನೆ ಗೊತ್ತಿರಲ್ಲ. ಹಾಗಾಗಿ ಈಗ ಅದರದ್ದು ವಿಳಾಸ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಮಣ್ಣು ಮತ್ತು ನೀರು ಎಲೆ ಮಾದರಿ ಪರೀಕ್ಷೆ ಪ್ರಯೋಗಾಲಯ ಹಿತ್ನಳ್ಳಿ ಫಾರ್ಮು ಒಣಬೇಸಾಯ ವಿಜಯಪುರದಲ್ಲಿ ಇದೆ. ಇದರಲ್ಲಿ ಏನಂತಂದ್ರೆ ಮಣ್ಣಿನಲ್ಲಿ 16 ನಿಮ್ದು ಪ್ಯಾರಾಮೀಟರ್ ಏನಂತೀವೋ, ರಸಸಾರ, ಮಣ್ಣಿನಲ್ಲಿ ಉಪ್ಪಿನಂಶ ಎಷ್ಟಿದೆ, ಸಾರಜನಕ, ರಂಜಕ, ಪೊಟ್ಯಾಶು, ಸತು, ಲಘು ಪೋಷಕಾಂಶಗಳಾದ ಸತು, ಕಬ್ಬಿಣ 5-6 ಮಾಡ್ತೀವಿ, ಮತ್ತೆ ಸುಣ್ಣ ಎಷ್ಟಿದೆ, ಮೆಗ್ನೀಷಿಯಂ ಎಷ್ಟಿದೆ, ಗಂಧಕ ಎಷ್ಟಿದೆ ಅಂತ ಮಣ್ಣಿನಲ್ಲಿ 16 ಪ್ಯಾರಾಮೀಟರ್ ಈ ಪ್ರಯೋಗಾಲಯದಲ್ಲಿ ಮಾಡ್ತಾರೆ. ಮತ್ತೆ ನೀರಿನಲ್ಲಿ ಉಪ್ಪಿನಂಶ ಜಾಸ್ತಿ ಇದ್ರೆ ನೀವು ಅದೇ ದ್ರಾಕ್ಷಿಗೆ, ದಾಳಿಂಬೆಗೆ, ನಿಂಬೆಗೆ ಬಿಟ್ರೆ ಉಪ್ಪಿನಂಶ ಇರದಂದ್ರೆ ಸೌಳ್ ನೀರು ನೀವು ನೀರಾವರಿ, ಹನಿ ನೀರಾವರಿ ಆದ್ರೂ ಹರಿ ನೀರಾವರಿ ಆದ್ರೂ ಕೊಟ್ಟರು ಕೂಡ ಉಪ್ಪಿನಂಶ ಜಾಸ್ತಿಯಾಗಿ ಏನಾಗುತ್ತೆ, ಲಘು ಪೋಷಕಾಂಶಗಳ ಕೊರತೆ ಕಂಡುಬಿಡುತ್ತೆ. ಈಗ ದ್ರಾಕ್ಷಿಯಲ್ಲಾಗ್ಲಿ ನೀವು ಇದರಲ್ಲಿ ಎಲೆಗಳು ಹಳದಿ ಆಗಿರುತ್ತೆ, ಇಲ್ಲ ಬಿಳಿ ಈ ತರ ಆಗಿರುತ್ತೆ, ನರಗಳಲ್ಲಿ ಹಸಿರಿರ್ತವೆ, ಫುಲ್ ಹಳದಿ ತರ ಆಗಿರುತ್ತೆ. ಈ ತರ ಕೊರತೆಗಳು ಕಂಡು ಬಂದಲ್ಲಿ ಲಘು ಪೋಷಕಾಂಶಗಳ ಕೊರತೆ ಅಂತ ತಿಳ್ಕೊಬೇಕು ನೀವು. ಹಾಗಾಗಿ ಅದರದೂ ಕೂಡ ನೀವು ಎಲೆಗಳ ಪರೀಕ್ಷೆ ಕೂಡ ಮಾಡಬಹುದು. ಎಲೆಗಳ ಪರೀಕ್ಷೆ ಮಾಡಿಸಿ ನೀವು ಯಾವ್ದು ಕೊರತೆ ಇದೆ, ಈಗ ಸತು ಇದ್ರೆ ಸತುವಿಂದು 5 ಗ್ರಾಮ್ 1 ಲೀಟರ್ ನೀರಿಗೆ ಜಿಂಕ್ ಸಲ್ಫೇಟ್ ಅಂತ ಬರುತ್ತೆ ಮಾರ್ಕೆಟ್ ಅಲ್ಲಿ, ಅದನ್ನ ಕೂಡ ನೀವು ಸಿಂಪಡಣೆ ಮಾಡಿ ನಿಮ್ದು ಬೆಳೆಯನ್ನ ಇಳುವರಿ ಜಾಸ್ತಿ ಮಾಡಿಸಬಹುದು. ಈಗ ಎಲೆ ಪರೀಕ್ಷೆಯಲ್ಲಿನೂ ನಾವು 11 ಪ್ಯಾರಾಮೀಟರ್ ಮಾಡ್ತೀವಿ, ಸಾರಜನಕ, ರಂಜಕ, ಪೊಟ್ಯಾಶು, ಅದರದ್ದು ಎಲೆದ ಮೇಲೆ ನಿರ್ವಹಣೆ ಹೇಗ್ ಮಾಡೋದು, ಅದರಲ್ಲಿ ಎಷ್ಟು ಸತುವಿದೆ, ಕಬ್ಬಿಣ ಇದೆ, ಅದ್ರ ಮೇಲೂ ಮಾಡ್ತೀವಿ. ನೀರಿನಲ್ಲಿ ಪರೀಕ್ಷೆ ಮಾಡೋದು 4 ಪ್ಯಾರಾಮೀಟರ್, ಅದರಲ್ಲಿ ಏನಂತಂದ್ರೆ ರಸಸಾರ, ವಿದ್ಯುತ್ ವಾಹಕ ಅಂತೀವಿ, ಅದು ಉಪ್ಪಿನಂಶ ಎಷ್ಟಿದೆ ಅಂತ ಅದಿಷ್ಟು ಮಾಡ್ತೀವಿ. ಆಮೇಲೆ ಮತ್ತೇನಂದ್ರೆ ನೀರಿಗೆ ಅಂದ್ರೆ ನೀವೇನ್ ನೀರಾವರಿ ಕೊಡ್ತಿರೋ ಆ ನೀರು ಯೋಗ್ಯತೆ ಇದೇನಿಲ್ಲ ಅಂತ ಹೇಳ್ಕೊಡ್ತೀವಿ. ನಮ್ಮ ಸೋಡಿಯಂ ಕಂಟೆಂಟ್ ಎಷ್ಟಿದೆ ಅಂತ ಹೇಳ್ತೀವಿ. ಆ ಥರದಲ್ಲಿ 4 ಪ್ಯಾರಾಮೀಟರ್ ಮಾಡ್ತೀವಿ. ಅದಕ್ಕಾಗಿ ಎಲ್ಲಾ ರೈತ ಬಾಂಧವರಿಗೆ ವಿನಂತಿ ಏನಂತಂದ್ರೆ ಮಣ್ಣು, ನೀರು ಮತ್ತೆ ಎಲೆ ನಿಮ್ದು ಬೆಳೆದೆ ಯಾವುದೇ ಬೆಳೆ ಇರಲಿ, ಕಬ್ಬಿರ್ಲಿ, ನಿಮ್ದು ತೊಗರಿ ಇರಲಿ, ಯಾವುದೇ ಬೆಳೆ ಇದ್ರು, ತೋಟಗಾರಿಕೆ ಬೆಳೆ ಇದ್ರು ನೀವು ಇಲ್ಲಿ ಪರೀಕ್ಷೆ ಮಾಡಿಸ್ಕೋಬಹುದು. ಇದರಲ್ಲಿ ಒಂದೊಂದು ಪ್ಯಾರಾಮೀಟರ್ಗೆ ಅಂದ್ರೆ ಅಮೌಂಟ್ ಆಗುತ್ತೆ, 50 ರೂಪಾಯಿ ಅದು ತಗೊಳ್ತೀವಿ ನಾವು. ಹಾಗಾಗಿ ನಿಮ್ಗೆ ಎಷ್ಟು ಪ್ಯಾರಾಮೀಟರ್ ಮೇಲೂ ಹೋಗುತ್ತೆ. ಈಗ ಬರೀ ನನಗೆ ಸಾರಜನಕ, ರಂಜಕ, ಪೊಟ್ಯಾಶ್ ಬೇಕಂದ್ರೆ 150 ಅದರಿರುತ್ತೆ. ಆ ತರ ರೈತ ಬಾಂಧವರಿಗೆ ಇದು ದುಡ್ಡಿನ ವಿಷಯ ಅಲ್ಲ. ಹಾಗಾಗಿ ನೀವು ಪರೀಕ್ಷೆ ಮಾಡ್ಕೊಂಡ್ರೆ ನೀವು ಹೆಚ್ಚಿನ ಇಳುವರಿ ಪಡೆಯಬಹುದು. ಹಾಗಾಗಿ ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಸವಿತಾ ಬಿ, ಹಿರಿಯ ವಿಜ್ಞಾನಿ, ಒಣಬೇಸಾಯ ಸಂಶೋಧನಾ ಯೋಜನೆ, ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ, ನನ್ನ ಮೊಬೈಲ್ ನಂಬರ್ ಬೇಕಾದ್ರೆ ತಗೊಳ್ಳಿ, 7005442056. ಇದಕ್ಕೆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೂಡ ಬಂದು ನಮ್ಮ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿಸ್ಕೋಬಹುದು. ಪರೀಕ್ಷೆ ನಂತರ ನಾವು ಯಾವ ಬೆಳೆಗೆ ಏನೇನು ಕೊಡಬೇಕು ಅಂತ ಮಾಹಿತಿ ವಿವರವಾಗಿ ಕೊಡ್ತೀವಿ. ಅಂದ್ರೆ ಯಾವ್ದು ಪೋಷಕಾಂಶ ಕೊರತೆ ಇದೆ ನಿಮ್ ಬೆಳೆಗೆ, ಮಣ್ಣಿನಲ್ಲಿ ಏನಿದೆ, ನೀರಿನಲ್ಲಿ ಏನಿದೆ, ಎಲೆಯಲ್ಲಿ ಏನಿದೆ, ಯಾವ್ದು ಪೋಷಕಾಂಶಗಳ ಕೊರತೆ ಇದೆ, ಕೊರತೆ ಮೇಲೆ ನಾವು ನಿಮ್ಗೆ ಶಿಫಾರಸು ಮಾಡ್ತೀವಿ. ಅದಕ್ಕಾಗಿ ರೈತ ಬಾಂಧವರಿಗೆ ವಿನಂತಿ. ಎಲ್ಲಾ ರೈತ ಬಾಂಧವರಿಗೆ ಧನ್ಯವಾದಗಳು.
1: ರೈತರಿಗೆ ಸಲಹೆ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗೊಂದಲಿಗರ ಪದಗಳು, ಗೋಂಧಳಿ ದೇವೇಂದ್ರಪ್ಪ, ದುರ್ಗಪ್ಪ ಹಾಗೂ ತಂಡದವರಿಂದ.

ಕರಣ ಕದುವ ಮಾನದ ಗೋಧಿ ಬಿಸಿ ಹಮ್ಮು ಗಿಮ್ಮು ಅರಳನ ಕಲದುವ ಮಾನದ ಗೋಧಿ ಬಿಸಿ ಇಮ್ಮನಾದ ರೊಟ್ಟಿ ಸುಟ್ಟೆ ನಮ್ಮ ಸುಬಕನಾರಿ ಇಮ್ಮನಾದ ರೊಟ್ಟಿ ಸುಟ್ಟೆ ನಮ್ಮ ಸುಬಕನಾರಿ ನಾನ

ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.

ಬಾರೋ ಮಗನ ರಾಮಣ್ಣ ಭಕ್ತರ ಮನೆಗೆ ಹೋಗಿ ನಾನು ಭಕ್ತರ ಭಾವ ನೋಡಿ ಉದ್ಧಾರ ಮಾಡಿ ಬರ್ತೀರಂತೇಳಿ. ಜಾತಿಯಲ್ಲಿ ಜೋಗಮ್ಮಾಗಿ ಬಡವನ ಮನೆಗೆ ಬಂಕಾಪುರ ಪ್ಯಾಟಿ ಹೋಗ್ಬೇಕಾದ್ರೆ ಬ್ಯಾಡ್ರ ಕನ್ನಯ್ಯ ಮಹಾ ಬಡ್ತಾನ, ನೆಲ ಹಾಸಿಗೆ ಮಾಡ್ತಾನೆ, ಮುಗುಳು ಹೊತ್ತಿಗೆ ಮಾಡ್ತಾನೆ. ಗುಡ್ಡಾಗವರು ತಿರುಗುತ್ತಾನೆ, ಕಾರಿ ಸೊಪ್ಪು ಬಾರಿ ಸೊಪ್ಪು ತಂದು ಬಡವ ಉಪ್ಪಿಲ್ದು ಕುಚ್ಚಿ ಊಟ ಮಾಡ್ತಾನೆ. ಆ ಬಡವನ ಬಡ್ತನ ನೋಡ್ಲಾರ್ದು ಊರಾದ ರೈತರೆಲ್ಲ ಕುತ್ಕೊಂಡು ಒಂದು ಹೊಲ ಕೊಟ್ಟಾದ ಮೂರು ಕೂರಿಗೆ ಬಿತ್ತಾಕ ಉಡಿಯಲ್ಲಿ ಬೀಜ ಕಟ್ಕೊಂಡು ಬಡವ ಬಿತ್ತಾಕ ಹೋಗ್ಯಾನೆ. ಆ ಬಡವ ಮುಂದೆ ಮುಂದೆ ಬೀಜ ಬಿತ್ಕೊಂಡು ಮಂಗಳವಾರ ಹೋಗ್ಬೇಕಾದ್ರೆ ವಿಧಿಮಾಯಿ ಹೋಗಿ ಹೊಲ್ದಾಳ ಬೀಜ ಎಲ್ಲ ಆರಿಸ್ಬಿಟ್ಟಾಳೆ. ಹೊಲ್ದಾಗ ಏನು ಬೆಳೆದಿಲ್ಲ, ಬರೇ ಕರಿಕಿ ಬೆಳೆದೈತಿ. ಚಿಂತೆ ಮಾಡ್ಕೊಂತ ಬಡವ ಕುಂದ್ರಲಿಕ್ಕೆ ಎಲ್ಲ

0: ನನ್ನ ಬಡ್ತನ ಬಯಲು ಮಾಡ್ಲಿಕ್ಕೆ ಬಂದೆ ನನ್ನ ಮನೆಗೆ. ನನಗೆ ಮಹಾ ಬಡ್ತನ ಬಂದೆ ತಮ್ಮ, ನಿನಗೇನ್ ನೀಡ್ಲಿ ತಾಯಿ ಅಲ್ಲಮ್ಮ. ಅಪ್ಪ ನನಗೇನ್ ಬೇಕಾಗಿಲ್ಲ, ಹಸುವಾಗಿತ್ತು ಬಡವ, ಐದು ಬೆಳೆಸಿ ಕೊಡು ಊಟ ಮಾಡಿ ನಾನು ಹೊಲ ಗುಡಿಗೆ ಹೋಗ್ತೀನಿ.
1: ಒಳ್ಳೇದು ದೇವಿ.
0: ತಾಯಿ ನನಗೆ ಐದು ಬೆಳೆಸಿ ಬೆಳೆದಿಲ್ಲ, ಬರೀ ಅಡಿವೆ ಆಗೈತಿ ಹೊಲ, ನಾನೇನ್ ನೀಡ್ಲಿ ಮಂಗಳವಾರ. ಅಪ್ಪ ನಾನು ಬಂದು ಹಂಗ ಹೋಗ್ಲಾರೆ, ಒಂದು ಐದು ತೆನಿ ಕೊಡು ಊಟ ಮಾಡಿ ಹೋಗ್ತೀನಿ ಅಂತ ಬಂದಿದ್ದೆ. ಐದ್ ತೆನಿ ಅಂದ್ರೆ ಅಷ್ಟೇ ಹೋಯ್ತು, ಸ್ವಲ್ಪ ನೀರ್ ತಂದು ಕುಡಿಸು, ನೀರ್ ಕುಡಿದು ಗುಡಿಗೆ ಹೋಗ್ತೀನಿ.
1: ಒಳ್ಳೇದು ದೇವಿ.
0: ಕುಂದ್ರ ದೇವಿ ಅಂತೇಳಿ ದೇವಿಗೆ ಕುಂದರಿಸಿ ಬಡವ ಹೊಳಿಗೆ ನೀರ್ ತರಕ್ ಹೋಗ್ಯಾನೆ. ಉಡ್ಯಾಳ ಭಂಡಾರ ತೆಗೆದು ಎಲ್ಲಮ್ಮ ಹೊಲದಾಗ ಹುಗ್ಗಿ ಬಿಟ್ಟಾಳೆ. ದೇವಲೋಕ ಇಳಿದಂಗಾಯ್ತು ಅವನು ಹೊಲ. ಒಂದೊಂದು ಬೆಳಸಿಗಳು ಪಡಿ ಪಾವು ಸೇರು ಹಚ್ಚಿರು ಅಂತ ಬೆಳಸಿ ಮಾಡಿಬಿಟ್ಲು ಮಾಯಿದ ಬೆಳಿ. ಬಡವ ನೀರಿನ ಕೊಡ ತಗೊಂಡು ಉದೋ ಉದೋ ಅಂತ ಬಂದು ಹೊಲ ನೋಡ್ತಾನೆ, ಹೊಲದ ಗುರುತ ಸಿಗ್ಲಿಲ್ಲ. ದೇವಿ ಪಾದಕ್ಕೆ ಹೋಗಿ ನಮಸ್ಕಾರ ಮಾಡಿದ. ತಾಯಿ ಇಲ್ಲಿಗೆ ನನ್ನ ಬಡತನ ಬಯಲು ಮಾಡಿದೆ ಆದಿಶಕ್ತಿ, ಕೂಳು ಕೂಳು ನೀರ್ ನೀರ್ ಅಂತೇಳಿ ಬಡತನ ಸೋಸ್ತಿದ್ದೆ, ನನ್ನ ಬಡತನ ನೀನು ಬಂದು ಬಯಲು ಮಾಡಿದೀಯವ್ವ. ನೀನು ಏನ್ ಬೇಡ್ತಿ ಬೇಡು, ನೀನು ಬೇಡಿದ್ ಕೊಡ್ತೀನಿ. ನನಗೇನ್ ಬೇಕಾಗಿಲ್ಲಪ್ಪ, ಒಂದ್ ಐದ್ ತೆನಿ ಕೊಟ್ಟು ಬಿಡು, ಊಟ ಮಾಡಿ ಗುಡಿಗೆ ಹೋಗ್ತೀನಿ. ಕುಂದ್ರಯ್ಯವ್ವ ನೀನ್ ಕೊಟ್ಟಿದ್ ನಿನಗೆ ಕೊಡಕ್ ಏನ್ ಬಂದೈತಂತೇಳಿ ನಡೋ ಹೊಲ್ದ ಬಂದನೆ ಬೆಳಸಿ ಮುರಿಯಾಕ. ಆ ಬಡವ ಹೊಲ ನೋಡ್ತಾನ, ನನ್ನ ಬಡತನ ಬಯಲಾಯ್ತು. ನನ್ನ ಮನೆ ಆದಿಶಕ್ತಿ ರೇಣುಕ ಎಲ್ಲಮ್ಮ ಬಂದು ಬಡತನ ಕಳೆದ್ಲು. ಇದ್ರಾಗ ಒಂದು ಮೂಲೆ ಕೊಯ್ದು ಒಕ್ಕಿ ಬಿಟ್ರೆ ಒಂದು ಮಾಳಿಗೆ ಮನೆ ಆಗ್ತೈತಿ, ಎರಡನೇ ಮೂಲೆ ಕೊಯ್ದ್ರೆ ಮಕ್ಕಳ ಮದುವೆ ಆಗ್ತೈತಿ, ಮೂರನೇ ಮೂಲೆ ಕೊಯ್ದ್ರೆ ಅದ ಒಂದು ಮಾಳಿಗೆ ಮನೆ ಆಗ್ತೈತಿ, ಎರಡು ಎತ್ತು ಬಂಡಿ ಲಗ್ನ ಮೂರ್ತ ಎಲ್ಲ ಆಗ್ತವೆ. ಈ ಐದು ಬೆಳಸಿ ನಾನು ನೋಡ್ಲಿಕ್ಕೆ ಒಂದನ್ನು ಬೆಳಸಿ ಸಣ್ಣದಿಲ್ಲ, ಒಂದನ ತೆನಿ ಸಣ್ಣದಿಲ್ಲ. ಇಂತ

0: ಐದು ಬೆಳೆಸಿ ಎಲ್ಲಮ್ಮಗ ಕೊಟ್ಟನಂದ್ರೆ ಮಕ್ಕಳು ಊಟ ಒಂದು ಒಪ್ಪತ್ತಿಂದ ಹೋಗ್ತತಿ. ಈ ಎಲ್ಲಮ್ಮಗ ಕೊಡು ಬೆಳೆಸಿ ಮನೆಗೆ ಒಯ್ಬೇಕು ಅಂತ. ತನ್ನ ಹೊಲದ ಮಗ್ಲಿಗೆ ಒಂದು ಬೇರೆ ಹೊಲ ಇತ್ತು, ಆ ಹೊಲ್ದಾಗ ಹೋಗಿ ಐದು ಬೆಳೆಸಿ ಕಳು ಮಾಡ್ಯಾನ ಬಡವ. ಐದು ಬೆಳೆಸಿ ತಂದು ದೇವಿ ಮುಂದೆ ಇಡಬೇಕಾದ್ರೆ ಎಲ್ಲಮ್ಮ ನೋಡ್ಲು, ಮಗನೇ ಇವು ನಾನು ಬೆಳೆಸಿದ್ದು ಭಂಡಾರ ಬೆಳೆಸಿ ಅಲ್ಲ ಮಗನೇ, ಬೇರೆ ಹೊಲ್ದಾಳು ಬೆಳೆಸಿ ತಂದಿಲ್ಲೋ ಅಂದ್ಲು. ನನ್ನ ಹೊಲ್ದಾಳು ಬೆಳೆಸಿದೀವಿ, ನಿನ್ನ ಪಾದ ಸಾಕ್ಷಿ, ಬೇಕಾದ್ದು ಭಾಷೆ ಮಾಡಪ್ಪ, ನನ್ನ ಮನಸ್ಸು ಒಪ್ಪೋದಿಲ್ಲ
1: ಒಪ್ಪೋದಿಲ್ಲ.
0: ಯವ್ವ ಇವತ್ತು ನಾನು ಬೆಳೆಸಿ ತಂದು ನಿನ್ನನ್ನು ಪ್ರಮಾಣ ಮಾಡೀನಿ ಅಂತ ಹೇಳಿ ಅದ್ ಬಳಿಕ ನೀನು ಊಟ ಮಾಡುವಲ್ಲೇ ಮರ್ಯಾದಿಂದ ವಾಯುತ್ತೇನೆ ತಗೊಂಡು ಏನು ಹೊಲ ಬಿಡ್ತೀಯಾ ಏನು ಅಶೇ ದಂಟಿ ಕೇಳ ಅಂತ ಬಡವ.
1: ಓಹೋಹೋ
0: ಮಗನೇ, ವರು ಕೊಡುದ್ರೆ ಗರು ಬಂತಲ್ಲೋ ನಿನಗೆ, ನಿನ್ನ ಭಕ್ತಿಯನ್ನು ನೋಡಿ ನಿನ್ನ ಉದ್ಧಾರ ಮಾಡಬೇಕೆಂಬ ಉದ್ದೇಶಕ್ಕೆ ನಿನ್ನ ಮನೆ ಬಂದಿದ್ದೆ. ನಿನ್ನಲ್ಲಿ ನೀಚ ಗುಣ ಐತೆ, ಇನ್ನ ಮೇಲೆ ನಿನ್ನ ಹೊಲದಾಗ ನಾನು ಇರ್ಲಾರೆ, ನಾನು ಹೋಗ್ತೀನಿ ಸ್ವಲ್ಪ ತಿರುಗಿ ನಿಂತು ಬಿಡು ಅಂದ್ಲು ಆದಿಶಕ್ತಿ.
1: ಒಳ್ಳೇದು,
0: ಹೋಗೆ ಆದಿಶಕ್ತಿ ಅಂತ ಕೇಳಿ ಹಿಂದಕ್ಕೆ ತಿರುಗಿ ಅಹಂಕಾರದಿಂದ ಬಡವ ನಿಂತ. ಉದ್ಯಾಳ ಭಂಡಾರ ತೆಗೆದು ತಾಯಿ ಉದೋ ಅಂತ ಹೊಲದಾಗ ಚೆಲ್ಲಿ ಬಿಟ್ಲು ರೇಣುಕ ಎಲ್ಲಮ್ಮ.

ಮಾಯ ಮಾಡಿ ಉದೋ ಅಂತ ತನ್ನ ಗುಡಿಗೆ ಆದಿಶಕ್ತಿ ಹೊಂಟ್ಲು. ಬಡವ ನೋಡ್ತಾನ ಹೊಲ್ದಾಗಿರ್ಲಿಲ್ಲ. ಎತ್ತಾಗುವುದೇ ರೇಣುಕಾದೇವಿ, ಹೋಗ್ಬೇಡ ಯವ್ವ ಹೊಲ ಬಿಟ್ಟು, ಬಗಳಾಂಬಿಕಿ ನಿನ್ನ ಪಗಳುವೆ ಹೊಗಳುವೆ, ಮಾಂಕಳಿ ಮೊದಲನಿಗೆ ಒಲಿಯವ್ವ. ತಾಯಿ ಬಿಟ್ಟು ಹೋಗ್ಬೇಡ ನಿನಗೆ, ನೀನು ಈಗ ಬಂದ್ರೆ ನನ್ನ ಹೊಲ ಬೆಳೆಸಿದ್ರೆ ನಿನ್ ಬೇಡದು ಕೊಡ್ತೀನಿ ಆದಿಶಕ್ತಿ ಅಂತ ಬೇಡ್ತಾ ಇದ್ದಾನೆ. ಕನ್ನ

ಆತ್ಮೀಯರೇ, ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗೊಂದಲಿಗರ ಪದಗಳನ್ನ ಕೇಳಿದಿರಿ. ಗೊಂದಳಿ ದೇವೇಂದ್ರಪ್ಪ, ದುರ್ಗಪ್ಪ ಹಾಗೂ ತಂಡದವರಿಂದ. ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬಂದದ್ದು ಆಕಾಶವಾಣಿಯ ವಿಜಯಪುರ ಕೇಂದ್ರದಿಂದ.

ಆಕಾಶವಾಣಿಯ ವಿಜಯಪುರ ಎಫ್ಎಂ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಿಜಯಪುರ.
1: ಅಲ್ಲೇ ಕುಂಡಿರ್ತಾವನೋ ಇವ ಎಲ್ಲಿ ಈ ಕಡೆ ಹೊಂಟಿ ಮತ್ತೆ ಕೈಯಾಗ ಚರಗಿ ಹಿಡ್ಕೊಂಡು ನನ್ನ ಮಕ್ಕ ಏನ್ ನೋಡ್ತೀವೋ? ಹೋಗಲ್ಲ ಪಾಯ್ಕಾನಿ ಕಟ್ಸ್ಯಾರ ಅಲ್ಲಿ ಕುಂಡ್ರ. ಏ ಹಗರ್ ಹೋಗು, ಅವಸರ ಮಾಡಬೇಡ.
2: ಹೌದು, ಸ್ವಚ್ಛತಾ ಆಂದೋಲನ ಇಲ್ಲಿಂದಲೇ ಆರಂಭವಾಗಲಿ. ಮನೆಗೊಂದು ಶೌಚಾಲಯ ಉತ್ತಮ ಆರೋಗ್ಯದ ಲಕ್ಷಣ. ಮನೆಗೊಂದು ಶೌಚಾಲಯ ಮಹಿಳೆಯರಿಗೆ ನೀಡುವ ಗೌರವ. ಸ್ವಚ್ಛ ಸುಂದರ ಸದೃಢ ಗ್ರಾಮ ದೇಶದ ಪ್ರಗತಿ ಹಾಗೂ ಚೈತನ್ಯದ ಸಂಗಮ.
3: ಈ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
0: ಆಕಾಶವಾಣಿಯ ವಿಜಯಪುರ ಎಫ್ಎಂ ಕೇಂದ್ರವಿದು ಆತ್ಮೀಯರೇ, ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ. ಆಕಾಶವಾಣಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ

0: ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
2: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
3: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
4: ತೆಲುಗು ಕಾರ್ಯಕ್ರಮಾಲು వినాలని ఉందా? మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
5: నా స్వరము నీ స్వరము సంగమమై మనసరంగ అవతరించి
6: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
5: സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
1: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളു ന്യൂസ് ഓൺ AIR നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
7: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
0: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
7: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
0: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
7: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್, ಧಾರವಾಡ ಸೇರಿದಂತೆ ದೇಶದ 8,000 ಸ್ಥಳಗಳಲ್ಲಿ ಇಂದು ಜನಜಾಗೃತಿ ಜಾಥಾ, 81ಕ್ಕೂ ಹೆಚ್ಚು ಉದ್ಯೋಗ ವಲಯಗಳ ಅಸಂಘಟಿತ ಹಾಗೂ ಗಿಗ್ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ 60%ರಷ್ಟು ವೇತನ ಹೆಚ್ಚಳ, ಹೊಸದಿಲ್ಲಿಯ ಕೆಂಪುಕೋಟೆಯಲ್ಲಿ ಇಂದು ವನವಾಸಿಗಳ ಜನಜಾತೀಯ ಸಾಂಸ್ಕೃತಿಕ ಸಮಾಗಮ, ಕಳಂಕ ನಿವಾರಿಸು ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಇಂದು ಜರುಗಲಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವಿಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಇಂದು ಚಾಲನೆ ನೀಡಲಿದ್ದಾರೆ. ರಾಜ್ಯ ಸರ್ಕಾರ ಕಾರ್ಮಿಕರ ಕನಿಷ್ಠ ವೇತನವನ್ನು ಸರಾಸರಿ 60%ರಷ್ಟು ಹೆಚ್ಚಿಸಿದ್ದು ರಾಜ್ಯದ 1 ಕೋಟಿಗೂ ಅಧಿಕ ಕಾರ್ಮಿಕರಿಗೆ ಆರ್ಥಿಕ ನೆರವು ದೊರಕಲಿದೆ ಎಂದು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ನೂತನ ಕನಿಷ್ಠ ವೇತನ

0: ಜಾರಿಯಿಂದ ರಾಜ್ಯ ಕಾರ್ಮಿಕರ ವಿಮೆ ಇಎಸ್ಐ ಮತ್ತು ಭವಿಷ್ಯ ನಿಧಿ ಪಿಎಫ್ ಕಡಿತದ ಬಳಿಕ ದೊರಕುತ್ತಿದ್ದ ಕಡಿಮೆ ವೇತನದ ಬದಲಾಗಿ ಪರಿಷ್ಕೃತ ಸಂಚಿತ ವೇತನ ಕೈಗೆ ಸಿಗಲಿದೆ ಎಂದರು. ಅಸಂಘಟಿತ ವಲಯದ ಗಿಗ್ ಕಾರ್ಮಿಕರು, ನಿರ್ದಿಷ್ಟ ವಲಯಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು, ಖಾಸಗಿ ಶಾಲೆ ಕಾಲೇಜುಗಳ ಬೋಧಕೇತರ ಸಿಬ್ಬಂದಿ, ಇಕಾಮರ್ಸ್ ಕ್ಷೇತ್ರದ ನೌಕರರು, ಕೊರಿಯರ್ ಸಂಸ್ಥೆಗಳ ಸಿಬ್ಬಂದಿ ಹಾಗೂ ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ನೌಕರರು ಸೇರಿದಂತೆ ಒಟ್ಟಾರೆ ರಾಜ್ಯದ 81ಕ್ಕೂ ಹೆಚ್ಚು ಅನುಸೂಚಿತ ಉದ್ಯೋಗ ವಲಯಗಳ ಕಾರ್ಮಿಕರಿಗೆ ಇದರ ಲಾಭ ದೊರೆಯಲಿದೆ ಎಂದು ಸಚಿವ ಲಾಡ್ ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದನ್ವಯ ವೇತನ ಪರಿಷ್ಕರಣೆ ಕೈಗೊಂಡು ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. 3,300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಗಳೂರು ಶಿವಮೊಗ್ಗ ಹಾಗೂ ಶೃಂಗೇರಿ ಮಧ್ಯದ ರೈಲು ಮಾರ್ಗದ ಅಭಿವೃದ್ಧಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಮಂಗಳೂರು ರೈಲ್ವೆ ಕಚೇರಿಯಲ್ಲಿ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ 37 ನೂತನ ರೈಲುಗಳನ್ನು ಪ್ರತಿದಿನದ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಮಂಗಳೂರು ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸುವ, ಮಂಗಳೂರು ಸುಬ್ರಹ್ಮಣ್ಯ ನಡುವೆ ರೈಲುಗಳ ವೇಗ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವ ಸೋಮಣ್ಣ ನುಡಿದರು. ಹೊಸದಿಲ್ಲಿಯ ಕೆಂಪುಕೋಟೆ ಮೈದಾನದಲ್ಲಿ ಇಂದು ಬುಡಕಟ್ಟು ಸಮುದಾಯಗಳ ಜನಜಾತಿಯ ಸಾಂಸ್ಕೃತಿಕ ಸಮಾಗಮ ಆಯೋಜಿತವಾಗಿದೆ. ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ 500 ಬುಡಕಟ್ಟು ಸಮುದಾಯಗಳ ಪ್ರತಿನಿಧಿಗಳು ಸಾಂಪ್ರದಾಯಿಕ ಪೋಷಾಕು ತೊಟ್ಟು ಪಾಲ್ಗೊಳ್ಳಲಿದ್ದಾರೆ. ಸಾಂಸ್ಕೃತಿಕ ಪರಂಪರೆಯನ್ನು ಗೌರವಿಸಿ ಸಂಭ್ರಮಿಸುವ ಉದ್ದೇಶದೊಂದಿಗೆ 1.5 ಲಕ್ಷ ವನವಾಸಿಗರು ಸಮಾವೇಶಗೊಳ್ಳಲಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆ ಆಜಾದ್ಪುರ ಎಸ್ಆರ್ಎಂ ಮೆಹ್ತಾ ಸಿಬಿಎಸ್ಇ ಶಾಲೆ ವಿದ್ಯಾರ್ಥಿನಿ ತನ್ವಿ ಚೈತನ್ಯ ಕೊಠಾರಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
1: ನಾನು ಯುವಿಕಾ 2026 ರಲ್ಲಿ 13 ದಿನಗಳ ಅವಧಿಯಲ್ಲಿ URSC ಬೆಂಗಳೂರು ನೆಲೆಯಲ್ಲಿ ಭಾಗವಹಿಸಿದ್ದೆ. ಒಟ್ಟು ಕಾರ್ಯಕ್ರಮ ಅದ್ಭುತವಾಗಿತ್ತು. ಪ್ರಯೋಗ ಶಾಲಾ ದರ್ಶನಗಳನ್ನು ಮತ್ತು ಅನೇಕ ಪ್ರಯೋಗಗಳನ್ನು ನಡೆಸುವ ಮೂಲಕ ತುಂಬಾ ಆಸಕ್ತಿಪೂರ್ಣವಾಯಿತು. ನಾವು ಇಸ್ರೋನ ಹಲವಾರು ಕೇಂದ್ರಗಳನ್ನು ಭೇಟಿ ಮಾಡಿ ಪ್ರಮುಖ ವ್ಯಕ್ತಿಗಳಾದ ಡಾಕ್ಟರ್ ಎಂ ಅಣ್ಣಂದುರೈ, ದ ಮೂನ್ ಮ್ಯಾನ್ ಆಫ್ ಇಂಡಿಯಾ, ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಮತ್ತೆ ಇಸ್ರೋ ನಿರ್ದೇಶಕರಾದ ವಿ ನಾರಾಯಣನ್ ಸರ್ ಅವರ ಜೊತೆಗೆ ಸಂವಾದವನ್ನು ನಡೆಸಿದ್ದೇವೆ. ಜ್ಞಾನವರ್ಧಕ ಅನುಭವವಾಗಿತ್ತು.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 87 ಪೈಸೆ, ಡೀಸೆಲ್ ಪ್ರತಿ ಲೀಟರ್ಗೆ 91 ಪೈಸೆಯಷ್ಟು ಹಾಗೂ ಸಿಎನ್ಜಿ ದರ ಪ್ರತಿ ಕಿಲೋಕ್ಕೆ 1 ರೂಪಾಯಿಯಷ್ಟು ಏರಿಕೆಯಾಗಿದೆ. ಪರಿಷ್ಕೃತ ದರ ನಿನ್ನೆಯಿಂದ ಜಾರಿಗೊಂಡಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯಿಸಿ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜನಪರ ಕಾಳಜಿ ಇದ್ದರೆ ತನ್ನ ಪಾಲಿನ ಪೆಟ್ರೋಲ್ ಹಾಗೂ ಡೀಸೆಲ್ ಸುಂಕ ಇಳಿಸಲಿ ಎಂದು ಆಗ್ರಹಿಸಿದ್ದಾರೆ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಸಂಕೀರ್ಣ ಮನೋ ಆರೋಗ್ಯ ಸ್ಥಿತಿಯ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಮೀಸಲು. ವಿಶ್ವ ಆರೋಗ್ಯ ಸಂಸ್ಥೆ ವರದಿಗಳ ಪ್ರಕಾರ ವಿಶ್ವಾದ್ಯಂತ 2.1 ಕೋಟಿಗಿಂತಲೂ ಅಧಿಕ ಜನ ಸ್ಕಿಜೋಫ್ರೇನಿಯಾದಿಂದ ಬಾಧಿತರಾಗಿದ್ದಾರೆ. ಧಾರವಾಡ ಮನೋ ಆರೋಗ್ಯ ಹಾಗೂ ನರ ವಿಜ್ಞಾನಗಳ ಸಂಸ್ಥೆಯ ಪ್ರಾಧ್ಯಾಪಕ ಡಾ ರಾಘವೇಂದ್ರ ಪಾಟೀಲ್ ಸ್ಕಿಜೋಫ್ರೇನಿಯಾ ಕುರಿತು ಮಾಹಿತಿ ನೀಡಿದ್ದಾರೆ.
5: ಸ್ಕಿಜೋಫ್ರೀನಿಯಾ ಎಂದರೆ ಚಿತ್ತ ವಿಕಲತೆ. ಇದು ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ. ವ್ಯಕ್ತಿ ತಾನು ಒಂದು ವಾಸ್ತವತೆಯನ್ನು ಕಳೆದುಕೊಂಡಿರುತ್ತಾನೆ. ವಿಶ್ವದಾದ್ಯಂತ 3 ಕೋಟಿಗೂ ಹೆಚ್ಚು ಜನ ಈ ಒಂದು ಸ್ಕಿಜೋಫ್ರೀನಿಯಾ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ನಮ್ಮ ದೇಶದಲ್ಲಿ 6-8 ಲಕ್ಷ

0: ಮಂದಿಗೆ ಈ ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ ಕಂಡುಬರುತ್ತದೆ. ಈ ಕಾಯಿಲೆ ಅತಿ ಹೆಚ್ಚಾಗಿ ಬಳಲುತ್ತಿದ್ದಾರೋ ಅಂತಹವರನ್ನು ನಾವು ಒಳರೋಗಿಯನ್ನಾಗಿ ಸಹ ನಾವು ಟ್ರೀಟ್ಮೆಂಟ್ ಕೊಡುತ್ತಾ ಅವರಿಗೆ ಇಂಜೆಕ್ಷನ್ ಹಾಗೂ ಇಸಿಟಿ ಚಿಕಿತ್ಸೆಯನ್ನು ಸಹ ನೀಡಬಹುದು. ಈ ಚಿಕಿತ್ಸೆಯು ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲಿ ಉಚಿತವಾಗಿ ಜನರ ನೆರವಿಗೆ ಸಿದ್ಧವಾಗಿರುತ್ತದೆ.
1: ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಚಿಪ್ಪಳ್ಳಿ ಗ್ರಾಮದ ಶ್ರಾವ್ಯ ಸಾಗರ್ ನಿರ್ಮಿಸಿದ ವರದಾ ನದಿ ಜೀವವೈವಿಧ್ಯ ಸಾಕ್ಷ್ಯಚಿತ್ರಕ್ಕೆ ರಾಜ್ಯ ಜೀವವೈವಿಧ್ಯ ಮಂಡಳಿಯ 2025-26 ಸಾಲಿನ ಅತ್ಯುತ್ತಮ ಸಾಕ್ಷ್ಯಚಿತ್ರ ಪ್ರಶಸ್ತಿಗೆ ಭಾಜನವಾಗಿದೆ. ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಬೆಂಗಳೂರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಿದರು. ಪ್ರದೇಶ ಸಮಾಚಾರಕ್ಕಾಗಿ ಶ್ರಾವ್ಯ ಸಾಗರ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
2: ನನ್ನ ಊರಿನ ಹತ್ತಿರದಲ್ಲೇ ಪಶ್ಚಿಮ ಘಟ್ಟದ ಜೀವನಾಡಿಯಾದಂತಹ ವರದಾ ನದಿಯ ಜನ್ಮಸ್ಥಾನವಿದೆ. ವರದಾ ನದಿಯು ಮಲೆನಾಡಿನಲ್ಲಿ ಹುಟ್ಟಿ ಬಯಲು ನಾಡಿಗಳಿಗೆ ಜೀವನಾಡಿಯಾಗಿ ಹರಿಯುತ್ತದೆ. ಇಡೀ ಭಾರತದಲ್ಲೇ ಉತ್ತರಾಭಿಮುಖವಾಗಿ ಹರಿಯುವಂತಹ ಏಕೈಕ ನದಿ ವರದಾ ನದಿಯಾಗಿದೆ. ನಾನೊಂದು ಸಾಕ್ಷ್ಯಚಿತ್ರವನ್ನ ನಿರ್ಮಾಣ ಮಾಡಿದ್ದು ವರದಾಯಿನಿ ವರದೆ ಎನ್ನುವಂತಹ ಹೆಸರಿನಲ್ಲಿ ಜೀವನಾಡಿ ವರದೆಯ ಕತೆ ಬಿತ್ತರಗೊಂಡಿದೆ. ನನ್ನ ನೆನದ ಮೂಲ ಕಥೆಯನ್ನು ನಾನು ಈ ಸಾಕ್ಷ್ಯಚಿತ್ರದಲ್ಲಿ ಜೀವ ವೈವಿಧ್ಯತೆಯ ವರದೆಯ ಅಂಗಳದ ಕತೆಗಳನ್ನ ಹಿಡಿದಿಟ್ಟಿದ್ದೇನೆ. ಅವಕಾಶವನ್ನ ನೀಡಿದಂತಹ ಮಂಡಳಿಗೂ, ವೆಂಕಟೇಶ್ ಕೌಲ್ಕೋಡರವರಿಗೂ, ನಾಗೇಂದ್ರ ಸಾಗರ್ ಹಾಗೂ ವಾಣಿಶ್ರೀ ಸಾಗರ್ ಅವರಿಗೂ, ಸಚಿನ್ ಹೆಗಡೆ ಅವರಿಗೂ ನಾನು ಆಭಾರಿಯಾಗಿರುತ್ತೇನೆ.
1: ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪ್ರತಿನಿಧಿಗಳು ಸೂರತ್ ಮಹಾನಗರ ಪಾಲಿಕೆ ಹಾಗೂ ದೇಶದ ಅತೀ ದೊಡ್ಡ 140 MLD ಸಾಮರ್ಥ್ಯದ ಒಳಚರಂಡಿ ನೀರು ಶುದ್ದೀಕರಣ ಘಟಕಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದರು. ವಾರ್ಷಿಕ 60 ಕೋಟಿ ಲಾಭ ಗಳಿಸುತ್ತಿರುವ ಘಟಕದ ಕಾರ್ಯವೈಖರಿ ಕುರಿತು ಸೂರತ್ ಪಾಲಿಕೆಯ ಕಾರ್ಯನಿರ್ವಾಹಕ ಅಭಿಯಂತರ ಪರೇಶ್ ಪಟೇಲ್ ನಿಯೋಗಕ್ಕೆ ಮಾಹಿತಿ ನೀಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ರಾಜ್ಯಕ್ಕೆ ಭೇಟಿ ನೀಡಿದ್ದು ಇಂದು ಬೆಂಗಳೂರು ಉತ್ತರ ಜಿಲ್ಲೆ ಕಾರ್ಯಕರ್ತರ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯಮಟ್ಟದ ಚೆಸ್ ಪಂದ್ಯಾವಳಿ ಕೋಲಾರ ಜಿಲ್ಲಾ ಚೆಸ್ ಅಸೋಸಿಯೇಷನ್ ವತಿಯಿಂದ ಇಂದು ನಗರದ ಯುವಜನ ಸೇವಾ ಇಲಾಖೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಧರೆ ಫೌಂಡೇಶನ್ ಸಹಯೋಗದಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲಾಗುತ್ತಿದೆ ಎಂದು ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಹಂಜಾಟೆ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನ ಕೈ ಕಸೂತಿ ಪ್ರವೀಣೆ ಎಂಎಸ್ ಸುಕನ್ಯಾ ಮಲೇಷಿಯಾದ ವಿಶ್ವ ಫ್ಯಾಷನ್ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿಗೆ ಭಾಜನರಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆ ಬಿಳಿ ರಂಗನಾಥಸ್ವಾಮಿ ಹುಲಿ ಸಂರಕ್ಷಿತ ಅರಣ್ಯದ ಯಳಂದೂರು ವನ್ಯಜೀವಿ ವಲಯದಲ್ಲಿ ಕಂಡುಬಂದ ಆನೆ ಕಳೇಬರದ ಅಂಗಾಂಗಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾಗಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಸೇರಿದಂತೆ ದೇಶದ 8,000 ಸ್ಥಳಗಳಲ್ಲಿ ಇಂದು ಜನಜಾಗೃತಿ ಜಾಥಾ. 81ಕ್ಕೂ ಹೆಚ್ಚು ಉದ್ಯೋಗ ವಲಯಗಳ ಅಸಂಘಟಿತ ಹಾಗೂ ಗಿಗ್ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ 60%+ ವೇತನ ಹೆಚ್ಚಳ. ಹೊಸದಿಲ್ಲಿಯ ಕೆಂಪುಕೋಟೆಯಲ್ಲಿ ಇಂದು ವನವಾಸಿಗಳ ಜನಜಾತಿಯ ಸಾಂಸ್ಕೃತಿಕ ಸಮಾಗಮ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
3: ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಉದ್ಯೋಗ ವಾರ್ತೆ, ನಂತರ ಭಾವಗೀತೆಗಳು.
4: ಆಕಾಶವಾಣಿ ಉದ್ಯೋಗ ವಾರ್ತೆ ಓದುತ್ತಿರುವವರು ಮಹಾಂತೇಶ್ ಕೋತಿನ್. ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಚೆಸ್ಕಾಂನಲ್ಲಿ ಖಾಲಿ ಇರುವ 200 ಅಪ್ರೆಂಟಿಸ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 200. ವಿದ್ಯಾರ್ಹತೆ ಬಿಇ, ಬಿಸಿಎ, ಬಿಬಿಎ, ಬಿಕಾಂ, ಬಿಎಸ್ಸಿ, ಬಿಟೆಕ್, ಬಿಇ ಮತ್ತು ಡಿಪ್ಲೊಮೊವನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ಮತ್ತು 2022, 2023, 2024, 2025 ಮತ್ತು 2026 ವರ್ಷದಲ್ಲಿ ನಡೆದ ಅಂತಿಮ ಪರೀಕ್ಷೆಯಲ್ಲಿ ಪಾಸಾಗಿರಬೇಕು. ಈ ಹುದ್ದೆಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 29/5/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ chescommysore.karnataka.gov.in ಅನ್ನು ನೋಡಬಹುದು. ಇಂಡಿಯನ್ ಆರ್ಮಿಯಲ್ಲಿ ಖಾಲಿ ಇರುವ ಸಿವಿಲಿಯನ್ ಸ್ವಿಚ್ ಬೋರ್ಡ್ ಆಪರೇಟರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 190. ವಿದ್ಯಾರ್ಥಿ ಎಸ್ಎಸ್ಎಲ್ಸಿಯನ್ನು

ಮುಗಿಸಿರಬೇಕು ಮತ್ತು ಈ ಹುದ್ದೆಗೆ ಕನಿಷ್ಠ 6 ತಿಂಗಳ ಅನುಭವವನ್ನು ಹೊಂದಿರಬೇಕು. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ, ಗರಿಷ್ಠ 25 ವರ್ಷ. ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ಮತ್ತು ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ 10 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕವನ್ನು ನೋಟಿಫಿಕೇಶನ್ನಲ್ಲಿ ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 31/5/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ indianarmy.nic.in ಅನ್ನು ನೋಡಬಹುದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವ ಟ್ರೇಡ್ ಫೈನಾನ್ಸ್ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 100. ವಿದ್ಯಾರ್ಹತೆ: ಯಾವುದೇ ಪದವಿಯನ್ನು ಮುಗಿಸಿರಬೇಕು. ವಯೋಮಿತಿ: ಕನಿಷ್ಠ 23 ವರ್ಷ, ಗರಿಷ್ಠ 32 ವರ್ಷ. ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, ಪಿಡಬ್ಲ್ಯೂಬಿಡಿ ಸಾಮಾನ್ಯ ಮತ್ತು ಇಡಬ್ಲ್ಯೂಎಸ್ ಅಭ್ಯರ್ಥಿಗಳಿಗೆ 10 ವರ್ಷ ಮತ್ತು ಪಿಡಬ್ಲ್ಯೂಬಿಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 15 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ: ಸಾಮಾನ್ಯ, ಇಡಬ್ಲ್ಯೂಎಸ್, ಒಬಿಸಿ ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 2 ಜೂನ್ 2026. ಹೆಚ್ಚಿನ

ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, ಪಿಡಬ್ಲ್ಯೂಬಿಡಿ ಸಾಮಾನ್ಯ ಮತ್ತು ಇಡಬ್ಲ್ಯೂಎಸ್ ಅಭ್ಯರ್ಥಿಗಳಿಗೆ 10 ವರ್ಷ ಮತ್ತು ಪಿಡಬ್ಲ್ಯೂಬಿಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 15 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಇಡಬ್ಲ್ಯೂಎಸ್ ಒಬಿಸಿ ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 2 ಜೂನ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ sbi.co.in/web/careers/current openings ಅನ್ನು ನೋಡಬಹುದು. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಹೊರಡಿಸಿರುವ 37 ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 37. ವಿದ್ಯಾರ್ಹತೆ, ಸಂಬಂಧಪಟ್ಟ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 40 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 5 ವರ್ಷ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ ಮತ್ತು ಹೆಚ್ಚುವರಿ ವಯೋಮಿತಿ ಸಡಿಲಿಕೆಯನ್ನು ಮಾಜಿ ಸೈನಿಕರಿಗೆ ಮತ್ತು ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 500 ರೂಪಾಯಿ, ಮಾಜಿ ಸೈನಿಕರಿಗೆ ಮತ್ತು ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4 ಜೂನ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ karnataka.gov.in/KEA ಅನ್ನು ನೋಡಬೇಕು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವ 7,150 ಅಪ್ರೆಂಟಿಸ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 7,150. ವಿದ್ಯಾರ್ಥಿ, ಯಾವುದೇ ಪದವಿಯನ್ನು ಮುಗಿಸಿರಬೇಕು. ವಯೋಮಿತಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಕನಿಷ್ಠ 20 ವರ್ಷ, ಗರಿಷ್ಠ 28 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಒಬಿಸಿ ಇಡಬ್ಲ್ಯೂಎಸ್ ಅಭ್ಯರ್ಥಿಗಳಿಗೆ 300 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 8 ಜೂನ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ sbi.bank.in ಅನ್ನು ನೋಡಬಹುದು. ಆರ್ಆರ್ಬಿಯಲ್ಲಿ ಖಾಲಿ ಇರುವ ಅಸಿಸ್ಟೆಂಟ್ ಲೋಕೋಪೈಲಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 11,127. ವಿದ್ಯಾರ್ಥಿ, ಯಾವುದೇ ಡಿಗ್ರಿ, ಬಿಇ, ಬಿಟೆಕ್, ಡಿಪ್ಲೊಮಾ ಮತ್ತು ITIಅನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 30 ವರ್ಷ. ಆದರೆ ಸರ್ಕಾರದ ನಿಯಮದ ಪ್ರಕಾರ ಜಾತಿಗನುಗುಣವಾಗಿ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಈ ಹುದ್ದೆಗೆ ಅರ್ಜಿ ಶುಲ್ಕವನ್ನು ನೋಟಿಫಿಕೇಶನ್ನಲ್ಲಿ ವಿವರಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14 ಜೂನ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ rrbapplied.gov.in ಅನ್ನು ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.

ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಭಾವಗೀತೆಗಳು. ಮೊದಲಿಗೆ ಬಿ ಆರ್ ಛಾಯಾ ಅವರ ಗಾಯನದಲ್ಲಿ ಶಿಶುಗೀತೆಯೊಂದನ್ನು ಕೇಳೋಣ.

0: ಭಾವಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
8: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
7: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
8: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
7: ಲಿಡ್ಕರ್, ನಂಬಿಕೆ ನಿರಂತರ.
9: ಪೆಟ್ರೋಲ್ ಸುಡುವಿಕೆ ನಿರಂತರ.
10: ಭೂತಾಯಿಯ ರೋದನ ಆತಂಕಕರ. ಮನುಜನ ಪಾಡು ಭಯಂಕರ.
9: ಪೆಟ್ರೋಲ್ ಡೀಸೆಲ್ ಅಂತೂ ಆಗುವ,
10: ಯಾಕಂದ್ರ ವಾಹನಗಳ ಬಳಕೆ ಇವತ್ತಾಗ್ಯದ. ಸಮಸ್ಯೆ ಏನೋ ಗಂಭೀರ, ಆದ್ರೆ ಇದಕ್ಕೇನದ ಪರಿಹಾರ?
9: ವಾರದಾಗ ಅಟ್ಲೀಸ್ಟ್ ಒಂದು ದಿನ ಬ್ಯಾಡ ಇಂಧನದ ವಾಹನ, ಬರೀ ಎಲ್ಲರೂ ಸೈಕಲ್ ಬಳಸೋಣ. ಪೆಟ್ರೋಲ್ ಡೀಸೆಲ್ ಅಷ್ಟರೇ ಉಳಿಸೋಣ.
10: ಕಾಳಜಿ ಇರ್ಲಿ ಆರೋಗ್ಯದ ಬಗ್ಗೆ, ಮತ್ತ ಈ ಭೂಮಿನೂ
11: ಉಳಿಯಲಿ ಉಳಿಯಲಿ ನಾಳೆಗೆ.
0: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

0: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
1: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
0: ಅನ್ನ ಚೆಲ್ಲಲು ನಿಮಿಷ ಸಾಕು,
1: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
0: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
1: ಅನ್ನ ಪರಬ್ರಹ್ಮನ ಸ್ವರೂಪ,
0: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
1: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
0: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
1: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
2: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

ಆಕಾಶವಾಣಿಯ ವಿಜಯಪುರ ಎಫ್ಎಂ ಆತ್ಮೀಯರೇ, ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಆಕಾಶವಾಣಿ ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗೆ ಇಂದು ದ್ವಿಪಕ್ಷೀಯ ಸಭೆ ನಡೆಸಲಿರುವ ಸಚಿವ ಡಾ ಎಸ್ ಜೈಶಂಕರ್. ಭಾರತೀಯ ವ್ಯಾಪಾರ ನಿಯೋಗದೊಂದಿಗೆ ಕೆನಡಾಕ್ಕೆ ನಾಳೆಯಿಂದ 3 ದಿನಗಳ ಭೇಟಿ ನೀಡಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಪಂಜಾಬ್ ಕಿಂಗ್ಸ್ಗೆ 7 ವಿಕೆಟ್ಗಳ ಜಯ. 2026 ಅಥ್ಲೆಟಿಕ್ ಫೆಡರೇಷನ್ ಕಪ್, ಗುರಿಂದರ್ ವೀರ್ ಸಿಂಗ್ಗೆ ಚಿನ್ನದ ಪದಕ. ವಾರ್ತೆಗಳ ವಿವರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ನವದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಇಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ವಿಷಯಗಳ ಕುರಿತು ಅವರು ಚರ್ಚಿಸಲಿದ್ದಾರೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ರುಬಿಯೋ ಅವರು 4 ದಿನಗಳ ಭೇಟಿಗಾಗಿ ನಿನ್ನೆ ಭಾರತಕ್ಕೆ ಆಗಮಿಸಿದ್ದಾರೆ. ಅವರು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ರಕ್ಷಣೆ, ಕಾರ್ಯತಂತ್ರದ ತಂತ್ರಜ್ಞಾನಗಳು, ವ್ಯಾಪಾರ ಮತ್ತು ಹೂಡಿಕೆ, ಇಂಧನ ಭದ್ರತೆ, ಸಂಪರ್ಕ, ಶಿಕ್ಷಣ ಮತ್ತು ಜನರಿಂದ ಜನರ ನಡುವಿನ ಸಂಬಂಧಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿನ ನಿರಂತರ ಪ್ರಗತಿಯ ಕುರಿತು ಚರ್ಚಿಸಿದರು. ಭಾರತ ಮತ್ತು ಅಮೆರಿಕ ಜಾಗತಿಕ ಒಳಿತಿಗಾಗಿ ನಿಕಟವಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಶಾಂತಿ ಪ್ರಯತ್ನಗಳಿಗೆ ಭಾರತದ ಸ್ಥಿರ ಬೆಂಬಲ ಮತ್ತು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷಗಳ ಶಾಂತಿಯುತ ಪರಿಹಾರಕ್ಕಾಗಿ ಅವರು ಕರೆಯನ್ನು ಪುನರುಚ್ಚರಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಸೇರಿದಂತೆ ವಿವಿಧ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಕಾರ್ಯದರ್ಶಿ ರುಬಿಯೋ ಅವರು ಅಮೆರಿಕದ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದಾರೆ. ಭಾರತವನ್ನು ಅಮೆರಿಕಕ್ಕೆ ಪ್ರಮುಖ ಪಾಲುದಾರ ಎಂದು ಕೂಡ ಅವರು ಕರೆದಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ ಭಾರತೀಯ ವ್ಯಾಪಾರ ನಾಯಕರ ನಿಯೋಗದೊಂದಿಗೆ ಕೆನಡಾಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ ಮತ್ತು ಭಾರತ ಕೆನಡಾ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ಮಾತುಕತೆಗಳನ್ನು ಮುನ್ನಡೆಸಲು ಗೋಯಲ್ ಒಟ್ಟಾವಾ ಮತ್ತು ಟೊರಾಂಟೋದಲ್ಲಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಈ ವರ್ಷದ ಮಾರ್ಚ್ನಲ್ಲಿ

0: ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ಭಾರತದ ಭೇಟಿಯ ಸಮಯದಲ್ಲಿ ಉಲ್ಲೇಖದ ನಿಯಮಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಸುತ್ತಿನ ಮಾತುಕತೆಗಳು ಮಾರ್ಚ್ನಲ್ಲಿ ವರ್ಚುವಲ್ ಆಗಿ ನಡೆದಿದ್ದವು ಮತ್ತು ಎರಡನೇ ಸುತ್ತಿನ ಮಾತುಕತೆಗಳು ಮೇ 8 ಮುಕ್ತಾಯಗೊಂಡಿದ್ದವು. ಪ್ರಸ್ತುತ ಭೇಟಿಯ ಸಮಯದಲ್ಲಿ ಒಟ್ಟಾವದಲ್ಲಿ ಮತ್ತಷ್ಟು ಸುತ್ತಿನ ಮಾತುಕತೆಗಳನ್ನು ನಡೆಸಲಾಗುವುದು. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 70 ಶತಕೋಟಿ ಕೆನಡಿಯನ್ ಡಾಲರ್ಗಳಿಗೆ ವಿಸ್ತರಿಸುವ ಹಂಚಿಕೆಯ ಮಹತ್ವಾಕಾಂಕ್ಷೆಯೊಂದಿಗೆ ಈ ವರ್ಷದ ಅಂತ್ಯದ ವೇಳೆಗೆ ಸಮತೋಲಿತ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಿಇಪಿಎ ಆರಂಭಿಕ ತೀರ್ಮಾನಕ್ಕೆ ಎರಡೂ ಕಡೆಯವರು ಕಾರ್ಯನಿರ್ವಹಿಸಲಿದ್ದಾರೆ. ಆರೋಗ್ಯ ರಕ್ಷಣಾ ಮೂಲಸೌಕರ್ಯದ ಜೊತೆಗೆ ಆರೋಗ್ಯ ತಜ್ಞರು ಮತ್ತು ವೈದ್ಯಕೀಯ ವೃತ್ತಿಪರರ ತರಬೇತಿಯು ಅಷ್ಟೇ ಮುಖ್ಯ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ವೈದ್ಯಕೀಯ ವಿಜ್ಞಾನ ಪರೀಕ್ಷಾ ಮಂಡಳಿಯ 23ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ವೈದ್ಯರು ಆರೋಗ್ಯ ರಕ್ಷಣಾ ವ್ಯವಸ್ಥೆಯ ಸಾಫ್ಟ್ವೇರ್ ಆಗಿ ಸೇವೆ ಸಲ್ಲಿಸುತ್ತಾರೆ, ಆದರೆ ಮೂಲಸೌಕರ್ಯ ಮತ್ತು ಇತರ ಸೌಲಭ್ಯಗಳು ರಾಷ್ಟ್ರದ ಹಾರ್ಡ್ವೇರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ದೇಶದ ಉದಯೋನ್ಮುಖ ತಜ್ಞರನ್ನು ಗೌರವಿಸುವ ಮೂಲಕ ಭಾರತ ತನ್ನ ಆರೋಗ್ಯ ರಕ್ಷಣಾ ಪರಿಸರ ವ್ಯವಸ್ಥೆಯ ಭವಿಷ್ಯವನ್ನು ರೂಪಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ದೇಶದ ಆರೋಗ್ಯ ರಕ್ಷಣಾ ಸವಾಲುಗಳನ್ನು ಎದುರಿಸುವಲ್ಲಿ ಮತ್ತು ದೇಶಾದ್ಯಂತ ಆರೋಗ್ಯ ರಕ್ಷಣಾ ವಿತರಣಾ ವ್ಯವಸ್ಥೆಗಳನ್ನು ಬಲಪಡಿಸುವಲ್ಲಿ ಈ ಯುವ ವೈದ್ಯರ ಪರಿಣಿತಿ, ನಾವೀನ್ಯತೆ ಮತ್ತು ಬದ್ಧತೆಯು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ವಿಕಸಿತ ಭಾರತ ಮಿಷನ್ ಸಾಧಿಸುವಲ್ಲಿ ಆರೋಗ್ಯ ರಕ್ಷಣಾ ವಲಯ ಮತ್ತು ಆರೋಗ್ಯಕರ ಭಾರತದ ದೃಷ್ಟಿಕೋನವು ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ವೈದ್ಯಕೀಯ ವೃತ್ತಿಪರರ ಕೊಡುಗೆ ರಾಷ್ಟಕ್ಕೆ ಬಹಳ ಮುಖ್ಯವಾಗಿದೆ ಎಂದು ಅವರು ಹೇಳಿದ್ದಾರೆ. ರೋಗಿಗಳ ಆರೈಕೆಯನ್ನು ಬಲಪಡಿಸಲು 11 ಹೊಸ ಕೋರ್ಸ್ಗಳನ್ನು ಪ್ರಾರಂಭಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಮಾರಂಭದಲ್ಲಿ 26,396 ಅರ್ಹ ಅಭ್ಯರ್ಥಿಗಳಿಗೆ ಅವರ ಶೈಕ್ಷಣಿಕ ಶ್ರೇಷ್ಠತೆ, ವೈದ್ಯಕೀಯ ಪ್ರಾವೀಣ್ಯತೆ ಮತ್ತು ವೃತ್ತಿಪರ ಸಾಮರ್ಥ್ಯವನ್ನು ಗುರುತಿಸಿ ರಾಷ್ಟೀಯ ಮಂಡಳಿಯ ಡಿಪ್ಲೊಮೇಟ್, ರಾಷ್ಟೀಯ ಮಂಡಳಿಯ ಡಾಕ್ಟರೇಟ್, ಡಿಪ್ಲೊಮಾ ಮತ್ತು ರಾಷ್ಟೀಯ ಮಂಡಳಿಯ ಫೆಲೋಶಿಪ್ ಅರ್ಹತೆಗಳನ್ನು ನೀಡಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಬಿ ಜೀರಾಮ್ಜಿ ಕಾಯ್ದೆ 2025 ಕುರಿತಂತೆ ವ್ಯಾಪಕ ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಕರಡು ನಿಯಮಗಳ ಕುರಿತು ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಯಾವುದೇ ವ್ಯಕ್ತಿ ಅಥವಾ ಭಾಗಿದಾರರು ಇಲ್ಲವೇ ಸಂಸ್ಥೆಗಳು ಮುಂದಿನ ತಿಂಗಳ 21ರ ಒಳಗೆ ಸಲ್ಲಿಸಬಹುದಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಬದಲಿಗೆ ವಿಕಸಿತ ಭಾರತ ಜಿರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಹೊಸ ಕಾಯ್ದೆಯು ಹಣಕಾಸು ವರ್ಷದಲ್ಲಿ ಶಾಸನಬದ್ದ ಉದ್ಯೋಗ ಖಾತರಿಯನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಕರಡು ನಿಯಮಗಳನ್ನು ಸೆಕ್ಷನ್ 33 ಮತ್ತು ಕಾಯ್ದೆಯ ಇತರ ಸಂಬಂಧಿತ ನಿಬಂಧನೆಗಳಿಗೆ ಅನುಗುಣವಾಗಿ ರೂಪಿಸಲಾಗಿದೆ. ಪರಿವರ್ತನಾ ನಿಬಂಧನೆಗಳ ನಿಯಮಗಳು, ರಾಷ್ಟೀಯ ಮಟ್ಟದ ಸ್ಟೀರಿಂಗ್ ಸಮಿತಿ ನಿಯಮಗಳು, ಕೇಂದ್ರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿಯಮಗಳು, ಆಡಳಿತಾತ್ಮಕ ವೆಚ್ಚ ನಿಯಮಗಳು, ಕುಂದುಕೊರತೆ ಪರಿಹಾರ ನಿಯಮಗಳು ಸೇರಿದಂತೆ ಕರಡು ನಿಯಮಗಳನ್ನು ಸಮಾಲೋಚನೆಗಾಗಿ ಸಾರ್ವಜನಿಕ ವಲಯದಲ್ಲಿ ಇರಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವ ಜುಲೈ 1 ಅನುಷ್ಠಾನಗೊಳ್ಳಲು ವಿಬಿ ಜಿರಾಮ್ಜಿ ಕಾಯ್ದೆ 2025 ಈ ತಿಂಗಳ 11 ಅಧಿಸೂಚನೆ ಹೊರಡಿಸಲಾಗಿದೆ. ಮಹಾರಾಷ್ಟದಲ್ಲಿ ಟಿಸಿಎಸ್ ಸಂಸ್ಥೆಗೆ ಸಂಬಂಧಿಸಿದ ಲೈಂಗಿಕ ದೌರ್ಜನ್ಯ ಮತ್ತು ಧಾರ್ಮಿಕ ಮತಾಂತರಕ್ಕೆ ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಸಿಕ್ ನ್ಯಾಯಾಲಯದ ಮುಂದೆ 1,500 ಪುಟಗಳ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಲಖನೌದ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಲಖನೌ ಸೂಪರ್ ಜೈಂಟ್ಸ್ ತಂಡದ ವಿರುದ್ದ 7 ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಲಖನೌ ತಂಡ ನಿಗದಿತ 20 ಓವರ್ಗಳಲ್ಲಿ 6 ನಷ್ಟಕ್ಕೆ 196 ರನ್ ಗಳಿಸಿದೆ.

ಲಕ್ನೋ ಪರ ಜಾಷ್ ಇಂಗ್ಲಿಸ್ 72 ಹಾಗೂ ಆಯುಷ್ ಬದೋನಿ 43 ರನ್ ಗಳಿಸಿದರು. ಪಂಜಾಬ್ ಪರ ಯಜುವೇಂದ್ರ ಚಹಲ್ ಹಾಗೂ ಮಾರ್ಕೋ ಯಾನ್ಸನ್ ತಲಾ 2 ವಿಕೆಟ್ ಪಡೆದರು. ಗುರಿ ಬೆನ್ನತ್ತಿದ ಪಂಜಾಬ್ ತಂಡ ನಾಯಕ ಶ್ರೇಯಸ್ ಅಯ್ಯರ್ ಅವರ ಆಕರ್ಷಕ ಶತಕದ ನೆರವಿನಿಂದ 18 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 200 ರನ್ ಗಳಿಸುವುದರೊಂದಿಗೆ 7 ವಿಕೆಟ್ಗಳ ಜಯ ಸಾಧಿಸಿತು. ಪಂಜಾಬ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಶ್ರೇಯಸ್ ಅಯ್ಯರ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿದ್ದು, ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯುವ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುವ 2ನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. 2026 ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್ನಲ್ಲಿ ಗುರಿಂದರ್ ವೀರ್ ಸಿಂಗ್ ಪುರುಷರ 100 ಮೀಟರ್ ಓಟದಲ್ಲಿ 10.09 ಸೆಕೆಂಡುಗಳ ಹೊಸ ರಾಷ್ಟೀಯ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಪುರುಷರ 400 ಮೀಟರ್ ಓಟದಲ್ಲಿ ವಿಶಾಲ್ ಟಿಕೆ 44.98 ಸೆಕೆಂಡುಗಳ ಹೊಸ ರಾಷ್ಟೀಯ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದರು. ಈ ಸ್ಪರ್ಧೆಯಲ್ಲಿ 45 ಸೆಕೆಂಡುಗಳ ತಡೆಗೋಡೆಯನ್ನು ಮುರಿದ ಮೊದಲ ಭಾರತೀಯ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ನಡುವೆ ರಾಜೇಶ್ ರಮೇಶ್ 45.31 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಜಯಕುಮಾರ್ 45.47 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಕಂಚಿನ ಪದಕ ಗೆದ್ದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗೆ ಇಂದು ದ್ವಿಪಕ್ಷೀಯ ಸಭೆ ನಡೆಸಲಿರುವ ಸಚಿವ ಡಾ ಎಸ್ ಜೈಶಂಕರ್. ಭಾರತೀಯ ವ್ಯಾಪಾರ ನಿಯೋಗದೊಂದಿಗೆ ಕೆನಡಾಕ್ಕೆ ನಾಳೆಯಿಂದ 3 ದಿನಗಳ ಭೇಟಿ ನೀಡಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ಗೆ 7 ವಿಕೆಟ್ಗಳ ಜಯ. 2026 ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್, ಗುರಿಂದರ್ ವೀರ್ ಸಿಂಗ್ಗೆ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

0: ಆಕಾಶವಾಣಿಯ ವಿಜಯಪುರ ಎಫ್ಎಂ ಸಮಯ ಬೆಳಗಿನ 7:45:33. ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಪ್ರಕಟಣೆಗಳು.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
3: ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ವಿಷ್ಣು ಸೇನಾ ಚಿತ್ರದಿಂದ ಇದ ಗೀತೆ ಮೊದಲಿಗೆ ಕೇಳೋಣ.

ಆಕಾಶವಾಣಿಯ ವಿಜಯಪುರ ಎಫ್ಎಂನಿಂದ ಇದುವರೆಗೆ ಕನ್ನಡ ಚಲನಚಿತ್ರ ಗೀತೆಗಳನ್ನು ಆಲಿಸ್ತಾ ಇದ್ರಿ. ಆತ್ಮೀಯರೇ, ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ಬಿತ್ತರಗೊಳ್ಳಲಿವೆ.

0: ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ. ಸಮಯ ಮುಂಜಾನೆಯ 8:34:44. ಇದು ಚಿತ್ರಗೀತೆಗಳನ್ನು ಆಲಿಸುವ ಸಮಯ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಕಟಣೆಗಳು.
1: ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಅಜ್ಜ, ಇದು ಯಾವ ಗಿಡ?
3: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ. ಕೇಳ್ಬೇಡಿ, ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
2: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
3: ಯಾಕೆ?
2: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
3: ಓ ಥ್ಯಾಂಕ್ಸ್ ಕಪ್ಪು, ಬಚಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ.
4: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.

0: ಪೆಟ್ರೋಲ್ ಸುಡುವಿಕೆ ನಿರಂತರ. ಭೂತಾಯಿಯ ರೋದನ ಆತಂಕಕರ. ಮನುಜನ ಪಾಡು ಭಯಂಕರ. ಪೆಟ್ರೋಲ್ ಡೀಸೆಲ್ ಅಂತೂ ಆಗುವ, ಯಾಕಂದ್ರ ವಾಹನಗಳ ಬಳಕೆ ಇವತ್ತಾಗ್ಯದ. ಸಮಸ್ಯೆ ಏನೋ ಗಂಭೀರ, ಆದ್ರೆ ಇದಕ್ಕೇನದ ಪರಿಹಾರ? ವಾರದಾಗ ಅಟ್ಲೀಸ್ಟ್ ಒಂದು ದಿನ ಬ್ಯಾಡ ಇಂಧನದ ವಾಹನ, ಬರೀ ಎಲ್ಲರೂ ಸೈಕಲ್ ಬಳಸೋಣ, ಪೆಟ್ರೋಲ್ ಡೀಸೆಲ್ ಅಷ್ಟರೇ ಉಳಿಸೋಣ.
1: ಕಾಳಜಿ ಇರ್ಲಿ ಆರೋಗ್ಯದ ಬಗ್ಗೆ, ಮತ್ತ ಈ ಭೂಮಿನೂ.

0: ಬಿಟ್ರು.
1: ಪಾಪ ಗಿಡ ಅಳ್ಳಿಕತ್ತದ, ತೂ ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವ್ರಿಗೆ, ಗಾಳಿ ಹೂವು ಹಣ್ಣು ಮಣ್ಣು ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
0: ಗಿಡ ಗಿಡ ಅಲ್ಬೇಡ, ನಾನು ಇಲ್ಲೇ ಒಂದ್ ಸಸಿ ನೆಡ್ತೀನಿ, ದಿನಾಲು ಅದಕ್ಕೆ ನೀರ್ ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
2: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.

ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

ಆಕಾಶವಾಣಿಯ ವಿಜಯಪುರ ಎಫ್ಎಂನಿಂದ ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.

0: ಇನ್ನು ಮುಂದೆ ಪ್ರಸಾರವಾಗಲಿದೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ. ಮರು ಪ್ರಸಾರವನ್ನು ಕೇಳೋಣ ಪ್ರಕಟಣೆಗಳ ನಂತರ.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
4: ಆಕಾಶವಾಣಿ ವಿಜಯಪುರ ಕೇಳಿ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ.
5: ಪತ್ರ ಸರ್, ಒಂದು ಪ್ರಶ್ನೆ ಇತ್ತು ಸರ್ ನನ್ನಲ್ಲಿ.
6: ಹೇಳಿ ಸರ್.
5: ಈಗ ನಮ್ಮ ಹುಡುಗಗೆ ಏನಾಗತ್ತೆ ಸರ್, ಬರೀ ಅಲರ್ಜಿ ಆತಾನ ಸರ್, ಒಂದ್ ಸ್ವಲ್ಪ ಹೊರಗಡೆ ಹೋದ್ರೆ ಅಲರ್ಜಿ ಆತಾನ್ರಿ, ಒಂದ್ ಸ್ವಲ್ಪ ಏನ್ರ ಬೇರೆ ನೀರ್ ಕುಡಿದ್ರೆ ಅಲರ್ಜಿ ಹಾಕದ್ರಿ, ಇಮ್ಯುನಿಟಿ ಡೌನ್ ಐತಿ, ಇಮ್ಯುನಿಟಿ ಕಡಿಮೆ ಐತಿ ಡಾಕ್ಟರ್ ಹೇಳತ್ತಾರ ಸರ್. ಇದ್ರ ಹೆಂಗ್ ಸರ್ ಇದು ಇಮ್ಯುನಿಟಿ ಏನೇನ್ ಸರ್, ಈಗ ಯಾಕೆ ಇದು ಇಷ್ಟು ಇಶ್ಯೂ ಆಗತ್ತೆ ಸರ್ ಎಲ್ಲಾ ಮಕ್ಕಳಲ್ಲಿ?
6: ಇಮ್ಯುನಿಟಿ ಅಂದ್ರೆ ಏನಾಗೈತೆ, ಈಗ ಏನ್ ರೋಗ ನಿರೋಧಕ ಶಕ್ತಿ ಐತಿ ಅದೇ ಹ್ಯುಮಿಡಿಟಿ ಅಂದ್ರೆ. ಹಿಂದ್ಕಂತಿದೇವಲ್ರಿ ಅದಕ್ಕೆ ಗಟ್ಮುಟಿ ಇರ್ಬೇಕು, ಯಾವ ರೋಗ ಬರಲ್ಲ ಇದು ಹೇಳ್ತಿರಲ್ರಿ ಅದೇ ಹಿಂಗ ಅಂದಂಗ. ಅದಕ್ಕೆ ನೀವ್ ಏನ್ ಮಾಡೋದು, ಆಹಾರ ಪದ್ಧತಿ ಸ್ವಲ್ಪ ಚೇಂಜ್ ಮಾಡ್ಬೇಕ್ರಿ
5: ಮಗುನ್ ಸರ್.
6: ಊಟ ಗಿಟ ಸ್ವಲ್ಪ ಜಬರ್ದಸ್ತ ಊಟ ಮಾಡಿಸ್ಬೇಕು. ನೀವ್ ಏನ್ ಮಾಡತ್ತೀರಿ ಅಂದ್ರೆ, ಸುಮ್ನೆ ಈಗ ಬೇಕರಿ ಐಟಮ್ ಅವು ತಗೋತೀರಿ ಅವೇ ತಿನ್ಸ್ತೀರಿ ಅಲ್ಲ ಹುಡುಗರಿಗೆ.
5: ಮುಂಜಾನೆ ಚಾ ಬಿಸ್ಕಿಡ್ತಿರ್ತಾವ್ರಿ ಹುಡುಗರು ಊಟ ಮಾಡಂಗಿಲ್ಲ
6: ಅದಕ್ಕೆ ಅದ ಹಂಗ ಪ್ರಾಬ್ಲಮ್ ಆಗಿದ್ದೆ ಅದೇ. ಅದಕ್ಕೆ ಅವ್ರಿಗೆ ಏನ್ ಮಾಡ್ಬೇಕ್ರಿ, ಮುಂಜಾನೆ ಚಲೋ ಹಿಂಗ ಮನೆಗೆ ತಯಾರು ಮಾಡಿದ್ದು ಹಿಂಗ ಉಪ್ಪಿಟ್ಟು ಏನ್ರಿ ಚಪಾತಿ ರೊಟ್ಟಿ. ಈಗ ಈಗಂತೂ ಮೊದಲೇ ನಮ್ಗೇನದ ಆಹಾರ ಹೈಬ್ರಿಡ್
5: ಸಿಗಾಕತ್ತ,
6: ಅದ್ರೊಳಗೆ ಇದ್ದಿದ್ದು ಸ್ವಲ್ಪ ಹಣ್ಣು ತರಕಾರಿ ಇಂಥವೆಲ್ಲ ಜಾಸ್ತಿ ಕೊಡ್ಬೇಕ್ರಿ. ಆಮೇಲೆ ಅದಕ್ಕಿಂತ ಮುಖ್ಯ ನೀವು ಏನ್ ಮಾಡ್ಬೇಕಂದ್ರಿ, ಹುಡುಗರಿಗೆ ಆಟ ಆಡಕ್ಕ ಇದು ಮಾಡಕ್ಕ ಬಿಡ್ಬೇಕು
5: ಸರ್.
6: ಅವ್ ಏನ್ ಮಾಡ್ತಾರ ಹುಡುಗರು, ಮುಂಜಾನಿಂದ ಸಂಜೆ ತನಕ ಸ್ಕೂಲ್ಗೆ ಅಷ್ಟು ಹೋಗ್ತಾವ, ಮನೆಗೆ ಬರ್ತಾವ, ಒಟ್ಟು ಆಟ ಆಡ ಪ್ರಾಕ್ಟೀಸ್ ಇಟ್ಕೊಂಡಿಲ್ಲ. ಇವೆಲ್ಲ ಏನ್ ಮಾಡ್ಬೇಕ್ರಿ, ಹುಡುಗರಿಗೆ ಸಾಯಂಕಾಲ ಒಂದ್ ತಾಸ್ರಿ ಆಟ ಆಡಕ್ ಬಿಡ್ಬೇಕ್ರಿ, 5-6. ಸ್ವಲ್ಪ ಹೆಚ್ಚು ಮಣ್ಣಾಗ ಅದ್ರಾಗ ಇದ್ರಾಗ ಆಟ ಆಡಿದ್ರು ಬಾಳ ಚಲೋನೆ. ಅವಾಗ ನಾವು ಸಣ್ಣವರಿದ್ದಾಗ ನೀವು ನೋಡಿರ್ಬಹುದು, ಮಳಿ ಅದ್ ಬಂತಂದ್ರ ಮಣ್ಣಾಗ ರಾಡ್ಯಾಗ ಆಡ್ತಿದ್ದೇವೆ ಗೊತ್ತದ, ಗುಬ್ಬಿ ಗೂಡು ಮಾಡು, ಅದು ಮಾಡು ಇದು ಮಾಡು, ಮೈ ತುಂಬಾ ಇದು ಹಚ್ಕೊಂಡು ಏನ್ರಿ ರಾಡಿ ಹಚ್ಕೊಂಡು ಇದು ಮಾಡಿ ಎಲ್ಲ ಮಾಡ್ತಿದ್ದೇವೆ. ಅದರಿಂದ ಹ್ಯುಮಿಡಿಟಿ ಏನಾಗ್ತಿತ್ರಿ ಜಾಸ್ತಿ, ಇಮ್ಯುನಿಟಿ ಪವರ್ ಜಾಸ್ತಿ ಇದು ಆಗ್ತಿತ್ತು
5: ಸರ್. ಅದಕ್ಕೆ
6: ಏನ್ರಿ ಎಕ್ಸಸೈಸ್ ಆಗಲಿ
5: ಬರಿಗಾಲ ಎಲ್ಲ ಓಡಾಡ್ತಿದ್ದೇವೆ ಸರ್,
6: ಓಡಾಡ್ತಿದ್ದೇವೆ.
5: ಈಗ ಒಟ್ಟು ಬರ ಹೈಜಿನ್ ಹೈಜಿನ್ ಹೈಜಿನ್ ಅತ್ತಾರ ಸರ್.
6: ಮತ್ತೆ ಬಾವಿ ಒಳಗೆ ಈಸಾಡೋದು ಇದು ಮಾಡೋದು ಎಷ್ಟು ಅದ್ರಾಗ ಒಂದು
5: ಆಕ್ಟಿವಿಟಿ ಇರ್ತಿತ್ತು,
6: ಆಕ್ಟಿವಿಟಿ ಇರ್ತಿತ್ತು.
5: ಈಗಿನ ಮಕ್ಕಳು ಅವೆಲ್ಲ ಮಿಸ್ ಮಾಡ್ಕೋತಾರ ನೋಡ್ರಿ,
6: ಎಲ್ಲ ಮಿಸ್ ಮಾಡ್ಕೊಂಡ್ಬಿಡ್ತಾವ್ರಿ.

0: ಆಮೇಲೆ ಒಂಥರ ಮುಖದ ಮೇಲೆ ಆಕ್ಟಿವ್ನೇ ಇರಂಗಿಲ್ಲ.
1: ಕರೆ ಕರೆ ಸರ್.
0: ಅದಕ್ಕೇನ್ ಮಾಡ್ರಿ, ಜಾಸ್ತಿ ಹುಡುಗರಿಗೆ ಹಳೆ ಪದ್ಧತಿಗಳೇ ಜಾಸ್ತಿ ಯೂಸ್ ಮಾಡ್ಬಿಟ್ಟು.
1: ನಿಜ ನಿಜ ನೋಡಿ ಸರ್.
0: ಏನ್ರಿ ಹಳೇದ ಏನ ನಾವು
1: ನಮ್ ಬಾಲ್ಯ ಹೆಂಗ್ ಕಳೆದೇವಲ್ಲ ಸರ್.
0: ಹೆಂಗಿದ್ದೇವಲ್ರಿ ಆ ಟೈಪ್ ಸ್ವಲ್ಪ ಎಲ್ಲ ಚೇಂಜಸ್ ಮಾಡ್ರಿ. ಇವೆಲ್ಲ ಬೇಕರಿ ಐಟಮ್ ಮೊಟ್ಟ ಕೊಡ್ಬಾರ್ದು.
1: ಕರೆಕ್ಟ್ ನೋಡಿ ಸರ್.
0: ಏನ್ರಿ ಈಗ ಹಣ್ಣು ತರಕಾರಿ ಅಂತಾವ್ ಇಂತಾವ್ ಇದು ಮಾಡ್ರಿ. ಈ ಕೆಲವೊಂದ್ ಸೀಸನ್ ದಾಗ ಕೆಲವೊಂದ್ ಐಟಮ್ ಬರ್ತಾವಲ್ಲ
1: ಸರ್.
0: ಈಗ ಎಕ್ಸಾಂಪಲ್ ಈಗ ಬ್ಯಾಸಿಗೆ ಟೈಮ್ ದಾಗ ಗೆಣಸ ಅಂತಾವ್, ಗೆಣಸಿನೊಳಗ ಎರಡ್ ಮೂರ್ ಐಟಮ್ ಮಾಡ್ರಿ.
1: ಶಿವರಾತ್ರಿಗೆಲ್ಲ ಗೆಣಸ್
0: ಬರ್ತಾವಲ್ರಿ, ಅಂತಾವೆಲ್ಲ ಗೆಣಸ್ ತಿನ್ಸ್ರಿ. ಆಯಾ ಸೀಸನ್ ವೈಸ್ ಇರ್ತಾವಲ್ರಿ, ಅವ್ ಸ್ವಲ್ಪ ಜಾಸ್ತಿ ತಿನ್ಬಿಡುದ್ರ ಹಂಗೆ. ತರಕಾರಿ ಹೋದ್ರೆ ಮೆಂತೆ ಪಲ್ಯ ಅಂತಾವ್ ಇಂತ ಹುಡುಗರಿಗೆ, ಅವು ಹುಡುಗರಿಗೆ ಮೆಂತೆ ಪಲ್ಯ ಅಂದ್ರೆ ಇದೇನು ಒಂದ್ ಟೈಪ್ ಅಂತಾವು. ಅದಕ್ಕೆ ಬಿಡ ಬೇಡ, ನೀವು ಮುಂದ್ ಕುಂದಿರ್ಸಿ ತಿನ್ಸ್ಬೇಕ್ರಿ. ಅವಕ್ಕ ತಿನ್ನಿಸಿ ಹಳೆ ಟೈಮ್ಗೆ ನಾವೆಲ್ಲ ತಿಂತಿದ್ದೇವಲ್ರಿ, ಅವಾಗೆಲ್ಲ ಆ ಟೈಪ್ ಹುಡುಗರಿಗೆಲ್ಲ ಆಹಾರ ಪದ್ಧತಿನ ಚೇಂಜ್ ಮಾಡ್ಬೇಕ್ರಿ. ಹಿಂಗಾಗಿ ಅವ್ಕೆ ಸ್ವಲ್ಪ ಎಕ್ಸಸೈಸ್ ಅದು ಇದಾಯ್ತಂದ್ರೆ ಆಟೋಮೆಟಿಕ್ ಏನಾಗ್ಬಿಡ್ತಾವ್ರಿ, ಆಕ್ಟಿವ್ ಆಗ್ಬಿಡ್ತಾವ್. ಆ ಡಾಕ್ಟರ್ ಹಿಂದ್ರಗಡೆ ಅವ್ರ ಕಡೆ ಹೋಗುದಿನ ಅವಶ್ಯಕತೆ ಇರಲ್ಲ, ಸದೃಢ ಆಗ್ಬಿಡ್ತಾರೆ ಮಕ್ಕಳು. ಸ್ವಲ್ಪ ಅದೊಂದು ಕೇರ್ ಟೇಕ್ ಮಾಡ್ರಿ.
1: ಹ್ಞೂ ಸರ್. ಆದಷ್ಟು ಮಕ್ಕಳಿಗೆ ಏನೈತಿ, ಹಳೆ ಆಹಾರ ಪದ್ಧತಿ, ಆಕ್ಟಿವಿಟೀಸ್ ರೀ, ಗೇಮ್ ಆಡಿಸೋದು, ಮಣ್ಣೊಳಗೆ ಆಡಕ್ ಕರ್ಕೊಂಡು. ಮಾನ್ಯ ಒಬ್ಬರು ಕೇಳಿದ್ರು ಸರ್, ನೀವು ಹೇಳಕ್ಕೆ ನೆನಪಾತ್ರಿ, ನಮ್ಮ ಮಾಮ ಬಕ್ರ ಅವ್ರ ಹುಡುಗಗ ಈ ಕಂಪೌಂಡ್ ನ್ಯಾಗ ಮಣ್ತ ಇಟ್ಕೊಂಡ ಸರ್, ಸಿಟಿಯಾಗ ಇರ್ತಾರ ಸರ್ ಅವ್ರ ಮ್ಯಾಗ.
0: ಹೌದೌದ್ರಿ.
1: ಮ್ಯಾಗಿನ ಮಣಿಯೊಳಗ ಇರ್ತಾರ್ರಿ, ಜಾಗ ಇರಂಗಿಲ್ಲ ಹೇಳಿ ಕಂಪೌಂಡ್ ನ್ಯಾಗ ಒಂದ್ ಪುಟ್ಟ್ಯಾ ಮನಿ ಇಟ್ಟಾನ್ರಿ, ಅಲ್ಲೇ ಆಟ ಆಡ್ತಾನ್ರ ಹುಡುಗ. ಡಾಕ್ಟರ್ ಹೇಳಿದ್ರ ಸರ್.
0: ಹೌದೌದ್ರಿ.
1: ಮೊದಲೇನ್ ಹೇಳ್ತೀರಿ ಸರ್, ಮಣ್ಣಾಗ ಆಡಿದ್ರೆ ಕೈ ಹೊಲಸಕ್ಕಾವತ್ತ ಡಾಕ್ಟರ್ಸ್ ಎಲ್ಲ ಹೇಳಿ ಫುಲ್ ಹೈಜೀನಿಕ್ ಇರ್ಬೇಕಂತ ಹೇಳ್ತೀರಿ. ಈಗ ವಾಪಸ್ ಅವ್ರ ಏನ್ ಮಾಡ್ತಾರ ಸರ್, ಇಮ್ಯುನಿಟಿ ಬರ್ಬೇಕಂದ್ರೆ ನೀವು ಮಣ್ಣಾಗ ಆಡ್ಬೇಕು, ನಿಮ್ ಮಕ್ಕಳನ್ನ ಬಿಡಬೇಕು ಅಂತ ಹೇಳಕತ್ತಾರ. ವಿಪರ್ಯಾಸ ನೋಡ್ ಸರ್.
0: ಅದು ಉಲ್ಟಾ ಬಂದೈತ್ರಿ. ಅದಕ್ಕೆ ಅಂತಾರಲ್ರಿ, ಈ ಕಲಿಯುಗದಾಗೆಲ್ಲ ಉಲ್ಟಾ ಬಂದದ ಅಂತ ಹೇಳಿ.
1: ಕರೆ ಕರೆ ಸರ್.
0: ಹಂಗ ಏನಾಗೈತ್ರಿ, ನಾವು ಮಾಡ್ತಾ ಇರೋದು ಬೇರೆ ಕಡೆ ಹೊಂಟಿವಿ, ಅದು ಇರೋದು ಬೇರೆ. ಅದ
1: ಇರೋದ ಬೇರೆ.
0: ಅದು ಎಲ್ಲ ಹಳೆ ಪದ್ಧತಿ ಅವೆಲ್ಲ. ಮತ್ತೆ ಹಿರಿಯರು ಅದಕ್ಕೆ ನೂರ ಹತ್ತು, ನೂರ ಏಳು ವರ್ಷ, ನೂರ ಐದು ವರ್ಷ ಅದು ಬದುಕ್ತಿದ್ರಿ. ಈಗ ಏನಾಗೈತಿ ಅಂದ್ರೆ, ಯಾರು ಎಲ್ಲಿ ತೀರ್ಕೊಂಡಾರಪ್ಪ ಅಂದ್ರೆ ಎಷ್ಟಾಗಿತ್ರಿ ಅಂದ್ರೆ 55-60
1: ಹಿಂಗ ಕಾಮನ್ ಆಗ್ಬಿಟ್ಟದ ಸರ್.
0: ಕಾಮನ್. ಅದೇ ಅದಕ್ಕೆ ಕಾರಣ ಏನಂದ್ರೆ ಆಹಾರ ಪದ್ಧತಿ ಸ್ವಲ್ಪ ಈಗಿನ ಮಕ್ಕಳಿಗೆ ನಾವ್ ಎಲ್ಲರೂ ಕೂಡಿ ಆಹಾರ ಪದ್ಧತಿನ ಚೇಂಜ್ ಮಾಡ್ಬೇಕು. ನೀವು ನಿಮ್ ಮಕ್ಕಳಿಗೆ ಚೇಂಜ್ ಮಾಡಿದ್ರೆ ನಾವು ನಮ್ಮ ಮಕ್ಕಳಿಗೆ ಚೇಂಜ್ ಮಾಡ್ತೀವಿ. ಅದ ನೋಡಿ ಎಲ್ಲರೂ ಮಾಡಿ ಆದಷ್ಟು ಸ್ವಲ್ಪ ಇದರಿಂದ ಮಾಡ್ಕೊಂಡು ಹೋಗೋದು ಬಹಳ ಚಲೋ. ನಾವು ಬ್ರೆಡ್ ಬೇಕರಿ ಒಳಗಿಂದ ಐಟಮ್ಗಳು ತಿನ್ನೋದ್ರಿಂದ ಅವ್ ಮಕ್ಕಳಿಗೆ ಏನಾಗ್ತಾವ್ರಿ, ಆರಾಮ್ ತಪ್ಪತಾವ. ಹಿಂಗಾಗಿ ಡಾಕ್ಟರ್ ಕಡೆ ಹೇಳೋಣ, ಮತ್ತೆ ಹಿಂಗೆ ಹೇಳ್ಬಿಡ್ತಾರ ನೋಡ್ರಿ.
1: ಅಷ್ಟು ಆಕ್ಟಿವಿಟೀಸ್ ಮಾಡ್ಸನ್ ಸರ್. ಹಂಗಾರೆ
0: ಮಾಡಿಸ್ರಿ. ಮತ್ತೆ ಫಸ್ಟ್ ಅಂದ್ರೆ ಅದೇ ಎಕ್ಸಸೈಸ್
1: ಸರ್.
0: ಏನ್ರಿ ಜನರ ಜೊತೆ ಇದು ಮಾಡಿ
1: ಅಟ್ರಾಕ್ಷನ್ ಮಾಡಿಸ್
0: ಹಿಂಗೆಲ್ಲ ಸ್ವಲ್ಪ ಮಾಡ್ಬೇಕ್ರಿ. ಅವ್ರ ಗೆಳೆಯರು ಇರ್ತಾರಲ್ಲ
1: ಸರ್,
0: ಅವ್ರಿಗೆ ಅವೆಲ್ಲ ಮೊದಲು ಇದ್ವಿ ನೋಡ್ರಿ, ಕಬಡ್ಡಿ ಆಟ ಆಡೋದು, ವಾಲಿಬಾಲ್ ಈಗ ಆಡೋದೇ ಇಲ್ಲ,
1: ಆಡಂಗಿಲ್ಲ ಸರ್.
0: ಈಗ ಏನ್ ಮಾಡ್ತಾರಂದ್ರೆ ಆಟ ಏನಂತಂದ್ರೆ ಅಲ್ಲಿ ಮನ್ಯಾಗ ಕೂತ ಯಾವ್ದಾರ ಒಂದು ಗೇಮ್ ಮೊಬೈಲ್ ಇದ್ರಾಗ ಕಂಪ್ಯೂಟರ್ನಾಗ
1: ಆಡ್ತಾವ್ರಿ.
0: ಹಿಂಗಾಗಿತ್ರಿ, ಫಿಸಿಕಲಿ ಸ್ವಲ್ಪ
1: ಅವ್ರ ಜೊತೆ ನಮಗೂ ಸ್ವಲ್ಪ ಆಗ್ತದೆ ಸರ್.
0: ಹಾ ರೀ,
1: ಅಷ್ಟು ಮಾಡೋಣ ಸರ್. ಥ್ಯಾಂಕ್ ಯು ಸರ್, ಒಳ್ಳೆ ವಿಷಯ ಹೇಳಿದ್ರಿ ನಮಗೆ ಇವತ್ತು.
0: ಓಕೆ ಓಕೆ
1: ಓಕೆ
0: ಓಕೆ. ಮತ್ತೆ ಸಿಗೋಣ ಅಂತ.
1: ಸಿಗೋಣ ಸರ್. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೃಷ್ಣ ತಳೆವಾಡ್ ಹಾಗೂ ಚಂದ್ರಶೇಖರ್ 86.
4: ಈಗ ಒಂದು ನೀತಿಕತೆ.
5: ಒಂದು ರಾಜ್ಯದ ಪ್ರಸಿದ್ಧ ಅರಸ ಒಬ್ಬ ಮಹಾತ್ಮರ ಹತ್ರ ಹೋಗಿ ತನ್ನ ವ್ಯಥೆಯನ್ನ ತೋಡ್ಕೊಂಡ. ಮಹಾತ್ಮರ ಕುಟೀರದ ಎದುರು ಒಂದು ದೊಡ್ಡದಾದ ಮರ ಇತ್ತು. ಇದೇ ಸಂದರ್ಭಕ್ಕೆ ಸರಿಯಾಗಿ ಆ ಮರದಿಂದ ಒಂದು ಎಲೆ ಉದುರಿ ಕೆಳಗಡೆ ಬಿದ್ದ್ಬಿಡ್ತು. ಇದೇ ಸರಿಯಾದ ಸಂದರ್ಭ ಅಂಥೇಳಿ ಉಪಾಯದಿಂದ ಮಹಾತ್ಮರು ಆ ಎಲೆಗೆ ಹೀಗೆ ಕೇಳಿದ್ರು, ಇಷ್ಟು ದಿನ ನೀನು ಈ ಹೆಮ್ಮರಕ್ಕಾಗಿ ದುಡ್ದೆ, ಇಂದು ನೀನು ನೆಲಕ್ ಬಿದ್ದ್ಬಿಟ್ಟೆ. ಆ ಮರ ಆಗ್ಲಿ ಅಲ್ಲಿರೋ ಎಲೆಗಳಾಗ್ಲಿ ನಿನ್ನತ್ತ ಗಮನಿಸ್ತಾನೆ ಇಲ್ವಲ್ಲ, ಇದನ್ನ ಕಂಡು ನಿನ್ಗೆ ನೋವಾಗೋದಿಲ್ವಾ ಅಂತ ಕೇಳಿದ್ರು. ಆಗ ಎಲೆ ಹಿಂಗ್ ಹೇಳ್ತು, ನೋಡಿ ಮಹಾತ್ಮರೇ, ಯಾರಾದ್ರೂ ನನ್ನನ್ನ ಗಮನಿಸ್ಲಿ ಗೌರವ ಕೊಡ್ಲಿ ಅಂತ ನಾನು ಇಷ್ಟು ದಿನಗಳವರೆಗೆ ದುಡಿಲಿಲ್ಲ, ನನ್ನ ಕರ್ತವ್ಯ ನಾನು ಪಾಲಿಸಿದ್ದೇನೆ ಅಷ್ಟೇ, ಅದಕ್ಕ್ಯಾಕ್ ನಾನು ನೊಂದ್ಕೊಳ್ಬೇಕು ಅಂತ ಕೇಳ್ತು. ಅಷ್ಟೇ ಅಲ್ಲದೆ ಮುಂದುವರೆದು ಎಲೆ ಹೀಗ್ ಹೇಳ್ತು, ಮಹಾತ್ಮರೇ, ಇವತ್ ನಾನು ಕೆಳಗ್ ಬಿದ್ದಿರಬಹುದು, ಆದ್ರೆ ನಾಳೆಗಳ ಬಗ್ಗೆ ನನಗೆ ಭರವಸೆ ಇದೆ. ನಾಳೆ ನಾನು ಮಣ್ಣಾಗಿ ಬೇರಿನ ಮೂಲಕ ಮತ್ತೆ ಮರದ ತುಟ್ಟ ತುದಿಯನ್ನೇರ್ತೀನಿ ಅನ್ನೋ ಭರವಸೆ ನನಗಿದೆ ಅಂತ ಹೇಳಿತು. ಆ ಎಲೆಯ ಅನುಭವದ ಮಾತುಗಳನ್ನ ಕೇಳಿದ ಅರಸನಿಗೆ ಖುಷಿಯೋ ಖುಷಿ, ತನ್ನ ಮನಸ್ಸಿನಲ್ಲಿದ್ದ ವ್ಯಥೆಯೂ ಕೂಡ ಮಾಯವಾಗ್ಬಿಡ್ತು. ಆಗ ಮಹಾತ್ಮರ ಎದುರುಗಡೆ ಹೀಗೆ ನೋಡ್ದ, ಈ ವಿಶಾಲವಾದ ವಿಶ್ವ ಅನ್ನೋ ವೃಕ್ಷದಲ್ಲಿ ನಾನೊಂದು ಎಲೆ ಹಾಗೆ ಬಾಳ್ಬೇಕು ಅನ್ನೋದನ್ನ ಕಲಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳೊಂದಿಗೆ ನಮಸ್ಕಾರಗಳನ್ನ ತಿಳಿಸಿ ತನ್ನ ರಾಜ್ಯಕ್ಕೆ ಅರಸ ನಗ್ನಗ್ತಾ ಮರ

0: ನಮಸ್ಕಾರ. ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್, ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ,
1: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಪೆಟ್ರೋಲ್ ಸುಡುವಿಕೆ ನಿರಂತರ. ಭೂತಾಯಿಯ ರೋದನ ಆತಂಕಕರ. ಮನುಜನ ಪಾಡು ಭಯಂಕರ. ಪೆಟ್ರೋಲ್ ಡೀಸೆಲ್ ಅಂತೂ ಆಗುವ, ಯಾಕಂದ್ರ ವಾಹನಗಳ ಬಳಕೆ ಇವತ್ತಾಗ್ಯದ. ಸಮಸ್ಯೆ ಏನೋ ಗಂಭೀರ, ಆದ್ರೆ ಇದಕ್ಕೇನದ ಪರಿಹಾರ? ವಾರದಾಗ ಅಟ್ಲೀಸ್ಟ್ ಒಂದು ದಿನ ಬ್ಯಾಡ ಇಂಧನದ ವಾಹನ, ಬರೀ ಎಲ್ಲರೂ ಸೈಕಲ್ ಬಳಸೋಣ, ಪೆಟ್ರೋಲ್ ಡೀಸೆಲ್ ಅಷ್ಟರೇ ಉಳಿಸೋಣ.
1: ಕಾಳಜಿ ಇರ್ಲಿ ಆರೋಗ್ಯದ ಬಗ್ಗೆ, ಮತ್ತ ಈ ಭೂಮಿನೂ.

ಆಕಾಶವಾಣಿ ವಿಜಯಪುರ ಆತ್ಮೀರೆ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಭಕ್ತಿ ಗೀತೆಯನ್ನು ಗಾಯನ ಮಾಡಲಿದ್ದಾರೆ ವಿದ್ಯಾಭೂಷಣ್ ರವರು.

0: ಇದುವರೆಗೆ ಭಾವಗೀತೆಯಾಗಿ ಡಿ ವಿಜಿಯವರ ರಚನೆ ಪ್ರಸಾರವಾಯಿತು.
1: ಹಿಂಗ ನೆಲ ಒರೆಸುದು ಕೈಯಾಗ ಏನದು ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೋ ಒಗಿ ಅದನ್ನ ಹತ್ಲಾ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
2: ಅವರ ನಾನು ಸಾಲಿಗೆ ಹೋಗ್ತೀನ್ರಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನ್ರಿ, ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನ್ರಿ, ಓದ್ಕೋತೀನಿ.
1: ನಿನಗೆ ಹಾಕಲ್ಲ ಮೂಳ ಸಾಲಿ, ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕೂಲಿ ತಗೊಂಡ್ ಹೋಗ್ಯಾನಲ್ಲ ಕುಡಿಯಾಕ, ಅದನ್ನ ಯಾರು ತೀರಿಸ್ತಾರ? ನೆಟ್ಟಗ್ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ ಹುಷಾರ್.
2: ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮ ಮನೆ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ. ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ.
3: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ. ನೆನಪಿರಲಿ.

ಸತ್ಯಂ ಶಿವಂ ಸುಂದರಂ ಹಿಂದಿ ಚಿತ್ರದ ಗೀತೆಯೊಂದನ್ನು ಆಲಿಸಿದಿರಿ. ಇದು ಇಂದಿನ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮವಾಗಿತ್ತು. ಆಕಾಶವಾಣಿ ವಿಜಯಪುರ. ಇದೀಗ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಪ್ರಕಟಣೆಗಳು.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಹಲೋ
4: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
3: ಮತ್ತೆ?
4: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
5: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
4: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ
6: ಏನಾಯ್ತಪ್ಪ?
5: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
4: ಅರೆ,
5: ಕಟ್ ಮಾಡಿದ್ರು.
6: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
5: ಫ್ರಾಡ್?
6: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
7: RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.

ಇದುವರೆಗೆ ಚಿತ್ರ ಅವರ ಗಾಯನದಲ್ಲಿ ಮಾಯಾ ಟೂರ್ ಆಫ್ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ಆಕಾಶವಾಣಿ ವಿಜಯಪುರ. ಸಮಯ ಮುಂಜಾನೆಯ 10 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮುಂದುವರಿಯಲಿವೆ.

ಕಾನೂರು ಹೆಗ್ಗಡತಿ ಚಿತ್ರದ ಗೀತೆಯನ್ನ ಕೇಳಿದ್ರೆ ಕುಸುಮ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಕುವೆಂಪು ವಿರಚಿತ ಈ ಗೀತೆಗೆ ಬಿವಿ ಕಾರಂತ್ ಅವರ ಸಂಗೀತ ನಿರ್ದೇಶನವಿತ್ತು. ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 10:05. ಪ್ರಾಣಿಗಳ ಕಡೆಗೆ ದಯೆ ಯಾಕೆ ಮುಖ್ಯ ಅನ್ನೋದನ್ನ ನಾವು ನೋಡೋಣ. ಪ್ರಾಣಿಗಳೊಂದಿಗಿನ ಮಕ್ಕಳ ಸಂಬಂಧ ವಿಶಿಷ್ಟ ಹಾಗೂ ಆಕರ್ಷಕವಾಗಿರುತ್ತೆ. ಮಕ್ಕಳು ಸ್ವಾಭಾವಿಕವಾಗಿಯೇ ಪ್ರಾಣಿಗಳ ಬಗ್ಗೆ ಕುತೂಹಲವನ್ನು ಕೂಡ ಹೊಂದಿರ್ತಾರೆ ಹಾಗೂ ಅವುಗಳತ್ತ ಆಕರ್ಷಿತರಾಗಿರ್ತಾರೆ. ಇದು ಹಲವಾರು ಕಾರಣಗಳಿಂದ, ಉದಾಹರಣೆಗೆ ಕಥೆ ಪುಸ್ತಕಗಳೊಳಗಿನ ಅವರ ಸಂವಹನ ಮತ್ತು ಪ್ರಾಣಿಗಳನ್ನು ನಾಯಕರಾಗಿ ಕಾರ್ಟೂನ್ಗಳಲ್ಲಿ ಕೂಡ ಚಿತ್ರಿಸಲಾಗಿದೆ, ಅದೆಲ್ಲವೂ ಕೂಡ ಇದಕ್ಕೆ ಒಂದು ವಿಶ್ಲೇಷಣೆ ಆಗಿರಬಹುದು. ಅಂತಹ ಮಾಧ್ಯಮ ತುಣುಕುಗಳಲ್ಲಿ ಪ್ರಾಣಿಗಳನ್ನು ಸಾಮಾನ್ಯವಾಗಿ ಬುದ್ಧಿವಂತ ಸಹಚರರು, ನಿಷ್ಠಾವಂತ ಸ್ನೇಹಿತರು ಅಂತ ಕೂಡ ಬಿಂಬಿಸಲಾಗಿದೆ. ಅಂತಹ ಪ್ರಾತಿನಿಧ್ಯವು ಮಕ್ಕಳ ಆಸಕ್ತಿಯನ್ನು ಕೂಡ ಕೆರಳಿಸುತ್ತೆ. ಅವರನ್ನು ತಮ್ಮ ಒಂದು ಸ್ನೇಹಿತ ಅಂತಲೇ ಕೂಡ ಅದನ್ನು ಹತ್ತಿರ ಕೂಡ ತರುತ್ತೆ. ಹಾಗಾಗಿ ಬಹಳ ಚಿಕ್ಕ ವಯಸ್ಸಿನಿಂದಲೇ ಪೋಷಕರು ಮತ್ತು ಶಿಕ್ಷಕರಿಗೆ ಪ್ರಾಣಿಗಳ ಬಗ್ಗೆ ದಯೆ ಬೆಳೆಸೋದಕ್ಕೆ ಸಾಕಷ್ಟು ಅವಕಾಶ ಸಿಗುತ್ತೆ ಹಾಗೂ ಅದರ ಮೂಲಕ ಸಾಮಾನ್ಯವಾಗಿ ಸಹಾನುಭೂತಿ ಕೂಡ ಬೆಳೆಯುತ್ತೆ. ಮಕ್ಕಳು ಪ್ರಾಣಿಗಳನ್ನು ಸಹಾನುಭೂತಿಯಿಂದ ನಡೆಸ್ಕೊಳ್ಳೋದಕ್ಕೆ ಕಲಿತಾಗ ಅವರು ಜೀವನವನ್ನು ಗೌರವಿಸೋದಕ್ಕೆ ಹಾಗೂ ಇತರರ ಅಗತ್ಯತೆಗಳು ಮತ್ತು ಭಾವನೆಗಳನ್ನು ಪೂರೈಸೋದಕ್ಕೂ ಕೂಡ ಮತ್ತು ಅಳೆಯೋದಕ್ಕೆ ಕೂಡ ಸಾಧ್ಯವಾಗುತ್ತೆ. ಆ ಎಲ್ಲ ಕ್ರಿಯೆಗಳು ಕೂಡ ಅವರಿಗೆ ಜವಾಬ್ದಾರಿಯಾಗಿ ತೆಗೆದುಕೊಳ್ಳೋದಕ್ಕೆ ಕೂಡ ಸಾಧ್ಯವಾಗುತ್ತೆ. ಉದಾಹರಣೆಗೆ ಕಥೆ ಪುಸ್ತಕಗಳಿಗಿನ ಅವರ ಒಂದು ಏನು ನಂಟು ಅಂತ ಹೇಳ್ತೀವಿ, ಅದೆಲ್ಲವೂ ಕೂಡ ಮಕ್ಕಳನ್ನು ಬೆಳವಣಿಗೆಗೆ ಕೂಡ ಸಾಧ್ಯ ಮಾಡುತ್ತೆ, ಪ್ರಾಣಿಗಳನ್ನು ಪ್ರೀತಿಸೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಗಾನಗಂಗೆ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ.

ಓಮಲ್ಲಿಗೆ ಚಿತ್ರದ ಗೀತೆಯನ್ನು ಕೇಳಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಸಂಗೀತ ಹಾಗೂ ಸಾಹಿತ್ಯ ವಿ ಮನೋಹರ್ ಅವರದಾಗಿತ್ತು. ಮಕ್ಕಳು ಮಾದರಿಯ ಮೂಲಕ ಕಲಿತಾರೆ. ನಾವು ಅಂದರೆ ಪೋಷಕರು ಅಥವಾ ಶಿಕ್ಷಕರು ಪ್ರಾಣಿಗಳನ್ನು ತಾಳ್ಮೆ, ದಯೆ ಮತ್ತು ಕಾಳಜಿಯಿಂದ ನಡೆಸಿಕೊಳ್ಳೋದನ್ನು ಅವರು ನೋಡಿದಾಗ ಅವರು ಕೂಡ ಈ ನಡವಳಿಕೆಯನ್ನು ಅನುಕರಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಇದಲ್ಲದೆ ಕೇವಲ ಪದಗಳು ಸಾಕಾಗೋದಿಲ್ಲ, ಪೋಷಕರಾಗಿ ನಮ್ಮ ಮಕ್ಕಳು ನಮ್ಮ ಮಾತುಗಳಿಗಿಂತ ನಮ್ಮ ಕ್ರಿಯೆಗಳಿಗೆ ಹೆಚ್ಚು ಗಮನ ನೀಡ್ತಾರೆ ಅಂತ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಹಾಗಾಗಿ ಅವರಿಗೆ ಒಂದು ಕೆಲಸ ಮಾಡೋದಕ್ಕೆ ಹೇಳ್ಬೋದು, ಆದರೆ ನಾವು ನಿಜವಾಗಿ ವಿರುದ್ಧವಾಗಿ ಮಾಡಿದ್ರೆ ಅವರು ಕೂಡ ಅದನ್ನೇ ಮಾಡ್ತಾರೆ. ಹಾಗಾಗಿ ಮಕ್ಕಳಿಗೆ ಮಾದರಿಯಾಗಿ ಕೂಡ ನಾವು ನಡ್ಕೊಳ್ಬೇಕಾಗತ್ತೆ. ಮತ್ತು ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಕರುಣೆಯ ಬಗ್ಗೆ ಕಲಿಸಬೇಕು, ಹಾಗೇನೆ ಅದು ಒಂದು ಮಾರ್ಗ ಅಂತ ಕೂಡ ಹೇಳಬೇಕು. ಮಾರ್ಗ ಅಂದರೆ ಎಲ್ಲ ಜೀವಿಗಳ ಬಗ್ಗೆ ಗೌರವವನ್ನು ಬೆಳೆಸೋದು, ಮತ್ತು ಪ್ರತಿಯೊಂದು ಜೀವಿಯು ಕೂಡ ನಮ್ಮಂತೆಯೇ ನೋವನ್ನು ಅನುಭವಿಸುತ್ತೆ, ಹಾಗಾಗಿ ಅವುಗಳನ್ನು ನಾವು ತೀರಾ ಕಾಳಜಿಯಿಂದ ನೋಡ್ಕೊಳ್ಬೇಕು ಅಂತ ಕೂಡ ನಾವು ತಿಳಿಸೋದು ಉತ್ತಮವಾಗಿರುತ್ತೆ. ನಾವು ಮತ್ತು ನಮ್ಮ ಮಗು ಹಾಗೂ ನಮ್ಮ ಮನೆಯೊಳಗಿನ ಕೀಟವನ್ನು ಕಂಡಾಗ ಅದನ್ನು ಹಿಂದೆ ಹೋಗಿ ಹೊಡೆಯೋದ್ರ ಬದಲು ಗೌರವವಾಗಿ ಅದನ್ನು ನಾವು ಅಂದರೆ ನಮ್ಮ ಮನೆಯಿಂದ ಆಚೆ ಹಾಕೋದ್ರ ಮೂಲಕ ಹೀಗೆ ಮಾಡಬಹುದು ಅಂತ ಕೂಡ ನಾವು ನಮ್ಮ ಮಕ್ಕಳಿಗೆ ಹೇಳಬಹುದು. ಸ್ಪಷ್ಟವಾಗಿ ಹೇಳೋದಾದರೆ ಪ್ರಾಣಿಗಳು ಮನುಷ್ಯರಿಗಿಂತ ವಿಭಿನ್ನವಾಗಿ ಸಂವಹನ ನಡೆಸುತ್ತವೆ, ಹಾಗೂ ಮಕ್ಕಳನ್ನು ಅರಿತುಕೊಳ್ಳುವುದಿರಬಹುದು, ಆದರೆ ಮಕ್ಕಳು ಕೂಡ ಅದನ್ನು ಪಾಲಿಸಬಹುದು. ಹಾಗಾಗಿ ನಾಯಿಯ ಬಾಲ ಅಲ್ಲಾಡಿಸೋದು, ಬೆಕ್ಕಿನ ಚಪಟಿಯಾದ ಕಿವಿಗಳು ಅಥವಾ ಆಮೆ ತನ್ನ ಚಿಪ್ಪಿನೊಳಗೆ ಹಿಮ್ಮೆಟ್ಟೋದು, ಇವೆಲ್ಲವೂ ಕೂಡ ಕೆಲವೊಂದು ಮೂಲಭೂತ ಸೂಚನೆಗಳನ್ನು ಹೇಗೆ ಓದೋದು ಅಂತ ಕೂಡ ನಾವು ಕಲ್ತ್ಕೊಂಡ್ರೆ ನಾವು ಪ್ರಾಣಿಗಳನ್ನು ದಯೆಯಿಂದ ನೋಡ್ಕೊಳ್ಬಹುದು. ಪ್ರಾಣಿ ಹೆದರಿದಾಗ ಅಥವಾ ದಣದಿದ್ದಾಗ ಅಥವಾ ಆಟವಾಡಿದಾಗ ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ನಿಜವಾಗಿಯೂ ಆ ಪ್ರಾಣಿಯನ್ನು ಸುರಕ್ಷಿತವಾಗಿ ಅಥವಾ ಗೌರವಯುತವಾಗಿ ಅದರೊಂದಿಗೆ ಸಂವಹನ ನಡೆಸೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ. ಕೆ ಎಸ್ ನರಸಿಂಹಸ್ವಾಮಿ ವಿರಚಿತ ಈ ಗೀತೆಗೆ ಸಿ ಅಶ್ವಥ್ ಅವರ ಸಂಗೀತ.

ಸಾಕು ಪ್ರಾಣಿಗಳು ಮಗುವಿನ ಪ್ರಾಣಿಯೊಂದಿಗೆ ಬಾಂಧವ್ಯ ಮತ್ತು ಬೆಳೆಸಿಕೊಳ್ಳೋದಕ್ಕೆ ಮೊದಲ ನಿಜವಾದ ಅವಕಾಶ. ಪ್ರೀತಿ ಮತ್ತು ಗೌರವದಿಂದ ನಡೆಸಿಕೊಂಡಾಗ ಸಾಕು ಪ್ರಾಣಿಗಳು ವಿಶ್ವಾಸಾರ್ಹ ಸಹಚರರಾಗ್ತಾರೆ. ಅವರು ಮಕ್ಕಳಿಗೆ ಜವಾಬ್ದಾರಿ, ಸಹಾನುಭೂತಿ ಮತ್ತು ಬೇಷರತ್ತಾದ ಪ್ರೀತಿಯ ಬಗ್ಗೆ ಕಲಿಸ್ತಾರೆ. ಆದ್ದರಿಂದ ಮನೆಯಲ್ಲಿ ಪ್ರೀತಿಯ ಸಾಕು ಪ್ರಾಣಿಯನ್ನು ಹೊಂದಿರೋದು ನಿಮ್ಮ ಮಕ್ಕಳಲ್ಲಿ ಆಂತರಿಕವಾಗಿ ಮತ್ತು ಭೌತಿಕವಾಗಿ ಸಹಾನುಭೂತಿ ಮತ್ತು ದಯೆಯನ್ನು ಬೆಳೆಸೋದಕ್ಕೆ ಉತ್ತಮ ಮಾರ್ಗವಾಗಿದೆ. ಹಾಗೆಯೇ ಸಾಕು ಪ್ರಾಣಿಗಳು ಆಟಿಕೆ ಅಲ್ಲ, ಹಾಗೆಯೇ ಅದು ಅರ್ಥ ಮಾಡಿಕೊಳ್ಳುವಂತೆ ನೀವು ಖಚಿತಪಡಿಸಿಕೊಳ್ಬೇಕು ಅಂತ ಕೂಡ ನಾವು ಹೇಳಬೇಕು. ಪ್ರಾಣಿಗಳನ್ನು ಸರಿಯಾಗಿ ನಿರ್ವಹಿಸೋದು ಮತ್ತು ಸಂವಹನ ನಡೆಸೋದು ಹೇಗೆ ಎಂಬುದನ್ನು ಅವರಿಗೆ ಕಲಿಸಿ, ಮತ್ತು ಸಾಕು ಪ್ರಾಣಿಗಳು ಜನರಂತೆ ಮನಸ್ಥಿತಿ ಮತ್ತು ಆದ್ಯತೆಗಳನ್ನು ಕೂಡ ಹೊಂದಿವೆ ಎಂಬುದನ್ನು ಕೂಡ ವಿವರಿಸಬೇಕಾಗುತ್ತೆ. ಆಹಾರ ನೀಡೋದು, ಅಂದಗೊಳಿಸೋದು, ಹಾಗೆಯೇ ಆಟದ ಸಮಯಕ್ಕಾಗಿ ನೀವು ದಿನಚರಿಗಳನ್ನು ಕೂಡ ನಾವು ಮಾಡಿಕೊಳ್ಬಹುದು. ಹಾಗೆಯೇ ನಮ್ಮ ಮಕ್ಕಳನ್ನು ಈ ಜವಾಬ್ದಾರಿಗಳಲ್ಲಿ ಕೂಡ ಸೇರಿಸ್ಕೊಳ್ಬಹುದು. ಮತ್ತೊಂದು ಮುಖ್ಯವಾದಂಥದ್ದೇನು ಅಂದರೆ ಸಾಕು ಪ್ರಾಣಿಗಳನ್ನು ಪಶು ವೈದ್ಯರ ಬಳಿಗೆ ಕರೆದೊಯ್ಯೋದು, ಅಥವಾ ಪ್ರಾಣಿ ಹೋದಾಗ ಅಥವಾ ವಿದಾಯ ಹೇಳೋದು ಕೂಡ ಮುಂತಾದ ಕಠಿಣ ನಿರ್ಧಾರಗಳನ್ನು ಮಾದರಿಯಾಗಿ ತೆಗೆದುಕೊಳ್ಳೋದು ಸಹ ಮುಖ್ಯವಾಗಿದೆ. ಈ ಎಲ್ಲ ಅನುಭವಗಳು ನೋವಿನಿಂದ ಕೂಡಿದರೂ ಕೂಡ ಕರುಣೆ, ಬದ್ಧತೆ ಮತ್ತು ದುಃಖದ ಬಗ್ಗೆ ಆಳವಾದ ಪಾಠಗಳನ್ನು ಕೂಡ ನೀಡುತ್ತೆ.

ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಮಾರ್ಚ್ 22 ಚಿತ್ರದ ಗೀತೆ ಹಾಡಿದ್ದಾರೆ ರವಿಶೇಖರ್ ಎನ್ ಜೆ ಹಾಗೂ ಸಂಗಡಿಗರು. ಸಂಗೀತ ಹಾಗೂ ಸಾಹಿತ್ಯ ರವಿಶೇಖರ್ ಎನ್ ಜೆ ಅವರದ್ದು.

ಅವರುಗಳಿಗೆ ಅಂದರೆ ಪ್ರಾಣಿಗಳಿಗೆ ಸಹಾಯ ಕೂಡ ಮಾಡಬಹುದು. ಹಾಗೆಯೇ ವನ್ಯಜೀವಿ ಕೇಂದ್ರಗಳು ಮತ್ತು ಮೃಗಾಲಯಗಳನ್ನು ಅನ್ವೇಷಿಸೋದು, ಪ್ರಾಣಿ ಸಂಗ್ರಹಾಲಯಗಳು ಹಾಗೂ ವನ್ಯಜೀವಿ ಅಭಯಾರಣ್ಯಗಳಿಗೆ ಪ್ರವಾಸಗಳು ಮಕ್ಕಳಿಗೆ ಪ್ರಾಣಿಗಳ ಬಗ್ಗೆ ನೇರವಾಗಿ ತಿಳಿದುಕೊಳ್ಳೋದಕ್ಕೆ ಒಂದು ಅತ್ಯುತ್ತಮವಾದಂತಹ ಅವಕಾಶ ಅಂತಲೇ ಹೇಳಬಹುದು. ಪ್ರಕೃತಿ ಪಾದಯಾತ್ರೆಗಳು ಮಕ್ಕಳಿಗೆ ಪಕ್ಷಿಗಳು ಮತ್ತು ಪ್ರಾಣಿಗಳನ್ನು ಅವುಗಳ ನೈಸರ್ಗಿಕ ಪರಿಸರದಲ್ಲಿ ಗುರುತಿಸೋದಕ್ಕೆ ಮತ್ತೊಂದು ಉತ್ತಮ ಮಾರ್ಗವಾಗಿದೆ. ಹಾಗೆಯೇ ವನ್ಯಜೀವಿಗಳನ್ನು ಅವುಗಳ ಆವಾಸ ಸ್ಥಾನಗಳಲ್ಲಿ ವೀಕ್ಷಿಸೋದ್ರಿಂದ ಮಕ್ಕಳು ಸಂರಕ್ಷಣೆಯ ಮಹತ್ವವನ್ನು ಮೆಚ್ಚುತ್ತಾರೆ. ಹಾಗೆಯೇ ಪ್ರಾಣಿಗಳನ್ನು ಸುರಕ್ಷಿತ ದೂರದಿಂದ ಗೌರವಯುತವಾಗಿ ಗಮನಿಸೋದರಿಂದ ಕೂಡ ಮಕ್ಕಳು ತಮ್ಮ ಸ್ಥಳವನ್ನು ಗೌರವಿಸೋದಕ್ಕೂ ಕೂಡ ಅವುಗಳನ್ನು ದಯೆಯಿಂದ ನಡೆದುಕೊಳ್ಳೋದಕ್ಕೂ ಕೂಡ ಕಲಿಸ್ತಾರೆ. ಹಾಗೆಯೇ ಶಾಲಾ ಕ್ಲಬ್ಗಳು ಹಾಗೂ ಚಟುವಟಿಕೆಗಳಲ್ಲಿ ಭಾಗವಹಿಸೋದನ್ನು ಕೂಡ ನಾವು ಪ್ರೋತ್ಸಾಹಿಸಿದ್ರೆ ನಿಸ್ಸಂದೇಹವಾಗಿ ಪ್ರಾಣಿಗಳ ಮೇಲಿನ ಆಳವಾದಂತಹ ಪ್ರೀತಿ ಹೆಚ್ಚಾಗಿ ಮನೆಯಲ್ಲಿಯೇ ಕೂಡ ಪ್ರಾರಂಭನೂ ಕೂಡ ಆಗುತ್ತೆ. ಶಾಲೆಗಳು ಸಹ ಆ ಮನೋಭಾವವನ್ನು ಪೋಷಿಸುವ ಮತ್ತು ಬಲಪಡಿಸೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮಕ್ಕಳಿಗೆ ಕುತೂಹಲವನ್ನು ಹುಟ್ಟುಹಾಕುವಂತಹ ಮತ್ತು ಪ್ರಾಣಿಗಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರ ಮೂಲಕ ನಾವು ಅವರನ್ನು ಪ್ರೋತ್ಸಾಹಿಸಬೇಕು. ಹಾಗೆಯೇ ನೇಚರ್ ಕ್ಲಬ್, ಪ್ರಾಣಿ ಕಲ್ಯಾಣ ಮತ್ತು ಪರಿಸರ ಗೌರವದ ಮೇಲೆ ಕೇಂದ್ರೀಕರಿಸಿದ ಆಕರ್ಷಕ ಚರ್ಚೆಗಳು ಹಾಗೂ ಯೋಜನೆಗಳನ್ನು ಕೂಡ ನಾವು ಆಯೋಜಿಸಬಹುದು. ಇದೆಲ್ಲವೂ ಕೂಡ ವಿದ್ಯಾರ್ಥಿಗಳು ಪ್ರಾಣಿಗಳೊಂದಿಗೆ ಆಳವಾದಂತಹ ಸಂಪರ್ಕ ಮತ್ತು ಜವಾಬ್ದಾರಿಯನ್ನು ಬೆಳೆಸಿಕೊಳ್ಳೋದಕ್ಕೆ ಪ್ರೋತ್ಸಾಹ ನೀಡುತ್ತೆ.

ಗಾನಗಂಗೆ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕೇಳ್ತಾ ಇದ್ದೀರಾ. ನಾವು ನಮ್ಮ ಕುಟುಂಬದಲ್ಲಿ ಸಾಕು ಪ್ರಾಣಿಗಳಿಲ್ಲದೆ ಹೋದರೂ ಕೂಡ ಪ್ರಾಣಿಗಳ ಕಡೆಗೆ ದಯೆಯನ್ನು ಅಭ್ಯಾಸ ಮಾಡೋದಕ್ಕೆ ಹಲವಾರು ಮಾರ್ಗಗಳು ಕೂಡ ಇವೆ. ಏನೇನೆಂದರೆ, ಸ್ವಯಂ ಸೇವೆಯ ಮೂಲಕ ಸಾಕು ಪ್ರಾಣಿಗಳ ಆರೈಕೆಯಲ್ಲಿ ಸಹಾಯ ಮಾಡೋದು, ಅಂದರೆ ಗಾಯಗೊಂಡಂತಹ ಪ್ರಾಣಿಗಳ ಆರೈಕೆಯಲ್ಲಿ ನಾವು ಸ್ವಯಂ ಸೇವೆ ಮಾಡೋದ್ರ ಮೂಲಕ ತೊಡಗಿಸ್ಕೊಳ್ಬಹುದು. ಹಾಗೆಯೇ ಪ್ರಾಣಿ ಕಲ್ಯಾಣದ ಮಹತ್ವದ ಬಗ್ಗೆ ನಾವು ಕಲ್ತ್ಕೊಳ್ಬಹುದು. ದೌರ್ಜನ್ಯದ ಪರಿಣಾಮವನ್ನು ಅರ್ಥ ಮಾಡಿಕೊಂಡು

ಕೇಳಿ ಗೀತೆಯನ್ನ ಗಾನಗಂಗೆ ಕಾರ್ಯಕ್ರಮದ ಕಡೆಯ ಗೀತೆಯನ್ನ ಕಾಡು ಕುದುರೆ ಚಿತ್ರದ ಗೀತೆ ಶಿವಮೊಗ್ಗ ಸುಬ್ಬಣ್ಣ ಕಲ್ಪನಾ ಸಿರೂರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಸಂಗೀತ ಹಾಗೂ ಸಾಹಿತ್ಯ ಚಂದ್ರಶೇಖರ ಕಂಬಾರ ಅವರದು.

ದಯವಿಲ್ಲದ ಧರ್ಮವದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನಂತಲ್ಲ ದೊಲ್ಲನಯ್ಯ. ಹಾಗಾಗಿ ದಯೆ ಇದ್ದರೆ ನಾವು ಎಲ್ಲ ಜೀವಿಗಳನ್ನು ಕೂಡ ಪ್ರೀತಿಸಬಹುದು, ಸಹೋದರತ್ವದಿಂದ ಬಾಳಬಹುದು ಅಂತ ಹೇಳ್ತಾ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.

ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. ಇಂದಿನ ಸುನ್ಹೇರೆ ಪಲ್ ಕಾರ್ಯಕ್ರಮದಲ್ಲಿ 90ರ ದಶಕದ ಕೆಲವು ಗೀತೆಗಳನ್ನು ಕೇಳಲಿದ್ದೀರಿ. ಆರಂಭದಲ್ಲಿ ಕೇಳಿ ದಿಲ್ ಹೇ ಕಿ ಮಾನ್ತಾ ನಹಿ ಚಿತ್ರದ ಗೀತೆ ಹಾಡಿದ್ದಾರೆ ಅನುರಾಧ ಪೋಡ್ವಾಲ್. ಫಯಜ್ ಅನ್ವರ್ ಅವರ ಸಾಹಿತ್ಯಕ್ಕೆ ನದೀಮ್ ಶ್ರವಣ್ ಅವರ ಸಂಗೀತ.

ಕುಮಾರ್ ಸಾನು ಹಾಗೂ ಅನುರಾಧ ಪೋಡ್ವಾಲ್ ಅವರ ಧ್ವನಿಯಲ್ಲಿ ಆಶಿಕಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಮೀರ್ ಅವರ ಸಾಹಿತ್ಯಕ್ಕೆ ನದೀಮ್ ಶ್ರವಣ್ ಅವರ ಸಂಗೀತ.

ಲತಾ ಮಂಗೇಶ್ಕರ್, ಇಲ ಅರುಣ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಲಮ್ಹೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಶಿವಹರಿ ಅವರ ಸಂಗೀತ ನಿರ್ದೇಶನವಿತ್ತು.

ಇದುವರೆಗೆ ಸುನಹರೆ ಪಲ್ನಲ್ಲಿ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಸಮಯ ಆಗಲಿದೆ 11 ಗಂಟೆ. ಇನ್ನು ಮುಂದೆ ದೆಹಲಿ

0: ಪ್ರಸಾರವಾಯಿತು. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂತು.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
0: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
3: ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.
2: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ, ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
3: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
4: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
5: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 12 ಗಂಟೆಯಾಗಲಿದೆ. ಈಗ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅ ನ್ಯೂ ಐಕಾನ್ ಫಾರ್ ಎ ಫಿಟರ್ ಇಂಡಿಯಾ ಪೆಡಲಿಂಗ್ ಟು 2030 ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕೇಂದ್ರಗಳು ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯಿ ಕೇಂದ್ರಗಳಲ್ಲಿ ಇಂದು ಬೆಳಗ್ಗೆ ಜನಜಾಗೃತಿ ಸೈಕ್ಲೋಥಾನ್ ಜರುಗಿತು. ಅಹಮದಾಬಾದ್ನ

0: 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವ ಸ್ಮರಣಾರ್ಥ ಗುಜರಾತಿನ ಸಬರ್ಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಇಂದು ಬೆಳಗ್ಗೆ ಚಾಲನೆ ನೀಡಿದರು. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ರೈಲ್ವೆ ರಕ್ಷಣಾ ದಳದ ಧಾರವಾಡ ಘಟಕದ ಉಪನಿರೀಕ್ಷಕ ಎಂ ರವಿಚಂದ್ರನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಸಾಯಿ ಅಥಾರಿಟಿ ಆಫ್ ಇಂಡಿಯಾ ಸೈಕ್ಲಿಂಗ್ ಧಾರವಾಡದಲ್ಲಿ ಆಚರಣೆ ಮಾಡಿದ್ರು. ಎವ್ರಿ ಸಂಡೇ ಮಾಡಿದಾರೆ. ನಮಗೆ ಕಡೆ ಬಂದು ನಾವು ಇದರಲ್ಲಿ ಪಾಲ್ಗೊಂಡಿದ್ವಿ. ಮೆಂಬರ್ಸ್ ಬಂದಿದ್ವಿ, ಆರ್ಪಿಎಫ್ ಸಿಬ್ಬಂದಿಗಳು. 2030 ಕಾಮನ್ವೆಲ್ತ್ ಗೇಮ್ಸ್ ಪ್ರಮೋಷನ್ ಸಲುವಾಗಿ ನಾವೊಂದು 70 ಮೆಂಬರ್ಸ್ ಅದರ್ ಅಸೋಸಿಯೇಷನ್ ಎಲ್ಲ ಬಂದಿದ್ರು, ಪಾಲ್ಗೊಂಡಿದ್ವಿ ಇದ್ರಾಗ. ಇದರಲ್ಲಿ ನಮಗೆ ಒಂದು ಎಲ್ಲ ಫಿಟ್ನೆಸ್ ಗೆ ಟೈಮ್ ಸಿಗಲ್ಲ, ಇಂಟ್ರೆಸ್ಟ್ ಬರ್ತಾ ಇದೆ. ನಮ್ಮ ಫ್ಯಾಮಿಲಿ, ನಮ್ಮ ಸ್ಟಾಫ್ ಎಲ್ಲರಿಗೂ ಇದೇ ತರ ನಾವು ಫಿಟ್ ತರಬೇಕಂತೇಳಿ ಎಲ್ಲರಿಗೂ ಇದೇ ತರ ನಮ್ಮ ಅಡ್ವೈಸ್ ಮಾಡ್ತೇವೆ. ಇನಿಷಿಯೇಟಿವ್ ನಮ್ಗೆ ತುಂಬಾ ಒಳ್ಳೇದ ಅನಿಸ್ತಾ ಇದೆ. ಮೇಲೆ ಅಧಿಕಾರಿಗೂ ತಿಳಿಸಿ ಇದನ್ನ ಎಲ್ಲರಿಗೂ ನಾವು ಪಾರ್ಟಿಸಿಪೇಟ್ ಮಾಡಕ್ಕೆ ಇದನ್ನ ಅಡ್ವೈಸ್ ಮಾಡ್ತೇವೆ. ಎಲ್ಲ ಯುವಕರು ಇದರಲ್ಲಿ ಪಾಲ್ಗೊಂಡು ತಾಯಿ ಅವ್ರನ್ನ ಯೂಟಿಲೈಸ್ ಮಾಡ್ಕೋಬೇಕು. ಜಾಸ್ತಿ ಜನ ಇದರಲ್ಲಿ ಸೇರಿ ಕಂಡೀಷನ್ ಅವ್ರ ಪರ್ಸನಲ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನ ಜಾಸ್ತಿಯಾಗಿ ಇದರಲ್ಲಿ ಯೂಟಿಲೈಸ್ ಮಾಡಿಕೊಂಡು ಅವೇರ್ನೆಸ್ ನ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ.
0: ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನಾಳೆ ಹಾಗೂ ನಾಡಿದ್ದು ಭಾರತೀಯ ಸ್ಟೇಟ್ ಬ್ಯಾಂಕ್ ಸಿಬ್ಬಂದಿ ಕರೆ ನೀಡಿದ್ದ ಮುಷ್ಕರವನ್ನು ಮುಂದೂಡಲಾಗಿದ್ದು ಎಂದಿನಂತೆ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ಅಖಿಲ ಭಾರತ ಎಸ್ಬಿಐ ನೌಕರರ ಒಕ್ಕೂಟ ತಿಳಿಸಿದೆ. ಕೃತಕ ಬುದ್ಧಿಮತ್ತೆ ಎಐ ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಾಮುಖ್ಯತೆ ವಹಿಸುತ್ತಿದೆ. ಶಿಕ್ಷಣ, ಬ್ಯಾಂಕಿಂಗ್, ರಕ್ಷಣೆ ಹಾಗೂ ಆರೋಗ್ಯ ಕ್ಷೇತ್ರಗಳ ಮೇಲೆ ಬೀರಲಿರುವ ಸಂಭವನೀಯ ಪರಿಣಾಮಗಳ ಬಗ್ಗೆ ಚರ್ಚಿಸಬೇಕಿದೆ ಎಂದು ಹುಬ್ಬಳ್ಳಿಯ ಕೆಎಲ್ಇ ಟೆಕ್ ವಿಶ್ವವಿದ್ಯಾಲಯದ ಸಮಕುಲಾಧಿಪತಿ ಡಾ ಅಶೋಕ್ ಶೆಟ್ಟರ್ ಅಭಿಪ್ರಾಯಪಟ್ಟಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕೆಎಲ್ಇ ಟೆಕ್ ಸಭಾಂಗಣದಲ್ಲಿ ಇ ಟೆಕ್ ಲೀಡರ್ಶಿಪ್ ಶೃಂಗಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಧಾರವಾಡ ಜಿಲ್ಲೆ ಬಾಲಭವನದಲ್ಲಿ ಮಕ್ಕಳ ಬೇಸಿಗೆ ಶಿಬಿರ ನಡೆಯುತ್ತಿದ್ದು 18 ದೇಶಗಳ ವಿಭಿನ್ನ ನಾಣ್ಯ ಹಾಗೂ ನೋಟುಗಳ ಅಪರೂಪದ ಸಂಗ್ರಹಗಳ ಪ್ರದರ್ಶನಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ವೀರನ್ಗೌಡ ಪಾಟೀಲ್ ಚಾಲನೆ ನೀಡಿದರು. ಗದಗ ಜಿಲ್ಲೆಯಾದ್ಯಂತ ಪೂರ್ವ ಮುಂಗಾರು ಮಳೆ ಉತ್ತಮವಾಗಿದೆ. ರೈತರು ಮಣ್ಣಿನ ಪರೀಕ್ಷೆ ಕೈಗೊಂಡು ಫಲಿತಾಂಶ ಆಧರಿಸಿ ಪೋಷಕಾಂಶಗಳನ್ನು ನೀಡಿ ಬೆಳೆ ನಿರ್ಧರಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ಕೋರಿದ್ದಾರೆ. ರಾಜ್ಯ ಸರ್ಕಾರ ಆರಂಭಿಸಲು ಉದ್ದೇಶಿಸಿರುವ 800 ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಿಂದ ಸುತ್ತಮುತ್ತಲಿನ 8,000 ಅಧಿಕ ಸರ್ಕಾರಿ, ಪ್ರಾಥಮಿಕ, ಪ್ರೌಢ ಮತ್ತು ಅನುದಾನಿತ ಪ್ರೌಢಶಾಲೆಗಳು ಮುಚ್ಚಲಿವೆ ಎಂದು ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಮಾಧ್ಯಮಿಕ ಶಿಕ್ಷಕರ ಸಂಘದ ಹುಬ್ಬಳ್ಳಿ ಘಟಕ ಆಯೋಜಿಸಿದ್ದ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ ಅನೇಕ ಕಡೆ ಮುಂಗಾರು ಪೂರ್ವ ಮಳೆಯಾಗುತ್ತಿದ್ದು 17 ಜಿಲ್ಲೆಗಳಿಗೆ ಇಂದು ಯೆಲೋ ಅಲರ್ಟ್ ಘೋಷಿಸಲಾಗಿದೆ. ಗುಡುಗು, ಮಿಂಚು ಹಾಗೂ ಗಾಳಿ ಸಹಿತ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ವಿಜಯಪುರದಲ್ಲಿ ನಿನ್ನೆ ಸಮಾರೋಪಗೊಂಡ 7 ದಿನಗಳ ರಾಜ್ಯ ಸಬ್ ಜೂನಿಯರ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ 15 ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಬೆಂಗಳೂರಿನ ಗೌತಮ್ ಎಸ್ ನಾಯರ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಬೆಂಗಳೂರಿನ ಮಹಿತಾ ನಾಯ್ಡು ಸುರಿ ಸೆಟ್ಟಿ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಆಕಾಶವಾಣಿ ಮೂಲಕ ಪ್ರಸಾರವಾಗಲಿದೆ. ಈ ತಿಂಗಳ 29ರೊಳಗೆ ಮೈ ಗಾವ್ .in ಜಾಲತಾಣ ಅಥವಾ 1800117800 ಸಂಖ್ಯೆಗೆ ಕರೆ ಮಾಡಿ ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮದಲ್ಲಿ ಸಮಾಜಮುಖಿ ಉದ್ಯಮದ ಮುನ್ನಡೆ, ಮಹಿಳಾ ಉದ್ಯಮಿ ಆಶಾ ಅವರ ಪಯಣ. ಇವರೊಂದಿಗೆ ಆಶಾ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಬ್ಬ ಮಹಿಳೆಯೊಳಗಿನ ಶಕ್ತಿ ಹೊರಹೊಮ್ಮಿದಾಗ ಅದು ಕೇವಲ ಆಕೆಯ ಜೀವನವನ್ನು ಮಾತ್ರ ಅಲ್ಲ, ಅವಳ ಕುಟುಂಬ, ಸಮಾಜ ಮತ್ತು ದೇಶವನ್ನು ಮುನ್ನಡೆಸುತ್ತೆ. ಮೂಲತಃ ಬೆಂಗಳೂರು, ಮೈಸೂರಿನಲ್ಲಿ ಕಳೆದ ಬಾಲ್ಯ, ಸಿಂಗಪೂರ್ ಮತ್ತು ಆಸ್ಟ್ರೇಲಿಯಾದ ಅನುಭವ, ಜಗತ್ತಿನ ವಿವಿಧ ಭಾಗಗಳಲ್ಲಿ ಬದುಕಿನ ಪಾಠಗಳನ್ನು ಅರಿತುಕೊಂಡ ಮಹಿಳಾ ಸಾಧಕಿ ಆಶಾ ಅವರು ಎನ್ವಿರಾನ್ಮೆಂಟಲ್ ಸೈನ್ಸ್ ಇಂಜಿನಿಯರಿಂಗ್ ಹಿನ್ನೆಲೆ ಮತ್ತು ಸಿಂಗಪೂರಿನ ನಾನ್ಯಾಂಗ್ ತಾಂತ್ರಿಕ ವಿಶ್ವವಿದ್ಯಾನಿಲಯದಿಂದ ಪಡೆದ ಸ್ನಾತಕೋತ್ತರ ವಿದ್ಯಾಭ್ಯಾಸದೊಂದಿಗೆ ತಮ್ಮ ವೃತ್ತಿ ಜೀವನವನ್ನ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ರೂಪಿಸಿಕೊಂಡಿದ್ದಾರೆ. ಉದ್ಯಮಿಯಾಗಿ, ಮಾರ್ಗದರ್ಶಕಿಯಾಗಿ ಹಾಗೂ ಸಮಾಜಮುಖಿ ಚಿಂತಕಿಯಾಗಿ ಆಶಾ ಅವರು ನಮ್ಮ ನಡುವಿನ ವ್ಯಕ್ತಿಗಳಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ಕೌಶಲ್ಯ, ಆತ್ಮವಿಶ್ವಾಸ ಮತ್ತು ಅವಕಾಶಗಳ ಮೂಲಕ ದಿಕ್ಕು ನೀಡ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳೆಯರ ಸಬಲೀಕರಣವೇ ಅವರ ಕಾರ್ಯದ ಕೇಂದ್ರ ಬಿಂದು. ಇತ್ತೀಚೆಗೆ ವಿಶೇಷವಾಗಿ ಮಹಿಳಾ ಉದ್ಯಮಿಗಳ ಕೌಶಲ್ಯವನ್ನ ಜಾಗತಿಕ ವೇದಿಕೆಗೆ ತಲುಪಿಸುವಲ್ಲಿ ಆಶಾ ಅವರು ಮಹತ್ವದ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಜನರನ್ನ ಸಂಪರ್ಕಿಸೋದು, ಅವಕಾಶಗಳನ್ನು ಸೃಷ್ಟಿಸೋದು ಮತ್ತು ಬೆಳವಣಿಗೆಯನ್ನ ಸಾಧ್ಯವಾಗಿಸೋದು ಇವರ ಉದ್ದೇಶ. ಇವತ್ತು ನಮ್ಮೊಂದಿಗೆ ಅವರ ಜೀವನ ಅನುಭವ, ಅವರ ಥಾಟ್ಸ್, ಪ್ರೇರಣೆಯನ್ನ ಹಂಚಿಕೊಳ್ಳಲು ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಬಂದಿರುವ ಮಹಿಳಾ ಸಾಧಕಿ ಆಶಾ ಅವರನ್ನ ನಾವು ಹಾರ್ದಿಕವಾಗಿ ಸ್ವಾಗತಿಸೋಣ. ಆಶಾ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಓಕೆ, ಸೊ ನಿಮ್ಮ ಇಂಟ್ರೊಡಕ್ಷನ್ ನಮ್ಮ ಕೇಳುಗರಿಗೆ ಬೇಕು, ಅದರ ಜೊತೆಗೆ ನಿಮ್ಮ ಬಾಲ್ಯದ ಆಶಯಗಳು ಮತ್ತು ಇವತ್ತಿನ ನಿಮ್ಮ ಬದುಕಿನ ದಿಕ್ಕು ಇದೆಯಲ್ಲ, ಇವೆರಡರ ನಡುವೆ ನೀವು ಯಾವ ರೀತಿಯಾಗಿ ಸಂಬಂಧವನ್ನ ಕಲ್ಪಿಸ್ತೀರಾ ಅನ್ನೋದನ್ನ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡಿ.
1: ಅಪ್ಪ ಅಮ್ಮ ವೆರಿ ವೆರಿ ಆರ್ಥೋಡಾಕ್ಸ್ ಅಂಡ್ ಕನ್ಸರ್ವೇಟಿವ್, ಮತ್ತೆ ಪಿ ಯು ಸಿ, ಆಮೇಲೆ ಇಂಜಿನಿಯರಿಂಗ್ ಮಾಡಿ ಆಮೇಲೆ ಬೆಂಗಳೂರಿಗೆ ಬಂದಿದ್ದು. ಸೊ ನನ್ನ ಮೈಸೂರಿನ ಪಯಣ ಫುಲ್ಲು ಎಜುಕೇಷನ್ ರಿಲೇಟೆಡ್ ಆಗಿತ್ತು. ಸೊ ಸ್ಕೂಲ್ ಅಕಾಡೆಮಿಕ್ಸ್ ಜೊತೆಗೆ ಎಲ್ಲರೂ ಕಲ್ತಂಗೆ ವಿ ಹ್ಯಾವ್ ಆಲ್ ಆಫ್ ಅಸ್ ಹ್ಯಾವ್ ಕೆಲವು ಹಾಬೀಸ್, ಅದರಲ್ಲಿ ಸಂಗೀತ ತುಂಬ ಇಷ್ಟ ಇತ್ತು. ಸೊ ಅಮ್ಮ ಸಂಗೀತಕ್ಕೆ ಸೇರಿಸಿದ್ರು, ಜೂನಿಯರ್ ತನಕ ಸಂಗೀತ ಕಲಿತು ಅದ್ರ ಜೊತೆ ಆರ್ಟ್ಸ್, ಕ್ರಾಫ್ಟ್ಸ್ ಎಲ್ಲರೂ ಕಲ್ತಂಗೆ ಮಾಡಿದ್ದು. ಮೂಲತಃ ತುಂಬ ಇಷ್ಟ ಆಗಿ ಮನಸ್ಸಿಂದ ಮಾಡಿದ್ದು ನಾನು 7ನೇ ಕ್ಲಾಸ್ನಲ್ಲಿರುವಾಗ 5-6ನೇ ಕ್ಲಾಸ್ನವರಿಗೆ ಸಪೋರ್ಟ್ ಸ್ಟಡಿ ಗ್ರೂಪ್ ಅಂತ ಸ್ಟಾರ್ಟ್ ಆಗಿದ್ದದು.
0: ಓಕೆ,
1: ಅದೇ ಪಯಣದಲ್ಲಿ ಏನಾಯ್ತು ಅಂದ್ರೆ ಟ್ಯೂಷನ್ಸ್ ಅಂತ ಅವಾಗ ಕರೆಯೋರು. ಸೊ ಟ್ಯೂಷನ್ಸ್ ಅಂತ ಕರೆಯಕ್ಕೆ ಇಷ್ಟ ಇರಲಿಲ್ಲ, ಸೊ ಜೊತೆಯಲ್ಲಿ ಓದೋದು ಅಂತ ಶುರು ಆಗಿದ್ದು. ಸೊ ಹಾಗೆ ಇಬ್ಬರು ಸ್ಟೂಡೆಂಟ್ಸ್ ನನ್ನ ಫಸ್ಟ್ ರೆಕಗ್ನೈಸ್ ಮಾಡಿ ಅದು ಮೆಂಟರಿಂಗ್ ಅಂತ ಸ್ಟಾರ್ಟ್ ಆಗಿದ್ದು ಅಂತ ನಾನು ಅವ್ರಿಗೆ ಇವಾಗ್ಲೂ ಕೃತಜ್ಞತರಾಗಿರ್ತೀನಿ. ದೇ ಆರ್ ನಾಟ್ ಇನ್ ಟಚ್ ವಿತ್ ಮೀ, ಬಟ್ ಡೆಫಿನೆಟ್ಲಿ ಅವರಿಬ್ಬರೇ ನನಗೆ ಈ ಪ್ರಯಾಣಕ್ಕೆ ಹೆಲ್ಪ್ ಮಾಡಿದ್ದು ಅಂತ ಹೇಳ್ಬೋದು. ಸೊ ಆಗ ಶುರು ಆಗಿದ್ದು, ನಾವು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದೀವೋ, ಎಲ್ಲೆಲ್ಲಿ ಇದ್ನೋ, ಎಲ್ಲ ಕಡೆ ನಡೆದಿದೆ, ಅದು ನಡೀತಾ ಇದೆ ಇವಾಗ್ಲೂ.
0: ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ, ಯು ಹ್ಯಾವ್ ಡನ್ ಅ ಡಿಫ್ರೆಂಟ್ ಸ್ಟ್ರೀಮ್ ಆಫ್ ಎಂಜಿನಿಯರಿಂಗ್, ಎನ್ವಿರಾನ್ಮೆಂಟ್ ಸೈನ್ಸ್ ಇಂಜಿನಿಯರಿಂಗ್ ಹಿನ್ನೆಲೆ ಇಂದ ಬಂದಿರೋದು, ಸೊ ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ಐ ಕ್ಯಾನ್ ಸೇ ಇಟ್ ಆಕ್ಸಿಡೆಂಟಲ್, ಯಾಕೆಂದ್ರೆ ನನಗೆ ಚಿಕ್ಕವಳಿಂದ ಆಸೆ ಇದ್ದಿದ್ದು ಡಾಕ್ಟರ್ ಆಗಬೇಕು ಅಂತ. ಆದರೆ ನಾನು 10th standard ಬಂದಾಗ ನನ್ನ ತಂದೆನ ಕಳ್ಕೊಂಡೆ. ಸೊ ಫಿನಾನ್ಷಿಯಲಿ ವಿ ವೆರ್ ನಾಟ್ ಸ್ಟೇಬಲ್. ನನ್ನ ಸೋದರ ಮಾವನ ಛಾಯೆಯಲ್ಲಿ ಎಲ್ಲ ಅಂಕಲ್ಸ್, ಆಂಟ್ಸ್ ಎವರ್ ಗ್ರೇಟ್ಫುಲ್ ಟು ದೆಮ್. ಅವರಿಂದ ವಿ ಸಮ್ ಹೌ ಸ್ಟುಡ್ ಆನ್ ಆರ್ ಫೀಟ್, ದೇ ಡೆಫಿನೆಟ್ಲಿ ಹೆಲ್ಪ್ಡ್ ಅಸ್. ಸೊ ಆವಾಗ ಮೆಡಿಕಲ್ಗೆ ಹೋಗಿ ಅಷ್ಟು ಸ್ಕಾಲರ್ಶಿಪ್ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ. ಆ್ಯಂಡ್ ಮೆಡಿಕಲ್ ಡಿಗ್ರಿ ಸಚ್ ಅದು ಬ್ಯಾಚುಲರ್ಸ್ ಎಲ್ಲೇ ಮುಗ್ಸಕ್ಕೆ ಆಗ್ತಾ ಇರಲಿಲ್ಲ. ಸ್ಪೆಷಲೈಸೇಷನ್ ಏನಾದ್ರು ಇತ್ತು ಅಂದರೆ ಯು ಕ್ಯಾನ್ ಫಾರ್ಮ್ ಯುವರ್ ಕೆರಿಯರ್ ಆ ಥರ ಅಂತ ಹೇಳಿದರು. ಸೊ ಡೆಫಿನೆಟ್ಲಿ ಔಟ್ ಆಫ್ ರೀಚ್ ಫಾರ್ ಅಸ್. ಆವಾಗ ಕೌನ್ಸಿಲಿಂಗ್ಗೆ ಏನು ಮಾಡೋದು ಅಂತ ಹೇಳಿದಾಗ ಇದೆಲ್ಲ ನಮ್ಮ ಕೈಲಿ ಆಗಲ್ಲ, ಪ್ರೊಫೆಷನಲ್ ಕೋರ್ಸಸ್, ಸೊ ಯಾವ್ದಾರ ಬ್ಯಾಚುಲರ್ಸ್ ಡಿಗ್ರಿಗೆ ಅಂತ ಹೋಗಿ ಸೇರಿದ್ದು. ದೈವಾನುಗ್ರಹ ರೀಕೌನ್ಸಿಲಿಂಗ್ ಆಯಿತು ಆ ವರ್ಷ, ದೆನ್ ಇಂಜಿನಿಯರಿಂಗ್ ಸೇರಬಹುದು ಅಂತ ಅನ್ನಿಸ್ತು. ಬಿಕಾಸ್ 10th standard ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಇಂದ ಸ್ಕಾಲರ್ಶಿಪ್ಸ್ ಬರ್ತಾ ಇತ್ತು, ಸೊ ಅದು ಕಂಟಿನ್ಯೂ ಆಗತ್ತೆ ಅಂತ ಒಂದು ಭರವಸೆ ಇತ್ತು ಪಿ ಯು ಸಿ ಮಾರ್ಕ್ಸ್ ಇಟ್ಕೊಂಡು. ಆವಾಗ ಇಂಜಿನಿಯರಿಂಗ್ನಲ್ಲಿ ಯಾವ ಸ್ಟ್ರೀಮ್ಗೆ ಹೋಗಬೇಕು ಅಂದರೆ ಎಲೆಕ್ಟ್ರಾನಿಕ್ಸ್ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಸೋದರ ಮಾವ ಮೈಸೂರಲ್ಲಿ ಸಿಕ್ಕಿದ್ರೆ ಮಾತ್ರ ಓದಿಸೋದು, ಬೇರೆ ಯಾವ ಊರಿಗೂ ಇಲ್ಲ ಅಂತ ಹೇಳಿದ್ರು. ಆವಾಗ ವೆನ್ ವಿ ಸ್ಟ್ರೀಮ್ ಡೌನ್, ಅಲ್ಲಿ ಆ್ಯನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ ಅಂತ ಒಬ್ರು ತಿಳಿಸಿದ್ರು. ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ವಿ. ವಿ ಹ್ಯಾಡ್ 2 days ಟೈಮ್, ಬಯೋಮೆಡಿಕಲ್ ಇತ್ತು, ಇದಿತ್ತು ಬಯೋಮೆಡಿಕಲ್ ಸಮಥಿಂಗ್ ರಿಲೇಟೆಡ್ ಟು ವೈದ್ಯಕೀಯ ಶಿಕ್ಷಣ ಇರ್ಬೋದೇನೋ ಅಂತ ಅನ್ಕೊಂಡಿದ್ವಿ. ಬಟ್ ಮೋರ್ ಇಂಟ್ರೆಸ್ಟಿಂಗ್ ವಾಸ್ ದಿಸ್, ನಾನು ನೋಡಿದ ತಕ್ಷಣ ನನಗಿದೇ ಬೇಕು ಅಂತ ಹೇಳಿ

0: Then I joined environmental engineering.
1: Is it helping in any way now?
0: I am part of some organizations who are into this, mm-hmm. but mainstream age, I could not do that.
1: Okay.
0: Yakendra engineering aadmele 2 years nan ashte India leddiddu, amele I flew out.
1: Mm-hmm.
0: So adrinda illi enu avagina developments aayitu, I couldn't match.
1: Mm-hmm.
0: Adre alli ade field alle nan masters maadiddu wastewater treatment and solid waste management. Definitely it has helped.
1: Okay. Asha avre, Bengaluru, Mysuru, Singapore, ಆಮೇಲೆ ಆಸ್ಟ್ರೇಲಿಯಾ, ಈ ಎಲ್ಲ ಪ್ಲೇಸಲ್ಲಿ ನೀವು ಟ್ರಾವೆಲ್ ಮಾಡಿದ್ದೀರಾ, ನೀವು ಸ್ಟೇ ಮಾಡಿದ್ದೀರಾ ಅಲ್ಲಿ. ಸೊ ಈ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ನಿಮ್ಮ ಥಾಟ್ಸ್ನ ಹೇಗೆ ರೂಪಿಸಿವೆ?
0: ತುಂಬ ಒಳ್ಳೆ ಕ್ವೆಶ್ಚನ್ ಇದು. ಖಂಡಿತ, ಏನೋ ಒಂದು ಸೇ ಗಾದೆ ಇದೆಯಲ್ಲ, ದೇಶ ನೋಡಿ ಕೋಶ ಓದಿ ಅಂತ. ಸೊ ಎಲ್ಲರೂ ಓದಿರ್ತೀವಿ ನಾವು, ಬಟ್ ಎಕ್ಸ್ಪೀರಿಯನ್ಸಸ್ ನೀವು ಅದನ್ನು ಅನುಭವಿಸಿದಾಗಲೇ ಗೊತ್ತಾಗೋದು ಅನ್ನೋ ಥರ ನಿಜ ಆಯಿತು, ಸಾಕಾರ ಆಯಿತು. ಅದಕ್ಕೆ ಸಿಂಗಾಪುರ್ನಲ್ಲಿರೋ ಡಿಸಿಪ್ಲಿನ್ನ ಅಳವಡಿಸೋದು ನನಗೆ ತುಂಬ ಇಷ್ಟ ಆಯಿತು. ನಾವು ಎಕ್ಸ್ಪೆಕ್ಟೇಷನ್ಸ್ನ ತುಂಬ ಸೆಟ್ ಮಾಡ್ಕೊಳ್ತೀವಿ. ಹೌ ಡ್ ಯು ವರ್ಕ್ ಟುವರ್ಡ್ಸ್ ಇಟ್ ಅನ್ನೋದು, ಇಟ್ ಗೇವ್ ಮಿ ಅ ಲಾಟ್ ಆಫ್ ಟೈಮ್. ಮದುವೆ ಆಗಿದ್ದು ಹೊಸದು, ಫಸ್ಟ್ ಇಯರ್ ಐ ಆಮ್ ಎವರ್ ಥ್ಯಾಂಕ್ಫುಲ್ ಟು ಮೈ ಹಸ್ಬೆಂಡ್ ರವಿ, ಹೂ ಸೆಡ್ ಐ ವಿಲ್ ನಾಟ್ ವರ್ಕ್ ದಟ್ ಇಯರ್ ಬಿಕಾಸ್ ವಿ ನೀಡ್ ಟು ನೋ ಈಚ್ ಅದರ್ ಬೆಟರ್ ಅಂತ. ಹೀ ಪರ್ಸ್ಯೂಡ್ ಹಿಸ್ ಸೆಕೆಂಡ್ ಮಾಸ್ಟರ್ಸ್, ನಮ್ಮ ಫಸ್ಟ್ ಇಯರ್ ಆಫ್ ಮ್ಯಾರೇಜ್. ಸೊ ಆ ಇಯರ್ ಆಫ್ 12 months gave us kind of reflective time. So aa deshana artha maadkolodralagli alli systems enu anta adella tumma tummane ishta aagi namma bharatiya anta olle samskrutina matte kaltang aagogi imply mado tara alli opportunities siktu. Bharatiya samskruti tumma sangagalide alli, so very very friendly. Adrinda Singapore nallunu naavu bharatadalli hegirbodu annodanna anubhavisidvi alli. Discipline ಇರ್ಬೋದು, ಕ್ಲೆನ್ಲಿನೆಸ್ ಇರ್ಬೋದು, ಟೈಮ್ ಫ್ರೇಮ್ಸ್ ಏನಾರ ಕೊಟ್ಟಿದ್ರೆ ಅದಕ್ಕೆ ಮುಂಚೆನೆ ಮುಗಿಸೋ ಅಂತದ್ದು, ಇದೆಲ್ಲ ತುಂಬಾ ಸಿಸ್ಟಮ್ಯಾಟಿಕ್ ಅಪ್ರೋಚ್.
1: ಓಕೆ,
0: ಇಲ್ಲಿರೋ ತನಕ ನಾವು ಓದ್ರಲ್ಲೇ ಇದ್ವಿ, ಆಮೇಲೆ ಕೆಲ್ಸಕ್ಕೆ ಹೋದ್ವಿ, ಮೇ ಬಿ ವಿ ವುಡ್ ನಾಟ್ ಹ್ಯಾವ್ ಗಿವನ್ ಅ ಥಾಟ್. ಬಟ್ ಅಲ್ಲಿ ಹೋದ್ಮೇಲೆ ವಿ ಕ್ಯಾನ್ ಡೂ ಮಚ್ ಬೆಟರ್ ಆಸ್ ದ ಸೇಮ್ ಪರ್ಸನ್ ಅನ್ನೋದನ್ನ ತೋರಿಸ್ತು. ಆಸ್ಟ್ರೇಲಿಯಾ ಅಫ್ಕೋರ್ಸ್ ದೇಶ ತುಂಬಾ ದೊಡ್ಡದು, ಜಾಗ ತುಂಬಾನೇ ದೊಡ್ಡದು, ಜನ ಕಮ್ಮಿ, ಅದರಿಂದ ವಿಶಾಲ ಅನ್ನೋದು ಗೊತ್ತಾಗಿದ್ದು ಅಲ್ಲಿ.
1: ಓಕೆ,
0: ಸೊ ನಮ್ಮ ಹೃದಯದಲ್ಲೂ ನಾವು ಅಷ್ಟೇ ವಿಶಾಲವಾಗಿದ್ದೀವಿ ಅನ್ನೋ ಥಾಟ್ಸ್ನ ಅಲ್ಲಿ ನನಗೆ ಕೊಡ್ತು. ಅದು ಬಿಟ್ಟು ಎಷ್ಟೋ ಆಕ್ವಾ ಗೇಮ್ಸ್ ಕಲ್ತ್ಕೊಂಡ್ವಿ, ಆಮೇಲೆ ವಿ ವೆರ್ ಕೈಂಡ್ ಆಫ್ ಲಿವಿಂಗ್ ಫ್ರೀ ಲೈಫ್. ಕೆಲಸ ಮಾಡಿಕೊಂಡು ಅದನ್ನು ಮಾಡೋದು ಹಂಗೂ ಇರ್ಬೋದು ಅಂತ ಅನ್ನಿಸ್ತು. ಡೇಸ್ ವುಡ್ ಕ್ಲೋಸ್ ಅರ್ಲಿಯರ್ ಡ್ಯೂರಿಂಗ್ ವಿಂಟರ್ಸ್, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೇ ಇರಲಿಲ್ಲ. ಸೊ 7 ಗಂಟೆಗೆ ಮಲಗೋದು ಅಂದ್ರೆ ಇಟ್ ವಾಸ್ ಸೂಪರ್ ಲಕ್ಸುರಿ. ಸೊ
1: ಮುಗಿಸ್ಕೊಂಡು,
0: ಎಸ್, ಬಿಕಾಸ್ ಇಟ್ ವುಡ್ ಗೆಟ್ ಡಾರ್ಕ್ ಬೈ 5 ಇನ್ ವಿಂಟರ್ಸ್. ಸೊ ಅದೆಲ್ಲ ಇಟ್ ಗೇವ್ ಟೂ ಮಚ್ ಆಫ್ ಟೈಮ್. ಅದರಿಂದ ಸಂಗೀತಕ್ಕೂ ನಂಗೆ ಟೈಮ್ ಸಿಕ್ತು, ಓದೋದು ನನಗೆ ತುಂಬಾ ಹುಚ್ಚು. ಸೊ ಎವ್ರಿ ಅದರ್ ಡೇ ಐ ವುಡ್ ಗೋ ಟು ದ ಲೈಬ್ರರಿ ಬಾರೋ ಬುಕ್.
1: ಓಕೆ,
0: so that I can never forget.
1: Okay, ಈಗ ಎನ್ವಿರಾನ್ಮೆಂಟಲ್ ಸೈನ್ಸ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಆ ಟ್ರಾನ್ಸ್ಫಾರ್ಮೇಶನ್ ಹೇಗಾಯ್ತು ಆಶಾ ಅವರೇ?
0: ನಾನು ಹೇಳ್ದಂಗೆ ಸ್ಕೂಲ್ ಲೆವೆಲ್ ಅಲ್ಲೇ ಆ ಮೆಂಟರಿಂಗ್ ಟ್ಯೂಷನ್ಸ್ ಅಂತ ಏನ್ ಸ್ಟಾರ್ಟ್ ಆಯ್ತು, ಅದರಿಂದ I used to have 68 students per batch when I came to my engineering. So ಬೆಳಗ್ಗೆ ಟ್ಯೂಷನ್ಸ್ ಮುಗಿಸಿ ಆಮೇಲೆ ಕಾಲೇಜ್ಗೆ ಹೋಗಿ ಮತ್ತೆ ಬಂದು ಸಂಜೆನು ಮಾಡ್ತಾ ಇದ್ದೆ ಕ್ಲಾಸಸ್. ಆ ಜರ್ನಿಯಲ್ಲಿ ನನಗೆ ಅನಿಸಿದ್ದು ಬಂದು, ನಾವು ಓದಿಗೆ ಸಂಬಂಧಪಟ್ಟಿದ್ದು ಮಾಡೋದು ಇಟ್ಸ್ ಕಾಮನ್, ಹೋಗ್ತೀವಿ ಕೆಲಸ ಮಾಡ್ತೀವಿ ಸ್ಯಾಲ್ರಿ ತಗೊಂಡು ಬರ್ತೀವಿ ಅದೆಲ್ಲ, ಬಟ್ ಅದಕ್ಕಿಂತ ಸಮಾಜಕ್ಕೆ ಕೊಡಬಹುದಾ ಅನ್ನೋ ಒಂದು ಥಾಟ್ ಬಂದಿದ್ದೆ ಅಲ್ಲಿ. ಯಾಕೆಂದರೆ ನನ್ನ ಹತ್ರ ಬರ್ತಾ ಇದ್ದಿದ್ದಂಥ ಮಕ್ಕಳು ಪೇರೆಂಟ್ಸ್ ಡಿಂಟ್ ಹ್ಯಾವ್ ಗುಡ್ ಎಜುಕೇಷನ್.
1: ಓಕೆ,
0: ಇಟ್ಸ್ ವೆರಿ ಅಪ್ರಿಷಿಯೇಟಿವ್. ಅವ್ರು ಓದದೇ ಇದ್ರೂ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅನ್ನೋದು ನನಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಬಿಕಾಸ್ ವಿ ಲಿವ್ಡ್ ಇನ್ ಅ ವೆರಿ ಅಂಡರ್ ಡೆವಲಪ್ಡ್ ಏರಿಯಾ ಇನ್ ಮೈಸೂರು ಅಂತ ಹೇಳ್ಬೋದು. ಸೊ ಸ್ಲಮ್ಸ್ ಅಲ್ಲ, ಬಟ್ ಇನ್ನೂ ರೆಗ್ಯುಲೇಟ್ ಆಗಬೇಕಾಗಿರೋ ಅಂತ ಏರಿಯಾ ಅಲ್ಲಿ. ಸೊ ಅಲ್ಲಿದ್ದಂತ ಪೋಷಕರು ಮಕ್ಕಳನ್ನ ಕರ್ಕೊಂಡು ಬಂದ್ಬಿಟ್ಟಾಗ ಅವ್ರ ಜೊತೆ ಡೆಫಿನೆಟ್ಲಿ ಇಂಟ್ರಾಕ್ಷನ್ಸ್ ಇರ್ತಾ ಇತ್ತು. ಆವಾಗ ಸಮಾಜದಲ್ಲಿ ಆ ಸ್ಟೇಜ್ ಇಂದ ಸ್ಟಾರ್ಟ್ ಆಗಬೇಕು, ನಮ್ಮ ಆರ್ಥಿಕ ಬೆಳವಣಿಗೆ ಆಗಲಿ ದೇಶದ ಬೆಳವಣಿಗೆ ಆಗಲಿ ಅಂತ ಎಲ್ಲೋ ಒಂದು ಕಡೆ ಥಾಟ್ ಇರ್ತಾ ಇತ್ತು. ಬಟ್ ಹೆಂಗೆ ರಿಲೇಟ್ ಮಾಡೋದು ಅಂತ ಗೊತ್ತಿರೋದಿಲ್ಲ. ಫಾರ್ ಎವ್ರಿಬಡಿ ಓದಿದ್ಮೇಲೆ ಪ್ರೊಫೆಷನಲ್ ಕೆರಿಯರ್ ಆದಮೇಲೆ ಎಲ್ಲರೂ ಕಾರ್ಪೊರೇಟ್ಗೆ ಹೋಗಬೇಕು, ಇಟ್ ವಿಲ್ ಬಿ ದ ಸೇಮ್ ಸ್ಟ್ರೀಮ್ ಲೈನ್ಡ್ ಕೈಂಡ್ ಆಫ್ ಥಿಂಗ್. ಸೊ ಹೇಗೆ ಅಂತ ಆಪರ್ಚುನಿಟೀಸ್ ನೋಡ್ತಾನೆ ಇರುವಾಗ ಕೆಲವು ತಾಯಿಯಂದಿರಿಗೆ ಫಾರ್ ಎಕ್ಸಾಂಪಲ್ ತರಕಾರಿ ಹೆಚ್ಚಿಕೊಟ್ಟು ನೀವು ಇನ್ಕಮ್ ಮಾಡ್ಕೋಬಹುದು, ಬಿಕಾಸ್ ಶಿ ಫೆಲ್ಟ್ ಶಿ ಡಿಂಟ್ ಹ್ಯಾವ್ ಎನಿ ಅದರ್ ಟ್ಯಾಲೆಂಟ್. ಇನ್ನೊಬ್ಬರ ಮನೆಯಲ್ಲಿ ಅವ್ರು ಹೋಗಿ ಪಾತ್ರೆ ತೊಳೆಯೋರು, ಪಾತ್ರೆ ತೊಳೆದು

0: ಕೆಲಸ ಮಾಡೋದು ಅಂತ ಕೆಲಸ ಮಾತ್ರ ಇತ್ತು. ಸೊ ಎಕ್ಸ್ಟ್ರಾ ಅವ್ರು ಏನ್ ಮಾಡ್ಬೋದು ಅಂತ ಅವ್ರನಲ್ಲಿ ಹುಡುಕೋದು ಎಲ್ಲೋ ನನ್ಗೆ ಯಾವಾಗ್ಲೂ ಇರ್ತಾನೆ ಇರ್ತಿತ್ತು. ದ ವೆರಿ ಫಸ್ಟ್ ಲೇಡಿ ಶಿ ಓನ್ಲಿ ನ್ಯೂ ಅಂಡ್ ಶಿ ಎಂಜಾಯ್ಡ್ ಫೋಲ್ಡಿಂಗ್ ಕ್ಲೋತ್ಸ್. ಸೊ ಅವರಿಗೆ ನಾನು ಹೇಳಿದೆ ನಿಮ್ ಕೆಲಸದ ಜೊತೆ ನೀವು ಅವ್ರ ಮನೇಲಿ ವಾರ್ಡ್ರೋಬ್ ಸೆಟ್ ಮಾಡ್ಕೊಡ್ತೀನಿ ಅಂತ ಹೇಳಿ, ಯು ಡೋಂಟ್ ಹ್ಯಾವ್ ಟು ಡೂ ಇಟ್ ಫಾರ್ ಫ್ರೀ, ಅದನ್ನ ಟ್ರೈ ಮಾಡಿ ಅಂತ. ಶಿ ಫೀಲ್ ಸೋ ವೆರಿ ಹ್ಯಾಪಿ, ತುಂಬಾ ಖುಷಿ ಆಯ್ತು, ಇದನ್ ಮಾಡಿಸ್ಕೊಳ್ತಾರೆ ಯಾರಾದ್ರು ಅಂತ. ಅದಕ್ಕೆ ನಾವಿಬ್ರು ಟ್ರೈ ಮಾಡೋಣ ಅಂತ ಹೇಳಿದೆ. ಸೊ ಶಿ ಸ್ಟಾರ್ಟೆಡ್ ಅಂಡ್ ಫೈನಲಿ ಶಿ ಲ್ಯಾಂಡೆಡ್ ಇನ್ ಅ ಬುಟೀಕ್. ಇನ್ ಮೈಸೂರು ಏನಿಲ್ಲ, ಆ ಬುಟೀಕ್ ಅಲ್ಲಿ ಅವರೆಲ್ಲ ಹೊಲ್ದು ಇಡೋರು. ಶಿ ಓನ್ಲಿ ಯೂಸ್ ಟು ಗೋ ಅಂಡ್ ಅರೇಂಜ್, ಅಂಡ್ ಅರೇಂಜ್ಮೆಂಟ್ ವಾಸ್ ಸೋ ಗುಡ್. ಅದು ಕಲರ್ ಕೋಡಿಂಗ್ ಅವ್ರು ಮಾಡೋದು ನನ್ಗೆ ಇವಾಗ್ಲೂ ಬರಲ್ಲ. ಶಿ ಯೂಸ್ ಟು ಸೇ ಇಂಡಿಗೋಲಿ ಇಲ್ಲಿಂದಾನೇ ಶುರು ಆಗ್ಬೇಕು ಮೇಡಮ್ ಅಂತ. ಶಿ ಡಿಡ್ನ್ಟ್ ಈವನ್ ನೋ ದ ಕಲರ್ ಇಂಡಿಗೋ.
1: ಅಂಡ್ ವಾಟ್ಸ್ ಅ ಕ್ವಾಲಿಫಿಕೇಶನ್?
0: ಶಿ ಐ ಥಿಂಕ್ ಇವನ್ ಡಿಡ್ನ್ಟ್ ಗೋ ಟು ಸ್ಕೂಲ್.
1: ಎಕ್ಸಲೆಂಟ್.
0: ಹೌದು, ಸ್ಕೂಲ್ ಕೂಡ ಕಳಿಸಿರ್ಲಿಲ್ಲ. ಅವ್ರ ಹೆಸರು ರತ್ನಮ್ಮ ಅಂತ ಇವಾಗ ಅಕ್ಕ ಬರುತ್ತೆ. ಅಂಡ್
1: ಯು ಪಿಕ್ಡ್ ಅಪ್ ದಟ್ ಹಿಡನ್ ನಿಶ್ ಇನ್ ಹರ್ ಅಲ್ವಾ?
0: ಅದು ತುಂಬಾ ನೆಮ್ಮದಿ ಕೊಡುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಗಿಂತ ಜಾಸ್ತಿ ಅಂತ ಹೇಳ್ಬೋದು. ಸೊ ಹಂಗ್ ಮಾಡ್ತಿರೋರು ಆ ಬುಟಿ ಕ್ಲೋಸ್ ಆಗೋಯ್ತು. ದೆನ್ ಶಿ ಕೈಂಡ್ ಆಫ್ ಅಯ್ಯೋ ನಾನು ಇವಾಗ ಬೇರೆ ಎಲ್ಲಿ ಅಂತ. ದೆನ್ ಅಲ್ಲೇ ಒಂದು ನರ್ಸಿಂಗ್ ಹೋಮ್ ಇತ್ತು. ಸೊ ಅವ್ರಿಗೆ ಹೋಗಿ ಹೇಳ್ತಾ ಇದ್ದೆ ಶಿ ಕ್ಯಾನ್ ಫೋಲ್ಡ್ ಆಲ್ ದಿಸ್ ಅಂಡ್ ಕೀಪ್, ಡೆಫಿನೆಟ್ಲಿ ಹಾಸ್ಪಿಟಲ್ಸ್ ನಲ್ಲಿ ಬೇಕಾಗುತ್ತಲ್ಲ. ಹಂಗೆ ಹೋಗ್ತಾ ಹೋಗ್ತಾ ಅವರು ಶಿ ಆಲ್ಮೋಸ್ಟ್ ಬಿಕೇಮ್ ಕೈಂಡ್ ಆಫ್ ನರ್ಸ್. ಶಿ ಎಂಡೆಡ್ ಹರ್ ಕೆರಿಯರ್ ದೇರ್. ಆ ತರ ಕಡೆ ತನಕ ಅವರು ಅಲ್ಲಿ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ ನಲ್ಲೇ ಕೆಲಸ ಮಾಡೋರು.
1: ಓಕೆ. ಬಾಲ್ಯದಿಂದಲೇ ಮೆಂಟರಿಂಗ್ ನಿಮ್ಮ ಜೀವನದ ಪಾರ್ಟ್ ಅಂತ ಹೇಳಿದ್ರೆ, ಅದರಿಂದ ನೀವು ಕಲಿತ ದೊಡ್ಡ ಪಾಠ ಏನು ಆಶಾ?
0: ನಾನ್ ಜಾಸ್ತಿ ಕಲಿತೆ ಅದರಿಂದ, ಕಲಿಯೋದಕ್ಕೆ ಕೊನೆನೇ ಇಲ್ಲ ಅಂತ ಅನ್ನಿಸ್ತು. ಆಮೇಲೆ ಯಾವುದೇ ಮನುಷ್ಯನಿಗೆ ಡೆಫಿನೆಟ್ಲಿ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅದರಿಂದ ನಾವು ಆರ್ಥಿಕ ಬೆಂಬಲ ಮಾತ್ರ ನೋಡಬಾರ್ದು. ಇಟ್ ಈಸ್ ಗಿವಿಂಗ್ ಯು ನೆಮ್ಮದಿ, ಅಂಡ್ ಇಟ್ ಈಸ್ ಟೆಲ್ಲಿಂಗ್ ಯು ದಟ್ ಯು ಆರ್ ಮೋರ್ ಎಂಪವರ್ಡ್. ನೀನು ಏನಾದರೂ ಮಾಡ್ಬೋದು, ನೀನು ಈ ಸಮಾಜಕ್ಕೆ ಏನಾದ್ರು ಕೊಡ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಇದೆಯಲ್ಲ, ಅದರಿಂದ ಎಂಥ ರೋಗ ಆಗಲಿ ಎಂಥ ವೀಕ್ನೆಸ್ ಆಗಲಿ ಹೊರಟೋಗುತ್ತೆ. ಸೊ ನಮ್ಮ ಕಾಲ ಮೇಲೆ ನಾವು ನಿಂತಿದ್ದೀವಿ ಅನ್ನೋದು ತುಂಬಾ ಹೆಲ್ಪ್ಫುಲ್. ಸೊ ಅದನ್ನು ನಾನು ಕಲಿತೆ ಅವರುಗಳಿಂದ.
1: ಓಕೆ. ನೀವಿವಾಗ ಮಹಿಳಾ ಉದ್ಯಮಿಯಾಗಿ ಕೆಲಸ ಮಾಡ್ತಿದ್ದೀರ, ಒಂದಲ್ಲ ಡಿಫ್ರೆಂಟ್ ಫೀಲ್ಡಲ್ಲಿ. ಸೊ ಮ್ಯಾನೇಜಿಂಗ್ ಟೈಮ್ ಇಸ್ ಅ ವೆರಿ ಬಿಗ್ ಟಾಸ್ಕ್, ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು. ನೀವು ಉದ್ಯಮಿಯಾಗಿ ನಿಮ್ಮ ಎದುರಿಸಿದ ಮೊದಲ ಸವಾಲು, ದೊಡ್ಡ ಸವಾಲು ಯಾವುದು, ಅದನ್ನ ನೀವು ಹೇಗೆ ಫೇಸ್ ಮಾಡಿದ್ರಿ?
0: ಮೊದಲನೇದು ಎಲ್ಲರಿಗೂ ಬಂದಂಗೆ ಆರ್ಥಿಕ ಬೆಂಬಲನೆ. ಐ ವಾಸ್ ಸ್ಟಿಲ್ ನಾಟ್ ಎನ್ ಅಡಲ್ಟ್.
1: That comes in the base of Maslow's hierarchy.
0: Yes, yes. ನಾನು ಆವಾಗಲಿ ಇನ್ನೂ 17 ವರ್ಷ. ಸೊ ಐ ಕುಡಂಟ್ ಇವನ್ ಅಪ್ರೋಚ್ ಅ ಬ್ಯಾಂಕ್. ಹೇಗ್ ಮಾಡೋದು ಹೇಗ್ ಮಾಡೋದು ಅನ್ನೊಂದು ಕ್ವೆಶ್ಚನ್ ಇದ್ದೇ ಇತ್ತು. ಸೊ ಫಸ್ಟ್ ಬೇಕಿದ್ದು ಆರ್ಥಿಕ ಬೆಂಬಲ, ಅದು ಸಿಗಲ್ಲ ಅಂತ ಗೊತ್ತಾಯ್ತು. ಆವಾಗ ಯಾರಿಗೆ ಅದು ಮಾಡಕ್ಕೆ ನನ್ನ ತರಾನೇ ಆಸೆ ಇರುತ್ತೋ ಅವ್ರಿಗೆ ನಾನು ಐಡಿಯಾಸ್ ಕೊಡ್ತೀನಿ, ಬಿಕಾಸ್ ದೇ ಆರ್ ಎಲಿಜಿಬಲ್ ಟು ಗೆಟ್ ಆಲ್ ಸಚ್ ಫೆಸಿಲಿಟೀಸ್ ಅಂತ ಅನ್ನಿಸ್ತು. ಸೊ ಐ ಜಾಯಿನ್ ದೆಮ್. ಅಮ್ಮನ್ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಟೀಚರ್ಸ್ ಆಗಿರ್ಬೋದು, ಕೆಲವು ಆಂಟೀಸ್, ದೇ ಆರ್ ಮೈ ರೋಲ್ ಮಾಡೆಲ್ಸ್. ಸೊ ಅವ್ರ ಜೊತೆಯೆಲ್ಲ ಸೇರಿ ಸ್ಟಾರ್ಟೆಡ್ ದ ಜರ್ನಿ. ಸೊ ಚಾಲೆಂಜ್ ಬಂದು ಫಸ್ಟ್ ಫಿನಾನ್ಷಿಯಲ್ ಹೆಲ್ಪ್.
1: ಮಹಿಳೆಗೆ ಒಳ್ಳೆ ಸ್ಕಿಲ್ ಇದ್ರೆ ಕುಟುಂಬ ಮತ್ತು ಸಮಾಜ ಬದಲಾಗತ್ತೆ ಅನ್ನೋ ನಿಮ್ಮ ನಂಬಿಕೆ ಹಿಂದಿರುವ ಅನುಭವ ಏನು ಆಶಾ?
0: ಅನುಭವ
1: Maybe it might have come to you by experience. ಯಾಕಂದ್ರೆ ಎಲ್ರಿಗೂ ಸುಮಾರು ಜನಕ್ಕೆ ಗೈಡೆನ್ಸ್ ನೀಡಿದ್ದೀರಾ.
0: ಹೌದು, ಅನುಭವ ತುಂಬಾ ಮನದಾಳದಲ್ಲಿರೋದು ಹೊರಗೆ ಬರುತ್ತೆ. ವಿಚ್ ಮೀನ್ಸ್ ನಾನು ಏನಾದ್ರು ಮಾಡಬಹುದು ಅನ್ನೋದು. ಯಾವ ಮಹಿಳೆ ಹೊಸಲೇ ದಾಟಿರಲ್ವೋ ಅವ್ರು ಇದನ್ನು ಮಾಡಿದಾಗ ವೆನ್ ಶಿ ಕಮ್ಸ್ ಔಟ್, ಶಿ ಕಮ್ಸ್ ಔಟ್ ಗ್ಲೀಮಿಂಗ್. ತುಂಬಾ ಪಾಸಿಟಿವ್ ಆಗಿ ಬರ್ತಾರೆ. ಶಿ ಫೀಲ್ ಶಿ ಹ್ಯಾಸ್ ಅಚೀವ್ಡ್ ಎವ್ರಿಥಿಂಗ್. ಅದು ಸಮಾಜಕ್ಕೆ ಬಂದಾಗ ಶಿ ವಿಲ್ ಟ್ರೈ ಟು ಸರ್ಚ್ ಟು ಡೂ ಮೋರ್. ಅದು ಮನೆ ಲೆವೆಲಲ್ಲೇ ಆಗೋಗುತ್ತೆ, ಫ್ಯಾಮಿಲಿ ಸರಿ ಹೋಗುತ್ತೆ, ಮಕ್ಕಳು ಅವ್ರನ್ನೇ ಫಾಲೋ ಮಾಡ್ತಾರೆ. ನಮ್ಮ ತಾಯಿ ಇಷ್ಟು ಅಚೀವ್ ಮಾಡುವಾಗ ನಾನು ಮಾಡ್ಬೋದು ಅನಿಸುತ್ತೆ. ಗಂಡ ಕೂಡ ಬೇರೆ ಏನೋ ದಾರಿ ಹಿಡಿದವರು ಬೇಡ, ಶಿ ಇಸ್ ಡೂಯಿಂಗ್ ಸಮಥಿಂಗ್, ಲೆಟ್ ಮೀ ಸಪೋರ್ಟ್ ಹರ್ ಅಂತ ಚೇಂಜ್ ಮಾಡಿರೋರ್ನು ನೋಡಿದ್ದೀನಿ. ಆ್ಯಂಡ್ ಟಚ್ ವುಡ್, ಅವರೆಲ್ಲ ಇವಾಗ ದೇ ಆರ್ ಡೂಯಿಂಗ್ ವೆರಿ ವೆರಿ ವೆಲ್. ಸೊ ಆ ಮನೆ ಹೊರಗೆ ಬಂದಾಗ ಶಿ ವಿಲ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ. ಅದಕ್ಕೆ ಕೌಶಲ್ಯಗಳು ತುಂಬ ಮುಖ್ಯ ಅಂತ ನನಗನ್ಸಿದೆ.
1: ಈಗಿನ ಕಾಲದ ಯುವತಿಯರಿಗೆ, ಯೂತ್ಗೆ ಯಾವ ರೀತಿಯ ಕೌಶಲ್ಯಗಳು, ಸ್ಕಿಲ್ಸ್ ಅವಶ್ಯಕತೆ ಅಗತ್ಯ ಅಂತ ಹೇಳ್ತಾರೆ? ಯಾಕಂದ್ರೆ ನಾವು ನೋಡ್ತಿರೋ ಪ್ರಕಾರ ಸುಮಾರು ಜನ ಎಜುಕೇಶನ್ ಇಲ್ಲ ಅಂದ್ರು ಮಿಯರ್ಲಿ ಬಿಕಾಸ್ ಆಫ್ ದೇರ್ ಸ್ಕಿಲ್ಸ್ ದೇ ಆರ್ ಸರ್ವೈವಿಂಗ್, ದೇ ಆರ್ ಅರ್ನಿಂಗ್ ಗುಡ್. ಬೇಸಿಕಲಿ ಯಾವ ಸ್ಕಿಲ್ಸ್ ನೆಸೆಸರಿ ಇದೆ ಅಂತ ಅನ್ಸುತ್ತೆ?
0: ಇದು ತುಂಬಾ ಒಳ್ಳೆ ಕ್ವೆಶ್ಚನ್. ಸ್ಕಿಲ್ಸ್ ಇವಾಗ ಎಷ್ಟು

ಸ್ಪ್ರೆಡ್ ಆಗಿದೆ ಅಂದರೆ ಲುಕ್ ಆಟ್ ಸಮಥಿಂಗ್ ದಟ್ಸ್ ಅ ಸ್ಕಿಲ್, ಆ ಥರ ಆಗಿದೆ ಇವಾಗ. ಸೊ ಇವಾಗ ಕಂಪ್ಯೂಟರ್ ಕಲಿಯೋದು ಇಟ್ ಇಸ್ ನಾಟ್ ಅ ಸ್ಕಿಲ್ ಅಟ್ ಆಲ್, ಇಟ್ಸ್ ಕೈಂಡ್ ಆಫ್ ಇನೇಟ್, ನಿಮಗೆ ಬರಲೇಬೇಕು ಅನ್ನೋ ಒಂಥರ ಅಂಥದ್ದಾಗಿದೆ. ಸೊ ಯಾವುದು ಪ್ಲಾಟ್ಫಾರ್ಮ್ ಬೇಸಿಕ್ ಸ್ಕಿಲ್ಸ್ ಅಂತಿದೆಯೋ ಅದನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈಗಿನ ಪ್ರಪಂಚದಲ್ಲಿ ಗುಡ್ ನ್ಯೂಟ್ರಿಷನ್ ಫುಡ್ ಇರ್ಬೋದು, ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಿದ್ದ ಕೆಲವು ಸ್ಕಿಲ್ಸ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಎಕ್ಸಸೈಸಸ್, ಏನು ಇಲ್ಲ ಅಂದ್ರೂ ನಿಮ್ಮ ಕಿವಿ ಕೊಟ್ಟು ಒಬ್ಬರನ್ನ ಕೇಳ್ಕೊಳ್ಳೋದು. ಬಿಕಾಸ್ ಆಫ್ ದ ಡಿಜಿಟೈಸೇಷನ್ ನಾವು

0: ಇರ್ಬೋದು, ಮೆಂಟಲ್ ಹೆಲ್ತ್ ಗೆ ಸಂಬಂಧಪಟ್ಟಿದ್ದ ಕೆಲವು ಸ್ಕಿಲ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಎಕ್ಸಸೈಸಸ್, ಏನು ಇಲ್ಲ ಅಂದ್ರೂ ನಿಮ್ಮ ಕಿವಿ ಕೊಟ್ಟು ಒಬ್ಬರನ್ನ ಕೇಳ್ಕೊಳ್ಳೋದು. ಬಿಕಾಸ್ ಆಫ್ ದಿ ಡಿಜಿಟೈಸೇಷನ್ ನಾವು ಒಬ್ಬರನ್ನೊಬ್ಬರನ್ನ ಪರ್ಸನಲ್ ಟಚ್ಚೇ ಹೊರಟೋಗ್ತಾ ಇದೆ.
1: ಎಕ್ಸಾಕ್ಟ್ಲಿ.
0: ಸೊ ಜಸ್ಟ್ ಬಿ ಯೋರ್ ಸೆಲ್ಫ್, ಲಿಸನ್ ಟು ಸಂಬಡಿ. ನೀವೇನು ಮಾಡಬೇಕಾಗಿಲ್ಲ, ಜಸ್ಟ್ ಗಿವ್ ದೆಮ್ ಸಮ್ ಟೈಮ್. ಅವ್ರನ್ನ ಅವ್ರು ಏನ್ ಹೇಳ್ತಿದಾರೋ ಅದನ್ನ ಕೇಳಿಸ್ಕೊಂಡ್ರೇನೆ ಅವ್ರಿಗೆ ಆ ಹಾಫ್ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ವೆನ್ ಯು ಮೀಟ್ ದಟ್ ಪರ್ಸನ್ ದೇ ವಿಲ್ ಸೇ ಐ ಥಿಂಕ್ ಐ ವುಡ್ ನೀಡ್ ಟು ಶೇರ್ ಮೋರ್ ಬಿಕಾಸ್ ಆಫ್ ದ ಪ್ರೀವಿಯಸ್ ಕಾನ್ವರ್ಸೇಷನ್ ಐ ಓವರ್ ಕಮಿಟ್ ಅಂತ ಹೇಳಿದ್ದಾರೆ. ಎಷ್ಟೊಂದು ಜನ ಹೇಳಿದ್ದಾರೆ ನನ್ನ ಹತ್ರ. ಅದೇ ಥರನೇ ಲೈಫ್ ಸ್ಕಿಲ್ಸ್ ಅಂತ ಬರುತ್ತೆ. ಎಷ್ಟೊಂದು ಎನ್ ಜಿ ಒಗಳು ಮಾಡ್ತಾ ಇದೆ, ಪ್ರಮುಖವಾಗಿ ಜೀವರಕ್ಷಾ ಅಂತ ಒಂದು ಸಂಸ್ಥೆ ಇದೆ, ಅವರು ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಅಂತ ಕೊಡ್ತಾರೆ. ಇದಕ್ಕೆ ಡಾಕ್ಟರ್ಸ್ ನರ್ಸಸ್ ಆಗ್ಬೇಕಾಗಿಲ್ಲ, ನಾನೇ ಇಂಜಿನಿಯರ್. ಸೊ ಆ ಥರ ಅಲ್ಲಿ ಬೇಸಿಕ್ ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಇದೆ, ಜೀವನ ಹೇಗೆ ಉಳಿಸ್ಬೋದು ಅಂತ. ಇದು ಬಹಳ ಬಹಳ ಮುಖ್ಯ, ರಿಕ್ವೈರ್ಡ್. ನಾವಿರೋ ವೇಗ ಜೀವನದಲ್ಲಿ ಇವಾಗ ಓವರ್ ಸ್ಪೀಡಿಂಗ್ ಇರ್ಬೋದು, ಮನೇಲೇನೋ ಅವಸರದಿಂದ ಮಾಡ್ತಾ ಇರ್ಬೋದು, ಟ್ರೆಕ್ಕಿಂಗ್ ಅಂತ ಹೋಗ್ತೀವಿ ಅನ್ಪ್ರಿಪೇರ್ಡ್ ಆಗಿರ್ತೀವಿ, ಇಂಥ ಎಲ್ಲ ಸನ್ನಿವೇಶದಲ್ಲೂ ಏನೇನು ಆಕ್ಸಿಡೆಂಟ್ಸ್ ತರ ಆಗ್ಬೋದು ಅದಕ್ಕೆಲ್ಲ ಫಸ್ಟ್ ಏಡ್ ಟ್ರೈನಿಂಗ್ ತರ ಇದು. ಸೊ ಅಂತ ಸ್ಕಿಲ್ಸ್ ನ ಬೆಳೆಸ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಅನ್ಸುತ್ತೆ.
1: ನೀವು ಮಾತಾಡ್ತಿರೋದು ಸಿಪಿಆರ್ ಬಗ್ಗೆ.
0: ಸಿಪಿಆರ್ ಆಗ್ಲಿ,
1: ಜನರಿಗೂ ಸಿಪಿಆರ್ ಬಗ್ಗೆ ತಿಳ್ಕೊಂಡಿರ್ಲೇಬೇಕು ಅಂತ ನನ್ನ ಅನ್ಸುತ್ತೆ.
0: ತುಂಬಾನೇ ಇಂಪಾರ್ಟೆಂಟ್. ನೀವು ಹೇಳಿದ್ದು ಅಕ್ಷರ ಸಹ ಸತ್ಯ. ಸಿಪಿಆರ್ ಅಂತ ಟರ್ಮ್ ತಗೊಂಡು ನಾನೇನೋ ಒತ್ತಿದ್ದೀನಿ ಅಂತ ಇಲ್ಲೋದು ಪ್ರಯೋಜನ ಇಲ್ಲ, ಅದಕ್ಕೆ ಫಾರ್ಮಲ್ ಟ್ರೈನಿಂಗ್ ಅಂತ ಇರುತ್ತೆ. ಸೊ ಜೀವರಕ್ಷಾ ಸಂಸ್ಥೆಯಲ್ಲಿ ಈ ತರ ಕೊಡೋವಾಗ ನಾವು ಹೋಗಿ ಕಲಿಬೇಕು. ಒಂದ್ ಪಿಜ್ಜಾಗ್ ನಾವು 1,000 ರೂಪಾಯಿ ಕೊಡೋ ಬದಲು ಒಂದು ಟ್ರೈನಿಂಗ್ ಅಂತ ಕಲ್ತ್ಕೊಂಡು ಅದನ್ನ ನಾವು ಅಪ್ಗ್ರೇಡ್ ಮಾಡ್ಕೊಂಡ್ರೆ ನಮಗೇನೆ ಆತ್ಮವಿಶ್ವಾಸನು ಜಾಸ್ತಿ ಆಗುತ್ತೆ, ನಾನ್ ನನ್ನ ಸಮಾಜಕ್ಕೆ ಏನೋ ವಾಪಸ್ ಕೊಡ್ತಿದ್ದೀನಲ್ಲ ಅನ್ನೋದೊಂದು ಸಂತೋಷ ಆಗುತ್ತೆ. ಜೀವನ ಉಳಿಸಿದಾಗ ಅದಕ್ಕಿಂತ ಬೇರೆ ಯಾವುದು ನಮಗೆ ಅವಾರ್ಡೇ ಬೇಡ.
1: ಈಗ ಮಹಿಳೆಯರು ಎಲ್ಲರಲ್ಲೂ ಒಂದು ಹಿಡನ್ ಟ್ಯಾಲೆಂಟ್ ಇರುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಸೊ ಅವರಲ್ಲಿರೋ ಶಕ್ತಿಯನ್ನು ಗುರುತಿಸೋಕೆ ನೀವು ನೀಡೋ ಪ್ರಮುಖ ಸಲಹೆ ಏನು?
0: ಫಸ್ಟ್ ನಾನು ಎಲ್ಲರ ಜೊತೆ ಮಾತಾಡಕ್ಕೆ ಅಂತ ಹೋಗಲ್ಲ. ಐ ಬೇಸಿಕಲಿ ಅದು ನನ್ನ ನೇಚರ್ ಅನ್ಸುತ್ತೆ. ಐ ಜಸ್ಟ್ ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪರ್ಸನ್. ಮೇ ಬಿ ವೇವ್ ಲೆಂತ್ ಮ್ಯಾಚ್ ಆಗೋ ತನಕ ಅಷ್ಟರಲ್ಲಿ ನಿಮಗೆ ಗೊತ್ತೇ ಆಗೋಗಿರುತ್ತೆ, ನಿಮ್ ಫ್ರೆಂಡ್ಸ್ ನ ನೀವು ನೋಡ್ದಂಗೆ. ಸೊ ಇವರು ಈ ವ್ಯಕ್ತಿ ಇದನ್ ಮಾಡ್ಬೋದು ಅಂತ ಅನ್ಸುತ್ತೆ. ಸೊ ಅವ್ರಿಗೆ ಅವಾಗ ಹೋಗಿ ನಿಧಾನಕ್ಕೆ ಹೇಳೋದು, ನೀವು ಇದ್ರ ಜೊತೆ ಇದನ್ನ ಯಾಕೆ ಮಾಡಬಾರ್ದು ಅಂತ. ನೋ ಬಡಿ ಟಿಲ್ ನೌ ಹ್ಯಾಸ್ ಎಕ್ಸೆಪ್ಟೆಡ್ ಇನ್ ದ ಫಸ್ಟ್ ಶಾಟ್. ಅದನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೊರಟೋಗಿರ್ತಾರೆ. ಆದ್ರೆ ನೆಕ್ಸ್ಟ್ ಟೈಮ್ ವೆನ್ ಯು ಟಾಕ್ ಟು ದೆಮ್ ಅವ್ರಿಗೆ ನೀವು ತಿಳಿಸ್ ಹೇಳ್ಬೇಕು, ನೀನ್ ದುಡ್ಡಲ್ಲಿ ಕಮ್ಮಿ ಇಲ್ಲ ಆದ್ರೆ ಇದನ್ ಮಾಡ್ತಿದ್ಯಲ್ಲ ಇಷ್ಟ ಚೆನ್ನಾಗೆ, ಇದನ್ ಇನ್ ಯಾರಿಗೋ ಮಾಡಕ್ ಆಗಲ್ಲ ಇದನ್ನ, ಸೊ ನೀನ್ ಅದನ್ ಮಾಡಿ ಕೊಡು ಅನ್ನೋದು ಆಸ್ ಅ ಗಿಫ್ಟ್.
1: ಓಕೆ.
0: ಸೊ ದೆನ್ ದಟ್ ಲೇಡಿ ಲೈಕ್ಸ್ ಟು ಡೂ.
1: ಓಕೆ.
0: ಸೊ ಆವಾಗ ಶಿ ರೆಕಗ್ನೈಸಸ್ ಹರ್ ಟ್ಯಾಲೆಂಟ್ ಅಂಡ್ ಶಿ ಇಸ್ ಗ್ರೋನ್. ಸೊ ಈ ತರ ನಾನು ಮಾಡಿರೋದು ಬಂದು ಎಂಬ್ರಾಯ್ಡ್ರಿ ಇರ್ಬೋದು, ಟೈಲರಿಂಗ್ ಇರ್ಬೋದು. ರೀಸೆಂಟ್ ಇವಾಗ ನನ್ನ ನಡೀತಾ ಇರೋ ಪ್ರಾಜೆಕ್ಟ್ ಏನು ಅಂದ್ರೆ ರೀಬರ್ತ್ ಅಂತ ಫಾರ್ ಸಾರೀಸ್. ಅಮ್ಮನ್ ಸಾರಿ, ಅತ್ತೆ ಸಾರಿ, ಆಂಟಿ ಸಾರಿ, ಯಾರ್ಯಾರ್ದು ಇರುತ್ತೆ, ನಾವು ಈಸಿಲಿ ಡೊನೇಟ್ ಅಂತ ಕೊಟ್ಬಿಡ್ಬಹುದು. ಬಟ್ ಡಸ್ ದಟ್ ಪರ್ಸನ್ ನೀಡ್ ಅಂತ ನಾವು ಕ್ವೆಶ್ಚನ್ ಮಾಡ್ಕೊಳ್ಳಲ್ಲ ಅಂತ ನನ್ಗೆ ಅನ್ನಿಸ್ತು. ಸೊ ಅದೇ ಇವಾಗ ನಿಮ್ಮ ಹತ್ರ ನಾನು ಸೀರೆ ತಗೊಂಡು ನಾನು ಇದಕ್ಕೆ ನ್ಯೂ ಲುಕ್ ಕೊಡ್ತೀನಿ ಅಂತ ಹೇಳ್ಬೋದು, ನಾಟ್ ಡೈಯಿಂಗ್. ಅದಕ್ಕೆ ಎಂಬ್ರಾಯ್ಡ್ರಿ ಮಾಡ್ಬೋದು, ಇವಾಗ ಜರ್ದೋಸಿ ಎಲ್ಲ ಬರುತ್ತೆ, ಸೀಕ್ವೆನ್ಸ್ ಬರುತ್ತೆ, ಅದನ್ನೇ ಒಂದು ಹೊಸ ಮಾಡ್ಕೊಟ್ಟಾಗ ಅವ್ರಿಗೆ ಏ ಇಂಥ ಸಾರಿನ ಹಿಂಗ್ ಮಾಡ್ಕೊಟ್ಬಿಟ್ಟಿಯಾ ನೀನು ಅಂತ ಹೇಳ್ಬೋದು. ಇನ್ ಕೆಲವು ಹರಿದೋಗಿರ್ಬೋದು, ಅದ್ರಲ್ಲಿ ದುಪಟಾಸ್ ಮಾಡ್ಕೊಡ್ಬೋದು, ಟೇಪಿಸ್ಟ್ರಿ ಮಾಡ್ಕೊಡ್ಬೋದು. ಸೊ ಈ ತರ ಲೇಡೀಸ್ ಎನ್ಕರೇಜ್ ಮಾಡಿದ್ರೆ ದೇ ವಿಲ್ ಸ್ಟ್ಯಾಂಡ್ ಆನ್ ದೇರ್ ಓನ್, ದೇ ವಿಲ್ ಹ್ಯಾವ್ ಅಡಿಷನಲ್ ಇನ್ಕಮ್. ಇದರಿಂದ ಅವರು ಮನೆಯಲ್ಲಿ ಹೆಣ್ಮಕ್ಳನ್ನ ಓದಿಸೋದ್ ಬೇಡ ಅಂದಿರೋರು ಕೂಡ ಅವ್ರ ಹತ್ರ ಇರೋ ಪಾಕೆಟ್ ಮನಿ ಅಂದ್ರೆ ಈ ಅಡಿಷನಲ್ ಇನ್ಕಮ್ ಇಂದ ಓದಿಸಿ ದಟ್ ಡಾಟರ್ ಆಲ್ಸೋ ಹ್ಯಾಸ್ ಗ್ರಾಜುಯೇಟೆಡ್.
1: ನಾವಿವಾಗ ನಮ್ಮ ಅಜ್ಜಿ ಸೀರೆ, ಅಮ್ಮನ ಸೀರೆ, ಅದನ್ನ ನಮ್ಗೆ ಕಳ್ಕೊಳಕ್ ಇಷ್ಟ ಇರಲ್ಲ, ನಮ್ಮ ಹತ್ರನೇ ಇಟ್ಕೋಬೇಕು ಅಂತ. ಸೊ ಬೇರೆಯವ್ರಿಗೆ ಯಾರಿಗಾರು ಕೊಡುವ, ಇದನ್ನ ನಾವೇ ರೀಮಾಡಿಫೈ ಮಾಡಿ ಯೂಸ್ ಮಾಡ್ಕೋಬಹುದು ಅಂತ ಅಲ್ವಾ,
0: ಹೆಸರಿಟ್ಟಿದೀವಿ ಅದಕ್ಕೆ ನಾವು.
1: ಓಕೆ. ಆರ್ಟಿಸ್ಟ್ಗಳ ಜೊತೆ, ಕಲಾವಿದರ ಜೊತೆ, ಅಥವಾ ಈ ತರ ಹಿಡನ್ ಟ್ಯಾಲೆಂಟ್ಸ್ ಇರೋರ ಜೊತೆ ಕೆಲಸ ಮಾಡ್ತಿದ್ದೀರಾ, ಇವರಿಗೆಲ್ಲ ನಮ್ಮ ಕಂಟ್ರಿಲಿ ಅಥವಾ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಏನೇನು ಚಾಲೆಂಜಸ್ ದೇ ಹ್ಯಾವ್ ಟು ಫೇಸ್, ಮೇ ಬಿ ಟು ಪ್ರಾಪಗೇಟ್ ದೇರ್ ಬಿಸ್ನೆಸ್ ಆರ್ ಮೇ ಬಿ ಟು ಎನ್ಹಾನ್ಸ್ ದೇರ್ ಸ್ಕಿಲ್ಸ್ ಎಲ್ಲ?
0: ಒಂದು, ಅವರಿಗೆ ಧೈರ್ಯ ಇರಲ್ಲ ಅಲ್ಲೇ ಹೋಗಿ ಶೋಕೇಸ್ ಮಾಡಕ್ಕೆ. ಇನ್ನೊಂದು, ದೇರ್ ಆರ್ ಸೆವರಲ್ ರೆಗ್ಯುಲೇಷನ್ಸ್ ಕಂಟ್ರಿ ಟು ಕಂಟ್ರಿ, ವರ್ಕ್ ಪರ್ಮಿಟ್ ಆಗಿರ್ಬೋದು, ಅವರಿಗೇನೆ ಫಿನಾನ್ಷಿಯಲ್ ಸಪೋರ್ಟ್ ಬೇಕು ಟು ಟ್ರಾವೆಲ್ ಟು ಸ್ಟೇ ದೇರ್, ಆ ತರ ಚಾಲೆಂಜಸ್ ಬರ್ಬೋದು. ಸೊ ನಮ್ಮ ನೆಟ್ವರ್ಕ್ ನಲ್ಲಿ ವಿ ಆಸ್ಕ್ ದೆಮ್ ಟು ಗಿವ್ ದ ಪ್ರಾಡಕ್ಟ್ಸ್, ವಿ ಶೋಕೇಸ್. ಅಫ್ಕೋರ್ಸ್ ಇವಾಗಿರೋ ಡಿಜಿಟಲ್ ಮೀಡಿಯಾ ಅಲ್ಲಿ ವಿ ಶೇರ್ ಆನ್ಲೈನ್

0: லைவ் ஸ்ட்ரீமிங் ஃபோட்டோஸ் ஆகலி வீடியோஸ் ஆகலி வாட் எவர் இஸ் ஹேப்பனிங் தேர். ஸோ யாரார கஸ்டமரு இதன் யார் மாடிது அந்த ஃபார் எக்ஸாம்பிள் நான் சாரீஸ்னா எஷ்டொந்து ஆந்திராயிந்த ஆகலி இழுக்கல்லிந்த ஆகலி வீவிங் மாட்ஸி எக்ஸிபிஷன்ஸ் ஹாக்தாக தட் கஸ்டமர் வுட் வாண்ட் டு நோ ஹூ டிட் திஸ் ಆಬ್ವಿಯಸ್ಲಿ ಅನ್ಸುತ್ತಲ್ವಾ. ಸೊ ಅವರಿಗೆ ನಾವು ಕನೆಕ್ಟ್ ಮಾಡ್ತೀವಿ, ಮಾತಾಡಿಸ್ತೀವಿ, ದೇ ಫೀಲ್ ದೇ ಹ್ಯಾವ್ ಓನ್ಡ್ ಇಟ್. ಈ ಇಂಥ ಮನುಷ್ಯರು ಮಾಡಿರೋದನ್ನ ಪರ್ಸನಲೈಸ್ಡ್ ಆಗಿರುತ್ತೆ ಅವ್ರಿಗೆ. ಸೊ ಅವರಿಗೆ ಆ ಎಂಪವರ್ಮೆಂಟ್ ಸಿಕ್ಕೋ ತನಕ ನಾವು ಈ ಸಪೋರ್ಟ್ ಕೊಡಬೇಕು. ಆಮೇಲೆ ಮೇ ಬಿ ಅವರಿಗೆ ಆ ಕಾನ್ಫಿಡೆನ್ಸ್ ಬಂದಾಗ ದೇ ವಿಲ್ ಫ್ಲೈ, ದೇ ವಿಲ್ ಟ್ರಾವೆಲ್, ದೇ ವಿಲ್ ಡೂ ಇಟ್ ಆನ್ ದೇರ್ ಓನ್. ಅದಕ್ಕೆ ಅವರಿಗೆ ಫಸ್ಟ್ ಈ ಸ್ಪಿರಿಟ್ ಕೊಡಬೇಕು.
1: ಯು ಆರ್ ಮೋರ್ ಆಫ್ ಅ ಮೋರಲ್ ಸಪೋರ್ಟ್ ಟು ದೀಸ್ ಬಡಿಂಗ್ ಆರ್ಟಿಸ್ಟ್ ಅಂತ ಹೇಳ್ಬೋದಾ?
0: ಅಷ್ಟೇ ಮೇಡಮ್, ಬೇರೆ ಏನು ನಾನು ಮಾಡಿಲ್ಲ.
1: ಬಟ್ ದಟ್ ಈಸ್ ಆಫ್ ಗ್ರೇಟ್ ಹೆಲ್ಪ್ ಆಶಾ ಅವರು. ಓಕೆ, ನಿಮ್ಮ ಪರ್ಸನಲ್ ಆಗಿ ತುಂಬ ಸ್ಟ್ರೆಸ್ ಇರುತ್ತೆ, ಯಾಕಂದರೆ ಒಂದು ಕೆಲಸ ಮಾಡಿದ್ರೆ ನಮಗೆ ಆಫೀಸ್ ಮನೆಯಿಂದ ಆಫೀಸ್, ಆಫೀಸಿಂದ ಮನೆಗೆ ಹೋಗೋದಕ್ಕೆ ತುಂಬ ಸ್ಟ್ರೆಸ್ ಆಗುತ್ತೆ, ಆಯಿತಾ? ಸೊ ಯು ಆರ್ ಡೂಯಿಂಗ್ ಆಲ್ ದ ಥಿಂಗ್ಸ್ ಇನ್ ಲೈಕ್ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಹೇಳ್ತಾರಲ್ಲ. ಸೊ ಈ ಸ್ಟ್ರೆಸ್ ಟೈಮಲ್ಲಿ ಅಥವಾ ಒತ್ತಡದ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳೋಕ್ಕೆ ಏನಾದರೂ ವಿಧಾನ ಕಂಡುಕೊಂಡಿದ್ದೀರಾ?
0: ಖಂಡಿತ.
1: ಏನದು?
0: ನನಗೆ ಚಾಂಟಿಂಗ್ ತುಂಬ ಇಷ್ಟ. ಸೊ ಫಸ್ಟ್ ಫ್ಯೂ ಮಿನಿಟ್ಸ್ ಐ ಸ್ಟೇ ಸೈಲೆಂಟ್, ನಾನು ಮಾತೆ ಆಡಲ್ಲ, ಬರೋದಿಲ್ಲ, ಆಡಬಾರ್ದು ಅಂತಿಲ್ಲ, ಮೇ ಬಿ ಅಭ್ಯಾಸದಿಂದ ಹಂಗಾಗೋಗಿದೆ. ಸೊ ಇಟ್ ಕೀಪ್ಸ್ ರನ್ನಿಂಗ್, ಕಲ್ತಿರೋ ಶ್ಲೋಕಗಳಿರ್ಬೋದು, ಹಾಡಿರ್ಬೋದು, ಅವ್ರ ಒಂದೇ ಲೈನ್ ಯಾವುದೋ ಜಪ ಅಂತ, ಯಾ ಎಲ್ಲರೂ ಒಬ್ಬೊಬ್ರು ಏನೇನೋ ಇಟ್ಕೊಂಡಿರ್ತಾರೆ, ಆ ಥರ ದೆರ್ ಆರ್ ಫ್ಯೂ ವಿಚ್ ಐ ಕೀಪ್ ಟೆಲಿಂಗ್ ಮೈ ಸೆಲ್ಫ್, ದೆನ್ ಐ ಫೀಲ್ ಕಾಮ್. ನೆಕ್ಸ್ಟ್ ಈಸ್ ಗೋಯಿಂಗ್ ಇನ್ ಟು ದ ಕಿಚನ್. ಐ ಆಮ್ ಮೈ ಸೆಲ್ಫ್ ವೆನ್ ಐ ಆಮ್ ದೇರ್.
1: ಓಕೆ, ತುಂಬ ಜನ ಮಹಿಳೆಯರು ಡ್ರೀಮ್ಸ್ ಇಟ್ಕೊಂಡಿರ್ತಾರೆ, ನಾನು ಅದೇ ಅಚೀವ್ ಮಾಡಬೇಕು, ಇದು ಯಾವುದೋ ಕಾರಣದಿಂದ ಅದು ಸಾಧ್ಯ ಆಗಿರಲ್ಲ, ಆ್ಯಂಡ್ ದೇ ಮಸ್ಟ್ ಬಿ ವೇಟಿಂಗ್ ಫಾರ್ ಸಮ್ ಅಪಾರ್ಚುನಿಟಿ, ಆಯಿತಾ? ಸೊ ಅಂಥ ಮಹಿಳೆಯರಿಗೆ ನಿಮ್ಮ ಸಂದೇಶ ಏನು?
0: ನಿಮ್ಮಲ್ಲಿ ಡ್ರೀಮ್ಸ್ ಇದೆ ಅಂದರೆ ಯು ಕ್ಯಾನ್ ಆಲ್ವೇಸ್ ಡೂ ಅಂತ. ಸೊ ಆಪರ್ಚುನಿಟಿ ಇಸ್ ಆಲ್ರೆಡಿ ಸ್ಟ್ರಕ್ ದೇರ್, ಸೊ ಜಸ್ಟ್ ಗೋ,
1: ಓಕೆ,
0: ಡೂ ಇಟ್.
1: ಸೊ ಒಬ್ಬರು ಅಪಾರ್ಚುನಿಟಿಗೆ ಕಾಯ್ಬೇಕಾ ಅಥವಾ ನಾವು ಅಪಾರ್ಚುನಿಟಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಿದ್ದೀರಾ?
0: ಏನಾರ ಒಂದು ಥಾಟ್ ಬಂದಿದೆ ಅಂದ್ರೆ ಅಪರ್ಚುನಿಟಿ ಮ್ಯಾಮ್, ಸೊ ಯು ಜಸ್ಟ್ ಸ್ಟ್ರೈಕ್ ಅಟ್ ಇಟ್.
1: ಬಟ್ ದೇರ್ ಆರ್ ಮೆನಿ ಆಬ್ಸ್ಟಕಲ್ಸ್ ಅಲ್ವಾ?
0: ದಟ್ ವಿಲ್ ಕಮ್ ಲೇಟರ್. ಏನ್ ಬಂದಿದೆ ಅದನ್ನ ಫಸ್ಟ್ ಎಕ್ಸ್ಪ್ಲೋರ್ ಮಾಡಿದಾಗ ಅದು ತಾನಾಗೆ ದಾರಿ ಹೊಟ್ಟು ಕ್ಲಿಯರ್ ಆಗಿ ಹೋಗುತ್ತೆ.
1: ಓಕೆ, ನಿಮ್ಮ ಲೈಫ್ ಅನ್ನ ಒಂದು ಸೆಂಟೆನ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ
0: ಒಂದು ವರ್ಡ್ ನಲ್ಲಿ ಹೇಳ್ತೀನಿ. ಫಸ್ಟ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್, ಎವರ್ ಗ್ರೇಟ್ಫುಲ್. ಅದರಿಂದ ಆನಂದ ಅನ್ನೋದು ಬಹಳ ದೊಡ್ಡ ವರ್ಡ್. ಸೊ ಏನೇನು ಇದ್ವರ ತನಕ ಜೀವನದಲ್ಲಿ ಸಿಕ್ಕಿದ್ಯೋ ನಾನು ಖಂಡಿತ ಕೃತಜ್ಞತೆಗಳಾಗಿದ್ದೀನಿ.
1: ಆ್ಯಂಡ್ ದೇರ್ ಆರ್ ಮೆನಿ ವಿಮೆನ್ ಔಟ್ ದೇರ್ ಹೂ ಆರ್ ಗ್ರೇಟ್ಫುಲ್ ಟು ಯು ಫಾರ್ ಶೇಪಿಂಗ್ ದೇರ್ ಲೈಫ್ಸ್. ಸೊ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸಸ್ನ, ನಿಮ್ಮ ಅನುಭವಗಳನ್ನು ನಮ್ಮ ಮಹಿಳೆಯರ ಜೊತೆ, ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಂಡಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ತುಂಬ ಹೃದಯದ ಧನ್ಯವಾದಗಳು.
1: ಥ್ಯಾಂಕ್ ಯು
0: ಸೋ ಮಚ್.
2: ಸಮಾಜಮುಖಿ ಉದ್ಯಮದ ಮುನ್ನಡೆ ಮಹಿಳಾ ಉದ್ಯಮಿ ಆಶಾ ಅವರ ಪಯಣ. ಇವರೊಂದಿಗೆ ಭಾಗವಹಿಸಿದವರು ಆಶಾ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 12:30.
1: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ EMI ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
2: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
1: ನೀವ್ಯಾರು?
3: RBI ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಹಲೋ
5: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
4: ಮತ್ತೆ?
5: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
4: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಿ.

0: ಸರ್ ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
1: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
2: ಸರ್ 2 ಲಕ್ಷ
3: ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
0: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
6: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
6: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
5: ಲಿಡ್ಕರ್, ನಂಬಿಕೆ ನಿರಂತರ.
7: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
8: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
9: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
8: ಈ ಯೋಜನೆ ಅಡಿ BP, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
10: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
11: ಹಲ್ಲುಜ್ತಾ ಇದೀನಿ ಕಣಮ್ಮ.
10: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
11: ಸರಿ, ನಿಲ್ಸಿದೀನಿ ಬಿಡು.
10: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
12: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
10: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
12: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
11: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
13: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
14: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಶಾಂತ್ ಅವರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟಿನ ಕುರಿತು ಮಾಹಿತಿಯನ್ನು ಕೇಳೋಣ. ತದನಂತರದಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮತ್ತು ಕಾರ್ಟಿಸೆಲ್ ಥೆರಪಿ ಈ ವಿಷಯದ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ. ಇದೀಗ ಮೊದಲಿಗೆ ಡಾಕ್ಟರ್ ಪ್ರಶಾಂತ್ ಅವರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟಿನ ಕುರಿತು ಮಾಹಿತಿಯನ್ನು ಕೇಳೋಣ.
3: ಒಂದೊಂದು ರೀತಿಯ ಕ್ಯಾನ್ಸರ್ಗೆ ಒಂದೊಂದು ರೀತಿಯಲ್ಲಿ ಟ್ರೀಟ್ಮೆಂಟ್ಗಳನ್ನ ಮಾಡಬೇಕಾಗಿ. ಈಗ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಅದಕ್ಕೆ ನ್ಯೂ ಅಡ್ಜುವೆಂಟ್ ಕೀಮೋಥೆರಪಿ ಅಂತ ಹೇಳಿದ್ರು. ಫಸ್ಟ್ ಒಂದು ಸೆಟ್ ಕೀಮೋಥೆರಪಿಯನ್ನು ಕೊಡ್ತೇವೆ, ಆಮೇಲೆ ಡಾಕ್ಟರ್ ಹೋಗಿ ಆಪರೇಷನ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ಗೆ ಕೀಮೋಥೆರಪಿ ಕೊಟ್ಟು ಆ ಏನು ಗಂಟು ಎದ್ದಿದೆ ಅದರ ಸೈಜ್ ಅನ್ನು ಶ್ರಿಂಕ್ ಮಾಡ್ತಾರೆ. ಅದು ಶ್ರಿಂಕ್ ಆದಾಗ ಸರ್ಜನ್ಗೆ ಅದನ್ನು ಕಂಪ್ಲೀಟ್ ಆಗಿ ತೆಗೀಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಆಮೇಲೆ ಸರ್ಜರಿ ಮಾಡ್ತಾರೆ. ಸರ್ಜರಿ ಆದ್ಮೇಲೆ ಮತ್ತೆ ಕೀಮೋಥೆರಪಿ ಕೊಡ್ತಾರೆ, ಅದು ಅರ್ಜೆಂಟ್ ಕೀಮೋಥೆರಪಿ ಅಂತ ಹೇಳ್ತೇವೆ. ಸರ್ಜರಿ ಆದ ಮೇಲೆ ಕೊಡುವಂತ ಕೀಮೋಥೆರಪಿ ಪ್ಲಸ್ ಅಡ್ವಾನ್ಸ್ ಸ್ಟೇಜ್ ಇದ್ರೆ ರೇಡಿಯೋಥೆರಪಿ.

0: ಥೆರಪಿ ಕೂಡ ಕೊಡ್ತಾರೆ. ಈ ರೇಡಿಯೋಥೆರಪಿಯಲ್ಲಿ ಹಾಗೆ ಈಗ ಬಹಳ ಮುಂದುವರೆದಿದೆ. ಮೊದಲೆಲ್ಲ ರೇಡಿಯೋಥೆರಪಿ ಅಂತ ಹೇಳಿದ್ರೆ ಈಗ ಬಾಯಿ ಹುಣ್ಣಾಗಿದೆ, ಬಾಯಿಯಲ್ಲಿ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ರೇಡಿಯೋಥೆರಪಿ ಕೊಟ್ರೆ ಮುಖದ ಅರ್ಧ ಭಾಗ ಸುಟ್ಟು ಹೋಗ್ತಾ ಇತ್ತು, ಕಪ್ಪಾಗಿ ಹೋಗ್ತಾ ಇತ್ತು ಮಿನಿಮಮ್ ಅಂತೇಳಿ. ಈಗ ಹಾಗಲ್ಲ, IMRT ಇಂಟೆನ್ಸಿಟಿ ಮಾಡ್ಯುಲೇಟೆಡ್ ರೇಡಿಯೋಥೆರಪಿ ಅಂತ ಹೇಳ್ತೇವೆ. ಬಹಳ ಸ್ಪೆಸಿಫಿಕ್ ಆಗಿ ಅದು ಎಷ್ಟು ಅಲ್ಸರ್ ಅಥವಾ ಹುಣ್ಣು ಎಷ್ಟು ಜಾಗದಲ್ಲಿದೆ ಅಷ್ಟು ಏರಿಯಾಕ್ಕೆ ಮಾತ್ರ ರೇಡಿಯೋಥೆರಪಿ ಸಿಗುವ ಹಾಗೆ ಮಾಡಿ ರೇಡಿಯೋಥೆರಪಿಯನ್ನು ಕೊಡ್ತಾರೆ. ಬೇರೆ ಯಾವುದೇ ಅಂಗಗಳಿಗೆ ಅಷ್ಟು ಅಡ್ವಾನ್ಸ್ಮೆಂಟ್, ಅಷ್ಟು ಪ್ರಿಸೈಸ್ ಮೆಕ್ಯಾನಿಸಮ್ ಅಲ್ಲಿ ಕೊಡುವಂತ ಫೆಸಿಲಿಟಿ ಬಂದಿದೆ. ಅದೀಗ ಮಂಗಳೂರಲ್ಲಿ ಉಂಟು. ರೇಡಿಯೋಥೆರಪಿ ಇರ್ಬೋದು, ಸರ್ಜರಿ ಆಗ್ಬೋದು. ಸರ್ಜರಿಯು ಹಾಗೆ, ಮೊದಲು ಆಪರೇಷನ್ ಆಯ್ತು, ಕ್ಯಾನ್ಸರ್ಗೆ ಆಪರೇಷನ್ ಅಂತ ಹೇಳಿದ್ರೆ ರಿಕವರಿ ಆಗ್ಲಿಕ್ಕೆ 3-4 ವಾರ ಬೇಕಾಗ್ತದೆ. ಈಗ 5 ದಿವಸದಲ್ಲಿ ಆಪರೇಷನ್ ಆಗಿ 6ನೇ ದಿವಸಕ್ಕೆ ಮನೆಗೆ ಹೋಗ್ತಾರೆ. ಯಾಕೆಂತ ಹೇಳಿದ್ರೆ ಸರ್ಜನ್ಸ್ ಅಲ್ಲಿ ಪ್ರಿಸಿಷನ್ ಬಂದಿದೆ. ರೋಬೋಟಿಕ್ ಸರ್ಜರಿ ಅಂತ ಮಾಡ್ತಾರೆ, ವೆರಿ ವೆರಿ ಮಿನಿಮಲ್ ಇನ್ಸಿಷನ್ಸ್. ಮೊದಲೆಲ್ಲ ಹೊಟ್ಟೆ ಕೊರಿಬೇಕು ಅಂತ ಹೇಳಿದ್ರೆ ಮೇಲಿಂದ ಕೆಳಗವರೆಗೆ ಫುಲ್ ಕೊರಿತಾ ಇದ್ರು, ಯಾಕಂದ್ರೆ ಆಕ್ಸೆಸ್ ಸಿಗ್ಬೇಕಾಗಿತ್ತು. ಈಗ ಲ್ಯಾಪ್ರೋಸ್ಕೋಪಿಕ್ 2 ಅಥವಾ 3 ತೂತು ಮಾಡ್ತಾರೆ, ಅದರ ಮೂಲಕ ಟ್ಯೂಬ್ಗಳನ್ನ ಹಾಕ್ತಾರೆ, ಅದರ ಮೂಲಕವಾಗಿ ಕ್ಯಾಮರಾವನ್ನು ಒಳಗೆ ತಕೊಂಡು ಹೋಗಿ ಅಲ್ಲಿ ಕ್ಯಾಮರಾದ ಹೆಲ್ಪ್ ಇಂದ ಆಪರೇಷನ್ ಮಾಡಿ ಬರ್ತಾರೆ. ಆಪರೇಷನ್ ಮಾಡಿ ಬಂದಾಗ ದೊಡ್ಡ ಗಾಯ ಯಾವುದೂ ಇಲ್ಲ ದೇಹದಲ್ಲಿ, ಕೇವಲ 2-3 ಸಣ್ಣ ಹೋಲ್ಗಳು ಮಾತ್ರ. ಅದನ್ನು ಹಾಗೆ 2-2 ಸ್ಟಿಚ್ಗಳಲ್ಲಿ ಮುಚ್ಚಿಬಿಡ್ತಾರೆ. ಏನಾಗ್ತದೆ, ಮರುದಿನವೇ ಪೇಷಂಟ್ ಎದ್ದು ಕೂತ್ಕೊಳ್ತಾನೆ, ತಿಂಡಿ ತಿನ್ಲಿಕ್ಕೆ ಶುರು ಮಾಡ್ತಾನೆ, 3ನೇ ದಿವಸ 4ನೇ ದಿವಸಕ್ಕೆ ಮನೆಗೆ ಹೋಗ್ತಾನೆ. ಸೊ ಈ ಅಡ್ವಾನ್ಸ್ಮೆಂಟ್ಗಳು ತುಂಬಾ ಆಗಿದೆ. ಕೆಲವೊಂದು ಕ್ಯಾನ್ಸರ್ಗಳನ್ನು ನಾವೆಂತ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಗ್ರಹಚಾರ ಅಂತ ಹೇಳ್ತೇವೆ. ಈಗ ಎಸ್ಪೆಷಲಿ ನೀವು ಬ್ಲಡ್ ಕ್ಯಾನ್ಸರ್ ಬಗ್ಗೆ ಕೇಳಿದ್ರೆ ಅದು ಯಾಕೆ ಬರ್ತದೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಬಟ್ ಉಳಿದದಕ್ಕೆ ನಮ್ಮ ಜೀವನ ಶೈಲಿಯನ್ನು ಮಾರ್ಪಾಡು ಮಾಡಿಕೊಂಡ್ರೆ, ಈಗ ಸ್ಮೋಕಿಂಗ್ ಮಾಡದೇ ಇರುವಂತದ್ದು, ಈಗ ಒಬ್ಬ ಸ್ಮೋಕಿಂಗ್ ಮಾಡ್ತಾ ಇದ್ದಾನೆ ಅಂತೇಳಿ ಅವನು ಸ್ಮೋಕಿಂಗ್ ಅನ್ನು ಸ್ಟಾಪ್ ಮಾಡಿ 10 ವರ್ಷದ ನಂತರ ಅವನಿಗೆ ಆ ಸ್ಮೋಕಿಂಗ್ ಇಂದಾಗಿ ಕ್ಯಾನ್ಸರ್ ಬರುವಂತ ರಿಸ್ಕ್ ಆಲ್ಮೋಸ್ಟ್ 0 ಆಗ್ತದೆ. ಸೊ ಸ್ಟಾಪ್ ಸ್ಮೋಕಿಂಗ್. ಹಾಗೇನೆ ಏನೋ ಸಿಕ್ಕಬಟ್ಟೆ ದಿನಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹೋದಾಗೆಲ್ಲ ಜಂಕ್ ಫುಡ್ ತಿನ್ನೋದು, ಆ ಸುಟ್ಟು ಹಾಕಿದಂತ ಪದಾರ್ಥಗಳನ್ನ ತಿನ್ನೋದು, ಇದು ಅಭ್ಯಾಸ ಇದ್ರೆ ಅದನ್ನು ಕಡಿಮೆ ಮಾಡಿ, ವಾರಕ್ಕೊಂದಿವಸ ತಿನ್ನಿ, ಅದಕ್ಕಿಂತ ಜಾಸ್ತಿ ತಿನ್ಬೇಡಿ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಸ್ಟಾರ್ಲಿಂಗ್ಸ್ ಲಾ ಅಂತ ಒಂದಿದೆ. ಏನು ಅಂತ ಹೇಳಿದ್ರೆ ದೇಹದ ಪ್ರತಿಯೊಂದು ಅಂಗವು ಕೂಡ ಅದು ಸ್ಟ್ರೆಚ್ ಆಗ್ತದೆ. ಹೇಳಿದ್ರೆ ಹಾರ್ಟ್ ಎಕ್ಸ್ಪಾನ್ಷನ್ ಇರೋದು ಅಥವಾ ಬೇರೆ ಸ್ಟ್ರೆಸ್ ಅನ್ನು ತಡ್ಕೊಳ್ಳುವಂತ ಕೆಪಾಸಿಟಿ, ಅದನ್ನು ಸ್ಟ್ರೆಚ್ ಅಂತ ಹೇಳುವಂಥದ್ದು. ಒಂದು ಫಿಸಿಯೋಲಾಜಿಕಲ್ ಲಿಮಿಟ್ ಅಲ್ಲಿ ಸ್ಟ್ರೆಚ್ ಆಗ್ಲಿಕ್ಕೆ ಅವಕಾಶ ಇರ್ತದೆ ಜೀವಕೋಶಕ್ಕೆ. ಆದ್ರೆ ಆ ಲಿಮಿಟ್ ಯಾವತ್ತು ಕ್ರಾಸ್ ಆಗ್ತದೋ ಆವತ್ತು ಆ ಜೀವಕೋಶ ಫೇಲ್ ಆಗ್ತದೆ. ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ ಆ ಲಿಮಿಟ್ ಕ್ರಾಸ್ ಆಗಬಾರ್ದು. ನಾವು ಒಳ್ಳೆ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಹಸಿ ತರಕಾರಿಗಳನ್ನ ತಿನ್ನೋದಿರ್ಬೋದು. ಈಗ ಹಸಿ ತರಕಾರಿ ಅಂತ ಹೇಳಿದ ತಕ್ಷಣ ಎಲ್ಲಿ ಪೇಟೆಯಿಂದ ತಂದದ್ದಲ್ಲ, ನಾನು ಮನೆಯಲ್ಲಿ ಬೆಳೆದ ಹಸಿ ತರಕಾರಿಯನ್ನು ಹೇಳ್ತಾ ಇದ್ದೇನೆ. ಹಣ್ಣುಗಳನ್ನ ಜಾಸ್ತಿ ತಿನ್ನುವಂಥದ್ದು, ಮತ್ತೆ ಹೊಟ್ಟೆಗೆ ಆಗಾಗ ರೆಸ್ಟ್ ಕೊಡುವಂಥದ್ದು, ಉಪವಾಸ ಮಾಡುವ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇರ್ಬೋದು, ಪ್ರತಿಯೊಂದು ಆರ್ಗನ್ಗೂ ಕೂಡ ಒಂದು ರೆಸ್ಟ್ ಕೊಡುವಂಥದ್ದು, ಆ ರೀತಿಯಾದಂತ ಜೀವನ ಶೈಲಿಗಳನ್ನ ಬದಲಾಯಿಸಿಕೊಂಡು ಯೋಗ ಪ್ರಾಣಾಯಾಮ ಇದನ್ನೆಲ್ಲ ಮಾಡ್ತಾ ಇದ್ರೆ ಕ್ಯಾನ್ಸರ್ ಬರದೇ ಇರುವಾಗ ತಡೆಹಿಡಿಬಹುದು. ಎಸ್ಪೆಷಲಿ ಲೈಫ್ ಸ್ಟೈಲ್ ಅಸೋಸಿಯೇಟೆಡ್ ಕ್ಯಾನ್ಸರ್ಸ್ ಏನಿದೆ, ಈಗ ಶ್ವಾಸಕೋಶದ ಕ್ಯಾನ್ಸರ್ ಇರ್ಬೋದು, ಜಠರದ ಕ್ಯಾನ್ಸರ್ ಇರ್ಬೋದು, ಇದನ್ನೆಲ್ಲ ಲಾರ್ಜ್ ಆಗಿ ತಡೆದು ಹಿಡಿಲಿಕ್ಕೆ ಆಗ್ತದೆ.
1: ಇದುವರೆಗೆ ಡಾಕ್ಟರ್ ಪ್ರಶಾಂತ್ ಅವರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕುರಿತ ಮಾಹಿತಿಯನ್ನು ಕೇಳಿದಿರಿ. ಇನ್ನು ಮುಂದೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮತ್ತು ಕಾರ್ಟಿಸೆಲ್ ಥೆರಪಿ ಈ ವಿಷಯದ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಾಜೇಶ್ ಕೃಷ್ಣ. ಇವರು ಹೆಮೆಟೋ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ ಮತ್ತೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ವಿಭಾಗದ ವಿಭಾಗ ಮುಖ್ಯಸ್ಥರಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಕೇಳುಗರೆ, ಇವತ್ತು ಇವರು ನಮಗೆ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಹಾಗೇನೆ ಕಾರ್ ಟಿ ಸೆಲ್ ಥೆರಪಿ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಸರ್, ಈಗ ಮುಖ್ಯವಾಗಿ ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಕೇಳ್ತೇವೆ, ಅದರ ಮೊದಲು ನಾವು ಈಗ ಬೋನ್ ಮ್ಯಾರೋ ಅಂತ ಏನ್ ಹೇಳ್ತಾರಲ್ಲ, ಇದು ಏನಿದು?
3: ನಮ್ಮ ಎಲ್ಲರ ಅಸ್ಥಿ ಅಥವಾ ಎಲುಬಿನ ಒಳಗಡೆ ಇರುವ ಮಾಂಸ ಕೆಸರು ಬೋನ್ ಮ್ಯಾರೋ ಅಂತ. ಬೋನ್ ಮ್ಯಾರೋ ಎಂಬ ನಮ್ಮ ಆರ್ಗನ್ ನಮ್ಮ ಶರೀರದ ರಕ್ತ ಉತ್ಪಾದನೆ ಮಾಡುವ ಒಂದು ಫ್ಯಾಕ್ಟರಿ ಅದು. ಸೊ ನಮ್ಮ ಎಲ್ಲರ ಶರೀರದಲ್ಲಿ 5 ಲೀಟರ್ ರಕ್ತ ಇದೆ. ಅದರಲ್ಲಿ ಬೇರೆ ಬೇರೆ ಕಣಗಳಿದೆ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಪ್ಲೇಟ್ಲೆಟ್ಸ್, ಇವೆಲ್ಲ ಉತ್ಪಾದನೆ ಮಾಡುದು ನಮ್ಮ ಅಸ್ಥಿ ಮಜ್ಜದಲ್ಲಿ ಅಥವಾ ಬೋನ್ ಮ್ಯಾರೋ. ಅಂಡ್ ಅದು ನಮ್ಮ ಎಲುಬಿನ ಒಳಗೆ ಇರುವ ಟಿಶ್ಯೂ. ಆಕ್ಚುಲಿ ಇಟ್ ಇಸ್ ಎ ಲಾರ್ಜ್ ಆರ್ಗನ್, ಬಟ್ ಅದು ಎಲುಬಿನ ಒಳಗಿದ್ದ ಕಾರಣ ನಮಗೆ ಅದು ಅಂದಾಜಾಗುವುದಿಲ್ಲ ಅಥವಾ ಗೊತ್ತಾಗುವುದಿಲ್ಲ. ಇಟ್ ಇಸ್ ಎ ಲಾರ್ಜ್ ಆರ್ಗನ್ ದಟ್ ಪ್ರೊಡ್ಯೂಸಸ್ ನಮ್ಮ ಬ್ಲಡ್.
2: ಹಾಗಾದ್ರೆ ಇದರ ಒಂದು ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೇಳೋದಾದ್ರೆ, ಈ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥದ್ದು ಯಾವ ಸಂದರ್ಭದಲ್ಲಿ ಬೇಕಾಗ್ತದೆ?
3: ನೋಡಿ, ಹಲವಾರು ಕಾಯಿಲೆಗಳಿದೆ. ಕೆಲವು ಕ್ಯಾನ್ಸರ್ ಕಾಯಿಲೆಗಳಿದೆ, ಕೆಲವು ಬಿನೈನ್ ಅಂದ್ರೆ ಕ್ಯಾನ್ಸರ್ ಅಲ್ಲದ ಕಾಯಿಲೆಗಳಿದೆ. ನಾವು ಕ್ಯಾನ್ಸರ್ ಕಾಯಿಲೆಗಳಂದ್ರೆ

0: ಲುಕೀಮಿಯ ಅಂತ ಹೇಳ್ತೇವೆ, ಅದಕ್ಕೆ ಹೆಸರು ಬ್ಲಡ್ ಕ್ಯಾನ್ಸರ್. ಅದು ಹಲವಾರು ತರದ ಬ್ಲಡ್ ಕ್ಯಾನ್ಸರ್ಸ್ ಇದೆ. ಈ ಬ್ಲಡ್ ಕ್ಯಾನ್ಸರ್ಸ್ ಅಲ್ಲಿ ನಾವು ರಿಸ್ಕ್ ಮಾಡ್ತೇವೆ, ರಿಸ್ಕ್ ಸ್ಟ್ರಾಟಿಫಿಕೇಶನ್ ಅಂತ ಹೇಳ್ತೇವೆ. ಒಂದು ಒಂದು ಪೇಷಂಟಿಗೆ ನಾವು ಡಯಾಗ್ನೋಸಿಸ್ ಅಂದರೆ ಮಾಡಿದ ನಂತರ ಅದು ಲೋ ರಿಸ್ಕ ಹೈ ರಿಸ್ಕ ಅಂತ ಕೆಲವು ಟೆಸ್ಟ್ಗಳಲ್ಲಿ ಗೊತ್ತಾಗ್ತದೆ. ಸೊ ಅಕ್ಯೂಟ್ ಮೈಲಾಯ್ಡ್ ಅಥವಾ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಕ್ಯಾನ್ಸರ್ನ ಹೈ ರಿಸ್ಕ್ ಇದ್ದರೆ, ಅವರಿಗೆ ಕಂಪ್ಲೀಟ್ ಅಥವಾ ಪೂರ್ತಿ ಕ್ಯೂರ್ ಆಗಬೇಕಿದ್ದರೆ ವಿ ನೀಡ್ ಟು ಡೂ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್. ಅದಲ್ಲದೆ ಬೇರೆ ಲಿಂಫೋಮಾ ಅಂತ ಕಾಯಿಲೆಗಳಿದೆ. ಲಿಂಫೋಮಾದಲ್ಲಿ ಪೇಷಂಟ್ಗಳು ಒಂದು 50-70% ಕ್ಯೂರ್ ಆಗ್ತಾರೆ, ಬಟ್ ಕ್ಯೂರ್ ಆಗದ್ದೇ ಅದು ರಿಲ್ಯಾಪ್ಸ್ ಅಥವಾ ವಾಪಸ್ ಬಂದರೆ ನಾವು ಮತ್ತೆ ಅದಕ್ಕೆ ಸ್ಯಾಲ್ವೇಜ್ ಅಂದರೆ ಸೆಕೆಂಡ್ ಲೈನ್ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಅದರ ಕನ್ಸಾಲ್ಟೇಷನ್ ಕನ್ಸಾಲ್ಟೇಷನ್ ಅಂದರೆ ಅದರ ಮೋರ್ ಸ್ಟ್ರಾಂಗರ್ ಟ್ರೀಟ್ಮೆಂಟ್ ಕೊಡಲಿಕ್ಕೆ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ಮತ್ತೆ ಮೂರನೇ ಸಂದರ್ಭ ಮೈಲೋಮಾ ಅಂತ ಮತ್ತೊಂದು ಅಸ್ಥಿ ಮಜ್ಜದ ಕ್ಯಾನ್ಸರ್ ಇದೆ. ಆ ಕ್ಯಾನ್ಸರ್ ಅಲ್ಲಿ ಫಿಟ್ ಇದ್ದ ಪೇಷಂಟ್ಸ್ಗಳಿಗೆ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಅಲ್ಲಿ ಅವರಿಗೆ ಇನಿಷಿಯಲ್ ಕೀಮೋಥೆರಪಿ ಕೊಟ್ಟು ಅವರ ರೆಮಿಷನ್ಗೆ ಬಂದ ಮೇಲೆ ಅದು ಸ್ಟ್ರಾಂಗ್ ರೆಮಿಷನ್ ಮಾಡಲಿಕ್ಕೆ ನಾವು ಆಟೋಲಾಗಸ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ದಿಸ್ ಇಸ್ ಫಾರ್ ಬ್ಲಡ್ ಕ್ಯಾನ್ಸರ್. ಮತ್ತೆ ಕೆಲವು ಮಕ್ಕಳ ಕಾಯಿಲೆ ಇದೆ, ನ್ಯೂರೋಬ್ಲಾಸ್ಟೋಮಾ, ಇಂಥ ಕಾಯಿಲೆಗಳಿಗೂ ಮಾಡ್ತೇವೆ. ಇದಲ್ಲದೆ ಕ್ಯಾನ್ಸರ್ ಅಲ್ಲದೆ ಬಿನೈನ್ ಡಿಸಾರ್ಡರ್ಸ್ ಅಂತ ಇದೆ. ಬಿನೈನ್ ಅಂದರೆ ಸಿಕಲ್ಸ್ ಅನೀಮಿಯಾ, ಥಲಸೀಮಿಯಾ, ಇಂಥ ಕಂಡೀಷನ್ ಇದ್ದ ಮಕ್ಕಳಿಗೆ ರಕ್ತ ಉತ್ಪಾದನೆ ಆಗುವುದಿಲ್ಲ. ಅದು ಯಾಕೆಂದರೆ ಬೋನ್ ಮ್ಯಾರೋದಲ್ಲಿ ಜೆನೆಟಿಕ್ ಆಗಿ ದರ್ ಇಸ್ ಎ ಪ್ರಾಬ್ಲಮ್ ದೇರ್. ಸೊ ಆ ಪ್ರಾಬ್ಲಮ್ ನಾವು ರಿಮೂವ್ ಮಾಡಲಿಕ್ಕೆ ಮತ್ತೊಂದು ಹೆಲ್ದಿ ಅಸ್ಥಿಮಜ್ಜ ಅವರಿಗೆ ಕೊಟ್ಟು ಮತ್ತೆ ರಕ್ತ ಉತ್ಪಾದನೆ ಮಾಡುವ ಹಾಗೆ ಮಾಡ್ತೇವೆ. ಮತ್ತೊಂದು ಮೂರನೇ ತರದ ಕಾಯಿಲೆ ಇದೆ, ಇಮ್ಯುನೋ ಡೆಫಿಷಿಯನ್ಸಿ ಅಂತ ಹೇಳ್ತೇವೆ. ಈ ಕಾಯಿಲೆಗಳಲ್ಲಿ ಈ ಮಕ್ಕಳು ಇನ್ಫೆಕ್ಷನ್ ಫೈಟ್ ಮಾಡುವ ಸೆಲ್ಸ್ ಅದರ ವೀಕ್ನೆಸ್ ಇದೆ. ವೀಕ್ನೆಸ್ ಅಂದರೆ ಸರಿ ಉತ್ಪಾದನೆ ಆಗುವುದಿಲ್ಲ, ಉತ್ಪಾದನೆ ಆದ ಸೆಲ್ಸ್ ಇನ್ಫೆಕ್ಷನ್ಸ್ ಅಗೇನ್ಸ್ಟ್ ಫೈಟ್ ಮಾಡುವುದಿಲ್ಲ. ಇಂಥ ಪ್ರಾಬ್ಲಮ್ ಇದ್ದರೆ ಅದು ಸಾರ್ಟ್ ಔಟ್ ಮಾಡಲಿಕ್ಕೆ ಅವರಿಗೆ ಹೆಲ್ದಿ ಬೋನ್ ಮ್ಯಾರೋ ಕೊಟ್ಟರೆ ಸರಿಯಾಗ್ತದೆ. ಅವರ ಬೋನ್ ಮ್ಯಾರೋ ನಾವು ಟ್ರೀಟ್ಮೆಂಟ್ ಕೊಟ್ಟು ರಿಮೂವ್ ಮಾಡಿ ಹೆಲ್ದಿ ಮತ್ತೊಂದು ಡೋನರ್ ಬೋನ್ ಮ್ಯಾರೋ ಕೊಟ್ಟರೆ ಅದು ದಟ್ ವಿಲ್ ರೀಪ್ಲೇಸ್ ಆ್ಯಂಡ್ ಅದು ದಟ್ ವಿಲ್ ಫೈಟ್ ಆರ್ ಡೂ ದ ನಾರ್ಮಲ್ ಫಂಕ್ಷನ್ ಆಫ್ ಎ ಬೋನ್ ಮ್ಯಾರೋ. ಹಾಗೆ ಇಂಥ ಬ್ರಾಡ್ಲಿ ಇಂಥ ಮೂರು ಕ್ಯಾಟಗರಿ ಕಾಯಿಲೆಗಳಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ಇನ್ ಸಮರಿ, ಬೋತ್ ಮ್ಯಾಲಿಗ್ನೆಂಟ್ ಅಂದರೆ ಕ್ಯಾನ್ಸರ್ ಮತ್ತು ಕೆಲವು ಬಿನೈನ್ ಕ್ಯಾನ್ಸರ್ ಅಲ್ಲದ ಕಾಯಿಲೆಗಳಿಗೆ ಮಾಡ್ತೇವೆ.
1: ಈಗ ಕ್ಯಾನ್ಸರ್ ಬಗ್ಗೆ ಮಾತಾಡುವಾಗ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥದ್ದು ಸಂಪೂರ್ಣವಾಗಿ ಗುಣಪಡಿಸುವಂಥ ಚಿಕಿತ್ಸೆಯ ಹೇಗೆ?
0: ಈಗ ನೋಡಿ, ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ಹೈ ರಿಸ್ಕ್ ಕಾಯಿಲೆಗಳಿಗೆ. ಇಂಥ ಹೈ ರಿಸ್ಕ್ ಲುಕೀಮಿಯಾಸ್ಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡದಿದ್ದರೆ ಕ್ಯೂರ್ ಆಗುವ ಚಾನ್ಸಸ್ ಇಲ್ಲ. ಎಂದರೆ ಕ್ಯೂರ್ ಆಗುವ ಚಾನ್ಸಸ್ ನಮಗೆ ವರ್ಚುವಲಿ 0% ಅಂತ ಹೇಳಬಹುದು. ನಾವು ಈ 0% ಇಂದ ಒಂದು 60% ವರೆಗೆ ತಕೊಂಡೋಗ್ತೇವೆ. ಸೊ ಇದು 100% ನಮಗೆ ಗ್ಯಾರಂಟಿ ಇಲ್ಲ, ಬಟ್ ಹೆಚ್ಚಾಗಿ 60-70% ವರೆಗೆ ತಕೊಂಡೋಗ್ಬಹುದು. ಬಟ್ ಇಟ್ ಈಸ್ ನಾಟ್ 100% ಗ್ಯಾರಂಟಿ. ಬಟ್ ಅದು ಮಾಡದಿದ್ದರೆ ಅವರಿಗೆ ಬದುಕುವ ಚಾನ್ಸಸ್ಸೇ ಇಲ್ಲ ಅಂತ ಹೇಳಬಹುದು. ಯಾಕೆಂದರೆ ಅದು ಅಂಥ ಸ್ಟ್ರಾಂಗ್ ಅಥವಾ ಅಷ್ಟು ಹೈ ರಿಸ್ಕ್ ಲುಕೀಮಿಯಾಕ್ಕೆ ಮಾತ್ರ ನಾವು ಮಾಡುದು.
1: ಈಗ ಈ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಬೇರೆ ಬೇರೆ ವಿಧಗಳು ಅಂತ ಇದೆಯಾ?
0: ಟ್ರಾನ್ಸ್ಪ್ಲಾಂಟ್ ಬೇಸಿಕ್ಲಿ ಎರಡು ತರದ್ದಿದೆ. ಒಂದು ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಎಂದರೆ ನಾವು ಪೇಷಂಟ್ಗಳಿಗೆ ಹೈ ಡೋಸ್ ಕೀಮೋಥೆರಪಿ ಕೊಟ್ಟು ಸ್ಟೆಮ್ ಸೆಲ್ಸ್ ಅಂದರೆ ಬೋನ್ ಮ್ಯಾರೋ ಸೆಲ್ಸ್ ಅವರಿಗೆ ಅದು ಕೊಡ್ತೇವೆ. ಅದರ ಉದ್ದೇಶ ಏನೆಂದರೆ ಈ ರೆಮಿಷನ್ಗೆ ಬಂದ ಪೇಷಂಟ್ಸ್ಗಳಿಗೆ ಡೀಪ್ ಕಂಟ್ರೋಲ್ ಸಿಕ್ಕಲಿಕ್ಕೆ ನಾವು ಮತ್ತೆ ಹೈಡೋಸ್ ಕೀಮೋಥೆರಪಿ ಕೊಡ್ತೇವೆ. ಈ ಹೈಡೋಸ್ ಕೀಮೋಥೆರಪಿ ಕೊಡುವಾಗ ಆ ಕ್ಯಾನ್ಸರ್ ಸೆಲ್ಸ್ ಮಾತ್ರ ಅಲ್ಲ, ಅವರ ಸ್ವಂತ ಬೋನ್ ಮ್ಯಾರೋ ಡಿಸ್ಟ್ರಾಯ್ ಆಗ್ತದೆ. ಅದಕ್ಕೋಸ್ಕರ ಅದಕ್ಕಿಂತ ಮೊದಲೇ ಹೈಡೋಸ್ ಕೀಮೋಥೆರಪಿ ಕೊಡೋದಕ್ಕಿಂತ ಮೊದಲೇ ನಾವು ಬೋನ್ ಮ್ಯಾರೋ ಸ್ಟೆಮ್ ಸೆಲ್ಸ್ ಕಲೆಕ್ಟ್ ಮಾಡ್ತೇವೆ. ಅದು ಕಲೆಕ್ಟ್ ಮಾಡಿದೆ ಏನಂದರೆ ಅದಕ್ಕೆ ಆಪರೇಷನ್ ಏನೂ ಇಲ್ಲ, ಅದೊಂದು ಬೇರೊಂದು ಮೆಷಿನ್ ಮೂಲಕ ನಾವು ಕಲೆಕ್ಟ್ ಮಾಡ್ತೇವೆ. ಕಲೆಕ್ಟ್ ಮಾಡಿ ಸಫಿಷಿಯಂಟ್ ನಂಬರ್ ಆಫ್ ಸ್ಟೆಮ್ ಸೆಲ್ಸ್ ನಾವು ಕಲೆಕ್ಟ್ ಮಾಡಿದ ನಂತರ ನಾವು ಈ ಹೈಡೋಸ್ ಕೀಮೋಥೆರಪಿ ಕೊಟ್ಟು ಅವರ ಬೋನ್ ಮ್ಯಾರೋ ಫುಲ್ ಕ್ಲೀನ್ ಮಾಡಿದ ನಂತರ ನಾವು ಈ ಸ್ಟೆಮ್ ಸೆಲ್ಸ್ ಅವರಿಗೆ ವಾಪಸ್ ಕೊಡ್ತೇವೆ. ಅದು ಕಳೆದು ಅದು ಬೋನ್ ಮ್ಯಾರೋಗೆ ಹೋಗಿ ಅದು ರಕ್ತ ಉತ್ಪಾದನೆ ಅಥವಾ ರಕ್ತ ಪ್ರೊಡಕ್ಷನ್ ಮಾಡಲಿಕ್ಕೆ ಮತ್ತೆ 2 ವಾರ ಬೇಕಾಗ್ತದೆ. ಇದಕ್ಕೆ ಆಟೋಲಾಗಸ್ ಅಂತ ಹೇಳ್ತೇವೆ. ಅಲ್ಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಅದು ಹೈ ರಿಸ್ಕ್ ಲುಕೀಮಿಯಾ ಅಂತ ಕ್ಯಾನ್ಸರ್ಗಳಿಗೆ ಮಾಡ್ತೇವೆ. ನೋಡಿ, ನಾವು ಈ ಕ್ಯಾನ್ಸರ್ ಅಂದರೆ ಒನ್ ಆಫ್ ದ ರೀಸನ್ಸ್ ಫಾರ್ ಕ್ಯಾನ್ಸರ್, ನಮ್ಮ ಶರೀರ ಈ ಬ್ಯಾಡ್ ಅಥವಾ ಕ್ಯಾನ್ಸರ್ ಸೆಲ್ಸಿನ ಕ್ಲೀನ್ ಮಾಡೋದಿಲ್ಲ, ರಿಮೂವ್ ಮಾಡೋದಿಲ್ಲ, ಕಿಲ್ ಮಾಡೋದಿಲ್ಲ. ಅದಕ್ಕೋಸ್ಕರ ನಾವೆಂತ ಮಾಡ್ತೇವೆ, ಒಂದು ಮ್ಯಾಚ್ಡ್ ಹೆಲ್ದಿ ಡೋನರ್ನ ಬೋನ್ ಮ್ಯಾರೋ ಸ್ಟೆಮ್ ಸೆಲ್ಸ್ ಅವರಿಗೆ ಕೊಡ್ತೇವೆ. ಸೊ ಆ ಸ್ಟೆಮ್ ಸೆಲ್ಸ್ ಅವರ ಶರೀರಕ್ಕೆ ಹೋಗಿ ಅಲ್ಲಿ ಬೆಳವಣಿಗೆ ಆಗಿ ಅದು ದಟ್ ವಿಲ್ ಗೋ ಆನ್ ಹಂಟ್ ಏನಂದ್ರೆ ಗ್ರಾಫ್ಟ್ ವರ್ಸಸ್ ಲುಕೀಮಿಯಾ ಎಫೆಕ್ಟ್ ಕೊಡ್ತದೆ. ಸೊ ಅದಕ್ಕೋಸ್ಕರ ಮತ್ತೊಬ್ಬರ

0: ಕೊಡ್ತೇವೆ, ಅದರಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇದೆ ಮತ್ತೊಬ್ಬರದ್ದು ಕೊಡೋದಕ್ಕೆ, ಬಟ್ ಅದಕ್ಕೆ ಸ್ಪೆಷಲ್ ಇಂಡಿಕೇಶನ್ಸ್ ಇದೆ. ಸೊ ಬ್ರಾಡ್ಲಿ ಆಟೋಲಾಗಸ್ ಮತ್ತೆ ಅಲ್ಲೋಜೆನಿಕ್ ಅಂತ ಹೇಳ್ತೇವೆ. ಈ ಅಲ್ಲೋಜೆನಿಕ್ ಮತ್ತೊಬ್ಬರ ಟ್ರಾನ್ಸ್ಪ್ಲಾಂಟೇಷನ್ ಅಲ್ಲಿ ಅದು ಎರಡು ಮೂರು ತರದ್ದಿದೆ. ಒಂದು ಫುಲ್ ಮ್ಯಾಚ್, ಫುಲ್ ಮ್ಯಾಚ್ ಅಂದರೆ ಅದು ಜೆನೆಟಿಕ್ಸ್ ಅಲ್ಲಿ ಫುಲ್ ಮ್ಯಾಚ್ ಆಗಬೇಕು. ಅದು ಹೆಚ್ಚಾಗಿ ಸಿಬ್ಲಿಂಗ್ಸ್ ಒಡ ಹುಟ್ಟಿದವರು ಅವರದ್ದು 1 in 4 ಚಾನ್ಸ್ ಇದೆ ಫುಲ್ ಮ್ಯಾಚ್ ಆಗೋ. ಸೊ ನಮಗೆ 4 ಬ್ರದರ್ಸ್ ಇದ್ದರೆ ಅಥವಾ ಫದರ್ಸ್ ಅವ್ರ ಸಿಸ್ಟರ್ಸ್ ಇದ್ದರೆ ಒಬ್ಬರದ್ದು ಮ್ಯಾಚ್ ಆಗಬಹುದು, ಬಟ್ ಕೆಲವು ಸಲ ಯಾರು ಮ್ಯಾಚ್ ಆಗೋಲ್ಲ, ಕೆಲವು ಸಲ ಎರಡು ಮ್ಯಾಚ್ ಸಿಗಬಹುದು. ಸೊ ಮ್ಯಾಚ್ ಡೋನರ್ ಇಸ್ ಬೆಸ್ಟ್, ಮ್ಯಾಚ್ ಸಿಬ್ಲಿಂಗ್ ಡೋನರ್ ಅಂತ ಹೇಳ್ತೇವೆ. ಮತ್ತೆ ಮ್ಯಾಚ್ ಆಗದಿದ್ದರೆ ನಾವು ಕೆಲವು ರಿಜಿಸ್ಟ್ರೀಸ್ ಇದೆ ಅದರಲ್ಲಿ ಅನ್ರಿಲೇಟೆಡ್ ಡೋನರ್ಸ್ ಯಾರಾದರೂ ಮ್ಯಾಚ್ ಇದ್ದಾರಾ ಅಂತ ಸರ್ಚ್ ಮಾಡಬಹುದು. ಮತ್ತೆ ಮೂರನೇ ಆಪ್ಷನ್ ಏನಂದ್ರೆ ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ, ಅದಕ್ಕೆ ಕೆಲವು ಸ್ಪೆಷಲ್ ಪ್ರೊಸೀಜರ್ಸ್ ಇದೆ. ಹಾಫ್ ಮ್ಯಾಚ್ ಅಂದ್ರೆ 50%, 70% ಮ್ಯಾಚ್, ಅದು ಆಲ್ಮೋಸ್ಟ್ ಆಲ್ ಯುವರ್ ಬ್ರದರ್ಸ್ ಆರ್ ಸಿಸ್ಟರ್ಸ್ ಅಂಡ್ ಯುವರ್ ಚಿಲ್ಡ್ರನ್ ಆರ್ ಯುವರ್ ಪೇರೆಂಟ್ಸ್, ಅಂದ್ರೆ ಒಡ ಹುಟ್ಟಿದವರು ಮಕ್ಕಳು ಪೇರೆಂಟ್ಸ್ ಎಲ್ಲರೂ ಹಾಫ್ ಮ್ಯಾಚ್ ಇದ್ದಾರೆ. ಸೊ ನಮ್ಮ ಇಮಿಡಿಯೇಟ್ ಫಸ್ಟ್ ಸರ್ಕಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆರ್ ಹಾಫ್ ಮ್ಯಾಚ್. ಸೊ ಇವಾಗ ನಾವು ಇನ್ಕ್ರೀಸಿಂಗ್ಲಿ ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ, ಯಾಕಂದ್ರೆ ಫುಲ್ ಮ್ಯಾಚ್ ಸಿಕ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಇದು ಬ್ರಾಡ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಪ್ಲಾಂಟ್.
1: ದಾನಿಗಳು ಅಂದ್ರೆ ಡೋನರ್ಸ್ ಯಾರು ಆಗಬಹುದು, ಅವರಿಗೆ ಯಾವ ರೀತಿಯಾದಂತಹ ಪರೀಕ್ಷೆಗಳನ್ನ, ಟೆಸ್ಟ್ ಗಳನ್ನ ನೀವು ಮಾಡ್ತೀರಾ?
0: ಡೋನರ್ಸ್ ಅಂದ್ರೆ ಅದು ಸಿಬ್ಲಿಂಗ್ಸ್, ಸಿಬ್ಲಿಂಗ್ಸ್ ಅಂದ್ರೆ ಬ್ರದರ್ಸ್ ಸಿಸ್ಟರ್ಸ್ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ, ಅದು ಬೆಸ್ಟ್ ಸಿಬ್ಲಿಂಗ್ ಡೋನರ್ಸ್. ಮತ್ತೆ ಸಿಬ್ಲಿಂಗ್ ಡೋನರ್ಸ್ ಅಲ್ಲಿ ನಾನು ಹೇಳಿದ ಹಾಗೆ 1 in 4 ಚಾನ್ಸ್ ಇದೆ ಫುಲ್ ಮ್ಯಾಚ್ ಆಗುವ ಚಾನ್ಸಸ್ ಇದೆ. ಸೊ ಅದು ನಾವು ಜೆನೆಟಿಕ್ ಟೆಸ್ಟಿಂಗ್ ಮಾಡ್ತೇವೆ, HLA ಟೆಸ್ಟಿಂಗ್ ಅಂತ ಹೇಳ್ತೇವೆ. ಈ HLA ಟೆಸ್ಟಿಂಗ್ ಅಲ್ಲಿ ಫುಲ್ ಮ್ಯಾಚ್ ಇದ್ರೆ ಬೆಸ್ಟ್, ಫುಲ್ ಮ್ಯಾಚ್ ಇಲ್ಲದಿದ್ದರೆ ನಾವು ಒಂದು ಹಾಫ್ ಮ್ಯಾಚ್ ಇದ್ದರೂ ಅದಕ್ಕೆ ಬೇರೆ ಪ್ರೋಟೋಕಾಲ್ ಉಂಟು, ಹೋಗ್ಬಹುದು. ಮತ್ತೆ ಅನ್ರಿಲೇಟೆಡ್ ಡೋನರ್ಸ್ ರಿಜಿಸ್ಟ್ರಿಯಲ್ಲಿ ಇದ್ದಾರೆ. ಸೊ ಅವರಿಗೆ ಫಿಟ್ನೆಸ್ ಬೇಕು ಟ್ರಾನ್ಸ್ಪ್ಲಾಂಟ್ಗೆ. ಫಿಟ್ನೆಸ್ ಅಂದ್ರೆ ನಾವು ಬೇಸಿಕಲಿ ಬ್ಲಡ್ ಟೆಸ್ಟ್ ಮಾಡ್ತೇವೆ, ಯಾಕೆಂದ್ರೆ ಅವರಿಗೂ ಬೇರೆ ಕಾಯಿಲೆ ಇರಬಾರದು. ಮತ್ತೆ ಏನಾದರೂ ಡಯಾಬಿಟಿಸ್ ಇದ್ದರೆ ಅದು ಕಂಟ್ರೋಲ್ ಅಲ್ಲಿ ಇರಬೇಕು, ಅದು ಏನು ನಿಷೇಧ ಇಲ್ಲ ಡೋನರ್ ಆಗಬಾರ್ದು ಅಂತ. ಮತ್ತೆ ಹಾರ್ಟ್ ಡಿಸೀಸ್ ಎಲ್ಲ ಕಂಟ್ರೋಲ್ ಅಲ್ಲಿ ಇದ್ರೆ ಆಗ್ಬಹುದು, ಬಟ್ ಸೀರಿಯಸ್ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ದೇ ಆರ್ ವೆರಿ ಓಲ್ಡ್ ಅಂದ್ರೆ 65-70 ಇಯರ್ಸ್ ಅಲ್ಲಿ ಇದ್ರೆ ವಿ ಟೆಂಡ್ ಟು ಅವಾಯ್ಡ್. ಜನರಲಿ ಯಂಗರ್ ದ ಡೋನರ್ ಹೆಲ್ದಿಯರ್ ದ ಡೋನರ್ ಬೆಟರ್.
1: ಯಂಗರ್ ಅಂದ್ರೆ ಮಿನಿಮಮ್ ಏಜ್ ಎಷ್ಟು ಇರುತ್ತೆ?
0: ಮಿನಿಮಮ್ ಅಂದರೆ ಸಿ ಅದೀಗ ಡಿಪೆಂಡ್ಸ್, ಈಗ ಅಡಲ್ಟ್ ಡೋನರ್ಸ್ ವಿ ಪ್ರಿಫರ್, ಬಟ್ ಈಗ ಮಕ್ಕಳಿಗೆ ಅವರ ಸಿಬ್ಲಿಂಗ್ಸ್ ಮಕ್ಕಳಾಗಿರ್ತಾರೆ, ಸೊ ಪೇರೆಂಟ್ಸಿನ ಕನ್ಸೆಂಟ್ ಅಲ್ಲಿ ಬೇರೆ ಮಕ್ಕಳು ಡೋನರ್ಸ್ ಆಗ್ಬಹುದು. ಮತ್ತೆ ಡೋನರ್ಸ್ ಗೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಏನು ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಇರಲ್ಲ. ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದರೆ ನಾವೀಗ ಈಗ ಜನರಲಿ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಎರಡು ಅಂದರೆ ಮಿಸ್ ನಾವು ಅಂತ ಹಾಗೆ ಆಗುದಿಲ್ಲ. ಇದು ಬೋನ್ ಮ್ಯಾರೋ ಅಂದರೆ ಇಟ್ ಇಸ್ ಅನ್ಲಿಮಿಟೆಡ್, ಅದು ಬ್ಲಡ್ ಕೊಟ್ಟಾಗೆ. ಸೊ ಅದು ಕಿಡ್ನಿ ಕೊಟ್ಟಾಗ ಅಲ್ಲ ಅದು. ಸೊ ಇನ್ ಎ ವೇ ದರ್ ಇಸ್ ನಥಿಂಗ್ ಲಾಸ್ಟ್ ಫ್ರಮ್ ದ ಬಾಡಿ. ನಮ್ಮ ಬಾಡಿಯಲ್ಲಿ ಅನ್ಲಿಮಿಟೆಡ್ ಕೆಪಾಸಿಟಿ ಇದೆ ಬೋನ್ ಮ್ಯಾರೋಗೆ. ಸೊ ಅದು ಅದರಲ್ಲಿ ಏನು ಲಾಸ್ ಆಗಲ್ಲ. ಸೊ ಬೋನ್ ಮ್ಯಾರೋ ಎಷ್ಟು ಸಲ ಕೊಡ್ಬೋದು. ಸೊ ಅದು ಬ್ಲಡ್ ಕೊಟ್ಟಾಗೆ, ನಮ್ಮ ಬೇರೆ ಕಿಡ್ನಿ ಲಿವರ್ ಕೊಟ್ಟಾಗೆ, ಡೋನರಿಗೆ ಅಂತ ಶರೀರದ ಆರ್ಗನ್ ಕೊಡಬೇಕಾಗಿಲ್ಲ, ಇದು ಬ್ಲಡ್ ಕೊಟ್ಟಾಗೆ. ಸೊ ಇಟ್ ಇಸ್ ವೆರಿ ಈಸಿ ಫಾರ್ ದಿ ಡೋನರ್. ಎರಡನೇ ವಿಷಯ ಏನಂದ್ರೆ ಇದರಲ್ಲಿ ಮೇಜರ್ ಆಪರೇಷನ್ ಏನು ಇಲ್ಲ. ನಾವು ನರದಿಂದಲೇ ಸ್ಟೆಮ್ ಸೆಲ್ಸ್ ಕಲೆಕ್ಟ್ ಮಾಡ್ತೇವೆ, 3 ಡೇಸ್ ಚಿಕ್ಕ ಚರ್ಮ ಸೂಜಿ ಅಂದರೆ ಸಬ್ಕ್ಯೂಟೇನಸ್ ಇಂಜೆಕ್ಷನ್ಸ್ ಕೊಡ್ತೇವೆ ಈ ಬೋನ್ ಮ್ಯಾರೋ ಸೆಲ್ಸ್ ಬ್ಲಡ್ಗೆ ಬರಲಿಕ್ಕೆ. ಮತ್ತೊಂದು ಏಫೆರಿಸಿಸ್ ಮೆಷಿನ್ ಮೂಲಕ ನಾವು ಬ್ಲಡ್ಡಿಂದಲೇ ಕಲೆಕ್ಟ್ ಮಾಡ್ತೇವೆ. ಅಂದರೆ ಜನರಲ್ ಅನಸ್ಥೀಶಿಯಾ, ಆಪರೇಷನ್, ನೋವು ಏನೂ ಇಲ್ಲ. ಸ್ವಲ್ಪ ನರಕ್ಕೆ ಇದು ಕ್ಯಾನ್ಲ ಇಡುವಾಗ ಅವರಿಗೆ ಒಂದು ಏನಂದರೆ ಡಿಸ್ಕಂಫರ್ಟ್ ಆಗ್ಬಹುದು, ಬಟ್ ದೇರ್ ಇಸ್ ನೋ ಪೇಯ್ನ್, ದೇರ್ ಇಸ್ ನೋ ಆಪರೇಷನ್ ಇಲ್ಲ, ಪೇಯ್ನ್ ಇಲ್ಲ, ಅಂತ ಮೇಜರ್ ಪ್ರಾಬ್ಲಮ್ಸ್ ಏನೂ ಇಲ್ಲ. ಹಾಗಾಗಿ ದಟ್ ಇಸ್ ವೆರಿ ಈಸಿ ಫಾರ್ ದ ಡೋನರ್, ಡೋನರಿಗೆ ರಿಸ್ಕ್ ಇಲ್ಲ.
1: ಹಾಗಾದ್ರೆ ಈಗ ರೋಗಿಯನ್ನ ತಾವು ಯಾವ ರೀತಿಯಾಗಿ ತಯಾರು ಮಾಡ್ತೀರಾ ಈ ಒಂದು ಟ್ರಾನ್ಸ್ಪ್ಲಾಂಟ್ ಗಿಂತ ಮುಂಚೆ?
0: ರೋಗಿ ಅವರ ಡಿಸೀಸ್ ಇಂದ ರೆಮಿಷನ್ ಅಲ್ಲಿ ಇರ್ಬೇಕು, ಏನಂದ್ರೆ ಡಿಸೀಸ್ ನ ಮ್ಯಾಕ್ಸಿಮಮ್ ಅವರ ರೋಗವನ್ನು ಮ್ಯಾಕ್ಸಿಮಮ್ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಎರಡನೇ ವಿಷಯ ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೂ ಅವರಿಗೆ ಫಿಟ್ನೆಸ್ ಇರಬೇಕು, ಯಾಕಂದ್ರೆ ಇಟ್ಸ್ ಎ ಮೇಜರ್ ಪ್ರೊಸೀಜರ್. ಅವರಿಗೆ ಹೈ ಡೋಸ್ ಕೀಮೋ ತೆಗೆ ಕೊಡ್ತೇವೆ, ಮತ್ತೆ ನಾವು ಅದು ಕೊಟ್ಟ ಮೇಲೆ ಅವರ ಕೌಂಟ್ಸ್ ಎಲ್ಲ ಡೌನ್ ಆಗಿರ್ತದೆ, ಮತ್ತೆ ಅವರಿಗೆ ಬ್ಲಡ್, ಪ್ಲೇಟ್ಲೆಟ್ಸ್ ಇದೆಲ್ಲ 2 ವಾರ ದೇ ವಿಲ್ ನೀಡ್ ಡೈಲಿ ಬೇಸಿಸ್ ಅಲ್ಲಿ ಕೊಡ್ಬೇಕಾಗ್ತದೆ. ಅದಕ್ಕೋಸ್ಕರ ಫಸ್ಟ್ ಅವ್ರ ರೆಮಿಷನ್ಗೆ ಹೋಗ್ಬೇಕು, ಮತ್ತೆ ನಾವು ಫಿಟ್ನೆಸ್ ಅಸೆಸ್ಮೆಂಟ್ ಮಾಡ್ತೇವೆ. ಅವರ ಹಾರ್ಟ್, ಲಂಗ್ಸ್, ಕಿಡ್ನಿ ಎಲ್ಲ ಟೆಸ್ಟ್ ಮಾಡಿ ನೋಡ್ತೇವೆ. ಎಲ್ಲ ಆರ್ಗನ್ಸ್ ಫಿಟ್ ಇದ್ರೆ ಮಾತ್ರ ನಾವು ಪ್ರೊಸೀಡ್ ಮಾಡೋದು, ರೆಮಿಷನ್ ಮತ್ತೆ ಆರ್ಗನ್ ಫಿಟ್ನೆಸ್, ಇಷ್ಟು ಫಿಟ್ ಫಾರ್ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಸರ್ಟಿಫೈ ಮಾಡಬೇಕು.
1: ಈಗ ಈ ಒಂದು ಟ್ರಾನ್ಸ್ಪ್ಲಾಂಟ್ ನ ಪ್ರೊಸೀಜರ್ ಯಾವ ರೀತಿ ಇರ್ತದೆ?
0: ಈಗ ಬ್ರಾಡ್ಲಿ ಈಗ ಅಲ್ಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಈಗ ನಾನು ಹೇಳ್ತೇನೆ. ಸೊ ಫಸ್ಟ್ ಆಫ್ ಆಲ್, ಈಗ ಲುಕೀಮಿಯಾ ಪೇಷಂಟ್ ಇದ್ರೆ ನಾವು ಫಸ್ಟ್ ಗೆ ಡಯಾಗ್ನೋಸಿಸ್ ಮಾಡಿ ಆ ರಿಸ್ಕ್ ಅಸೆಸ್ ಮಾಡ್ತೇವೆ. ಒಂದ್ ಹೈ ರಿಸ್ಕ್ ಅಂತ ಗೊತ್ತಾದ್ರೆ ದೆನ್ ವಿ ವಿಲ್ ಸ್ಟಾರ್ಟ್ ಎ ಸರ್ಚ್ ಫಾರ್ ಡೋನರ್. ಆ ಡೋನರ್ ಸರ್ಚ್ ಮಾಡುವಾಗ ಸೈಮಲ್ಟೇನಿಯಸ್ಲಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ ಅವರ ರೆಮಿಷನ್ ಗೆ ತಕೊಂಡು ಹೋಗ್ಲಿಕ್ಕೆ. ಸೊ 1 or 2 cycles of treatment ಆಗುವಾಗ ಅವರು ರೆಮಿಷನ್ ಗೆ ಹೋಗಿ ಡೀಪ್ ರೆಮಿಷನ್ ಬಂದ ಎಂದ್ರೆ ನಾವು

0: MRD ನೆಗೆಟಿವ್ ಅಂತ ಹೇಳ್ತೇವೆ, ಮಿನಿಮಲ್ ಡಿಸೀಸ್ ರೆಸಿಡ್ಯುಯಲ್ ಡಿಸೀಸ್ ನೆಗೆಟಿವ್ ಅಂತ, ಅಂತ ಸ್ಥಿತಿಗೆ ಬಂದ ಮೇಲೆ ನಾವು ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೇವೆ. ಸೊ ದ ಏಮ್ ಇಸ್ ಆ ಟೈಮಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಆಗೋ ಟೈಮಲ್ಲಿ ಡೋನರು ಸರ್ಚ್ ಮಾಡಿ ರೆಡಿ ಆಗಬೇಕು. ಸಿಬ್ಲಿಂಗ್ ಅಂದರೆ ಅದು ಒಡಹುಟ್ಟಿದವರು ಆಗ್ಬಹುದು ಅಥವಾ ಅನ್ರಿಲೇಟೆಡ್ ಅಥವಾ ಹಾಫ್ ಮ್ಯಾಚ್, ಡೋನರ್ ರೆಡಿ ಮಾಡಬೇಕು. ಸೊ ಒನ್ಸ್ ದೇ ಆರ್ ರೆಡಿ ಅಂಡ್ ಡೋನರ್ ಇಸ್ ರೆಡಿ, ಮತ್ತೆ ನಾವು ಪೇಷಂಟ್ಗೆ ಕಂಡೀಷನಿಂಗ್ ಕೀಮೋಥೆರಪಿ ಅಂತ ಕೊಡ್ತೇವೆ. ಅದು ಒಂದು 5-6 ಡೇಸ್ ಇದೆ. ದಟ್ ಮೇ ಬಿ ಕೀಮೋಥೆರಪಿ ಟು ಕಿಲ್ ದ ಕ್ಯಾನ್ಸರ್, ರಿಮೇನಿಂಗ್ ಕ್ಯಾನ್ಸರ್, ಟು ರಿಮೂವ್ ಎನಿಥಿಂಗ್ ದಟ್ ಮೇ ಬ್ಲಾಕ್ ದಿ ಟ್ರಾನ್ಸ್ಪ್ಲಾಂಟ್, ಪ್ಲಸ್ ರೇಡಿಯೇಷನ್ ಕೊಡ್ಬಹುದು. ಕೆಲವು ಲಿಂಫೋ ಲುಕೀಮಿಯಾ ಲಿಂಫೋಮದಲ್ಲಿ ರೇಡಿಯೇಷನ್, ಸೊ ಕೀಮೋ ರೇಡಿಯೇಷನ್ ಕೊಟ್ಟು ಪೇಷಂಟಿನ ಪ್ರಿಪೇರ್ ಮಾಡ್ತೇವೆ, ಅವರ ಹಳೆ ಬೋನ್ ಮ್ಯಾರೋ ಎಲ್ಲ ಕ್ಲೀನ್ ಮಾಡಿಬಿಡ್ತೇವೆ. ಆ ಟೈಮಲ್ಲಿ ಡೋನರ್ನ ಕಲೆಕ್ಷನ್ ಮಾಡ್ತೇವೆ. ಸೊ ಡೇ -1 ಅಂದ್ರೆ 1 ಡೇ ಬಿಫೋರ್ ಟ್ರಾನ್ಸ್ಪ್ಲಾಂಟ್ ನಾವು ಡೋನರ್ನ ಕಲೆಕ್ಷನ್ ಮಾಡ್ತೇವೆ. ಮತ್ತೆ ಅದರ ಐದರ್ ಫ್ರೀಸ್ ಮಾಡಬಹುದು ಅಥವಾ ಫ್ರೆಶ್ ಸೆಲ್ಸ್ ನಾವು ಸ್ಟೋರ್ ಮಾಡ್ತೇವೆ ನಮ್ಮ ಬ್ಲಡ್ ಬ್ಯಾಂಕ್ ಅಲ್ಲಿ. ಮತ್ತೆ ಡೇ 0 ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಡೇ, ಆ ದಿವಸ ಆ ಸ್ಟೆಮ್ ಸೆಲ್ ಜಸ್ಟ್ ಲೈಕ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಹಾಗೆ ಪೇಷಂಟಿಗೆ ರಿಟರ್ನ್ ಮಾಡ್ತೇವೆ. ರಿಟರ್ನ್ ಮಾಡಿದ ನಂತರ ನಾವು 2 ವೀಕ್ಸ್ ಅವರ ಐಸೋಲೇಷನ್ ಅಲ್ಲಿ ಇಡ್ತೇವೆ. ಐಸೋಲೇಷನ್ ಅಂದ್ರೆ ಅವರ ಕಣ ಎಲ್ಲ 0 ಆಗ್ತದೆ, ಬಿಕಾಸ್ ಅವರ ಒರಿಜಿನಲ್ ಸೆಲ್ಸ್ ಎಲ್ಲ ತೆಗೆದಿದ್ದೇವೆ. ಹಾಗಾಗಿ ನಾವು ಐಸೋಲೇಷನ್ ಅಲ್ಲಿ ಇಟ್ಟು ಇನ್ಫೆಕ್ಷನ್ ಬಾರದ ಎಲ್ಲಾ ಅಸೆಪ್ಟಿಕ್ ಟೆಕ್ನಿಕ್ಸ್ ಅಲ್ಲಿ, ಅದು ಹೀಪಾ ಫಿಲ್ಟರ್ ಅಂತ ಹೇಳ್ತೇವೆ, ಈವನ್ ಆ ರೂಮಿಗೆ ಬರುವ ಗಾಳಿ ಫಿಲ್ಟರ್ ಮಾಡಿ ಪಾಸಿಟಿವ್ ಪ್ರೆಷರ್ ವೆಂಟಿಲೇಷನ್ ಕೊಟ್ಟ ಅಂತ ಸೆಕ್ಯೂರ್ ರೂಮ್ ಅಲ್ಲಿ 2 ವೀಕ್ಸ್ ಇನ್ಫೆಕ್ಷನ್ ಪ್ರಿವೆನ್ಷನ್ ಗೆ ಪೇಷಂಟ್ ಅನ್ನು ಇಡ್ತೇವೆ. ಟಿಲ್ ಈ ಕೊಟ್ಟ ಸ್ಟೆಮ್ ಸೆಲ್ಸ್ ರೀಜನರೇಟ್ ಆಗಿ ಒನ್ಸ್ ಇಟ್ ಟಿಲ್ ಇಟ್ ಸ್ಟಾರ್ಟ್ಸ್ ಪ್ರೊಡ್ಯೂಸಿಂಗ್ ರೆಡ್ ಸೆಲ್ಸ್, ವೈಟ್ ಸೆಲ್ಸ್, ಪ್ಲೇಟ್ಲೆಟ್ಸ್, ಇಂಥ ಕಣಗಳು ಅದು ಪ್ರೊಡ್ಯೂಸ್ ಮಾಡುವ ತನಕ ವಿ ಅವರನ್ನು ಐಸೋಲೇಷನ್ ಅಲ್ಲಿ ಇಡ್ತೇವೆ. ಅವರಿಗೆ ಫೋನ್ ಎಲ್ಲ ಮಾಡಬಹುದು, ಮೊಬೈಲ್ ಫೋನ್ ಅಲ್ಲಿ ಅದೆಲ್ಲ ಅಡ್ಡಿಲ್ಲ ಅಂತ ಹೇಳ್ತೇವೆ, ಟಿವಿ ನೋಡಬಹುದು, ಫೋನ್ ಮಾಡಬಹುದು, ಬಟ್ ಅವರಿಗೆ ಹೊರಗಡೆ ಹೋಗಿ ಬೇರೆ ಜನರ ಮೀಟ್ ಆಗ್ಲಿಕ್ಕೆ ಆಗಲ್ಲ, ವಿಸಿಟರ್ಸ್ ಬರ್ಲಿಕ್ಕೆ ಆಗಲ್ಲ, ಬಟ್ ಅವರಿಗೆ ಫೋನ್ ಕಾಲ್, ವಿಡಿಯೋ ಕಾಲ್ ಎಲ್ಲ ಮಾಡಬಹುದು ರೂಮಿಂದ. ಸೊ ಅದೆಲ್ಲ ಮಾಡಬಹುದು, ದೇ ಕ್ಯಾನ್ ಎಂಟರ್ಟೈನ್ ದಮ್ಸೆಲ್ಸ್. ಹೆಚ್ಚಾಗಿ ಅವರಿಗೆ ಆ 2 ವೀಕ್ಸ್ ಅಲ್ಲಿ ದೇ ಗೆಟ್ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್, ಏನಂದ್ರೆ ಜ್ವರ ಬರ್ತದೆ, ಲೂಸ್ ಮೋಷನ್ ಬರ್ತದೆ, ಅದಕ್ಕೆ ನಾವು ಆಂಟಿಬಯೋಟಿಕ್ಸ್ ಕೊಟ್ಟು ಏನಂದ್ರೆ ಸಾರ್ಟ್ ದಿಸ್ ಔಟ್, ಡ್ರಿಪ್ಸ್ ಕೊಡ್ತೇವೆ, ಆಂಟಿಬಯೋಟಿಕ್ಸ್ ಅದೆಲ್ಲ ಕೊಟ್ಟು ವಿ ಲುಕ್ ಆಫ್ಟರ್ ದಮ್.
1: ಈಗ 2 ವಾರಗಳ ನಂತರ ಪೇಷಂಟ್ ಮನೆಗೆ ಹೋಗೋದು
0: ಟೋಟಲ್ ಒಂದು 4 ವೀಕ್ಸ್ ಆಗ್ತದೆ. ಯಾಕೆಂದರೆ ಸಿ, 1 ವೀಕ್ ಕಂಡೀಷನಿಂಗ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, 2 ವೀಕ್ಸ್ ಲೋ ಕೌಂಟ್ಸ್, ಮತ್ತೆ ಕೌಂಟ್ ಬಂದ ಮೇಲೆ ಏನಾದರೂ ಇನ್ಫೆಕ್ಷನ್ ಪ್ರಾಬ್ಲಮ್ ಇದ್ದರೆ ರಿಕವರಿ. ಸೊ ಟೋಟಲ್ 3-4 ವೀಕ್ಸ್ ಹಾಸ್ಪಿಟಲ್ ಅಲ್ಲಿ ಸ್ಟೇ ಮಾಡಬೇಕಾಗ್ತದೆ, ಅದು ಕಳೆದು ಅವರು ಡಿಸ್ಚಾರ್ಜ್ ಮಾಡ್ತೇವೆ.
1: ಈಗ ಅವರು ಡಿಸ್ಚಾರ್ಜ್ ಆಗಿ ಹೋದ ನಂತರ ಮತ್ತೆ ಪದೇ ಪದೇ ಫಾಲೋ ಅಪ್ ಮಾಡಬೇಕಾಗ್ತದೆ ಹೇಗೆ?
0: ನಾವು 6 ಮಂತ್ಸ್ ಕ್ಲೋಸ್ ಆಗಿ ಫಾಲೋ ಅಪ್ ಮಾಡ್ತೇವೆ. ಫಸ್ಟ್ 3 ಮಂತ್ಸ್ ವಾರಕ್ಕೆ 1-2 ಸಲ ನೋಡ್ತೇವೆ, ಬ್ಲಡ್ ಟೆಸ್ಟ್ ಬೇಕಾಗ್ತದೆ. ಮತ್ತೆ ಈ ಕೊಟ್ಟ ಸ್ಟೆಮ್ ಸೆಲ್ಸ್ ಫುಲ್ ಎನ್ಗ್ರಾಫ್ಟ್ ಆಗಿದೆ, ನಾವು ಕೈಮರಿಸಮ್ ಅಂತ ಹೇಳ್ತೇವೆ, ಅದು ಎನ್ಗ್ರಾಫ್ಟ್ ಆಗಿದೆಯಾ, ಬ್ಲಡ್ ಅಲ್ಲಿ ಇದ್ದ ಸೆಲ್ಸ್ ಡೊನೇಟೆಡ್ ಸೆಲ್ಸ್ ಅಲ್ವಾ ಅಂತ ಚೆಕ್ ಮಾಡಿ ನೋಡ್ತೇವೆ. ಮತ್ತೆ ಬ್ಯಾಕ್ಟೀರಿಯಲ್ ವೈರಲ್ ಇನ್ಫೆಕ್ಷನ್ ಎಲ್ಲ ಮಾನಿಟರ್ ಮಾಡ್ತೇವೆ. ಸೊ ಕ್ಲೋಸ್ಲಿ ಮಾನಿಟರ್ಡ್ ಫಾರ್ 3 ಮಂತ್ಸ್, ಅದು ಕಳೆದು ನೆಕ್ಸ್ಟ್ 3 ಮಂತ್ಸ್ ಒಂದೊಮ್ಮೆ ಸಂವಾಟ್ ನಿಯರ್ಲಿ ಡಿಪೆಂಡಿಂಗ್ ಆನ್ ದ ಕಾಂಪ್ಲಿಕೇಶನ್ಸ್. ಎಂಥ ಪ್ರಾಬ್ಲಮ್ ಇಲ್ಲದ್ರೆ ಮೇ ಬಿ ಲೆಸ್ ವೈ 6 ಮಂತ್ಸ್ ಬಹಳ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತೇವೆ, ಮತ್ತೆ ಅಪ್ ಟು ಇಯರ್ ಮಂತ್ಲಿ ಒನ್ಸ್ ನೋಡ್ತೇವೆ.
1: ಸರ್, ಈಗ ಈ ಕಾರ್ ಟಿ ಸೆಲ್ ಥೆರಪಿ ಬಗ್ಗೆ ಮಾತಾಡೋದಾದ್ರೆ ಏನಿದು ಕಾರ್ ಟಿ ಸೆಲ್ ಥೆರಪಿ ಅನ್ನುವಂಥದ್ದು?
0: ಈಗ ಕಾರ್ ಟಿ ಸೆಲ್ ಥೆರಪಿ ಅಂದ್ರೆ ಇಟ್ ಇಸ್ ಎ ನ್ಯೂ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ವಿಚ್ ಹಸ್ ಕಮ್ ಓವರ್ ದಿ ಲಾಸ್ಟ್ ಫ್ಯೂ ಇಯರ್ಸ್. ನಮ್ಮ ಕ್ಯಾನ್ಸರ್ ಸೆಲ್ಸ್ ಅನ್ನು ಅಂದ್ರೆ ದಿಸ್ ಇಸ್ ಫಾರ್ ಕ್ಯಾನ್ಸರ್ ಥೆರಪಿ ದಟ್ ವಿ ಆರ್ ಯೂಸಿಂಗ್. ಬೇರೆ ಡಿಸೀಸ್ಗೂ ಯೂಸ್ ಮಾಡ್ತೇವೆ, ಬಟ್ ನಾವೀಗ ಇನಿಷಿಯಲ್ ಇಟ್ಸ್ ಫಾರ್ ಕ್ಯಾನ್ಸರ್. ನಮ್ಮ ಶರೀರದಲ್ಲಿ ಲಿಂಫೋಸೈಟ್ಸ್ ಅಂತ ಸೆಲ್ಸ್ ಇದೆ, ವಿಚ್ ಅದರ ಕೆಲಸ ಏನಂದ್ರೆ ಇಂಥ ಮೈಕ್ರೋಬ್ಸ್ ಅಂದ್ರೆ ಅಣುಗಳ ಅಟ್ಯಾಕ್ ಮಾಡೋದು, ಪ್ಲಸ್ ಇಂಥ ಕೆಟ್ಟ ಸೆಲ್ಸ್ ಕ್ಯಾನ್ಸರ್ ಸೆಲ್ಸ್ ಇದ್ರೆ ಅದರನ್ನು ರಿಮೂವ್ ಮಾಡಲಿಕ್ಕೆ. ಸೊ ಈಗ ಕ್ಯಾನ್ಸರ್ ಪೇಷಂಟ್ಸ್ಗೆ ಲಿಂಫೋಸೈಟ್ಸ್ ಅಷ್ಟು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಕ್ಯಾನ್ಸರ್ನ ರಿಮೂವ್ ಮಾಡೋದಿಲ್ಲ. ಸೊ ನಾವೇನು ಮಾಡ್ತೇವೆ ಅಂದರೆ ಒಂದು ಸ್ಪೆಷಲ್ ಪ್ರೊಸೀಜರಲ್ಲಿ ಕ್ಯಾನ್ಸರ್ ಈ ಲಿಂಫೋಸೈಟ್ ಎಂಬ ಸೆಲ್ಸ್ನನ್ನು ಕಲೆಕ್ಟ್ ಮಾಡ್ತೇವೆ ಪೇಷಂಟಿಂದ, ಅದರ ನಾವು ಮುಂಬೈಗೆ ಕಳಿಸ್ತೇವೆ. ಅಲ್ಲೊಂದು ಲ್ಯಾಬಲ್ಲಿ ಜೆನೆಟಿಕ್ ಎಂಜಿನಿಯರಿಂಗ್ ಮಾಡಿ ಅದರ ಸ್ಪೆಷಲ್ ಸ್ಟ್ರಾಂಗ್ ಶಕ್ತಿಶಾಲಿ ಸೆಲ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ, ಅದರನ್ನು ಫ್ರೀಸ್ ಮಾಡಿ ನಮಗೆ ಕಳಿಸ್ತಾರೆ, ನಾವು ಅದರ ಇದು ಡಿಫ್ರೀಸ್ ಮಾಡಿ ಪೇಷಂಟಿಗೆ ಕೊಡ್ತೇವೆ. ಸೊ ಪೇಷಂಟ್ಸ್ನ ಸೆಲ್ಸನ್ನೇ ಸ್ವಲ್ಪ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಿ ಸ್ಟ್ರಾಂಗ್ ಸೆಲ್ಸ್ ಮಾಡಿ ಶಕ್ತಿಶಾಲಿ ಸೆಲ್ಸ್ ಮಾಡಿ ಅದರ ಬೆಳೆಸಿ ಅದು ದಟ್ ಬಿಕಮ್ಸ್ ಎ ಕ್ಯಾನ್ಸರ್ ಫೈಟಿಂಗ್ ಮೆಕ್ಯಾನಿಸಮ್. ಸೊ ಪೇಷಂಟಿಗೆ ಇನ್ಫ್ಯೂಷನ್ ಕೊಡ್ತೇವೆ, ಆ ಸೆಲ್ಸ್ ಹೋಗಿ ಕ್ಯಾನ್ಸರ್ನ ಫೈಟ್ ಮಾಡಿ ಕ್ಯೂರ್ ಮಾಡ್ತದೆ.
1: ಇದೀಗ ಯಾವ ರೀತಿಯಾದಂತಹ ಕ್ಯಾನ್ಸರ್ಗೆ ಇದು ಬಹಳ ಪ್ರಭಾವಶಾಲಿಯಾಗಿರುತ್ತದೆ?
0: ಅದು ಲುಕೀಮಿಯಾ ಲಿಂಫೋಮಾ ಮೈಲೋಮಾ ಕ್ಯಾನ್ಸರ್ಸ್, 3 ಬ್ಲಡ್ ಕ್ಯಾನ್ಸರ್ಸ್ಗೆ ಅದು ಪ್ರಭಾವಶಾಲಿಯಾಗಿ ಇದೆ ಅಟ್ ದ ಮೊಮೆಂಟ್.
1: ಈಗ ಇರುವಂತಹ ನಮ್ಮ ಸಾಂಪ್ರದಾಯಿಕ ಅಂದ್ರೆ ಟ್ರೆಡಿಷನಲ್ ಚಿಕಿತ್ಸೆಗಳಿಗೂ ಈ ಕಾರ್ ಟಿ ಸೆಲ್ ಏನಾದ್ರೂ ವ್ಯತ್ಯಾಸ ಏನಿದೆ?
0: ಈಗ ಕಾರ್ ಟಿ ಅಂದ್ರೆ ದಟ್ ಇಸ್ ಎ ಮಾಡರ್ನ್ ಜೆನೆಟಿಕ್ ಇಂಜಿನಿಯರಿಂಗ್ ಥೆರಪಿ. ಟ್ರೆಡಿಷನಲ್ ಥೆರಪಿಯಲ್ಲಿ ನಾವು ಟ್ರೆಡಿಷನಲ್ ಕೀಮೋಥೆರಪಿ ಕೊಡುವಾಗ ನಾವು ಈಗ ಲುಕೀಮಿಯಾ ಸೆಲ್ಸ್ಗೆ ಮಾತ್ರ ಅಲ್ಲ, ಜನರಲ್ ಎಫೆಕ್ಟ್ ಆಗ್ತದೆ. ಕಾರ್ ಟಿ ಅಂದ್ರೆ ದಟ್ ಇಸ್ ಟಾರ್ಗೆಟಿಂಗ್ ಓನ್ಲಿ ಲುಕೀಮಿಯಾ ಆರ್ ಕ್ಯಾನ್ಸರ್ ಸೆಲ್ಸ್. ಸೊ ಸ್ಪೆಸಿಫಿಕ್ ಕ್ಯಾನ್ಸರ್ ಸೆಲ್ಸ್ಗೆ

0: ಪ್ರಾಪಗೇಟ್ ಮಾಡಿ ಅದರನ್ನು ನಾಶ ಮಾಡಲಿಕ್ಕೆ ಏಮ್ ಮಾಡ್ತಾರೆ. ಕೆಲವು ಸೈಡ್ ಎಫೆಕ್ಟ್ಸ್ ಇದೆ, ಬಟ್ ದಟ್ ಈಸ್ ಏಮಿಂಗ್ ಪರ್ಟಿಕ್ಯುಲರ್ಲಿ ಅಟ್ ದ ಕ್ಯಾನ್ಸರ್ ಸೆಲ್ಸ್. ಸೊ ಜೆನೆಟಿಕ್ ಎಂಜಿನಿಯರ್ಡ್ ಸೆಲ್ಸ್ ಟಾರ್ಗೆಟಿಂಗ್ ಸ್ಪೆಸಿಫಿಕ್ ಆಗಿ ಕ್ಯಾನ್ಸರ್ ಸೆಲ್ಸ್.
1: ಇದರ ರಿಸಲ್ಟ್ಸ್ ಯಾವ ತರ ಇರ್ತದೆ, ಮತ್ತೆ ಅವರು ಮತ್ತೆ ಬರಬೇಕಾಗುತ್ತಾ ಆಸ್ಪತ್ರೆಗೆ?
0: ಈಗ ರಿಸಲ್ಟ್ಸ್ ಏನಂದ್ರೆ ಅದಕ್ಕೂ 3 weeks ಹಾಸ್ಪಿಟಲ್ ಅಲ್ಲಿ ನಿಲ್ಬೇಕಾಗ್ತದೆ. ಕೆಲವು ಸೈಡ್ ಎಫೆಕ್ಟ್ಸ್ ಏನಂದ್ರೆ, ಇದು ಕ್ಯಾನ್ಸರ್ ಸೆಲ್ಸ್ ನ ಅಟ್ಯಾಕ್ ಮಾಡುವಾಗ ಆ ಕ್ಯಾನ್ಸರ್ ಸೆಲ್ಸ್ ನ ಒಳ ಕೆಲವು ಕೆಮಿಕಲ್ಸ್ ಇದೆ, ಸೈಟೋಕೈನ್ ಅಂತ, ಅದು ರಿಲೀಸ್ ಆಗ್ತದೆ. ಆವಾಗ ಪೇಷಂಟ್ ಗಳಿಗೆ ಜ್ವರ, ಲೋ ಬಿ ಪಿ, ನರದ ಸಮಸ್ಯೆ ಎಲ್ಲ ಬರಬಹುದು. ಸೊ ನಾವು 2 weeks ಹಾಸ್ಪಿಟಲ್ ಅಲ್ಲಿ ಇಂತಹ ಸೈಡ್ ಎಫೆಕ್ಟ್ಸ್ ಗೆ ಮಾನಿಟರ್ ಮಾಡ್ತೇವೆ, ಮತ್ತೆ ಡಿಸ್ಚಾರ್ಜ್ ಮಾಡಿ ಮತ್ತೆ ರುಟೀನ್ ಆಗಿ ಮಾನಿಟರ್ ಮಾಡ್ತೇವೆ. ಮಾನಿಟರ್ ಮಾ ಇದು 100% ಅನ್ಫಾರ್ಚುನೇಟ್ಲಿ ಕ್ಯೂರ್ ಇಲ್ಲ. ದರ್ ಆರ್ ಪೇಷಂಟ್ಸ್ ಒಂದು 6 months ಕಳೆದು ರಿಲ್ಯಾಪ್ಸ್ ಆಗುವ ಪೇಷಂಟ್ಸ್ ಗಳು ಇದೆ. ನೋ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಅಟ್ ದ ಮೊಮೆಂಟ್ ಇಸ್ 100% ಗ್ಯಾರಂಟೀಡ್.
1: ಈಗ ಈ ಟ್ರೀಟ್ಮೆಂಟ್ ಯಾರು ಕೂಡ ಮಾಡಬಹುದು, ಮತ್ತೆ ಅದಕ್ಕೆ ಇಂಥವ್ರು ಮಾಡಬಾರ್ದು, ಇಂಥವ್ರಿಗೆ ಆಗೋದಿಲ್ಲ ಅನ್ನೋದು ಏನಾದ್ರೂ ಇರ್ತದ?
0: ಈ ಟ್ರೀಟ್ಮೆಂಟ್ ಗೆ ಟ್ರೈನಿಂಗ್ ಆಗ್ಬೇಕು ಹೆಚ್ಚಾಗಿ. ದಟ್ ಇಸ್ ಸಿಮಿಲರ್ ಟು ನಮ್ಮ ಬ್ಲಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಸೊ ಹೆಚ್ಚಾಗಿ ಹಿಮಟೋ ಆಂಕಾಲಜಿಸ್ಟ್ ಮತ್ತೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸ್ಪೆಷಲಿಸ್ಟ್ ಈ ಟ್ರೀಟ್ಮೆಂಟ್ ಮಾಡಿದ್ರು, ಯಾಕಂದ್ರೆ ಅವರಿಗೆ ದೇ ಆರ್ ಆಲ್ರೆಡಿ ಟ್ರೈನ್ಡ್ ಇನ್ ದಿಸ್. ಸೊ ಅದಕ್ಕೆ ಟ್ರೈನಿಂಗ್ ಇಲ್ಲದಿದ್ದರೆ ಇಟ್ ಇಸ್ ನಾಟ್ ಲೈಕ್ ಸಿಂಪಲ್ ಇನ್ಫ್ಯೂಷನ್ ಕೊಟ್ಟಾಗೆ, ದೇರ್ ಆರ್ ಕಾಂಪ್ಲಿಕೇಶನ್ಸ್. ಸೊ ಆ ಕಾಂಪ್ಲಿಕೇಶನ್ಸ್ ನ ಮ್ಯಾನೇಜ್ ಮಾಡ್ಲಿಕ್ಕೆ ಯೂನಿಟ್ ಟು ಹ್ಯಾವ್ ದ ಟ್ರೈನಿಂಗ್. ಅದು ಟ್ರೈನಿಂಗ್ ಆದರೆ ಮಾಡಬಹುದು. ರೀ ಇನ್ಫ್ಯೂಷನ್ ಪ್ಲಸ್ ಈ ಸ್ಪೆಷಲೈಸ್ಡ್ ರೂಮ್ಸ್ ಇದೆ, ಏನಂದ್ರೆ ನಾವು ಹೇಳಿದಾಗೆ ಹಿಪಾ ಫಿಲ್ಟರ್, ಪಾಸಿಟಿವ್ ಪ್ರೆಷರ್ ರೂಮ್ಸ್ ಇದೆ, ಮತ್ತೆ ವಿ ಗಾಟ್ ಟ್ರೈನ್ಡ್ ಮ್ಯಾನ್ ಪವರ್, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಟೀಮ್ ಇದೆ. ಅಂಡ್
1: ಈಗ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಹಾಗೇನೆ ಈ ಕಾರ್ ಟಿ ಸೆಲ್ ಥೆರಪಿ ಏನಿದೆ, ಇದರ ಬಗ್ಗೆ ಮಾತಾಡುವಾಗ ಕಾಸ್ಟ್ ಬಗ್ಗೆ ಕೂಡ ನಾವು ಮಾತಾಡಬೇಕಾಗುತ್ತೆ. ಸಾಮಾನ್ಯ ಜನರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಸ್ವಲ್ಪ ದುಬಾರಿ ಅಂತಾನೆ ಇರ್ತದೆ. ಇದರ ಕಾಸ್ಟ್ ಹೇಗಿರ್ತದೆ, ಮತ್ತೆ ಈ ಇನ್ಶೂರೆನ್ಸ್ ಗಳು ಇದನ್ನ ಕವರ್ ಮಾಡ್ತಾವ?
0: ಈಗ ಇನ್ಶೂರೆನ್ಸ್ ಕವರ್ ಇದೆ. ಸೊ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮತ್ತೆ ಕಾರ್ ಟಿ ಸೆಲ್ ಗೆ ಇನ್ಶೂರೆನ್ಸ್ ಕವರ್ ಸಿಗ್ತದೆ. ದಟ್ ಡಿಪೆಂಡ್ಸ್ ಆನ್ ದೇರ್ ಇನ್ಶೂರೆನ್ಸ್ ಲಿಮಿಟ್. ಈಗ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ನಮ್ದು ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟೇಶನ್ ಗೆ ಆವರೇಜ್ ಕಾಸ್ಟ್ 4-5 lakhs ಇದೆ. ಅದರಲ್ಲಿ ಎಲ್ಲಾದ್ರೂ ಕಾಂಪ್ಲಿಕೇಶನ್ಸ್ ಆದ್ರೆ ಕಾಸ್ಟ್ ಕ್ಯಾನ್ ಗೋ ಅಪ್. ಬಟ್ ನಾವು ವಿ ಆರ್ ಮಚ್ ಚೀಪರ್ ದನ್ ಮೆಟ್ರೋಪಾಲಿಟನ್ ಸಿಟೀಸ್. ಈಗ ಮೆಟ್ರೋಪಾಲಿಟನ್ ಸಿಟೀಸ್ ನ ಅರೌಂಡ್ ಹಾಫ್ ದ ಕಾಸ್ಟ್ ಅಲ್ಲಿ ನಮಗೆ ಮಾಡಬಹುದು. ಎಲ್ಲೋಜೆನಿಕ್ ಅಂದ್ರೆ ಮತ್ತೊಬ್ಬರ ಟ್ರಾನ್ಸ್ಪ್ಲಾಂಟ್, ಅದಕ್ಕೆ ಅರೌಂಡ್ 12-15 lakhs ಕಾಸ್ಟ್ ಆಗ್ತದೆ. ಅದು ಹಾಗೆ ಯೂಶಲಿ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ದ ಕೋಟೇಶನ್ ಇಸ್ ಮಚ್ ಮೋರ್. ಫಾರ್ ಎಕ್ಸಾಂಪಲ್, ನಮ್ದು ಫಸ್ಟ್ ಎಲ್ಲೋಜೆನಿಕ್ ಟ್ರಾನ್ಸ್ಪ್ಲಾಂಟೇಶನ್ ಪೇಷಂಟ್ ಆಕ್ಚುಲಿ ಈ ಗಾಟ್ ಎ ಕೋಟ್ ಆಫ್ 35 lakhs ಇನ್ ಬ್ಯಾಂಗ್ಳೂರ್. ನಮ್ಮ ಹತ್ರ ಬಂದ, ನಾವ್ ಹೇಳಿದೆ ಕಡಿಮೆಗೆ ಮಾಡ್ತೇವೆ, ಅಂಡ್ ವಿ ಡಿಡ್ ಇಟ್ ಇನ್ 15 lakhs. ಸೊ ನಮ್ದು ಕಂಪೇರ್ ಟು ಮೆಟ್ರೋಪಾಲಿಟನ್ ಸಿಟೀಸ್, ಒಂದು ಡೆವಲಪ್ಡ್ ಕಂಟ್ರಿಯಲ್ಲಿ ಲಂಡನ್ ಅಲ್ಲಿ ಟ್ರೈನಿಂಗ್ ಆಗಿ ಅಲ್ಲಿಯಾನ ಎಲ್ಲ ಮಾಡರ್ನ್ ಟೆಕ್ನಿಕ್ಸ್ ನಮ್ಮ ಊರಿಗೆ ತಕೊಂಡು ಬಂದು ಇಲ್ಲಿ ವಿ ಆರ್ ಏಬಲ್ ಟು ಹೆಲ್ಪ್ ಅವರ್ ಪೀಪಲ್ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ.
1: ಸಾಕಷ್ಟು ವಿವರವಾಗಿ ಮಾಹಿತಿಗಳನ್ನು ನೀಡಿದ್ರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮತ್ತು ಕಾರ್ಟಿಸೆಲ್ ಥೆರಪಿ ಈ ವಿಷಯದ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ 1 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ಕಿರಣ್ ಆರಾಧ್ಯ.
2: ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಕಿರಣ್ ಆರಾಧ್ಯ ಅಂತ. ನಾವಿವತ್ತು ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಬಗ್ಗೆ ಮಾತಾಡೋಣ. ಇದನ್ನ ಕನ್ನಡದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಕರೀತಾರೆ, ಅಥವಾ ಯೋಜನೆ ಅಂತಾನು ಅನ್ಬೋದು. ಸೊ ಈ ಯೋಜನೆ ಯಾರಿಗೆ, ಇದರಿಂದ ಯಾರ್ಯಾರಿಗೆ ಲಾಭ ಆಗತ್ತೆ, ಮತ್ತೆ ಇದು ಹೆಣ್ಣುಮಕ್ಕಳಿಗೆ ಯಾವ ತರ ಲಾಭ ಆಗತ್ತೆ ಅಂದ್ರೆ ಹೆಂಗಸರಿಗೆ ಯಾವ ತರ ಲಾಭ ಮಾಡಿಕೊಡುತ್ತೆ, ಮತ್ತೆ ಇದು ಸಣ್ಣ ರೈತರಿಗೆ ಅಥವಾ ಮಧ್ಯಮ ವರ್ಗದ ರೈತರಿಗೂ ಇದು ಯಾವ ತರ ಉಪಯೋಗ ಆಗತ್ತೆ, ಇವೆಲ್ಲವನ್ನ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ಈ ಯೋಜನೆಯ ಅತ್ಯಂತ ಪ್ರಮುಖ ಅಂಶನೇ ಇದು ರೈತರಿಗೆ ಸಬ್ಸಿಡಿ ಕೊಡೋದು. ಮತ್ತೆ ಸಬ್ಸಿಡಿ ಅಂದ್ರೆ ಒಂದು ಸಹಾಯಧನ, ಅಂದ್ರೆ ನೀವು ಅದನ್ನೇನ್ ಮತ್ತೆ ವಾಪಸ್ ಕೊಡೋದು ಬೇಕಾಗಿಲ್ಲ ಸರ್ಕಾರಕ್ಕೆ. ಅದು ಲೋನ್ ತರ ಅಲ್ಲ, ಲೋನ್ ಅಂದ್ರೆ ಸಾಲ ಪಡೆದ್ರೆ ನೀವು ಅದನ್ನ ಕಂತಲ್ಲಿ ಕಟ್ಟಬೇಕಲ್ಲ, ಆ ತರ ಅಲ್ಲ. ಸಹಾಯಧನ ಅಂದ್ರೆ ನೀವೇನೋ ಒಂದು ಮಾಡ್ತಾ ಇದ್ದೀರಾ, ಅದಕ್ಕೆ ಸರ್ಕಾರ ಅಂದ್ರೆ

ಈಗ ಕೇಂದ್ರ ಸರ್ಕಾರ ಈ ಯೋಜನೆ ಏನ್ ತಂದಿದೆ, ಕೇಂದ್ರ ಸರ್ಕಾರ ನಿಮಗೆ ಅಂತ 50% ಸಬ್ಸಿಡಿ ಕೊಡುತ್ತೆ. ಉದಾಹರಣೆಗೆ ನೀವು ಒಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಅಥವಾ ಒಂದು ಹೂಡಿಕೆ ಮಾಡಿ ಈ ಪಶುಸಂಗೋಪನೆ ಮಾಡೋದಕ್ಕೆ ನೀವೇನಾದರೂ ಶುರು ಮಾಡಿದ್ರೆ ಸರ್ಕಾರ 50%, ಅದರಲ್ಲಿ 5 ಲಕ್ಷ ಸರ್ಕಾರನೇ ಕೊಟ್ಟು ಬಿಡುತ್ತೆ. ಸೊ ಈಗ ಈ ಪಶುಸಂಗೋಪನೆ ಅಂದ್ರೆ ಏನು, ಸಾಕಷ್ಟು ಜನ ರೈತರು ಅವರು ಕೃಷಿ ಮಾಡೋದ್ರ ಜೊತೆಗೆ ಹಸು ಮೇಯಿಸೋದು ಅಥವಾ ಕೋಳಿ ಸಾಕಾಣಿಕೆ ಮಾಡೋದು ಅಥವಾ ಮೇಕೆ ಮೇಯಿಸೋದು ಈ ತರದ ಒಂದು ಸೈಡ್ ಇನ್ಕಮ್ಗೋಸ್ಕರ ಈ ತರದನ್ನೆಲ್ಲ ಮಾಡ್ತಾ ಇರ್ತಾರೆ. ಒಂದು ವೇಳೆ ಇದನ್ನೇ ಮೇನ್ ಇನ್ಕಮ್ ಆಗಿ ಮಾಡಿದ್ರೆ ಹೇಗೆ ಅನ್ನೋದ್ರ ಒಂದು ಪರಿಕಲ್ಪನೆ. ಈ ಯೋಜನೆಯ ಮುಖ್ಯ ಉದ್ದೇಶವೇ ಪಶುಸಂಗೋಪನೆಯಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು ರೈತರು ಅಂತ. ಅಂದ್ರೆ ರೈತರು ಇದ್ರ ಕಡೆಗೆ ಬರಬೇಕು, ಪಶುಸಂಗೋಪನೆ ಕಡೆ ರೈತರು ಜಾಸ್ತಿ ಬಂದ್ರೆ ಅವರಿಗೆ ಲಾಭ ಜಾಸ್ತಿ ಸಿಗತ್ತೆ. ಅವರನ್ನ ಪ್ರೋತ್ಸಾಹಿಸೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ತರದ ಒಂದು ಯೋಜನೆ ತಂದಿದೆ. ಏನೇನು ಪ್ರೋತ್ಸಾಹ ಕೊಡುತ್ತೆ ಅಂತ ಮೊದಲನೇ ನಾವು ಈಗಾಗಲೇ ನೋಡಿದ್ದೇವೆ, ಸಬ್ಸಿಡಿ ಅಂತ. ಸೊ ಈ ಸಬ್ಸಿಡಿ ಬಗ್ಗೆ ಇನ್ನಷ್ಟು ಮಾತಾಡೋದಾದ್ರೆ 50% ಸಬ್ಸಿಡಿ ಅಂತ ನಾನು ಆಗ್ಲೇ ಹೇಳಿದ್ದೀನಿ. ಉದಾಹರಣೆಗೆ ನೀವೇನೋ ಒಂದು ಕೋಳಿ ಫಾರಂ ಮಾಡಬೇಕು, ನೀವು ಕೋಳಿ ಸಾಕಾಣಿಕೆ ಮಾಡ್ತೀರಾ, ಕೋಳಿ ಫಾರಂ ಮಾಡಬೇಕು. ಸೊ ಇದರಲ್ಲಿ ಕೋಳಿ ಖರೀದಿಗೆ ನಿಮ್ಗೆ ಎಷ್ಟು ಹಣ ಬೇಕೋ ಅದರಲ್ಲಿ ಸಬ್ಸಿಡಿ ಸರ್ಕಾರ ಕೊಡುತ್ತೆ. ಅದೇ ನೀವು ಕೋಳಿ ಫಾರಂ ಒಂದು ಜಾಗ ಖರೀದಿ ಮಾಡ್ತೀನಿ, ಒಂದು ಲ್ಯಾಂಡ್ ಖರೀದಿ ಮಾಡ್ಬೇಕು ಈಗ ಅಂತಾದ್ರೆ ಅದಕ್ಕೆ ಸಬ್ಸಿಡಿ ಸಿಗೋದಿಲ್ಲ. ಇದು ಭೂಮಿಗೆ ಸಿಗುವಂತಹ ಸಬ್ಸಿಡಿ ಅಲ್ಲ, ಇದು ಜಾನುವಾರುಗಳ ಖರೀದಿಗೆ ಅಥವಾ ಅದನ್ನ ನೋಡ್ಕೊಳೋದಕ್ಕೆ ಬೇಕಾಗಿರುವಂತಹ ಫಾರಂ ಕನ್ಸ್ಟ್ರಕ್ಟ್, ಅಂದ್ರೆ ಈಗ ನೀವೇನೋ ಒಂದು ಕೋಳಿ ಫಾರಂನ ಕಟ್ಟಬೇಕು. ಸೊ ಆ ತರದಕ್ಕೆ ಸಿಗುವಂಥದ್ದು. ಮತ್ತೆ ಇದು ಹೇಗೆ ಸಿಗತ್ತೆ, ಯಾವಾಗ ಯಾವಾಗ ಸಿಗತ್ತೆ ಅಂತ ಆದ್ರೆ ನೀವು ಮೊದಲು ಸ್ಟಾರ್ಟ್ ಮಾಡ್ತಿರಲ್ಲ, ಮೊದಲನೇ ಹಂತ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಹಂತ ಬರುತ್ತೆ. ಈಗ ನಿಮ್ಗೆ 5 ಲಕ್ಷ ಸಬ್ಸಿಡಿ ಅಪ್ರೂವ್ ಆಗಿದೆ ಅಂತ ಆದ್ರೆ ಮೊದಲನೇ ಹಂತ ಅಥವಾ ಮೊದಲನೇ ಕಂತಲ್ಲಿ 2.5 ಲಕ್ಷ ಬರುತ್ತೆ. ನಿಮ್ದು ಇದೆಲ್ಲ ಸ್ಟಾರ್ಟ್ ಆಗಿ ಫಿನಿಶ್ ಆದ್ಮೇಲೆ, ಕೋಳಿ ಫಾರಂ ಎಲ್ಲ ಸ್ಟಾರ್ಟ್ ಆಗಿ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆದ್ಮೇಲೆ ಆಗ ಇನ್ ಮಿಕ್ಕಿದ ಎರಡನೇ ಕಂತು ರಿಲೀಸ್ ಮಾಡ್ತಾರೆ. ಸೊ ಇದು ಏನಕ್ಕೆ ಅಂದ್ರೆ ಮಿಸ್ಯೂಸ್ ಆಗಬಾರ್ದು ಅಂತ, ಇದನ್ನ ಯಾರು ದುರುಪಯೋಗ ಪಡಿಸ್ಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ಇದನ್ ಮಾಡಿದ್ದಾರೆ. ಇನ್ನು ಈಗ ನಾನು ಮುಂದೆ ಹೇಳೋದು ಬಹಳ ಇಂಪಾರ್ಟೆಂಟ್. ನಾನು ಇಷ್ಟೊತ್ತು ಉದಾಹರಣೆ ಕೊಡ್ತಾ ಇದ್ದು ಬರೀ ಒಂದು 10 ಲಕ್ಷ ರೂಪಾಯಿದು. ಅಂದ್ರೆ ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿದು ಯೋಜನೆ ಇದ್ರೆ, ನೀವು ಒಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಕೋಳಿ ಫಾರ್ಮ್ ಮಾಡಬೇಕು ಅಂತಾದ್ರೆ ಸರ್ಕಾರ 5 ಲಕ್ಷ ಕೊಡುತ್ತೆ, ನೀವು 5 ಲಕ್ಷ ಹಾಕಿ ಮಾಡಬೇಕು ಅಂತ. ಈಗ ಉದಾಹರಣೆಗೆ ನಿಮ್ಮ ಹತ್ರ 5 ಲಕ್ಷನೂ ಇಲ್ಲ ಅಂತ ಇಟ್ಕೊಳ್ಳಿ, ಈಗ ಏನ್ ಮಾಡೋದು? ಈ ಯೋಜನೆ ಅಡಿ ಬ್ಯಾಂಕ್ ಇಂದ ಲೋನ್ ಪಡೆಯೋದಕ್ಕೂ ಇವರು ಸಹಾಯ ಮಾಡ್ತಾರೆ. ಸೊ ನಿಮ್ಮ ಹತ್ರ 5 ಲಕ್ಷ ಇಲ್ಲ ಅಂತಂದ್ರೂ ಕೂಡ ನೀವು 5 ಲಕ್ಷವನ್ನ ಬ್ಯಾಂಕ್ ಇಂದ ಸಾಲವಾಗಿ ಪಡಿಬಹುದು. ಈ ನೀವು 5 ಲಕ್ಷ ಏನ್ ಪಡಿತೀರಲ್ಲ ಸಾಲ, ಅದನ್ನ ನೀವು ವಾಪಸ್ ಕಟ್ಟಬೇಕಾಗತ್ತೆ, ಬಿಕಾಸ್ ಇಟ್ಸ್ ಎ ಬ್ಯಾಂಕ್ ಲೋನ್, ಅದೇ ನೀವು ಬ್ಯಾಂಕ್ ಇಂದ ಪಡೆದಿರುವಂತಹ ಸಾಲ. ಇನ್ನ 5 ಲಕ್ಷ ಸಬ್ಸಿಡಿ ಏನ್ ಸರ್ಕಾರ ಕೊಡುತ್ತಲ್ಲ, ಸೊ ಅದನ್ನ ನೀವು ಮರುಪಾವತಿ ಮಾಡೋ ಆಗಿರಲ್ಲ, ಆದ್ರೆ ಬ್ಯಾಂಕ್ ಇಂದ ಪಡೆಯುವಂತಹ ಸಾಲ ನೀವು ವಾಪಸ್ ಕೊಡ್ಬೇಕಾಗತ್ತೆ. ಸೊ ಹೀಗೆ ಏನೂ ಇಲ್ಲದೆ ಇದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಇದರ ಮೂಲ ಉದ್ದೇಶ ಏನು ಗೊತ್ತಾ, ರೈತರನ್ನ ಸ್ವಾವಲಂಬಿಗಳಾಗಿ ಮಾಡೋದು. ಯಾಕೆಂದ್ರೆ ಇತ್ತೀಚೆಗೆ ನಾವು ನೋಡಿದೀವಿ ಯಾರ್ಯಾರು ಗ್ರಾಮೀಣ ಭಾಗದಲ್ಲಿ ರೈತರಿದ್ದಾರೆ ಅಥವಾ ಯುವಕರು ಯಾರಿದ್ದಾರೆ, ಅವರೆಲ್ಲರೂ ಕೃಷಿ ಚಟುವಟಿಕೆಗಳನ್ನ ಬಿಟ್ಟು ನಗರಗಳಿಗೆ, ಅಂದ್ರೆ ಬೆಂಗಳೂರು ಮೈಸೂರು ಈ ತರದ ನಗರಗಳಿಗೆ ಬಂದು ಇಲ್ಲೇನೋ ಕೆಲಸ ಮಾಡೋ ಬದಲು ತಮ್ಮ ಹುಟ್ಟೂರಲ್ಲೇ ತಾವು ಉಳಿದು, ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲೇ ಉಳಿದು ಈ ತರದ ವ್ಯವಸಾಯ ಅಂದ್ರೆ ಈ ತರದ ಪಶುಸಂಗೋಪನೆ ಕೆಲಸಗಳನ್ನ ಮಾಡ್ತಾ ತಾವು 4 ಜನಕ್ಕೆ ಕೆಲಸ ಕೊಡುವಂತದ್ ಆದ್ರೆ ಅವ್ರು ಸ್ವಾವಲಂಬಿಗಳಾಗ್ತಾರೆ. ಇನ್ನೊಬ್ಬರ ಮೇಲೆ ಅವ್ರ ಡಿಪೆಂಡೆನ್ಸಿ ಇರಲ್ಲ, ಇನ್ನೊಬ್ಬರ ಮೇಲೆ ಅವ್ರ ಆ ಸ್ವಾವಲಂಬನೆ ಇರುತ್ತೆ, ಆ ಸೆಲ್ಫ್ ರಿಲಯನ್ಸ್ ಇರುತ್ತೆ. ಯಾರೋ ಒಬ್ರು ನಮ್ಗೆ ಸಂಬಳ ಕೊಡಬೇಕು ಅಥವಾ ಯಾರೋ ಒಬ್ರು ನಮಗೆ ಕೆಲಸ ಕೊಡಬೇಕು ಅಂತಿರಲ್ಲ, ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಂಡಂಗೆ ಆಗ್ತಾರೆ. ಮತ್ತೆ ಇದರಿಂದ 4 ಜನಕ್ಕೆ ಉಪಯೋಗ ಆಗುತ್ತೆ. ಆ ಊರಲ್ಲಿರೋ 4 ಜನ ಯುವಕರಿಗೆ ಒಂದ್ ದೊಡ್ಡ ಕೋಳಿ ಫಾರಂ ಆದ್ರೆ ಆ ಊರಲ್ಲಿರೋ ಒಂದ್ 3-4 ಜನಕ್ಕೆ ಕೆಲಸ ಸಿಗತ್ತೆ. ನಾಳೆ ದಿವಸ ಅವರು ಇದೇ ತರ ಒಂದ್ ಕೋಳಿ ಫಾರಂ ಮಾಡಬಹುದು, ಇದೇ ಸಬ್ಸಿಡಿ ಅಥವಾ ಇದೇ ಯೋಜನೆಯನ್ನ ಬಳಸ್ಕೊಂಡು. ಸೊ ಹೀಗೆ ಇದು ಮುಂದುವರೆದ್ರೆ ಕಾಲಕ್ರಮೇಣ, ಇದೇನೋ ನಾಳೆ ಆಗ್ಬಿಡುತ್ತೆ ಅಂತಲ್ಲ, ಕಾಲಕ್ರಮೇಣ ಇವೆಂಚುಲಿ ಇಡೀ ಗ್ರಾಮವೇ ಒಂದು ಸೆಲ್ಫ್ ರಿಲಯಂಟ್ ಅಥವಾ ಒಂದು ಸ್ವಾವಲಂಬಿ ಗ್ರಾಮ ಆದ್ರೆ ಬಹಳ ಚೆನ್ನಾಗಿರತ್ತಲ್ಲ. ಅಂದ್ರೆ ಅಲ್ಲಿನ ಯುವಕರೆಲ್ಲ ಅದೇ ಊರಲ್ಲಿ ಉಳ್ಕೊಂತಾರೆ, ಅವರ ದುಡಿಮೆನ ಅವರೇ ನೋಡ್ಕೊಂತಾರೆ, ಅವರೇ ಬಾಸ್ಗಳು, ಅವರೇ ಮ್ಯಾನೇಜರ್ಗಳು. ಯಾಕೆಂದ್ರೆ ಇಡೀ ಸಂಸ್ಥೆನೆ ಅವ್ರದ್ದು, ಅವ್ರೇನ್ ಕಟ್ಟಿರ್ತಾರಲ್ಲ ಅದೆಲ್ಲ ಅವ್ರದೇ ಆಗಿರುತ್ತೆ. ಸೊ ಅವರೇ ಶ್ರದ್ಧೆಯಿಂದ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಇಷ್ಟೊತ್ತವರೆಗೂ ನಾವು ಸಬ್ಸಿಡಿ ಬಗ್ಗೆ ಮಾತಾಡಿದ್ವಿ, ಮತ್ತೆ ಬ್ಯಾಂಕ್ ಲೋನು ಮತ್ತೆ ಸಬ್ಸಿಡಿನ ಉಪಯೋಗಿಸ್ಕೊಂಡು ನಾವು ಹೇಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಇದನ್ನ ಬ್ಲೆಂಡೆಡ್

0: ಫೈನಾನ್ಸ್ ಮಾಡೆಲ್ ಅಂತಾರೆ. ಅಂದ್ರೆ ನಮ್ಮ ಹತ್ರ ಹಣಕಾಸು ಇಲ್ಲದೆ ಇದ್ರು ಕೂಡ ಒಂದು ಬ್ಯಾಂಕ್ ಲೋನ್ ತಗೊಂಡು ಇನ್ನು ಅರ್ಧ ಸಬ್ಸಿಡಿ ಪಡೆದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದನ್ನ ಬ್ಲೆಂಡೆಡ್ ಫೈನಾನ್ಸ್ ಮಾಡೆಲ್ ಅಂತಾರೆ. ಇನ್ನು ಮುಂದೆ ನೋಡೋದಾದ್ರೆ ಇದೇನಕ್ಕೆ ಈ ಸಬ್ಸಿಡಿಗಳು ಏನೇನಕ್ಕೆ ಸಿಗತ್ತೆ ಅಂತ ನೋಡೋದಾದ್ರೆ, ಕೋಳಿ ಮತ್ತೆ ಕುರಿ ಸಾಕಾಣಿಕೆಗೆ ಸಿಗತ್ತೆ, ಹಂದಿ ಸಾಕಾಣಿಕೆಗೆ ಸಿಗತ್ತೆ, ಮತ್ತೆ ಇದಲ್ಲದೆ ಇನ್ನೊಂದು ವಿಶೇಷ ಇದೆ ಇದರಲ್ಲಿ. ಈ ಮೇವು ಬರುತ್ತಲ್ಲ, ಅಂದ್ರೆ ಈ ಜಾನುವಾರುಗಳಿಗೆ ಮೇವು ಹಾಕೋದು ಅಥವಾ ಅದಕ್ಕೆ ಮೇವನ್ನ ಉತ್ಪಾದನೆ ಮಾಡೋದೇ ಒಂದು ದೊಡ್ಡ ಕೆಲಸ ಈಗ. ಅಂದ್ರೆ ಅದನ್ನ ಸರಿಯಾದಂತಹ ಮೇವನ್ನ ಉತ್ಪಾದನೆ ಮಾಡಬೇಕು, ಅಂದ್ರೆ ಅದರಲ್ಲಿ ಪೌಷ್ಟಿಕತೆ ಅದರಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು. ಈ ತರದ ಆಹಾರಗಳನ್ನ ಅಥವಾ ಈ ತರದ ಮೇವನ್ನ ತಯಾರಿಸೋದಕ್ಕೆ ಸಂಸ್ಕರಣಾ ಘಟಕಗಳು, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟ್ಗಳು ಅಂತ, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಒಂದು ಸಂಸ್ಕರಣಾ ಘಟಕಗಳು. ಸೊ ಅದನ್ನ ಮಾಡೋದಕ್ಕೂ ಸಬ್ಸಿಡಿ ಸಿಗತ್ತೆ. ಮತ್ತೆ ನಿಮ್ಗೆ ಈಗಾಗಲೇ ಒಂದು ಪ್ರಶ್ನೆ ಬಂದಿರಬಹುದು, ಅಂದ್ರೆ ನಾವು ಎಷ್ಟು ಇನ್ವೆಸ್ಟ್ ಮಾಡಬಹುದು ಇದರಲ್ಲಿ, ಎಷ್ಟು ಸಬ್ಸಿಡಿ ಸಿಗತ್ತೆ, ಅಂದ್ರೆ ಗರಿಷ್ಠ ಎಷ್ಟು ಸಿಗತ್ತೆ, ಮ್ಯಾಕ್ಸಿಮಮ್ ನಮ್ಗೆ ಸರ್ಕಾರದಿಂದ ಎಷ್ಟು ಸಬ್ಸಿಡಿ ಸಿಗತ್ತೆ ಅಂತ ನಿಮ್ಗೊಂದು ಪ್ರಶ್ನೆ ಬಂದಿರಬಹುದು. ಸೊ ಆ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, ಗರಿಷ್ಠ 50 ಲಕ್ಷ ರೂಪಾಯಿವರೆಗೂ ಸಬ್ಸಿಡಿ ಸಿಗತ್ತೆ. ಅಂದ್ರೆ ನೀವು ಒಂದು ಕೋಟಿದ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡೋದಾದ್ರೆ ಅಥವಾ ಈ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟ್ ಮಾಡ್ತೀನಿ ಅಂತ ಆದ್ರೆ, ಅಂದ್ರೆ ಈ ಆಹಾರ ಅಥವಾ ಮೇವು ಸಂಸ್ಕರಣಾ ಘಟಕ ಮಾಡೋದು ಏನಿದೆ ಅದನ್ನ ನೀವು ಮಾಡ್ತೀನಿ ಅಂತ ಆದ್ರೆ ಅದಕ್ಕೆ ಒಂದು ಕೋಟಿ ಬೇಕಾಗತ್ತೆ. ಅಂದ್ರೆ ನೀವು 50 ಲಕ್ಷ ಹಾಕಿದ್ರೆ ಸರ್ಕಾರ ಈ 50 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡುತ್ತೆ. ಸೊ ಟು ಆನ್ಸರ್ ದಟ್ ಸ್ಟ್ರೇಟ್, 50 ಲಕ್ಷ ರೂಪಾಯಿವರೆಗೂ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಇನ್ನು ಈ ಯೋಜನೆಯ ಇನ್ನೊಂದು ಪ್ರಮುಖ ಅಂಶ ಇದೆ, ಅದು ವಿಮೆ, ಅಂದ್ರೆ ಇನ್ಶೂರೆನ್ಸ್. ಬಿಸ್ನೆಸ್ ಮಾಡಬೇಕಾದ್ರೆ ಈ ಜಾನುವಾರುಗಳನ್ನ ಇಟ್ಕೊಂಡು, ಉದಾಹರಣೆಗೆ ನಾಳೆ ದಿವಸ ಏನೋ ಒಂದು ಆಕ್ಟ್ ಆಫ್ ಗಾಡ್ ಏನೋ ಒಂದು ಆಗಿ ಏನೋ ಒಂದು ರೋಗ ತಗಲಿ ಅದಕ್ಕೇನಾದ್ರೂ ಸಾವಾದ್ರೆ ಅದಕ್ಕೆ ವಿಮೆ ಮಾಡಿಸಬಹುದು ನೀವು ಈ ಯೋಜನೆ ಅಡಿ. ಸೊ ಆ ವಿಮೆಗೆ ನೀವು ಬರೀ 15% ಅಷ್ಟೇ ದುಡ್ಡು ಕಟ್ಟೋದು, ಇನ್ ಮಿಕ್ಕಿದ 85% ಸರ್ಕಾರ ಕೊಡತ್ತೆ. ಅಂದ್ರೆ ಆ ವಿಮೆ ದುಡ್ಡೇನಿದೆಯಲ್ಲ, ಉದಾಹರಣೆಗೆ ಒಂದು ಹಸುಗೆ ನೀವು ವಿಮೆ ಮಾಡಿಸೋದಾದ್ರೆ, ಅಂದ್ರೆ ಒಂದು ಹಸುಗೆ ಇನ್ಶೂರೆನ್ಸ್ ಮಾಡಿಸೋದಾದ್ರೆ 1,000 ರೂಪಾಯಿ ಇನ್ಶೂರೆನ್ಸ್ ಅಂತ ಇಟ್ಕೊಳ್ಳಿ. ಸೊ ನೀವು ಅಂದ್ರೆ ರೈತರು ಬರೀ 150 ರೂಪಾಯಿ ಕೊಡಬೇಕು, ಇನ್ನ 850 ರೂಪಾಯಿ ಸರ್ಕಾರ ಕೊಡತ್ತೆ. ಇದೊಂದು ಅತಿ ದೊಡ್ಡ, ಅಂದ್ರೆ ಇಷ್ಟೊತ್ತು ಹೇಳಿದ್ದು ಬಹಳ ಉಪಯೋಗ ಆಗುವಂತದ್ದೇ, ಆದ್ರೆ ಅದನ್ನು ಮೀರಿ ಇನ್ನೊಂದು ಉಪಯೋಗ ಆಗುವಂತಹ ಯೋಜನೆ ಈ ವಿಮೆ, ಈ ಇನ್ಶೂರೆನ್ಸ್ ಯೋಜನೆ. ಇನ್ನೊಂದು ವಿಶೇಷತೆ, ಈ ಇಷ್ಟೊತ್ತರೆಗೂ ಹೇಳದ್ನಲ್ಲ ನಾನು, ಈ ಸಬ್ಸಿಡಿ ಸ್ಕೀಮು, ಈ ಲೈವ್ ಸ್ಟಾಕ್ ಮಿಷನ್ ಏನಿದೆ, ಇದು ಹಸು ಎಮ್ಮೆಗಳಿಗಿಲ್ಲ, ಆದ್ರೆ ಈ ಇನ್ಶೂರೆನ್ಸ್ ಏನ್ ಮಾತಾಡ್ತಾ ಇದ್ದೀನಲ್ಲ ನಾನು, ಆದ್ರೆ ಈ ಇನ್ಶೂರೆನ್ಸ್ ಸ್ಕೀಮ್ ಏನಿದೆ ಇದು ಹಸು ಎಮ್ಮೆ ಮೇಕೆ ಕುರಿ ಹಂದಿ ಇದಕ್ಕೆಲ್ಲ ಅನ್ವಯ ಆಗತ್ತೆ. ನೀವು ನಾಳೆ ದಿವಸ ಒಂದು ಗೋಶಾಲೆ ಮಾಡ್ತೀನಿ ಅಂದ್ರೆ ಅಥವಾ ಏನೋ ಒಂದು ಹೈನುಗಾರಿಕೆ ಮಾಡ್ತೀನಿ, ನಾನು ಹಸು ಕಟ್ತೀನಿ ಅಂದ್ರೆ ಅದಕ್ಕೆ ನೀವು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಇಂದ ಸಬ್ಸಿಡಿ ತಗೊಳೋದಕ್ಕೆ ಬರೋದಿಲ್ಲ. ಆದರೆ ಇನ್ಶೂರೆನ್ಸ್ನ ಮಾತ್ರ ನೀವು ಹಸು ಎಮ್ಮೆಗಳಿಗೆ ಮಾಡಿಸಬಹುದು, ಅದರಲ್ಲಿ ನಿಮ್ದು 15%, ಸರ್ಕಾರದ 85%.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತ ಕಿರಣ್ ಆರಾಧ್ಯ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚುಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಭಾರತ ಅಮೆರಿಕ ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಹೊಂದಿದೆ, ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಎಬೋಲಾ ವೈರಸ್ ತುರ್ತು ಪರಿಸ್ಥಿತಿ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಉಗಾಂಡ ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣ ತಪ್ಪಿಸಲು ಕೇಂದ್ರ ಸರ್ಕಾರ ಭಾರತೀಯ ನಾಗರಿಕರಿಗೆ ಸೂಚನೆ. ಮಿಜೋರಂನಲ್ಲಿ ನಾಳೆ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿರುವ ಸಚಿವ ರಾಜೀವ್ ರಂಜನ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತ ಅಮೆರಿಕ ನಡುವೆ ಆಳವಾದ ಮತ್ತು ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಇದೆ ಎಂದು

0: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗಿನ ಸಭೆಯಲ್ಲಿ ವಿದೇಶಾಂಗ ಸಚಿವರು ತಮ್ಮ ಆರಂಭಿಕ ಭಾಷಣದಲ್ಲಿ ಹೀಗೆ ಹೇಳಿದ್ದಾರೆ. ಉಭಯ ರಾಷ್ಟಗಳ ಸಂಬಂಧಗಳು ಪ್ರಪಂಚದ ಇತರ ಪ್ರದೇಶಗಳ ಮೇಲೆ ಪರಿಣಾಮ ಬೀರುತ್ತವೆ. ಭಾರತ ಮತ್ತು ಅಮೆರಿಕ ಪ್ರಪಂಚದ ಹಲವು ಭಾಗಗಳ ಅನೇಕ ವಿಷಯಗಳಲ್ಲಿ ಒಮ್ಮುಖ ಆಸಕ್ತಿಯನ್ನು ಹೊಂದಿವೆ ಎಂದು ತಿಳಿಸಿದ್ದಾರೆ. ಸಂಕೀರ್ಣ ಸಮಯದ ನಡುವೆ ಮಾತುಕತೆಗಾಗಿ ಎದುರು ನೋಡುತ್ತಿರುವುದಾಗಿ ತಿಳಿಸಿದ ಸಚಿವ ಡಾ ಎಸ್ ಜೈಶಂಕರ್ ಮುಕ್ತ ಮತ್ತು ಫಲಪ್ರದ ಚರ್ಚೆ ನಡೆಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ತಿಂಗಳ 26ರಂದು ನಡೆಯಲಿರುವ ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ಭಾಗವಹಿಸಲು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಭೇಟಿಗಾಗಿ ನಿನ್ನೆ ಭಾರತಕ್ಕೆ ಆಗಮಿಸಿದ್ದಾರೆ. ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಜಪಾನ್ನ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟೆಗಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುಂದುವರಿಸುವ ಕುರಿತು ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ನಡೆಯುತ್ತಿರುವ ಉಪಕ್ರಮಗಳು ಮತ್ತು ಪರಸ್ಪರ ಕಾಳಜಿಯ ಇತರ ವಿಷಯಗಳ ಪ್ರಗತಿಯನ್ನು ಪರಿಶೀಲಿಸುವ ನಿರೀಕ್ಷೆ ಇದೆ. ಎಬೋಲಾ ಏಕಾಏಕಿ ಹರಡುತ್ತಿರುವ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಸೂಚನೆ ಬರುವವರೆಗೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಉಗಾಂಡ ಮತ್ತು ದಕ್ಷಿಣ ಸುಡಾನಿಗೆ ಅನಿವಾರ್ಯವಲ್ಲದ ಪ್ರಯಾಣವನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಎಲ್ಲಾ ಭಾರತೀಯ ನಾಗರಿಕರಿಗೆ ಸೂಚಿಸಿದೆ. ಪ್ರಸ್ತುತ ಈ ದೇಶಗಳಲ್ಲಿ ವಾಸಿಸುತ್ತಿರುವ ಅಥವಾ ಪ್ರಯಾಣಿಸುತ್ತಿರುವ ಭಾರತೀಯ ನಾಗರಿಕರು ಸ್ಥಳೀಯ ಅಧಿಕಾರಿಗಳು ನೀಡಿದ ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಹಾಗೂ ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನು ಕಾಯ್ದುಕೊಳ್ಳಬೇಕು ಮತ್ತು ಭಾರತದಲ್ಲಿ ಯಾವುದೇ ಎಬೋಲಾ ವೈರಸ್ ಪತ್ತೆಯಾದ ಪ್ರಕರಣ ವರದಿಯಾಗಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ಹಿಂದೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಡಿಆರ್ಸಿ ಮತ್ತು ಉಗಾಂಡದಲ್ಲಿ ಎಬೋಲಾ ಕಾಯಿಲೆಯ ವರದಿಯಾದ ನಂತರ ವಿಶ್ವ ಆರೋಗ್ಯ ಸಂಸ್ಥೆ WHO ಎಬೋಲಾ ವೈರಸ್ ಅಂತಾರಾಷ್ಟೀಯ ಕಾಳಜಿಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿತ್ತು. ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಅವರು ನಾಳೆ ಮಿಜೋರಂನ ಐಜ್ವಾಲ್ನಲ್ಲಿ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈಶಾನ್ಯ ಪ್ರದೇಶದಾದ್ಯಂತ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಕ್ಷೇತ್ರಗಳಲ್ಲಿ ಜಾರಿಗೆ ತರಲಾಗುತ್ತಿರುವ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಪ್ರಗತಿಯನ್ನು ಪರಿಶೀಲಿಸುವತ್ತ ಸಭೆಯು ಪ್ರಾಥಮಿಕವಾಗಿ ಗಮನಹರಿಸಲಿದೆ. ಸುಸ್ಥಿರ ವಲಯ ಬೆಳವಣಿಗೆ, ರೈತರ ಕಲ್ಯಾಣ ಮತ್ತು ಜೀವನೋಪಾಯ ವರ್ಧನೆಗಾಗಿ ಭವಿಷ್ಯದ ಕಾರ್ಯತಂತ್ರಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಸಭೆಯಲ್ಲಿ ಸಚಿವರು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮತ್ತು ಮೀನುಗಾರಿಕೆ ಹಾಗೂ ಜಲಚರ ಸಾಕಣೆ ಮೂಲಸೌಕರ್ಯ ಅಭಿವೃದ್ಧಿ ನಿಧಿಯಡಿಯಲ್ಲಿ 32 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತದ ಪ್ರಮುಖ ಯೋಜನೆಗಳನ್ನು ಉದ್ಘಾಟಿಸಿ ಅಡಿಪಾಯ ಹಾಕಲಿದ್ದಾರೆ. ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಪ್ರೊಫೆಸರ್ ಎಸ್ಪಿ ಸಿಂಗ್ ಬಾಘೇಲ್ ಅವರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಜಿನಿವಾದಲ್ಲಿ ನಿನ್ನೆ 6 ದಿನಗಳ 79ನೇ ವಿಶ್ವ ಆರೋಗ್ಯ ಸಭೆ ಮುಕ್ತಾಯಗೊಂಡಿದ್ದು, ಮಾನವ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹುಪಕ್ಷೀಯ ಸಹಕಾರವನ್ನು ಮುನ್ನಡೆಸಲು ಸದಸ್ಯ ರಾಷ್ಟಗಳು ಬಹು ನಿರ್ಣಯಗಳನ್ನು ಅಂಗೀಕರಿಸಿದವು. ಜಾಗತಿಕ ಆರೋಗ್ಯವನ್ನು ಮರುರೂಪಿಸುವುದು ಹಂಚಿಕೆಯ ಜವಾಬ್ದಾರಿ ಎಂಬ ವಿಷಯದ ಅಡಿಯಲ್ಲಿ ನಡೆದ ಸಭೆಯು ಪಾರ್ಶ್ವವಾಯು, ಕ್ಷಯ, ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧ, ತುರ್ತು ಆರೈಕೆ, ಹಿಮೋಫಿಲಿಯಾ, ನಿಖರ ಔಷಧ ಮತ್ತು ವಿಕಿರಣ ಸೇರಿದಂತೆ ಅನೇಕ ವಿಷಯಗಳ ಕುರಿತು 20ಕ್ಕೂ ಹೆಚ್ಚು ನಿರ್ಧಾರಗಳು ಮತ್ತು 13 ನಿರ್ಣಯಗಳನ್ನು ಅಂಗೀಕರಿಸಿತು. ವಿಶ್ವ ಆರೋಗ್ಯ ಸಂಸ್ಥೆಯು ಆಯೋಜಿಸಿದ ಸದಸ್ಯ ರಾಷ್ಟ ನೇತೃತ್ವದ ಜಂಟಿ ಪ್ರಕ್ರಿಯೆಯ ಮೂಲಕ ಜಾಗತಿಕ ಆರೋಗ್ಯ ವಾಸ್ತುಶಿಲ್ಪವನ್ನು ಸುಧಾರಿಸುವ ಒಪ್ಪಂದ ಸೇರಿದಂತೆ ಹಲವಾರು ರಾಜಕೀಯ ಮತ್ತು ಆಡಳಿತಾತ್ಮಕ ಸಮಸ್ಯೆಗಳನ್ನು ಸಭೆಯು ಪರಿಹರಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಲೇಖನವನ್ನು ಹಂಚಿಕೊಂಡಿದ್ದಾರೆ. ಇದರಲ್ಲಿ ಖಂಗ್ಚೆನ್ ಜೊಂಗಾದ 5 ಸಂಪತ್ತುಗಳು ಸಿಕ್ಕಿಂನ ಪ್ರಯಾಣವನ್ನು ಹೇಗೆ ಪ್ರವರ್ಧಮಾನಕ್ಕೆ ಏರಿಸಿವೆ ಎಂಬುದನ್ನು ಪ್ರಸ್ತಾವಿಸುತ್ತವೆ. ಇದು 2047ರ ವಿಕಸಿತ ಸಿಕ್ಕಿಂಗೆ ದಾರಿ ಮಾಡಿಕೊಡುತ್ತದೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ, ಲೇಖನವು ಖಂಗ್ಚೆನ್ ಜೊಂಗಾವನ್ನು ಸಿಕ್ಕಿಂನ ಭೂಮಿ, ನೆನಪು ಮತ್ತು ಪ್ರಜ್ಞೆಯ ರಕ್ಷಕನಾಗಿ ಚಿತ್ರಿಸುತ್ತದೆ ಎಂದು ಹೇಳಿದರು. ಚೀನಾದ ಶಾಂಗ್ಸಿ ಪ್ರಾಂತ್ಯದಲ್ಲಿ

0: ಸಂಭವಿಸಿದ ಭೀಕರ ಕಲ್ಲಿದ್ದಲು ಗಣಿ ಸ್ಫೋಟದಲ್ಲಿ ಕನಿಷ್ಠ 82 ಜನರು ಮೃತಪಟ್ಟಿದ್ದಾರೆ. ಸ್ಫೋಟ ಸಂಭವಿಸಿದಾಗ 247 ಕಾರ್ಮಿಕರು ಕರ್ತವ್ಯದಲ್ಲಿದ್ದರು ಎಂದು ವರದಿಯಾಗಿದೆ. ಭೀಕರ ಗಣಿ ಸ್ಫೋಟದಿಂದ ಉಂಟಾದ ಪ್ರಾಣಹಾನಿಯ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಾಪತ್ತೆಯಾಗಿರುವವರ ಶೀಘ್ರ ಪತ್ತೆಗೆ ಮತ್ತು ಗಾಯಾಳುಗಳು ಚೇತರಿಕೆಗೆ ಪ್ರಧಾನಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಾರ್ಥಿಸಿದ್ದಾರೆ. ಈ ಸಂದೇಶಕ್ಕೆ ಭಾರತದಲ್ಲಿರುವ ಚೀನಾ ರಾಯಭಾರಿ ಕ್ಸು ಫಿಹಾಂಗ್ ಇಂದು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಭಾರತದ ಬೆಂಬಲ ಮತ್ತು ಸಹಾನುಭೂತಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಇಂದು ನಡೆಯುತ್ತಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತ್ನ ಸಬರಮತಿ ನದಿ ತೀರದಲ್ಲಿ ಇಂದು ಬೆಳಗ್ಗೆ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 48ನೇ ಫ್ಲೈಟ್ ಟೆಸ್ಟ್ ಕೋರ್ಸ್ನ 11 ಟೆಸ್ಟ್ ಪೈಲಟ್ಗಳು ಮತ್ತು 6 ಫ್ಲೈಟ್ ಟೆಸ್ಟ್ ಎಂಜಿನಿಯರ್ಗಳು 48 ವಾರಗಳ ಕಠಿಣ ತರಬೇತಿ ಪಠ್ಯಕ್ರಮವನ್ನು ಪೂರ್ಣಗೊಳಿಸಿದ ನಂತರ ನಿನ್ನೆ ಬೆಂಗಳೂರಿನಲ್ಲಿರುವ ಏರ್ಫೋರ್ಸ್ ಟೆಸ್ಟ್ ಪೈಲಟ್ಸ್ ಸ್ಕೂಲ್ SFTPSನಿಂದ ಪದವಿ ಪಡೆದರು. ಈ ವರ್ಷ ಪದವಿ ಕೋರ್ಸ್ ಭಾರತೀಯ ವಾಯುಪಡೆಯ 14 ಅಧಿಕಾರಿಗಳು, ಭಾರತೀಯ ಸೇನೆಯ ಒಬ್ಬ ಅಧಿಕಾರಿ ಮತ್ತು ಭಾರತೀಯ ನೌಕಾಪಡೆಯ 2 ಅಧಿಕಾರಿಗಳು ಸೇರಿದಂತೆ 17 ಅಧಿಕಾರಿಗಳ ಸಮೂಹವನ್ನು ಒಳಗೊಂಡಿತ್ತು. ವಾಯುಪಡೆಯ ಮುಖ್ಯಸ್ಥ ಮತ್ತು 17ನೇ ಫ್ಲೈಟ್ ಟೆಸ್ಟ್ ಕೋರ್ಸ್ನ ಗೌರವಾನ್ವಿತ ಹಳೆಯ ವಿದ್ಯಾರ್ಥಿ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಪಿವಿಎಸ್ಎಂ, ಎವಿಎಸ್ಎಂ ವಾಯುಪಡೆಯ ಮುಖ್ಯಸ್ಥರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು. ಫಿಫಾದಿಂದ ಅನುಮೋದನೆ ಪಡೆದ ನಂತರ ಇರಾನ್ನ ಫುಟ್ಬಾಲ್ ತಂಡವು ತನ್ನ 2026 ಫಿಫಾ ವಿಶ್ವಕಪ್ ಬೇಸ್ ಕ್ಯಾಂಪ್ ಅನ್ನು ಅಮೆರಿಕದಿಂದ ಮೆಕ್ಸಿಕೋಗೆ ಸ್ಥಳಾಂತರಿಸಲು ನಿರ್ಧರಿಸಿದೆ. ಮುಂದಿನ ವರ್ಷದ ಪಂದ್ಯಾವಳಿಗೆ ಮುಂಚಿತವಾಗಿ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ಮಧ್ಯೆ ಈ ಕ್ರಮ ಕೈಗೊಳ್ಳಲಾಗಿದೆ. ಇರಾನ್ ಮೂಲತಃ ವಿಶ್ವಕಪ್ ಸಮಯದಲ್ಲಿ ಅರಿಜೋನಾದ ಟಕ್ಸನ್ನಲ್ಲಿ ತರಬೇತಿ ನೀಡಲು ನಿರ್ಧರಿಸಲಾಗಿತ್ತು. ಆದರೆ ಈಗ ಮೆಕ್ಸಿಕೋದ ಟಿಜುವಾನಾದಲ್ಲಿ ನೆಲೆಗೊಳ್ಳಲಿದೆ ಎಂದು ವರದಿಯಾಗಿದೆ. ಇರಾನ್ ಫುಟ್ಬಾಲ್ ಫೆಡರೇಷನ್ ಅಧ್ಯಕ್ಷ ಮೆಹದಿ ತಾಜ್ ಪಂದ್ಯಾವಳಿ ಅಧಿಕಾರಿಗಳೊಂದಿಗೆ ಚರ್ಚೆಯ ನಂತರ ಫಿಫಾ ತಮ್ಮ ವಿನಂತಿಯನ್ನು ಅನುಮೋದಿಸಿದೆ ಎಂದು ದೃಢಪಡಿಸಿದ್ದಾರೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿದ್ದು, ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ರಾತ್ರಿ 7:30 ಪ್ರಾರಂಭವಾಗಲಿರುವ ದಿನದ 2ನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಸೆಣಸಲಿವೆ. ರೋಲ್ಯಾಂಡ್ ಗ್ಯಾರೋಸ್ ಎಂದು ಕರೆಯಲ್ಪಡುವ ಫ್ರೆಂಚ್ ಓಪನ್ ಟೆನಿಸ್ 125ನೇ ಆವೃತ್ತಿಯು ಇಂದು ಪ್ಯಾರಿಸ್ನಲ್ಲಿ ಆರಂಭವಾಗಲಿದೆ. ದಾಖಲೆಯ 25ನೇ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಗಾಗಿ ಜೋಕೋವಿಕ್ ತಮ್ಮ ಅಭಿಯಾನ ಪ್ರಾರಂಭಿಸಲಿದ್ದಾರೆ. ಅವರು 3 ಬಾರಿಯ ಚಾಂಪಿಯನ್ 3ನೇ ಶ್ರೇಯಾಂಕಿತ ಕೋರ್ಟ್ ಫಿಲಿಪ್ ಚಾರ್ಟಿಯರ್ನಲ್ಲಿ ರಾತ್ರಿ ಸೆಷನ್ನಲ್ಲಿ ಫ್ರೆಂಚ್ ಬಿಗ್ ಸರ್ವರ್ ಜಿಯೋವಾನಿ ಎಪೆನ್ಶಿ ಪೆರಿಕಾರ್ಡ್ ವಿರುದ್ದ ಆರಂಭಿಕ ಪಂದ್ಯವನ್ನು ಆಡಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅಮೆರಿಕ ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಹೊಂದಿವೆ, ಕೇಂದ್ರ ಸಚಿವ ಡಾ ಎಸ್ ಜಯಶಂಕರ್. ಎಬೋಲಾ ವೈರಸ್ ತುರ್ತು ಪರಿಸ್ಥಿತಿ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಉಗಾಂಡ, ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣ ತಪ್ಪಿಸಲು ಕೇಂದ್ರ ಸರ್ಕಾರ ಭಾರತೀಯ ನಾಗರಿಕರಿಗೆ ಸೂಚನೆ. ಮಿಜೋರಂನಲ್ಲಿ ನಾಳೆ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿರುವ ಸಚಿವ ರಾಜೀವ್ ರಂಜನ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಚೌಕಬಾರ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಚೈತ್ರ ಹೆಚ್ಜಿ ಹಾಗೂ ವ್ಯಾಸರಾಜ್ ಸೊಸ್ಲೆ. ವಿಕ್ರಮ್ ಸೂರ್ಯ ಹಾಗೂ ಆಲ್ ಓಕೆ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅಶ್ವಿನ್ ಪಿ ಕುಮಾರ್.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ರಾಮ್ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಸೌಮ್ಯ ರಾವ್. ಯೋಗರಾಜ್ ಭಟ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 10ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ವಾಗೀಶ್ವರಿ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ವಾಸುದೇವ.
4: ಮಾಹಿಷ್ಮತಿಯ ರಾಜ ನೀಲಧ್ವಜನನ್ನ ಗೆದ್ದು ಅವನ ಸೈನ್ಯವನ್ನು ಸೇರಿಕೊಂಡಿರತಕ್ಕಂಥ ಅರ್ಜುನ ಸೇನೆಯೊಂದಿಗೆ ಬರ್ತಾ ಇದ್ದಾನೆ. ಕುದುರೆಯನ್ನ ಮುಂದಿಟ್ಟುಕೊಂಡು ಕುದುರೆ ಎಲ್ಲಿ ಹೋಯಿತೋ ಅಲ್ಲಿ ಬರ್ತಾ ಇದೆ ಅರ್ಜುನನ ಆ ಸೈನ್ಯ. ವಿಂಧ್ಯಾದ್ರಿಯ ತಪ್ಪಲಿಗೆ ಸೈನ್ಯ ಬರ್ತಾ ಇದೆ. ಆ ವಿಂಧ್ಯ ಪರ್ವತದ ಕಾಡು ಹೇಗಿದೆ, ಎಲ್ಲ ರೀತಿಯಲ್ಲೂ ಕೂಡ ಆಶ್ಚರ್ಯವೇ ತುಂಬಿಕೊಂಡಿರತಕ್ಕಂತಹ ಆ ಅಚಲೇಂದ್ರ ಕಣ್ಣಿಗೆ ತೋರ್ತಾ ಇದೆ.

ಎಷ್ಟು ಅನುಪ್ರಾಸವನ್ನು ಹೇಳಿದರೂ ಕವಿಗೆ ತೃಪ್ತಿಯೇ ಇಲ್ಲ. ಶೃಂಗಮಯ, ಶಿಲಾಸಂಗಮಯ, ಮಾತಂಗಮಯ, ಭುಜಂಗಮಯ, ಪ್ಲವಂಗಮಯ, ಸಾರಂಗಮಯ, ಸಿಂಗಮಯ ಅಂಥೇಳಿ ಆ ಅನುಸ್ವಾರದೊಂದಿಗೆ ಗಕಾರವನ್ನು ಕವಿ ಚೆನ್ನಾಗಿ ಅನುವರ್ತನೆ ಮಾಡಿದ್ದಾನೆ. ಶೃಂಗಮಯ ಉನ್ನತವಾದ ಶೃಂಗಗಳಿಂದ ಕೂಡಿದೆ, ಶಿಲಾಸಂಗಮಯ ಎಲ್ಲ ಕಡೆಯಲ್ಲೂ ಬಂಡೆಗಳು ಬೆಟ್ಟದ ಸೊಡರುಗಳಲ್ಲಿ ತುಂಬಿಕೊಂಡಿದೆ, ಹಾಗೆ ಮಾತಂಗಮಯ ಆನೆಗಳು ತುಂಬಿಕೊಂಡಿದೆ, ಭುಜಂಗಗಳು ಅಂತಂದರೆ ಹಾವುಗಳಿದೆ, ಲವಂಗಮಯ ಪ್ಲವಂಗಮಯ ಲವಂಗದ ಎಲೆಗಳಿಂದ ಆ ಒಂದು ಬಳ್ಳಿಗಳಿಂದ ಕೂಡಿರತಕ್ಕಂಥದ್ದು, ಸಾರಂಗಮಯ ಸಾರಂಗ ಜಿಂಕೆಗಳು ಅಲ್ಲಿ ತುಂಬಿಕೊಂಡ್ಬಿಟ್ಟಿದೆ, ಸಿಂಹಗಳಿದೆ, ಭೃಂಗಮಯ ಅಂದರೆ ದುಂಬಿಗಳಿದೆ, ವಿಹಂಗಮಯ ಅಂದರೆ ಪಕ್ಷಿಗಳಿದೆ. ಈ ರೀತಿಯಲ್ಲಿ ಕಂಗಳಿಗೆ ಒಪ್ಪತಾ ಇರತಕ್ಕಂತಹ ಕಾಡಿನಲ್ಲಿ ಅಮರಿಯರ ಅನಂಗಮಯ ಕೇಳಿಗಳ ದೇವತೆಗಳ ಸ್ತ್ರೀಯರು ದೇವತೆಗಳು ಬಂದುಬಿಟ್ಟು ಅಲ್ಲಿ ಮನ್ಮಥರ ಕೇಳಿಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸಂತೋಷದಲ್ಲಿ ಕಾಲವನ್ನು ಕಳೆಯತಕ್ಕಂತಹ ಪ್ರದೇಶ ಅದಾಗಿದೆ ಅಂಥೇಳಿ ಕವಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ.

ಮೇಘಗಳು ಈ ಪರ್ವತದ ಶಿಖರಗಳ ಮೇಲೆ ಅನೇಕ ವರ್ಷಗಳಿಂದ ನೀರನ್ನು ಸುರಿತಾ ಇದೆ. ಅದಕ್ಕೆ ಪ್ರತ್ಯುಪಕಾರವನ್ನು ಮಾಡ್ತೇನೆ, ನಾನು ಈಗ ಮೃದ್ಬಿಂದುಗಳನ್ನು ಮೇಲಕ್ಕೆ ಕಳಿಸ್ಬಿಡ್ತೀನಿ ಊರ್ಧ್ವಮುಖವಾಗಿ ಅಂತ ಹೇಳುವ ಹಾಗೆ ರಜದ ಸೋನೆ ಸೂಸ್ತಾ ಇದೆ ಅಂತ. ಆ ಅರ್ಜುನನ ಸೈನ್ಯದ ಕಾಲಿನಿಂದ ಎದ್ದಿರತಕ್ಕಂತಹ ಧೂಳಿ ಮೇಲ್ಮುಖವಾಗಿ ಚಿಮ್ಮುತ್ತಾ ಆಕಾಶವೆಲ್ಲ ಧೂಳಿನಿಂದ ತುಂಬಿಕೊಂಡ್ಬಿಡ್ತು. ಇದೇನಾದರೂ ಮೇಲ್ಮುಖವಾಗಿ ಇಲ್ಲಿರ್ತಕ್ಕಂಥ ನೀರಿನ ಬಿಂದುಗಳನ್ನು ಮತ್ತೆ ಮೋಡಕ್ಕೆ ಸೇರಿಸ್ತಾ ಇದೆಯೋ ಅನ್ನುವ ಹಾಗೆ ಕಾಣ್ತಾ ಇದೆ. ಅಲ್ಲಿರ್ತಕ್ಕಂತಹ ತರು, ಗುಲ್ಮ, ಲತೆ, ಮೃಗ, ಪಕ್ಷಿ, ಕ್ರಿಮಿ, ಕೀಟ, ಗೊಹೆ, ಮರಡಿ, ಪಳ್ಳ, ಜರಿ, ಜಲುಗು, ಗರಹ, ಗಹನ, ಗಹ್ವರ ಏನೇನಿದೆ ಆ ಪರ್ವತದಲ್ಲಿ ಅದೆಲ್ಲವೂ ಕೂಡ ಧೂಳಿನಿಂದ ತುಂಬಿಕೊಂಡು ಹೋಗ್ಬಿಡ್ತು. ಅರ್ಜುನನ ಆ ಸೈನ್ಯದ ಪಾದಧೂಳಿ ಮೇಲಕ್ಕೆ ಎದ್ದುಬಿಟ್ಟು

ಹರಿಯ ಸೇವಕರ ಬರವಂ ಕಾಣುತ್ತಾ ವಿಂಧ್ಯಗಿರಿಯ ದುರ್ಮಾರ್ಗಮಂ ಸನ್ಮಾರ್ಗಮಾಯಿತು. ಯಾಕೆಂದರೆ ಆ ದುರ್ಭೇದ್ಯವಾಗಿರ್ತಕ್ಕಂತಹ ವಿಂಧ್ಯಾಟವಿ ಅದು, ವಿಂಧ್ಯ ಪರ್ವತದ ತಪ್ಪಲಿನ ಕಾಡು ಯಾರಿಗೂ ಕೂಡ ಅಪ್ರವೇಶ್ಯವಾಗಿ ಬಿಟ್ಟಿತ್ತು. ಯಾವಾಗ ಅರ್ಜುನನ ಸೈನ್ಯ ಕಾಡಿನಲ್ಲಿ ಪ್ರವೇಶ ಮಾಡ್ತೋ, ಆನೆ ನಡೆದುದೆ ಮಾರ್ಗಂಗಡ ಅಂತ ಹೇಳುವ ಹಾಗೆ ಸೈನ್ಯ ನಡೆದಲ್ಲೇ ದಾರಿಯಾಗಿಬಿಡ್ತು. ಎಲ್ಲೆಲ್ಲಿ ನೋಡಿದರೂ ಕೂಡ ಮಾರ್ಗಗಳು ಹೋಗತಕ್ಕಂಥದ್ದು. ಆ ದುರ್ಮಾರ್ಗಮಂ

ಸನ್ಮಾರ್ಗವಾಯಿತು ಅಂತ. ಒಂದು ಹರಿಯ ಸೇವಕರು, ಹರಿ ಅಂತಂದರೆ ಆ ಭಗವಂತ ವಿಷ್ಣುವಿನ ಅನುಜ್ಞೆಯಿಂದ ಕೃಷ್ಣನ ಅನುಜ್ಞೆಯಿಂದ ಬಂದಿರತಕ್ಕಂಥ ಸೈನ್ಯ. ಹರಿಸೇವಕರು ಬಂದಿದ್ದರಿಂದಲೇ ದುರ್ಮಾರ್ಗ ಸನ್ಮಾರ್ಗವಾಗಿಬಿಡ್ತು, ಕಾಡೆಲ್ಲ ಧ್ವಂಸವಾಗಿ ಹೋಗ್ಬಿಡ್ತು. ಎಲ್ಲೆಲ್ಲಿ ನೋಡಿದರೂ ಕೂಡ ಮುರಿದು ಬಿದ್ದಿರತಕ್ಕಂತಹ ಮರಗಳು, ಆನೆಗಳು ಎಳೆದು ಹಾಕಿರ್ತಕ್ಕಂತಹ ಆ ಕಾಡಿನ ಗಿಡಬಳ್ಳಿಗಳು ಎಲ್ಲವೂ ಕೂಡ ಸೇರಿ ಆ ಕಾಡು ನುಚ್ಚು ನೂರಾಗಿಬಿಡ್ತು. ಎಲ್ಲ ಕಡೆಯಲ್ಲೂ ಕೂಡ ಬೆಳಕಾಗಿಬಿಡ್ತು. ಬಹುಶಃ ಇದು ಕಾಡಿನಲ್ಲಿರ್ತಕ್ಕಂತಹ ವಿಕೃತಿ ಹೋಗಿಬಿಟ್ಟು ಇದು ಜ್ಞಾನವೇ ಬಂದುಬಿಡ್ತೋ ಏನೋ, ಹರಿ ಪ್ರವೇಶವಾಗದೇ ಇದ್ದರೂ ಕೂಡ ಇದು ವಿಷ್ಣು ಪದವಾಗಿಬಿಡ್ತು, ವಿಷ್ಣುವಿನ ಸ್ಥಾನವಾಗಿಬಿಡ್ತು ಅನ್ನುವ ಹಾಗೆ ಕಾಣ್ತಾ ಇದೆ. ಅಂತಹ ಕಾಡನ್ನು ಕುದುರೆ ಪ್ರವೇಶ ಮಾಡಿದೆ.

ಈ ರೀತಿ ಸೈನ್ಯದೊಂದಿಗೆ ಬರ್ತಾ ಇರತಕ್ಕಂತಹ ಕುದುರೆ ಒಂದು ವಿಸ್ತಾರವಾಗಿರ್ತಕ್ಕಂತಹ ವಿಶಾಲವಾದ ಶಿಲೆ ಇರತಕ್ಕಂತಹ ಪ್ರದೇಶಕ್ಕೆ ಬಂದುಬಿಡ್ತು. ಯೋಜನ ಅಗಲ ಇರತಕ್ಕಂತಹ ವಿಸ್ತಾರವಾಗಿರ್ತಕ್ಕಂಥ ಒಂದು ಬಂಡೆಯನ್ನು ನೋಡ್ತು ಕುದುರೆಗೆ ಖುಷಿಯಾಗ್ಬಿಡ್ತಂತೆ, ಸಂತೋಷವಾಯಿತು. ಬರೇ ಗಿಡ ಬಳ್ಳಿಗಳಿಂದ ತುಂಬಿರತಕ್ಕಂತಹ ಅರಣ್ಯ ಪ್ರದೇಶದಲ್ಲಿ ಆ ಮುಳ್ಳು ಆ ಕಲ್ಲುಗಳಲ್ಲಿ ನಡೆದುಕೊಂಡು ಬಂದಿತ್ತು. ಈ ವಿಸ್ತಾರವಾದ ಶಿಲೆಯನ್ನು ನೋಡಿದ ಕೂಡಲೇ ಅದರ ಮೇಲೆ ನಾನು ಹೊರಳದಪೇನೆಂದು ಅದರ ಮೇಲೆ ಹೊರಳಾಡ್ತೇನೆ, ಸಂತೋಷ ಪಡ್ತೇನೆ ಅಂಥೇಳಿ ಓಡಿ ಬಂತು ಕುದುರೆ. ವಿಸ್ತಾರವಾಗಿರ್ತಕ್ಕಂತಹ ಶಿಲೆಯ ಮೇಲೆ ಬಂದು ನಿಂತ್ಕೊಳ್ತು. ಬಂದು ಅಡರ್ಧ ಕಲ್ಲ ಮೇಲೆ ಹರಿ ಕಾಲಿಟ್ಟುದು, ಅದರ ಮೇಲೆ ಕಾಲಿಟ್ಟಿದೆ ಇವತ್ತೊಂದು ಅದ್ಭುತವಾಗುತ್ತೆ ಅಂತ ಕವಿ ಹೇಳ್ತಾ ಇದ್ದಾನೆ. ಅಂದು ಹರಿ ಮೆಟ್ಟಿದೊಡೆ, ಹರಿ ಅವತಾರವಾಗಿರ್ತಕ್ಕಂತಹ ಶ್ರೀ ರಾಮಚಂದ್ರ ತುಳಿದಾಗ ಕಲ್ಲು ಅಹಲ್ಯೆಯಾದಂತೆ ಇವತ್ತೂ ಕೂಡ ಏನೋ ಒಂದು ವಿಶೇಷವಾಗುತ್ತೆ, ಒಂದು ಅದ್ಭುತ ನಡೆಯುತ್ತೆ ಅಂಥೇಳಿ ಕವಿ ಹೇಳ್ತಾ ಇದ್ದಾನೆ. ಏನು ಅದ್ಭುತವಾಯಿತು ಮಹೀಪಾಲ ಜನಮೇಜಯ ಮಹಾರಾಜ ಕೇಳು ಅಂಥೇಳಿ ಜೈಮಿನಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ.

ಏನು ಅದ್ಭುತವಾಯಿತು. ಆ ಶಿಲೆಯ ಮೇಲೆ ಕಾಲಿಟ್ಟ ಕೂಡಲೇ ಕುದುರೆಯ ಕಾಲುಗಳು ಹಾಗೆ ಅಂಟ್ಕೊಂಡ್ಬಿಟ್ಟಿದೆ, ಕೀಲಿಸಿತು, ಕೀಲು ಹಾಕ್ಕೊಂಡು ಹಾಗೆ ನಿಂತ್ಕೊಂಡೇ ಬಿಡ್ತು. ಕುದುರೆ ಹಾಗೆ ನಿಂತ್ಕೊಂಡಿದೆ, ಸಮತಟ್ಟಾದ ಜಾಗದಲ್ಲಿ ಕುದುರೆಗಳ ಕಾಲು ಅಲ್ಲೇ ಸೇರಿ ಹೋಗಿಬಿಟ್ಟಿದೆ. ಕುದುರೆ ಹೇಗೆ ನಿಂತ್ಕೊಂಡ್ಬಿಡ್ತು ಅಂಥೇಳಿ ಕವಿ ಹೇಳ್ತಾ ಇದ್ದಾನೆ. ದರಿದ್ರನ ಮನೋರಥದಂತೆ, ದರಿದ್ರ ಏನಾದರೂ ಬಯಸಿದರೆ ಅವನ ಆಸೆ ಎಲ್ಲಿ ಹೋಗುತ್ತೆ? ಅಲ್ಲೇ ಇರುತ್ತೆ. ಆಸೆ ಮುಂದಕ್ಕೆ ಹೋಗೋದಿಲ್ಲ. ಆಸೆಗೆ ಏನಾದರೂ ಮಾರ್ಗ ಇದ್ದರೆ ಆಸೆ ಮುಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಹೋಗಲೇ ಇಲ್ಲ. ಹಾಗೆ ಕುದುರೆ ನಿಂತ್ಕೊಂಡ್ಬಿಟ್ಟಿದೆ. ಮಣ್ಣಿನಲ್ಲೋ ಲೋಹದಲ್ಲೋ ಮಾಡಿರ್ತಕ್ಕಂತಹ ಗೊಂಬೆಯಂತೆ ನಿಂತ್ಕೊಂಡ್ಬಿಟ್ಟಿದೆ ಕುದುರೆ. ವಿಸ್ತಾರವಾಗಿರ್ತಕ್ಕಂಥ ಶಿಲೆಯ ಮೇಲೆ ಚಂದ್ರನಲ್ಲಿರ್ತಕ್ಕಂತಹ ಆ ಮೃಗದ ಗುರುತಿನಂತೆ ಕಾಣ್ತಾ ಇದೆ. ಅದರಲ್ಲಿ ಯಾವುದೇ ಅಲುಗಾಟವಿಲ್ಲ. ಗಾಳಿಯನ್ನು ಮೀರಿ ನಡೆಯತಕ್ಕಂತಹ ಕುದುರೆ ಹೀಗಾಗ್ಬಿಡ್ತಲ್ಲ.

0: ವೇಗವಾಗಿ ಬರ್ತಾ ಇದ್ದಂತಹ ಕುದುರೆಗೆ ಏನಾಗ್ಬಿಡ್ತು, ಕಾಲ್ಗಳಂ ಕೀಳಲಾರದೆ ನಿಂದುದು. ಇಳೆಯೋಳು ಏನು ಅಚ್ಚರಿ ಇದು, ಕಾಲನ್ನು ಎತ್ತೋದಕ್ಕೆ ಆಗ್ತಾ ಇಲ್ಲ, ನಿಂತ್ಕೊಂಡ್ಬಿಟ್ಟಿದೆ ಅಂಥೇಳಿ ಕುದುರೆಯನ್ನು ಕಾಯ್ತಾ ಇದ್ದಂತಹ ಚರರು ಬಂದು ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ಈ ರೀತಿ ಆಗ್ಬಿಟ್ಟಿದೆ, ಕುದುರೆ ನಿಂತುಬಿಡ್ತು ಆ ಬಂಡೆಯ ಮೇಲೆ ಹೋಗ್ಬಿಟ್ಟು ಅಂತಂದಾಗ ವಿಸ್ಮಿತನಾಗ್ಬಿಟ್ಟ. ಏನಿದು ಆಶ್ಚರ್ಯ ಇದು, ಕುದುರೆ ಒಂದು ಬಂಡೆಯಲ್ಲಿ ಒಂದು ಕೊರಕಲಿದೆ, ಒಂದು ಸೀಳಿದೆ, ಅದರಲ್ಲಿ ಸಿಕ್ಕಿಬಿತ್ತು ಅಂತಂದರೆ ಆಶ್ಚರ್ಯವಿಲ್ಲ. ಬರೇ ಸಮತಟ್ಟಾಗಿರ್ತಕ್ಕಂತಹ ಬಂಡೆಯ ಮೇಲೆ ಕುದುರೆ ನಿಂತುಬಿಟ್ಟಿದೆ ಅಂದರೆ ಏನು, ಆ ವಿಸ್ಮಯವಾಗಿ ವಿಸ್ಮಿತನಾಗ್ಬಿಟ್ಟು ಬಂದು ನೋಡ್ತಾ ಇದ್ದಾನೆ ಅರ್ಜುನ. ನೋಡಿ ಆಳುಗಳನ್ನು ಕರೆದ, ಚಾವಟಿಯಿಂದ ಹೊಡೀರಿ ಕುದುರೆಗೆ, ಜೋರಾಗಿ ಶಬ್ದವನ್ನು ಮಾಡಿ, ನಗಾರಿಗಳನ್ನು ನುಡಿಸಿ ಅಂತೇಳಿ ಹೇಳಿದ. ಏನು ಮಾಡಿದರೂ ಕೂಡ ವಜ್ರಲೇಪವಾದುದು, ವಜ್ರಲೇಪದಂತೆ ಅದು ಕೂತ್ಕೊಂಡ್ಬಿಟ್ಟಿದೆ. ಆ ಕುದುರೆ ಕಲ್ಲಿನಲ್ಲಿ ಸಿಕ್ಕಿ ಅಲುಗಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅರ್ಜುನ ಯೋಚನೆಯನ್ನು ಮಾಡ್ತಾ ಇದ್ದಾನೆ.
1: ಬಳಿಕ ಚಿ

0: ಈ ರೀತಿ ಇದ್ದಕ್ಕಿದ್ದ ಹಾಗೆ ಕುದುರೆ ನಿಲ್ಲಬೇಕಾದ್ರೆ ಇದು ಯಾರಾದರೂ ಮಹಾತ್ಮರ ಶಾಪ ಇರಬಹುದೇ? ಇಲ್ಲದೇ ಇದ್ರೆ ಹೀಗಾಗೋದಕ್ಕೆ ಸಾಧ್ಯವಿಲ್ಲ. ಮುಳಿದ ಮುನಿಪನ ಶಾಪಮಾಗಬೇಕು, ಯಾವನೋ ಋಷಿ ಶಾಪವನ್ನು ಕೊಟ್ಟಿರಬೇಕು. ಬೇಗ ಹೋಗಿ ಈ ವನಪ್ರದೇಶದಲ್ಲಿ, ಯಾಕೆಂದರೆ ನಮ್ಮ ಸೈನ್ಯ ನುಗ್ಗಿಬಿಟ್ಟಿದೆ. ನಮ್ಮ ನುಗ್ಗಿರ್ತಕ್ಕಂತಹ ಸೈನ್ಯದ ಈ ಹಾವಳಿಯನ್ನು ತಡೆಯೋದಕ್ಕೆ ಸಾಧ್ಯವಿಲ್ಲದೆ ಋಷಿಯಾಗಿರ್ತಕ್ಕಂಥವನು ಯಾವನೋ ಶಾಪವನ್ನು ಕೊಟ್ಟಿರಬೇಕು. ಬೇಗ ಹುಡುಕಿ ಈ ವನಪ್ರದೇಶದಲ್ಲಿ ಯಾವುದೋ ಆಶ್ರಮ ಇರಬಹುದು, ಆಶ್ರಮಗಳು ಉಂಟೆ ನೋಡಿ ಅಂತಂದಾಗ ಚರರು ಓಡೋಡಿ ಹೋದರು ಕುದುರೆಗಳ ಮೇಲೆ. ಸುತ್ತಲೂ ಕೂಡ ನೋಡಿ ಅರ್ಜುನನಿಗೆ ಬಂದು ಬಿನ್ನಹ ಮಾಡಿದರು, ಮಹಾರಾಜ ಸಮೀಪದಲ್ಲೇ ಒಂದು ಆಶ್ರಮ ಮಂಡಲ ಇದೆ, ಅನೇಕ ಆಶ್ರಮಗಳಿದೆ ಅಂತ ಹೇಳಿದಾಗ ಅರ್ಜುನ ಬೇಗನೆ ಸಾಲ್ವ, ನರೇಶ, ಪ್ರದ್ಯುಮ್ನ, ವೃಷಕೇತು, ಯೌವನಾಶ್ವ, ನೀಲಧ್ವಜ ಇವರೆಲ್ಲರನ್ನು ಕೂಡ ಕರೆದುಕೊಂಡು ಆಶ್ರಮದ ಬಳಿಗೆ ಬರ್ತಾ ಇದ್ದಾನೆ. ಆಶ್ರಮವನ್ನು ಕವಿ ವರ್ಣನೆ ಮಾಡ್ತಾ ಇದ್ದಾನೆ.
1: ವೆಗ್ಗಳಿಸರು ಇನ ಚಂದ್ರ ಪವನ ಶಿಖ

0: സാലെ പെച്ചു തഗ്ഗു ശീതോഷ്ണ സുഖ ദുഃഖങ്ങളൊകയതെ ആശ്രമവന്തു മുന്തെ സെതുദു.
1: ಅರ್ಜುನ, ಪ್ರದ್ಯುಮ್ನ, ವೃಷಕೇತು ಮುಂತಾದವರು ಆಶ್ರಮವನ್ನು ನೋಡ್ತಾ ಇದ್ದಾರೆ. ಆ ಆಶ್ರಮ ಹೇಗೆ ಕಾಣ್ತಾ ಇದೆ ಅಂತಂದರೆ, ಇದರ ಮುಂದೆ ಈ ಆಶ್ರಮದ ಕಾಂತಿಯ ಮುಂದೆ ಸೂರ್ಯ ಇರಬಹುದು, ಅಗ್ನಿ ಇರಬಹುದು, ಚಂದ್ರ, ಎಲ್ಲರೂ ಕೂಡ ಕಾಂತಿಯನ್ನು ಕಳ್ಕೊಂಡ್ಬಿಟ್ರು ಅಂತ. ಅಂದರೆ ಅದರ ಎಲ್ಲರ ಕಾಂತಿಯನ್ನು ಕೂಡ ಮೀರಿಸಿರ್ತಕ್ಕಂತಹ ಒಂದು ಕಾಂತಿ ಈ ಆಶ್ರಮದಿಂದ ಬರ್ತಾ ಇದೆ. ಎಲ್ಲ ಮೃಗ ಪಕ್ಷಿಗಳು ಕೂಡ ತಮ್ಮ ವೈರವನ್ನು ಕಳೆದುಕೊಂಡು

0: ಅನ್ಯೋನ್ಯವಾಗಿರ್ತಕ್ಕಂಥ ಸ್ನೇಹದಿಂದ ಅಲ್ಲಿ ಬಾಳುವೆಯನ್ನು ಮಾಡ್ತಾ ಇದೆ. ಎಲ್ಲ ಮರಗಳು ಕೂಡ ಮಗ್, ಅಲರ್, ಕಾಯಿ, ಪಣ್, ತಳಿರ್ಗಳು ಎಲ್ಲವನ್ನು ಕೂಡ ಎಲ್ಲ ಕಾಲದಲ್ಲೂ ಕೂಡ ಕೊಡ್ತಾ ಇದೆ. ಯಾವ ಹಣ್ಣು ಬೇಕೋ ಎಲ್ಲ ಕಾಲದಲ್ಲೂ, ಸರ್ವರ್ತು ಫಲಪುಷ್ಪಾಣಿ ಅಂತ. ಕೆಲವು ಋತುಗಳಲ್ಲಿ ಕೆಲವು ಮರಗಳು ಹಣ್ಣನ್ನು ಬಿಡುತ್ತೆ, ಕೆಲವು ಕಾಯಿಗಳನ್ನು ಬಿಡುತ್ತೆ, ಆದರೆ ಈ ಎಲ್ಲ ಮರಗಳು ಎಲ್ಲ ಋತುಗಳಲ್ಲೂ ಕೂಡ ಬೇಕಾಗಿರ್ತಕ್ಕಂಥ ಹಣ್ಣು ಹಂಪಲಗಳನ್ನು ಕೊಡ್ತಾ ಇದೆ. ಇಲ್ಲಿರ್ತಕ್ಕಂತಹ ಮರಗಳು ಆ ಸ್ವರ್ಗದಲ್ಲಿರ್ತಕ್ಕಂತಹ ಕಲ್ಪವೃಕ್ಷದಂತೆ ಕೇಳಿದ್ದನ್ನು ಕೊಡುತ್ತೆ ಅಂತ ಆ ರೀತಿಯಲ್ಲಿ ಕವಿ ಹೇಳ್ತಾ ಇದ್ದಾನೆ. ಆ ಒಂದು ಆಶ್ರಮದ ಸಂಪತ್ತು ಎಷ್ಟಿದೆ ಅಂತಂದರೆ ವರ್ಣನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಬಹುಶಃ ಎಲ್ಲ ಋತುಗಳು ಕೂಡ ಸುಗ್ಗಿಯೇ ಇಲ್ಲಿ ಅಂತ. ಒಂದೊಂದು ಋತು ಸುಗ್ಗಿಯಾಗುತ್ತೆ ಅಂತ. ನಮ್ಮ ವಸಂತ ಋತು ಬಂದಾಗ ಇದು ಚೈತ್ರ ಮಾಸ, ವಸಂತ ಋತು ಇಲ್ಲಿ ಚಿಗುರಬೇಕು, ಆನಂತರ ಕಾಯಾಗಬೇಕು, ಹಣ್ಣಾಗಬೇಕು ಅಂತ ನಿಯಮ ಇದೆ. ಆದರೆ ಇಲ್ಲಿರ್ತಕ್ಕಂತಹ ಮರಗಳನ್ನು, ಗಿಡಗಳನ್ನು, ಇಲ್ಲಿರ್ತಕ್ಕಂಥ ಪ್ರಕೃತಿಯನ್ನು ನೋಡಿದಾಗ ಎಲ್ಲ ಋತುಗಳು ಕೂಡ ಸುಗ್ಗಿ, ಕೇಳಿದ್ದನ್ನು ಕೊಡತಕ್ಕಂಥದ್ದು ಸುಗ್ಗಿಯೇ ಆಗಿ ಹೋಗಿಬಿಟ್ಟಿದೆ, ಸಂತೋಷದ ಸ್ಥಳವಾಗಿಬಿಟ್ಟಿದೆ ಇಲ್ಲಿರ್ತಕ್ಕಂತಹ ಜಾಗದಲ್ಲಿ. ಸಮಸ್ಥಿತಿಯಂತೆ, ಕೃತಯುಗದಂತೆ ಎಲ್ಲವೂ ಕೂಡ ಎಲ್ಲ ಕಾಲದಲ್ಲೂ ಕೂಡ ಸಂತೋಷಮಯವಾಗಿದೆ. ಅಂತಹ ಆಶ್ರಮವನ್ನು ನೋಡ್ತಾ ಇದ್ದಾರೆ.
1: ವೇದ ಶಾಸ್ತ್ರಾಗಮ ಸ್ಮೃತಿ ಪುರಾಣಾವಳಿಯ ನೋದಿಸುವ ಕುಶ

ವೇದ, ಶಾಸ್ತ್ರ, ಆಗಮ, ಸ್ಮೃತಿ, ಪುರಾಣಗಳು ಎಲ್ಲ ಕಡೆಯಲ್ಲೂ ಕೂಡ ಓದಿಸ್ತಾ ಇದ್ದಾರಂತೆ. ಅನೇಕ ನೂರಾರು ಜನ ಶಿಷ್ಯರನ್ನು ಇಟ್ಕೊಂಡು ಎಲ್ಲರಿಗೂ ಕೂಡ ವೇದಾದಿಗಳನ್ನು ಹೇಳಿಕೊಡ್ತಾ ಇದ್ದಾರೆ, ಓದಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಕುಶ ಸಮಿತ್ತುಗಳು ಪುಷ್ಪ ಫಲ ಮೂಲಗಳನ್ನು ಅಲ್ಲಿ ಯಜ್ಞಗಳಿಗೋಸ್ಕರವಾಗಿ ಮಾಡತಕ್ಕಂತಹ ದೇವತಾರಾಧನೆಗಳಿಗೋಸ್ಕರವಾಗಿ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ಜಪ, ತಪಸ್ಸು, ಅಗ್ನಿಹೋತ್ರ ಎಲ್ಲವನ್ನು ಕೂಡ ಕಾಲಕಾಲಕ್ಕೆ ಮಾಡ್ತಾ ಇರತಕ್ಕಂಥವರು. ರವಿ ನಮಸ್ಕಾರ, ಸೂರ್ಯ ನಮಸ್ಕಾರ ಹಾಗೂ ಹರಿಹರ ಸಮಾರಾಧನೆಗಳನ್ನು ಅರ್ಚನೆಗಳನ್ನು ಮಾಡ್ತಾ ಇರತಕ್ಕಂಥವರು. ಜೊತೆಗೆ ಇದರ ನಡುವೆಯೂ ಕೂಡ ಬಂದಿರತಕ್ಕಂಥ ಅತಿಥಿಗಳನ್ನು ಅತ್ಯಂತ ಪ್ರೇಮದಿಂದ ಪ್ರೀತಿಯಿಂದ ಆಧರಿಸ್ತಾ ಇರತಕ್ಕಂತಹ ಒಂದು ವರ್ಗ ಋಷಿಗಳು ಅವರೆಲ್ಲರನ್ನೂ ಕೂಡ ನೋಡ್ತಾ ಇದ್ದಾರೆ.

ಆ ಆಶ್ರಮದ ಪ್ರಧಾನರಾಗಿರ್ತಕ್ಕಂತಹ ಸೌಭರಿ ಮಹರ್ಷಿಗಳು ಅಂಥೇಳಿ ಅವರ ಆಶ್ರಮಕ್ಕೆ ಅರ್ಜುನಾದಿಗಳು ಬಂದಿದ್ದಾರೆ. ಬಂದು ನೋಡಿದರೆ ಹೇಗೆ ಕಾಣ್ತಾ ಇದ್ದಾರೆ ಅಂತ. ಆ ಋಷಿಗಳು ಸುಡದಿರ್ದ ಪಾವಕನು ಅಗ್ನಿಯಂತೆ ಗೋಚರವಾಗ್ತಾ ಇದ್ದಾರೆ. ಅಗ್ನಿ ಸುಟ್ಟರೆ ಈ ಋಷಿ ಅನ್ನತಕ್ಕಂಥ ಅಗ್ನಿ ಸುಡೋದಿಲ್ಲ ಅಷ್ಟೇ, ಪಾವಕನಂತೆ ತೇಜಸ್ವಿಯಾಗಿದ್ದಾರೆ. ಬಿಸಿಮಾಣದ ರವಿಯೋ, 14 ಲೋಕಗಳನ್ನು ಬೆಳಗತಕ್ಕಂತಹ ಸೂರ್ಯ ಇವರಿರಬಹುದೇ ಅಂತಂದರೆ ಬಿಸಿ ಇಲ್ಲ, ಸಮೀಪ

ಹೋದರೂ ಕೂಡ ಅದು ತಂಪನ್ನು ಎರಿತಾ ಇದೆ, ಅವರ ಕಾಂತಿ ಬಿಸಿಯನ್ನು ಹೊಂದುತ್ತಾ ಇಲ್ಲ, ಅದರ ರವಿಯಂತೆ ತೇಜಸ್ವಿಯಾಗಿದ್ದಾರೆ. ತಂಪಿಡಿದ ಚಂದ್ರಮನು ಅಂತ ಚಂದ್ರನಂತೆ ಕಾಣ್ತಾ ಇದ್ದಾರೆ. ವಿಷಕಂಠನಾಗದಿಹ ಮೃಡನು ಅಂತ, ಇವನು ಮೃಡ, ಸಾಕ್ಷಾತ್ ಪರಮೇಶ್ವರನಂತೆ ಇದ್ದರೂ ಕೂಡ ವಿಷಕಂಠ ಅಲ್ಲ, ಕುತ್ತಿಗೆ ನೀಲಿಯಾಗಿಲ್ಲ, ವಿಷವನ್ನು ಕುಡಿದಿಲ್ಲ. ರಜಮಂ ಪೊರ್ಧ ತಂಬುಜಾಸನನು ಅಂತ, ಲೋಕದಲ್ಲಿ ರಜೋಗುಣದಿಂದ ಭೂಮಿಯಲ್ಲಿ ಅವತಾರ ಹುಟ್ಟುತ್ತಾರೆ, ಆದರೆ ಬ್ರಹ್ಮ ರಜಸ್ಸನ್ನು ಮೀರಿರತಕ್ಕಂಥ, ರಜೋಗುಣವನ್ನು ಮೀರಿರತಕ್ಕಂಥ ಬ್ರಹ್ಮನಂತೆ ಫಣಿತಲ್ಪದಲ್ಲಿ ಹಾವಿನ ಶೇಷನ ಆದಿತಲ್ಪದಲ್ಲಿ ಮಲಗದೇ ಇರತಕ್ಕಂತಹ ವಿಷ್ಣುವಂತೆ ಕಾಣ್ತಾ ಇರತಕ್ಕಂತಹ ಕಡು ತೇಜದೊಬ್ಬುಳಿಯೋ, ಇದೇನು ತೇಜಸ್ಸಿನ ಶೇಖರಣೆಯೋ ಅನ್ನುವ ಹಾಗೆ ಕಾಣ್ತಾ ಇದೆ. ಅಂತಹ ಶಾಂತಿಯ ಸ್ವರೂಪವೇ, ನಿಜಾಕಾರದಲ್ಲಿ ಶಾಂತಿಯ ಒಡಲಾಗಿರತಕ್ಕಂತಹ ಆ ಸೌಭರಿ ಮಹರ್ಷಿಯನ್ನು ಅರ್ಜುನ ಕಾಣ್ತಾ ಇದ್ದಾನೆ.

ಸೌಭರಿ ಮುನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದಾಗ ಪಾರ್ಥನನ್ನು ನೋಡಿದರು. ಸರ್ವಜ್ಞರು ಅವರು, ಭೂತ ಭವಿಷ್ಯದ ವರ್ತಮಾನಗಳನ್ನು ತಿಳಿದಲ್ಲೇ ಕರತಲಾಮಲಕವಾಗಿ ನೋಡ್ತಕ್ಕಂಥವರು. ಹಾಗಾಗಿ ಬಂದು ಕೂಡ ಅರ್ಜುನ ಬಂದಿದ್ದಾನೆ ಅಂತ ಗೊತ್ತಾಯಿತು. ಪಾರ್ಥ ಯಾತಕ್ಕೋಸ್ಕರ ಬಂದಿಯಪ್ಪ, ಏನು ಕುಶಲವೇ, ಧರ್ಮರಾಜ ಕುಶಲವೇ ಅಂತ ಹೇಳಿ ಕೇಳಿಬಿಟ್ಟು ಆನಂತರ ನೀನು ಬಂದ ಉದ್ದೇಶವೇನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಗ ಅರ್ಜುನ ಹೇಳ್ತಾನೆ, ಸ್ವಾಮಿ ನಮ್ಮ ಅಣ್ಣ ಧರ್ಮರಾಜ ಕುಲಗೋತ್ರವನ್ನು ಜ್ಞಾತಿ ವಧೆಯನ್ನು ಮಾಡಿಬಿಟ್ಟ, ಎಲ್ಲ ಬಂಧುಗಳನ್ನು ಕೂಡ ಕೊಲ್ಲಬೇಕಾಯಿತು. ಆ ಜ್ಞಾತಿ ವಧೆಯ ದೋಷವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ, ಆ ಪಾಪವನ್ನು ಕಳೆದುಕೊಳ್ಳೋದಕ್ಕೋಸ್ಕರವಾಗಿ ಅಶ್ವಮೇಧ ಯಾಗಕ್ಕೆ ತೊಡಗಿದ. ಆ ಕುದುರೆಯ ರಕ್ಷಣೆಗೆ, ಅಶ್ವಮೇಧದ ಕುದುರೆಯ ರಕ್ಷಣೆಗೆ ನನ್ನ ಕಳಿಸಿದ್ದಾನೆ. ನಾನು ಅದರೊಂದಿಗೆ ಬಂದೆ. ಈ ವಿಂಧ್ಯಾದ್ರಿಯ ತಪ್ಪಲಲ್ಲಿ ವಿಶಾಲವಾದ ಶಿಲೆಯ ಮೇಲೆ ಕುದುರೆ ಬಂತು, ಅದರ ಮೇಲೆ ನಿಂತ್ಕೊಂಡ್ಬಿಟ್ಟಿದೆ. ಅಲುಗಾಡೋಕ್ಕೆ ಸಾಧ್ಯವಿಲ್ಲದೆ ಅದು ನಿಂತ್ಕೊಂಡ್ಬಿಟ್ಟಿದೆ. ಈಗ ನೀವೇ ಅನುಗ್ರಹವನ್ನು ಮಾಡಬೇಕು.

0: ಆಗಬೇಕು, ನಮ್ಮನ್ನು ಉಳುಹಬೇಕು, ನಮ್ಮ ಯಜ್ಞ ಪೂರ್ಣವಾಗುವಂತೆ ಮಾಡಬೇಕು ತಾವು ಅಂತ ಹೇಳಿ ಹೇಳಿದಾಗ ಸೌಭರಿ ಮಹರ್ಷಿಗಳು ನಕ್ಕುಬಿಟ್ರಂತೆ. ಅರ್ಜುನ, 18 ಅಧ್ಯಾಯದ ಭಗವದ್ಗೀತೆಯನ್ನು ಕೃಷ್ಣ ಯುದ್ಧರಂಗದಲ್ಲಿ ನಿನಗೆ ಉಪದೇಶ ಮಾಡಿದರೂ ಕೂಡ ನಿನಗೆ ತಿಳುವಳಿಕೆ ಬರಲಿಲ್ಲ. ನಿನಗೆ ಈ ಒಂದು ಅಜ್ಞಾನ ಅಹಂಕಾರಗಳು ಅಳದೇ ಹೋಗಲಿಲ್ಲ. ನಿನಗೆ ನಾನು ಕೊಂದೆ, ನಾನು ನನಗೆ ಪಾಪ ಬಂದಿದೆ, ನಾನು ಆ ಪಾಪ ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಬಂದಿದ್ದೀಯಲ್ಲಪ್ಪ. ಜಗದೊಳ್ ಕೊಲ್ವರಾರ್ ಕಾವರಾರ್, ಕೊಲ್ಲತಕ್ಕಂಥವನು ಯಾರು? ಕಾಯುವವನು ಅವನೇ, ಕೊಲ್ಲುವವನು ಅವನೇ. ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ನಿಮ್ಮೊಂದಿಗೆ ಇದ್ದಾನೆ, ಆದರೆ ಅದನ್ನು ನೀವು ಅರಿಯಲಿಲ್ಲ. ನಿಮ್ಮ ಅಜ್ಞಾನಕ್ಕೆ ಏನು ಹೇಳೋಣ ಅಂತ ಹೇಳಿ ಹೇಳ್ತಾ ಇದ್ದಾರೆ.
1: ಇದುವರೆಗೆ ಲಕ್ಷ್ಮೀಶಿನ ಜೈಮಿನಿ ಭಾರತದಲ್ಲಿ 10ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ HL ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ HR ವಾಸುದೇವ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಮಹಾತ್ಮ, ನಿಮ್ಮ ಅನುಗ್ರಹವಿಲ್ಲದೆ ಶಿಲೆಯಲ್ಲಿ ನಿಂತ್ಕೊಂಡಿರತಕ್ಕಂತಹ ಕುದುರೆಯ ರಕ್ಷಣೆ ಸಾಧ್ಯವಿಲ್ಲ. ಅದನ್ನು ಬಿಡಿಸುವ ಬಗೆ ಹೇಗೆ? ನಿಮ್ಮ ಅನುಗ್ರಹದಿಂದ ಮಾತ್ರ ಅದು

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ನ್ಯಾಯ ನೀಡಿಕೆಯಲ್ಲಿ ಕರ್ನಾಟಕ ದೇಶದಲ್ಲೇ ಪ್ರಥಮ ಸ್ಥಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾರ್ವಜನಿಕ ವಲಯದ ಉದ್ಯಮಗಳ ಬಲವರ್ಧನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯಕ್ಕೆ ಮೊದಲ ಸ್ಥಾನ. ಬೆಂಗಳೂರಿನಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಅವರಿಂದ ಸರಣಿ ಸಭೆ. ಕರ್ನಾಟಕ ರಾಜ್ಯ ಇಂಡಿಯಾ ಜಸ್ಟಿಸ್ ವರದಿ 2025 ಪ್ರಕಾರ ನ್ಯಾಯ ನೀಡಿಕೆಯಲ್ಲಿ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಳೆದ 3 ವರ್ಷಗಳಲ್ಲಿ 44 ನೂತನ ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಲಾಗಿದೆ. ಎಡಿಜಿಪಿ ದರ್ಜೆಯ ಅಧಿಕಾರಿ ನೇತೃತ್ವದಲ್ಲಿ ಮಾದಕ ವಿರೋಧಿ ಕಾರ್ಯಪಡೆ ಸ್ಥಾಪನೆ ಮಾಡಿರುವುದಲ್ಲದೆ 56 ಹುದ್ದೆಗಳನ್ನು ಸೃಜಿಸುವ ಮೂಲಕ ಕಳೆದ 3 ವರ್ಷಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ 6372 ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಕೇಂದ್ರ ಸರ್ಕಾರವು ಸಾರ್ವಜನಿಕ ವಲಯದ ಉದ್ಯಮಗಳನ್ನು ಬಲಪಡಿಸಲು, ಸ್ಥಳೀಯ ಉತ್ಪಾದನೆಯನ್ನು ಉತ್ತೇಜಿಸಲು, ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ದೃಷ್ಟಿಕೋನವನ್ನು ಮುನ್ನಡೆಸಲು ಬದ್ದವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕೇರಳಂನ ಕಾಲಮಸ್ಸೇರಿಯ ಎಚ್ಎಂಟಿ ಮಿಷನ್ ಅಂಡ್ ಟೂಲ್ಸ್ ಕಾರ್ಖಾನೆಗೆ ಭೇಟಿ ನೀಡಿ ಮಾತನಾಡಿದ ಅವರು, ಎಚ್ಎಂಟಿಯಲ್ಲಿ ತಯಾರಾದ ಸ್ವದೇಶಿ ಮಿಷನ್ ಟೂಲ್ಸ್ಗಳನ್ನು ಅಂತಾರಾಷ್ಟೀಯ ಮಾರುಕಟ್ಟೆಗಳಿಗೆ ರಫ್ತು ಮಾಡುತ್ತಿರುವುದು ಭಾರತದ ಉತ್ಪಾದನಾ ವಲಯಕ್ಕೆ ಅತ್ಯಂತ ಹೆಮ್ಮೆಯ ಕ್ಷಣವಾಗಿದೆ. ಇದು ಭಾರತೀಯ ಇಂಜಿನಿಯರಿಂಗ್ ಶ್ರೇಷ್ಠತೆ ಮತ್ತು ತಾಂತ್ರಿಕ ಸಾಮರ್ಥ್ಯಕ್ಕೆ ಸಿಗುತ್ತಿರುವ ಜಾಗತಿಕ ಮನ್ನಣೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಿರ್ವಹಿಸುತ್ತಿರುವ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಮೊದಲ ಸ್ಥಾನದಲ್ಲಿರುವುದು ಇಡೀ ರಾಜ್ಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಾಮಾಜಿಕ ಜಾಲತಾಣದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕ ಕುಂದುಕೊರತೆಗಳ ಶೀಘ್ರ ಪರಿಹಾರ ಹಾಗೂ ಕಡತಗಳ ತ್ವರಿತ ವಿಲೇವಾರಿ ಸೇರಿದಂತೆ ವಿವಿಧ

0: ಮಾನದಂಡಗಳಲ್ಲಿ ಪ್ರಹ್ಲಾದ್ ಜೋಶಿಯವರ ನಾಯಕತ್ವದಲ್ಲಿ ಇಲಾಖೆಯು ಅತ್ಯುನ್ನತ ಸಾಧನೆಯ ಮೂಲಕ ಪ್ರಧಾನಿಯವರ ಗುಡ್ ಗವರ್ನೆನ್ಸ್ ದೂರದೃಷ್ಟಿಗೆ ಅವರು ಅತ್ಯಂತ ಸಕ್ರಿಯವಾಗಿ ಶಕ್ತಿ ತುಂಬುತ್ತಿರುವುದು ಅವರ ನುರಿತ ಆಡಳಿತ ಬದ್ಧತೆ ಮತ್ತು ನೇತೃತ್ವಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. 2026-27 ಸಾಲಿಗೆ ಕೈಮಗ್ಗ ಮತ್ತು ಜವಳಿ ತಂತ್ರಜ್ಞಾನದಲ್ಲಿ 3 ವರ್ಷದ ಡಿಪ್ಲೊಮಾ ಕೋರ್ಸ್ಗೆ ಪ್ರಥಮ ವರ್ಷ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ 3ನೇ ಸೆಮಿಸ್ಟರ್ ಅಥವಾ 2ನೇ ವರ್ಷದ ಡಿಪ್ಲೊಮಾ ಕೋರ್ಸ್ ಡಿಎಚ್ಟಿ ಪ್ರವೇಶಕ್ಕಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಡೌನ್ಲೋಡ್ ಲಿಂಕ್ https://khti.gaadag.ac.in/admissionform.pdf ವೆಬ್ಸೈಟ್ ಮೂಲಕ ಇದೇ ತಿಂಗಳ 29ರೊಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಉಪನಿರ್ದೇಶಕರು ತಿಳಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಕೇಳುಗರು ಉಚಿತ ದೂರವಾಣಿ ಸಂಖ್ಯೆ 1800117100 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಕ್ಕೆ ಭೇಟಿ ನೀಡಿರುವ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಅವರು ಬೆಂಗಳೂರಿನ ಜಗನ್ನಾಥ ಭವನದಲ್ಲಿ ಪಕ್ಷದ ಜನಪ್ರತಿನಿಧಿಗಳು, ರಾಜ್ಯ ಪದಾಧಿಕಾರಿಗಳು ಹಾಗೂ ವಿವಿಧ ವಿಭಾಗಗಳ ಪ್ರಮುಖರನ್ನು ಒಳಗೊಂಡ ಸಂಘಟನಾ ಸಭೆಯನ್ನು ನಡೆಸಿದರು. ರಾಷ್ಟೀಯ ಅಧ್ಯಕ್ಷರ ಮಾರ್ಗದರ್ಶನ, ಸಲಹೆ ಸೂಚನೆಗಳು ನಮ್ಮೆಲ್ಲರಿಗೂ ದಿಕ್ಸೂಚಿಯಾಗಿದ್ದು ರಾಜ್ಯ ಘಟಕದ ಸೈದ್ಧಾಂತಿಕ ಬದ್ಧತೆಯನ್ನು ಮತ್ತಷ್ಟು ಬಲಪಡಿಸುವ ಜೊತೆಗೆ ರಾಷ್ಟೀಯ ಅಧ್ಯಕ್ಷರ ಉಪಸ್ಥಿತಿಯೇ ನಮ್ಮೆಲ್ಲರಲ್ಲಿ ಹೊಸ ಹುರುಪು, ಚೈತನ್ಯ, ಉತ್ಸಾಹ ಮತ್ತು ದೃಢ ಸಂಕಲ್ಪವನ್ನು ತುಂಬಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಸಭೆಯಲ್ಲಿ ಪಕ್ಷದ ಕೇಂದ್ರೀಯ ಸಂಸದೀಯ ಮಂಡಳಿ ಸದಸ್ಯ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ವಿಧಾನಸಭಾ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಪಕ್ಷದ ಸಂಸತ್ ಸದಸ್ಯರು, ಶಾಸಕರು, ಪದಾಧಿಕಾರಿಗಳು, ಇನ್ನಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಸಂಕೀರ್ಣ ಮನೋ ಆರೋಗ್ಯ ಸ್ಥಿತಿಯ ಬಗ್ಗೆ ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲು. ಕಳಂಕ ನಿವಾರಿಸು, ತಿಳುವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಈ ಬಾರಿ ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವ ಆರೋಗ್ಯ ಸಂಸ್ಥೆ ವರದಿಗಳ ಪ್ರಕಾರ ವಿಶ್ವಾದ್ಯಂತ 2,01,00,000ಕ್ಕಿಂತಲೂ ಅಧಿಕ ಜನ ಸ್ಕಿಜೋಫ್ರೇನಿಯಾ ರೋಗದಿಂದ ಬಾಧಿತರಾಗಿದ್ದಾರೆ ಎಂದು ಧಾರವಾಡ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಪ್ರಾಧ್ಯಾಪಕ ಡಾ ರಾಘವೇಂದ್ರ ಪಾಟೀಲ್ ತಿಳಿಸಿದ್ದಾರೆ. ಸಾರ್ವಜನಿಕರು ಸ್ಕಿಜೋಫ್ರೇನಿಯಾ ಬಗ್ಗೆ ಜಾಗೃತರಾಗಬೇಕೆಂದು ಅವರು ಕರೆ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಇಂದು ನಡೆಯುತ್ತಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಇಂದು ಬೆಳಗ್ಗೆ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇಂಧನ ಬಳಕೆ ಕಡಿಮೆ ಮಾಡುವುದರಿಂದ ದೇಶದ ಆರ್ಥಿಕತೆ ಮೇಲೆ ಬೀಳುವ ಆರ್ಥಿಕ ಹೊರೆ ತಗ್ಗಿಸಬಹುದು. ಸಾಧ್ಯವಾದಷ್ಟು ಎಲ್ಲರೂ ಸಾರ್ವಜನಿಕ ಸಾರಿಗೆ ಬಳಕೆಯನ್ನು ಹೆಚ್ಚಿಸುವ ಮೂಲಕ ದೇಶದ ಸಂಪತ್ತನ್ನು ಉಳಿಸಲು ಕೈ ಜೋಡಿಸಬೇಕೆಂದು ಕೆಜಿಎಫ್ನ

0: ಮಾಜಿ ಶಾಸಕ ವೈ ಸಂಪಂಗಿ ಹೇಳಿದರು. ಜಾಗತಿಕ ಇಂಧನ ಬಿಕ್ಕಟ್ಟನ್ನು ಗಮನದಲ್ಲಿಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿಯವರು ಇಂಧನ ಉಳಿತಾಯ ಮಾಡುವಂತೆ ದೇಶದ ಜನತೆಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಕೆಜಿಎಫ್ನಲ್ಲಿ ಎಬಿವಿಪಿ ವಕೀಲರ ಸಂಘ ಹಾಗೂ ನಗರ ಬಿಜೆಪಿ ಘಟಕದಿಂದ ಹಮ್ಮಿಕೊಂಡಿದ್ದ ಇಂಧನ ಉಳಿತಾಯ ಕುರಿತ ಜಾಥಾಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅನವಶ್ಯಕವಾಗಿ ವಾಹನಗಳನ್ನು ಬಳಸದೆ ಮಿತವ್ಯಯ ಮಾಡಬೇಕಿದೆ. ಕೆಲವೊಂದು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಉಳಿತಾಯ ಮಾಡುವ ಮೂಲಕ ಹಣವನ್ನು ಉಳಿಸಬಹುದು ಎಂದು ಅವರು ಹೇಳಿದರು. ಕೆಜಿಎಫ್ ನಗರದ ಗಾಂಧಿ ವೃತ್ತದಿಂದ ಆರಂಭವಾದ ಸೈಕಲ್ ಜಾಥಾವು ಸೂರಜ್ಮಲ್ ವೃತ್ತ, ಗೀತಾ ರಸ್ತೆ, ಡಾಕ್ಟರ್ ರಾಜ್ಕುಮಾರ್ ರಸ್ತೆ, ಫ್ರಿಜರ್ಡ್ ರಸ್ತೆ ಮೂಲಕ ಸಾಗಿ ಸಾರ್ವಜನಿಕರಿಗೆ ಇಂಧನ ಉಳಿತಾಯ ಕುರಿತು ಜಾಥಾದಲ್ಲಿ ಅರಿವು ಮೂಡಿಸಲಾಯಿತು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಇಂಡಿಗನತ್ತ ಬಳಿ ಚಿರತೆ ದಾಳಿಯಿಂದಾಗಿ ಬಾಲಕ ಮೃತಪಟ್ಟಿದ್ದ ಅರಣ್ಯ ಪ್ರದೇಶದಲ್ಲಿ ಚಿರತೆ ಸೆರೆ ಹಿಡಿಯಲಾಗಿದೆ. ಕಳೆದ ಮೇ 10ರಂದು ನಾಗಮಲೆಗೆ ಕಾಲ್ನಡಿಗೆಯಲ್ಲಿ ತೆರಳುವಾಗ ಬೆಂಗಳೂರಿನ ಹರ್ಷಿತ್ ಎಂಬ ಬಾಲಕ ಚಿರತೆ ದಾಳಿಯಿಂದ ಮೃತಪಟ್ಟಿದ್ದನು. ಕಾವೇರಿ ವನ್ಯಜೀವಿಧಾಮದ ಸಿಬ್ಬಂದಿ ಕಳೆದ 14 ದಿನಗಳಿಂದ ವಿವಿಧ ಮಾದರಿಯ 3 ಬೋನುಗಳನ್ನು ಇಟ್ಟು ಕಾರ್ಯಾಚರಣೆ ನಡೆಸುತ್ತಿದ್ದರು. ಹೆಣ್ಣು ಚಿರತೆಯೊಂದು ಬೋನಿಗೆ ಸೆರೆಯಾಗಿದ್ದು ರಕ್ತದ ಮಾದರಿ ಕ್ಯಾಮೆರಾ ಟ್ರಾಪ್ನಲ್ಲಿ ಸೆರೆ ಸಿಕ್ಕ ಚಿರತೆಯ ದೃಶ್ಯಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯ ಮತ್ತು ತಜ್ಞರಿಗೆ ರವಾನೆ ಮಾಡಲಾಗಿದ್ದು ಬಾಲಕನ ಸಾವಿಗೆ ಕಾರಣವಾದ ಚಿರತೆ ಬಗ್ಗೆ ದೃಢಪಡಿಸಲಾಗುವುದು. ಸೆರೆ ಸಿಕ್ಕ ಚಿರತೆಯನ್ನು ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನಕ್ಕೆ ರವಾನೆ ಮಾಡಲಾಗುವುದು ಎಂದು ಕಾವೇರಿ ವನ್ಯಜೀವಿಧಾಮದ ಡಿಸಿಎಫ್ ಸುರೇಂದ್ರ ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯ ನೀಡಿಕೆಯಲ್ಲಿ ಕರ್ನಾಟಕ ದೇಶದಲ್ಲೇ ಪ್ರಥಮ ಸ್ಥಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾರ್ವಜನಿಕ ವಲಯದ ಉದ್ಯಮಗಳ ಬಲವರ್ಧನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯಕ್ಕೆ ಮೊದಲ ಸ್ಥಾನ. ಬೆಂಗಳೂರಿನಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಅವರಿಂದ ಸರಣಿ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕಾರ್ಮಿಕರಿಗಾಗಿ ಇಂದಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಕಟ್ಟಡ ಕಾರ್ಮಿಕರೊಂದಿಗೆ ಮಾತುಕತೆ ಪ್ರಸಾರವಾಗುವುದು. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್.
2: ಇವತ್ತಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಕಟ್ಟಡಗಳಲ್ಲಿ ಕಟ್ಟಡ ಕಟ್ಟುವಾಗ ಸಾಕಷ್ಟು ಶ್ರಮಪಟ್ಟು ಕೆಲಸ ಮಾಡುವಂಥ ಅನೇಕರು ನಮಗೆ ಸಿಗ್ತಿರ್ತಾರೆ. ಈಗ ಇಲ್ಲಿ ಖುದ್ದಾಗಿ ಒಂದು ಬಿಲ್ಡಿಂಗ್ ಕಟ್ಟಡ ಎಲ್ಲ ನಡೀತಾ ಇದೆ. ಅಲ್ಲಿ ಕೆಲಸ ಮಾಡ್ತಾ ಇರೋರು ಅನೇಕರಿದ್ದಾರೆ. ಅವರೊಳಗೆ ಒಬ್ಬರು ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಈಗ ನೋಡಿ, ಗಾರೆ ಕೆಲಸ ತುಂಬಾ ಭಾಳ ವ್ಯವಸ್ಥಿತವಾಗಿ ಕಟ್ಟಡವನ್ನು ಯಾವ ರೀತಿ ಕಟ್ಟಬೇಕು ಅಂತ ಎಲ್ಲ ವಿಚಾರಗಳನ್ನು ಅವರು ಹೇಳ್ತಾರೆ. ನಮಸ್ಕಾರ,
3: ನಿಮ್ಮ ಹೆಸರು?
4: ಬಾಲಾಜಿ ನಾಯಕ್.
2: ಬಾಲಾಜಿ ನಾಯಕ್, ಎಲ್ಲಿ ಹೊರತಾವು?
4: ಬಳ್ಳಾರಿ.
2: ಬಳ್ಳಾರಿನಾ? ಈಗ ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದಿದ್ದೀರಿ, ಕಟ್ಟಡ ಕಟ್ಟುವ ಕೆಲಸವನ್ನು ಯಾವಾಗಲಿಂದ ಶುರು ಮಾಡಿದಿರಿ?
4: ಈಗ ಅದು 10 ವರ್ಷ ಆಯ್ತು ಕಲಿಯೋದು.
2: ಹ್ಮ್, ಫಸ್ಟ್ ಕಲ್ತಿರಾ?
4: ಹಾ, ಕಲ್ತೀವಿ.
2: ಆಮೇಲೆ ಇವಾಗ ದೊಡ್ಡ ದೊಡ್ಡ ಕಟ್ಟಡ ಕೂಡ ಕಟ್ತೀರಿ?
4: ಈಗ ಹೆಲ್ಪರ್ ಕೆಲಸ ಮಾಡಿ ಗಾರೆ ಕೆಲಸ ಮಾಡ್ತಾ
2: ಇದ್ದೀವಿ. ಈ ಬೆಂಗಳೂರಂತ ಊರಲ್ಲಿ ಕಟ್ಟಡ ಕಟ್ಟೋದು ಮತ್ತೆ ಸಣ್ಣ ಸಣ್ಣ ಊರುಗಳಲ್ಲಿ ಕಟ್ಟಡ ಕಟ್ಟೋದಕ್ಕೆ ಏನು ಡಿಫರೆನ್ಸ್ ಅನ್ಸುತ್ತೆ, ವ್ಯತ್ಯಾಸ?
4: ಅಲ್ಲಿ ಮೆಟ್ರಲ್ ಸ್ಟ್ರಾಂಗ್, ಇಲ್ಲಿ ಮೆಟ್ರಲ್ ಬೇಸ್ ಆಗ್ತಾರೆ. ಅಮೌಂಟ್ ಹೆಂಗೆ ಇರುತ್ತೆ ಹಂಗೆ ಕೆಲಸ ಮಾಡ್ತೀವಿ. ಹಂಗೆ ಕೆಲಸ ಚೆನ್ನಾಗುತ್ತೆ.
2: ಚೆನ್ನಾಗುತ್ತೆ ಅಂದರೆ ಇಲ್ಲಿ ಸ್ವಲ್ಪ ಬೇಗ ಬೇಗ ಕೆಲಸ ಆಗುತ್ತಾ? ಹೇಗೆ ಅನಿಸುತ್ತೆ ಅಂದರೆ ಉತ್ತರ ಕರ್ನಾಟಕ ಕಡೆ ಸ್ವಲ್ಪ ಸಾವಕಾಶ ಕೆಲಸನ ಹೇಗೆ?
4: ಹಂಗಲ್ಲ ಸರ್, ಅದು ನಮ್ಮ ಮೇಲೆ ಡಿಫ್ರೆಂಟ್. ಅದು
2: ದುಡ್ಡು ಮೇಲೆ?
4: ದುಡ್ಡು ಮೇಲೆ ಡಿಫ್ರೆಂಟ್. ಓನರ್ ಹೆಂಗೆ ಮಾಡ್ಸಾರ ಆ ಥರ ಮಾಡೋದು ನಾವು.
2: ಹೌದಾ? ಈಗ ನೀವು ಮೊದಲು ಹೆಲ್ಪರ್ ಥರ ಕೆಲಸ ಮಾಡ್ತಿದ್ರಿ, ಈಗ ಈ ದೊಡ್ಡ ದೊಡ್ಡ ಕೆಲಸ ಮಾಡಬೇಕಂದ್ರೆ ಯಾರ ಒಂದು ನೆರವು ಬೇಕಲ್ಲ? ಅಂದರೆ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ನಿಮ್ಮಲ್ಲಿ ಮೇಸ್ತ್ರಿ ಆಗಲಿ ಅಥವಾ ಇಂಜಿನಿಯರ್ ಆಗಲಿ ಹೇಳ್ತಿರ್ತಾರೆ, ಒಬ್ರು ಮೇಲ್ವಿಚಾರಣೆ ಮಾಡಕ್ ಇರ್ತಾರ?
4: ಮೇಸ್ತ್ರಿ ಇರ್ತಾರೆ.
2: ಹ್ಮ್,
4: ಮೇಸ್ತ್ರಿ ಅವ್ರು ಹೇಳ್ತಾ, ಮೇಸ್ತ್ರಿ ಹೇಳ್ದಂಗೆ ನಾವು ಕೆಲಸ ಮಾಡ್ತೀವಿ.
2: ಹ್ಮ್, ನಿಮಗೂ ಫುಲ್ ಒಂದು ಮನೆ ಕಟ್ಟೋ ಐಡಿಯಾ ಬಂದಿದೆಯಲ್ಲ?
4: ಅರ್ಧ ಬಂದಿದೆ, ಇನ್ನು ಕಲಿಬೇಕು.
2: ಇನ್ನೂ ಕಲಿಬೇಕು. ಹ್ಮ್, ನೀವು ಏನು ಓದಿದ್ದೀರಿ?
4: ನಾನು ಜಾಸ್ತಿ ಓದ 4 ಕ್ಲಾಸ್ ಓದಿ ಬಿಟ್ಬಿಟ್ಟಿವಿ.
2: 4 ಕ್ಲಾಸಿಗೆ ಸಾಕಾಯ್ತಾ? ಓ, ಕಡಿಮೆ ಓದಿದ್ದಕ್ಕೆ ಈ ತರ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಸ್ಕೋಬೇಕು, ನಾವು ಕಷ್ಟ ಪಡಬೇಕು, ಇಂಥ ಕೆಲಸ ಅನಿವಾರ್ಯ ಅಂತ ಅನಿಸಿದ್ಯಾ ಹೆಂಗೆ ನಿಮಗೆ?
4: ಹಂಗೇನಿಲ್ಲ ಸರ್, ಮತ್ತೆ ನಾವು ಈ ಕಷ್ಟ ಕೆಲಸ ಮಾಡ್ಬೇಕಂತ ಅನ್ಸತ್ತೇನಾ, ಅದಕ್ಕೆ ಮಾಡ್ತಾ ಇದೀವಿ.
2: ಈಗ ನೋಡಿ, ನನ್ನ ಜೊತೆ ಮಾತಾಡ್ತಾನೆ ಇದ್ದೀರಿ, ಆದರೂ ಕೂಡ ಹಿಂಗೆಲ್ಲ ಮಾಲ್ ಹಾಕೋದು

0: ಸಿಮೆಂಟ್ ಕಾಂಕ್ರೀಟ್ ಎಲ್ಲ ಮಿಕ್ಸ್ ಮಾಡಿ ನೀವು ಕೆಲಸದಲ್ಲಿ ಸದಾ ತೊಡಗಿದ್ದೀರಿ, ನಿಂತ್ಕೊಂಡಿಲ್ಲ. ಅದು ಭಾಳ ವಿಶೇಷ, ನಮಗೆ ಭಾಳ ಖುಷಿ ಆಗೋದೇನೆಂದರೆ ಮನುಷ್ಯ ಕಷ್ಟಪಟ್ಟು ದುಡಿಬೇಕು. ಈಗ ಏನೋ ಒಂದು ಮನೋರಂಜನೆ ಬೇಕಾಗತ್ತೆ ನಿಮಗೆ, ಏನು ಮಾಡ್ತೀರಾ?
1: ಏನು ಮಾಡಬೇಕಂದ್ರೆ ಕೆಲಸ
0: ಹಾಡು ಕೇಳ್ತಿರ್ತೀವಿ, ಕೆಲಸ ಮಾಡಬೇಕು,
1: ಕೆಲಸ ಮಾಡ್ಕೊಂತೆ ಜೀವನ ಸಾಗಿಸ್ಬೇಕು, ಏನು ಮಾಡೋಕ್ಕಾಗಲ್ಲ.
0: ಸೊ ಎಲ್ಲರೂ ಒಂಥರ ದೂರದಿಂದ ಬಳ್ಳಾರಿ ಅಂತ ಊರಿಂದ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀರಿ. ಈ ಬಿಲ್ಡಿಂಗ್ ಕೆಲಸ ಶುರುವಾಗಿ ಎಷ್ಟು ತಿಂಗಳು ಆದು, ಮತ್ತೆ ನೆಕ್ಸ್ಟ್ ಎಷ್ಟು ತಿಂಗಳಕ್ಕೆ ಮುಗೀತದೆ?
1: ಓನರ್ ಎಲ್ಲ ಡಿಫ್ರೆಂಟ್, ಅದು ಓನರ್ ಹೆಂಗ್ ಮಾಡಿಸ್ತಾರೆ
0: ಅಂದಾಜು. ಅಂದಾಜು ಬೆಂಗಳೂರು ಅಂತ ಊರೊಳಗೆ ಯಾವುದೇ ಮಾಲ್ಗಳನ್ನ ಹೆಂಗ್ ಬೇಕಂಗೆ ಎಲ್ಲಿ ಬೇಕಲ್ಲಿ ಸ್ಟಾಕ್ ಮಾಡೋಂಗಿಲ್ಲ, ಕೂಡಲೇ ಖಾಲಿ ಮಾಡ್ಬೇಕಾಗತ್ತೆ. ಎಷ್ಟು ದಿನ ಬೇಕಾಗತ್ತೆ ಒಂದು ಕಟ್ಟಡ, ಮೇಲೆ ಕೆಳಗೆ ಎರಡು ಬಿಲ್ಡಿಂಗ್ ಕಟ್ಟಡ ಮುಗಿಬೇಕಂದ್ರೆ ಒಂದು ವರ್ಷ ಆಗ್ಬೋದಾ?
1: ಒಂದು ವರ್ಷನೂ ಆಗತ್ತೆ, ಎಂಟು ತಿಂಗಳು ಆಗತ್ತೆ. ನಮ್ಮೆಲ್ಲ ಡಿಫ್ರೆಂಟ್, ಓನರ್
0: ಎರಡು ವರ್ಷನೂ ಆಗ್ಬೋದು.
1: ಓನರ್ ಹೆಂಗ್ ಮಾಡಿಸ್ತಾರೆ ಆತರ, ನಮ್ಮ ಕೈ ಆಗಿಲ್ಲ.
0: ಖುಷಿಯಾಯಿತು ನಿಮ್ಮ ಜೊತೆ ಮಾತಾಡಿ. ನೀವು ಕಷ್ಟಪಟ್ಟು ದುಡಿತಾ ಇದ್ದೀರಾ, ದೇವರು ನಿಮ್ಗೆ ಒಳ್ಳೇದು ಮಾಡಲಿ, ಮುಂದೆ ಇನ್ನೂ ಒಳ್ಳೆಯದಾಗಲಿ ಅಂತ ಹೇಳಿ ಹೇಳೋಣ. ಮತ್ತೆ ಇನ್ನೊಬ್ಬ ಬೇರೆ ಸದಸ್ಯರ ಜೊತೆಗೆ ಮಾತಾಡೋಣ. ಇಲ್ಲಿ ಒಬ್ಬ ಅಕ್ಕ, ಅವರು ಕೆಲಸ ಮಾಡ್ತಿದ್ದಾರೆ. ಅಂದರೆ ಗಂಡು ಹೆಣ್ಣು ಯಾವುದೇ ಭೇದ ಭಾವ ಇಲ್ಲದೇ ತುಂಬ ಒಳ್ಳೆ ರೀತಿಯಲ್ಲಿ ತುಂಬ ನಗನಗ್ತಾ ಕೆಲಸ ಮಾಡೋರು ಇದ್ದಾರೆ. ಅಕ್ಕ ನಿಮ್ಮ ಹೆಸರೇನು?
2: ಮೀನಾಕ್ಷಿಬಾಯಿ.
0: ಮೀನಾಕ್ಷಿಬಾಯಿ, ಮೀನಾಕ್ಷಿಬಾಯಿ ತಮ್ಮೂರು
2: ಬಳ್ಳಾರಿ.
0: ಬಳ್ಳಾರಿನಾ? ಈಗ ನೋಡಿ, ಅಲ್ಲಿ ನಮ್ಮ ಸ್ವಂತ ಊರು ಮನೆ ಎಲ್ಲ ಬಿಟ್ಟು ದೊಡ್ಡ ಈ ಶಹರಕ್ಕೆ ಬರಬೇಕಂದ್ರೆ ತುಂಬ ಕಷ್ಟ ಅನಿಸುತ್ತೆ, ಅಥವಾ ಪದೇ ಪದೇ ಪದೇ ಬೆಂಗಳೂರಿಗೆ ಬಂದು ಇಲ್ಲಿ ಜೀವನ ಕಟ್ಕೊಳ್ಳೋದು ಅಂತ ಕೆಲವು ಸಲ ಸುಲಭ ಅನಿಸ್ಬಿಡುತ್ತೆ. ನಿಮ್ಗೆ ಹೆಂಗೆ, ಅಲ್ಲಿ ಚೆನ್ನಾಗಿನೋ ಅಥವಾ ಬೆಂಗಳೂರು ಚೆನ್ನಾಗಿನೋ?
2: ಊರ್ ಕಡೆನೆ ಚೆನ್ನಾಗಿ ಸರ್. ನಾವು ಮಕ್ಕಳು ಬಿಟ್ಟು ದುಡಿಯಕ್ಕಂತ ಬಂದೀವಿ, ಇನ್ನ ತಿಂಗಳ ಎರಡು ತಿಂಗಳ ಇದ್ದು ಇನ್ನ ಹೋಗ್ಬಿಡ್ತೀವಿ ಸರ್.
0: ನನ್ನ ನಡುವೆ ಮಕ್ಕಳು ನೋಡ್ಬೇಕಾಗತ್ತೆ, ಮತ್ತೆ ಕೆಲವು ಹಬ್ಬ ಹರಿದಿನಗಳು ಇರ್ತವೆ, ಅದಕ್ಕೆ ಹೋಗ್ಲೇಬೇಕು.
2: ಹೌದು ಸರ್, ಹೋಗ್ಲೇಬೇಕು.
0: ಎಷ್ಟು ವರ್ಷದಿಂದ ನೀವು ಈ ರೀತಿ ಕಟ್ಟಡ ಕೆಲಸದಲ್ಲಿ ತೊಡಗಿದೀರಾ? ಎಷ್ಟು ವರ್ಷ ಆಯ್ತು?
2: ಆಯ್ತು ಸರ್, ಹತ್ತು ವರ್ಷ ಮೇಲೆ ಆಯ್ತು.
0: ಹತ್ತು ವರ್ಷ. ಗಂಡ?
2: ಗಂಡ ಇದೇ ಕೆಲಸ ಮಾಡ್ತಾನೆ ಸರ್.
0: ಎಲ್ಲಿರ್ತಾರೆ ಅವರು?
2: ಅವರು ಇದೇ ಬಿಲ್ಡಿಂಗ್ ಅಲ್ಲಿ
0: ಒಟ್ಟಾರೆ ಬೆಂಗಳೂರಿನಲ್ಲೇ ಇದಾರೆ.
2: ಬೆಂಗಳೂರಿನಾಗೆ ಇದೆ.
0: ಅಂದ್ರೆ ಈಗ ನೀವು ದುಡಿಬೇಕಂತಂದಾಗ ಹತ್ತಿರದಲ್ಲೇ ನೀವು ಎಲ್ಲಿ ಇರ್ತಿರಲ್ಲ, ಮನೆಯನ್ನು ಮಾಡಿರ್ತೀರಿ, ಸಣ್ಣ ಮನೆ ಸಿಕ್ಕಿರ್ತದೆ ನಿಮ್ಗೆ. ಅಂದ್ರೆ ಏನು ಕಟ್ಟಡ ಕಾರ್ಮಿಕರ ಮಾಲಕರೇ ನಿಮ್ಗೆ ವ್ಯವಸ್ಥೆ ಮಾಡಿರ್ತಾರಾ?
2: ಸರ್, ಅವರೇ ಮಾಡ್ಕೊಡ್ತಾರೆ ನಮಗೆ, ರೂಮ್ ಕಟ್ಟಿ ಕೊಡ್ತಾರೆ.
0: ಈಗ ಮನೆಯಲ್ಲಿ ಬೆಳಿಗ್ಗೆ ಎಷ್ಟು ಹೊತ್ತಿಗೆ ಹೇಳ್ಬೇಕು ಕೆಲಸ ಮಾಡ್ಬೇಕು, ಮತ್ತೆ ಈಗ ಕಟ್ಟಡ ಕೆಲಸಕ್ಕೆ ಹೋಗ್ಬೇಕಲ್ಲ, ಎಷ್ಟೊತ್ತಿಗೆ?
2: 5 ಗಂಟೆಗೆ ಎದ್ದು 9 ಗಂಟೆಗೆ ಕೆಲ್ಸಕ್ಕೆ ಬರ್ಬೇಕು ಸರ್. ಸಾಯಂಕಾಲ ಇನ್ನು 6 ಗಂಟೆಗೆ ಮನೆಗೆ ಹೋಗ್ಬೇಕು ಸರ್.
0: ಮನೆಗೆ ಹೋದ್ಮೇಲೆ ಮತ್ತೆ ಅಲ್ಲಿ ಮನೆಯಲ್ಲಿ ಕೆಲಸ ಮಾಡ್ಬೇಕಲ್ಲ?
2: ಮನೆಯಲ್ಲಿ ಅಡಿಗೆ ಮಾಡ್ಬೇಕು ಸರ್, ಅಡಿಗೆ ಮಾಡಿ ಅಡಿಗೆ ಮಾಡಿ ತಿನ್ಬೇಕು ಸರ್.
0: ಈಗ ನೋಡಿ, ಈ ಕೆಲವೊಂದೆಲ್ಲ ತುಂಬಾ ಈಗ ಏನೇ ತುಂಬಾ ಭಾರವಾದ ಕೆಲಸ ಮಾಡ್ಬೇಕು. ಈಗ ಗಂಡು ಹೆಣ್ಣು ಭೇದ ಭಾವ ಇಲ್ಲ ಅಂತ ಹೇಳ್ತಾರೆ, ನಿಜ. ಆದ್ರೆ ನಿಮಗೂ ಕೂಡ ತುಂಬಾ ಈಗ ಶಕ್ತಿ ಬೇಕಾಗತ್ತೆ, ನೀವು ಅವ್ರ ಸರಿ ಸಮಾನವಾಗಿ ದುಡಿತೀರಾ?
2: ಇಲ್ಲ ಸರ್, ಅಂದ್ರೆ ನಮೀಗ ಕೂಲಿ ಕಡಿಮೆ ಕೊಡ್ತಾರೆ, ಮತ್ತೆ ನಾವು ಕೆಲಸ ಮಾಡಬೇಕು, ಅವ್ರ ಮೇಸ್ತ್ರಿ ಎಷ್ಟು ಹೇಳ್ತಾರ ಅಷ್ಟು ಮಾಡಲೇಬೇಕು ಕೆಲಸ.
0: ಅದು ದುಡಿಲಿಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿದೆ ದೊಡ್ಡದು ಅಂತ ಹೇಳಿ ಹೇಳ್ತೀರಾ. ಆ್ಯಕ್ಚುಲಿ ನೋಡಿದರೆ ಗಂಡಸು ಹೆಂಗಸಿಗೆ ಯಾವುದೇ ರೀತಿ ಕೂಲಿ ವ್ಯತ್ಯಾಸ ಇಲ್ಲ ಅಂತ ನಾವು ಹೇಳ್ತಾರೆ, ದೊಡ್ಡ ದೊಡ್ಡವ್ರು ಹೇಳ್ತಾರೆ. ಆದರೆ ನಿಮಗಿಲ್ಲಿ ಕಡಿಮೆ ಕೂಲಿ ಕೊಡೋದ್ರಿಂದ ಕಡಿಮೆ ಪಗಾರ.
2: ಹ್ಞೂ ಸರ್, ಕಡಿಮೆ ಪಗಾರ.
0: ಎಷ್ಟಕ್ಕೆ ದಿನಕ್ಕೆ ಎಷ್ಟು ಸಿಗುತ್ತೆ?
2: ದಿನಕ್ಕೆ 500 ಕೊಡ್ತಾರೆ ಸರ್.
0: ಮತ್ತೊಂದು ಗಂಡಾಳಿಗೆ?
2: ಗಂಡಾಳಿಗೆ 750 ಕೊಡ್ತಾರೆ ಸರ್.
0: ಅದರೊಳಗನೆ ಬೇರೆ ಬೇರೆ ಹೆಲ್ಪರ್ ಟೈಪ್ ಇರ್ತಾರೆ, ಮತ್ತೆ ಮೇನ್ ಕಟ್ಟಡ ಕೆಲಸ ಅವ್ರಿಗೆ ಜಾಸ್ತಿ ಇರುತ್ತಲ್ಲ?
2: ಕಟ್ಟಡ ಕಟ್ಟೋರಿಗೆ 1,000 ರೂಪಾಯಿ ಇದೆ ಸರ್. ಹೆಲ್ಪರ್ ಈಗ 700 ಇದೆ. ಹೆಣ್ಮಕ್ಳಿಗೆ 500 ಕೊಡ್ತಾರೆ.
0: ಹೌದಾ? ಒಟ್ಟು ಒಂದು ಈಗ ಒಂದು ಕಟ್ಟಡ ಕಟ್ಟಬೇಕಂದ್ರೆ ಮೇಲೆ ಹತ್ತಬೇಕು, ಕೆಳಗಿಳಿಬೇಕು, ತುಂಬಾನೇ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗತ್ತೆ, ಆರೋಗ್ಯ ಸಮಸ್ಯೆ ಆಗತ್ತೆ, ಆವಾಗ ದುಡಿಲಿಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಆವಾಗ ಏನು ಮಾಡ್ತೀರಾ ಮನೆಯಲ್ಲಿ ಇದ್ಕೊಂಡು?
2: ಒಂದು ದಿವಸ ಹೋಗಿಲ್ಲ ಅಂದರೆ ಕೇಳ್ತಾರೆ ಸರ್, ದುಡಿಯಕ್ಕೆ ಹೋಗ್ಯಾರ, ದುಡ್ಡು ಕಳಿಸ್ಬೇಕು ಮನೆಗಂತ ಅವರು ಇದು ಮಾಡ್ತಾರೆ ಸರ್ ಮನೆಯಲ್ಲಿ.
0: ಅಕ್ಕ ಈಗ ದುಡ್ದು ದುಡ್ದು ಏನು ಸಾಧನೆ ಮಾಡಿದ್ದೀರಿ? ಏನು ಊರ ಕಡೆ ಏನು ಆಸ್ತಿ ಮಾಡಿದ್ದೀರಾ, ಮಕ್ಕಳನ್ನು ಓದಿಸಿದ್ದೀರಾ, ಏನೇನು ಮಾಡಿದ್ದೀರಿ?
2: ಓದಿಸ್ತಾ ಇದ್ದೀವಿ ಸರ್.
0: ಹೌದಾ? ಓದಿಸಮ್ಮ, ಒಳ್ಳೇದಾಗಲಿ. ಈಗ ಕಷ್ಟಪಟ್ಟು ದುಡಿತಾ ಇದ್ದೀರಾ, ದೇವ್ರು ಒಳ್ಳೇದು ಮಾಡಲಿ. ಈ ದುಡಿಯೋದು ಸಾಕು ಅಂತ ಅನಿಸಿದಾಗ ನಿಮ್ಮ ಊರ ಕಡೆನೆ ಅಲ್ಲೇ ವ್ಯವಸ್ಥೆ ಮಾಡಿಕೊಂಡು ಅಲ್ಲೇ ಒಂದಿಷ್ಟು ದುಡಿಮೆಗೆ ಅವಕಾಶ ಇದೆ, ಸಾಕಷ್ಟು ಕೂಲಿ ಕೂಡ ಸಿಗುತ್ತೆ. ಇವತ್ತು ಎಲ್ಲ ಕಡೆನೂ ಹಳ್ಳಿನಲ್ಲಿನೂ ದುಡಿಲಿಕ್ಕೆ ಜನ ಇಲ್ಲ ಅಂತ ಹೇಳ್ತಾರೆ, ಆ ಕಡೆನೆ ಇರಬೇಕಂತ ಅನಿಸಿದೆಯಾ?
2: ಆ ಕಡೆನೆ ಹೋಗ್ಬೇಕಂತ ಅನಿಸ್ತದೆ ಸರ್ ನಮಗೆ, ಅದಕ್ಕೆ ನಮ್ಮ ಕಡೆ ದುಡಿಮೆ ಕಡಿಮೆನೆ.
0: ಒಂದಿಷ್ಟು ಇಲ್ಲ, ಇಂತಿಷ್ಟು ದಿನ ದುಡಿದ್ಮೇಲೆ ಸ್ವಲ್ಪ ಗಳಿಸಿದ್ಮೇಲೆ ಹೋಗ್ಬಿಡ್ಬೇಕಂತಿದೆ
2: ಅಷ್ಟೇ ಸರ್.
0: ಆಯ್ತಮ್ಮ.
2: ಸರಿ ಸರ್.
0: ಈಗ ಇಲ್ಲಿ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ಕೆಲವರು ಮುಗ್ಧರು, ಆಮೇಲೆ ಕೆಲವೊಬ್ಬರಿಗೆ ಕಿವಿ ಕೇಳಿಸಲ್ಲ,

0: ಕೆಲವೊಬ್ಬರಿಗೆ ಮಾತು ಬರಲ್ಲ, ಇಲ್ಲಿ ಮಾತು ಬರದೇ ಇರೋರು ಒಬ್ರು ಇದಾರೆ. ನಿಮ್ಮ ಹೆಸರೇನು? ನಿಮ್ಮ ಹೆಸರು ಏನವ್ರ ಹೆಸರು? ಹೌದಾ? ಇರ್ಲಿ, ಒಟ್ಟ ನಿಮ್ಗೆ ಮಾತು ಬರ್ತಾ ಇಲ್ಲ, ಆದ್ರೂ ಕೆಲಸ ಮಾಡ್ತಾ ಇದೀರಿ. ಸೂಪರ್ ಕೆಲಸ ಮಾಡ್ತಾ ಇದೀರಿ, ವೆರಿ ಗುಡ್. ಮತ್ತೆ ಈಗ ಏನೇನ್ ಮಾಡ್ತೀರಾ ಕೆಲಸ? ಎಲ್ಲ ಕೆಲಸ ಮಾಡ್ತೀರಾ? ಒಳ್ಳೇದು ಒಳ್ಳೇದು. ನಮ್ಮ ಜೊತೆಗೆ ಇನ್ನೊಬ್ಬ ದುಡಿಮೆಯಲ್ಲಿ ತೊಡಗಿದಂತಹ ವ್ಯಕ್ತಿ ಇದ್ದಾರೆ. ನಮಸ್ಕಾರ, ನಿಮ್ಮ ಹೆಸರೇನು?
1: ಬಾಳಪ್ಪ.
0: ಬಾಳಪ್ಪ, ಈಗ ಒಂದು ಬಿಲ್ಡಿಂಗ್ ನಡೀತಾ ಇದೆ, ಕಟ್ಟಡ ಕಟ್ತಾ ಇದ್ದಾರೆ. ನಿಮ್ಮ ಕೆಲಸ ಏನು ಈಗ?
1: ನಮ್ದು ಮೇಸ್ತ್ರಿ ಕೆಲಸ.
0: ಮೇಸ್ತ್ರಿ ಕೆಲಸ ಅಂದ್ರೆ
1: ಬಾಡಿಗೆ ಕಟ್ಟೋದು? ಬಾಡಿಗೆ ಕಟ್ಟೋದು, ಪ್ಲಾಸ್ಟಿಂಗ್ ಮಾಡೋದು. ಎಲ್ಲ ವರ್ಕ್,
0: ಪ್ಲಾಸ್ಟಿಂಗ್ ವರ್ಕ್ ಎಲ್ಲ ಮಾಡ್ತೀರಾ? ಅಂದ್ರೆ ಯಾವ ರೀತಿ ಕಟ್ಟಬೇಕು ಅನ್ನೋ ಇಂಜಿನಿಯರ್ ಫಸ್ಟ್ ಪ್ಲಾನ್ ಹಾಕಿರ್ತಾರೆ. ಸೊ ನಿಮ್ಗೆ ಹೇಳ್ಬಿಟ್ಟಿರ್ತಾರೆ ನೀವು ಈ ರೀತಿ ಕಟ್ಟಿಸ್ಬೇಕು ನೋಡಿ ಅಂತ. ಮೊದಲು ಈ ಇಟ್ಟಿಗೆಗಳನ್ನೆಲ್ಲ ಬಳಸ್ತಿದ್ರು, ಆಮೇಲೆ ಈ ರೀತಿಯಾಗಿ ಬ್ಲಾಕ್ಗಳು ಎಲ್ಲ ಬಳಸ್ತಾ ಇದಾರೆ. ಹೆಂಗೆ ಅನುಕೂಲ ಆಯ್ತು ನಿಮಗೆ ಕಟ್ಟಡ ಮುಗಿಸ್ಲಿಕ್ಕೆ? ಬೇಗ ಬೇಗ ಆಗತ್ತಲ್ಲ
1: ಸರ್? ಇದಂದ್ರೆ ಮೇಜರ್ಮೆಂಟ್ ಜಾಸ್ತಿ ಇದಾಗುತ್ತೆ ಸರ್. ಹಂಗಾಗಿ ಇಟ್ಟಿಗೆ ಅಂದ್ರೆ ಮೇಜರ್ಮೆಂಟ್ ಅದು ಕ್ವಾಲಿಟಿನೇ ಜಾಸ್ತಿ ಇಟ್ಟು ಸಲಕ್ಕೆ ಇದನ್ನ ಯೂಸ್ ಮಾಡ್ತಾರೆ.
0: ಈಗ ಒಂದೊಂದು ಕಲ್ಲುಗಳು ಅಂದ್ರೆ ಒಟ್ಟಾರೆ ತಗೋತಾರೆ ಎಷ್ಟು, ಹೆಂಗ್ ಲೆಕ್ಕ ಬೀಳುತ್ತೆ? ಇದು
1: 60 ರೂಪಾಯಿ
0: ಒಂದು. ಸೊ ಒಟ್ಟಾರೆ ಎಲ್ಲ ತಗೊಳೋದ್ರಿಂದ ಸ್ವಲ್ಪ ಕಮ್ಮಿ ಆದ್ರೂ ಆಗ್ಬೋದು. ಇದು ಇದನ್ನೆಲ್ಲ ಕಟ್ ಮಾಡ್ಬೇಕು, ಅಳತೆ ಸರಿಯಾಗಿ ಕಟ್ಟಬೇಕಂದ್ರೆ ಇದನ್ನ ಹೊಡಿತೀರಾ?
1: ಹೊಡೆದಾಗ್ಬೇಕು ಸರ್.
0: ಹೆಂಗ್ ಹೊಡಿಬೇಕು?
1: ಸುತ್ತಿಗೆಯಲ್ಲಿ ಒಂದು ರಾಡ್ ಇಟ್ಬಿಟ್ಟು
0: ಹೊಡಿಬೇಕು. ಆಮೇಲೆ ಮುಂದೆ ಇಲ್ಲಿ ಏನೇ ಅಲ್ಟ್ರೇಷನ್ ಮಾಡ್ಬೇಕು, ಏನೋ ಒಂದ್ ಮಾಡ್ಬೇಕಂದಾಗ ಏನ್ ಮಾಡ್ಬೇಕು?
1: ಮಿಷನ್ ಇಂದ ಬಿಡ್ಬೇಕು ಸರ್, ಯಾಕಂದ್ರೆ ಸಟ್ ಇದಾಗಿಬಿಡ್ತಲ್ಲ ಕೂಲಿಂಗ್ ಆಗಿ. ಮಿಷನ್ ಎಲ್ಲ ಬಿಡ್ಬೇಕು.
0: ಹೌದಾ? ಈಗ ಈ ಒಂದು ಬಿಲ್ಡಿಂಗ್ ಕೆಲಸ ಮುಗಿಬೇಕಂದ್ರೆ ನಿಮ್ಮ ಜವಾಬ್ದಾರಿ ತುಂಬಾ ಇದಿರುತ್ತೆ. ನೀವು ಹೇಳಿದ್ರಿ ಬೇರೆ ಬೇರೆ ಎಲ್ಲರಿಗೂ ಕೆಲಸ ಮಾಡಕ್ ಹೇಳ್ಬೇಕು, ಬೇಗ ಬೇಗ ಕೆಲಸ ಮಾಡಿ ಅಂತ ಹೇಳ್ಬೇಕು. ಆಮೇಲೆ ಅವ್ರಿಗೆ ಊಟ ವಸತಿ ಎಲ್ಲ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಬಂದಿರೂ ನಿಮ್ದು ಜವಾಬ್ದಾರಿಗಳು ಅಂತ ಏನಿರ್ತದೆ ಮೇಸ್ತ್ರಿ ಇದ್ದು ಹೇಳಿ?
1: ನಮ್ದು ಇದೆ ಸರ್, ನಮ್ ಮೇಸ್ತ್ರಿ ಅಂದ್ರೆ ವರ್ಕಿಂಗ್ ಎಲ್ಲ ಇರ್ತದೆ. ಅವರು ಹೇಳ್ತಾರೆ ಇದನ್ನೆಲ್ಲ ಮುಗಿಸ್ಬೇಕಂತ ಹೇಳಿದ್ರೆ ನಾವು ಬೆಳಗ್ಗೆ 9 ಗಂಟೆ ಬಂದು ಸಾಯಂಕಾಲ 6 ಗಂಟೆ ಎಲ್ಲ ಮುಗಿಸ್ಬೇಕು.
0: ಹೌದಾ? ಅಂದ್ರೆ ಮಟೀರಿಯಲ್ಸ್ ಅವೆಲ್ಲ ಇರಬೇಕು, ಎಷ್ಟು ಬೇಕು ಏನು ಅಂತ ಹೇಳಿ ನೀವು ಯಾರಿಗೆ ಹೇಳ್ಬೇಕು? ಮಾಲಕರಿಗೆ ಹೇಳ್ಬೇಕು, ಇಂಜಿನಿಯರ್ ಹೇಳ್ಬೇಕು?
1: ನಮ್ಮ ಮಾಲಕರು ಇರ್ತಾರೆ ಬೇರೆ, ಅವ್ರಿಗೆ ಹೋಗ ಅವರು ಇಂಜಿನಿಯರ್ಗೆ ಅವ್ರು ಹೇಳ್ತಾರೆ.
0: ಈಗ ಒಂದು ಬಿಲ್ಡಿಂಗ್ ಅಂತ ಪ್ಲಾನ್ ಆಗುತ್ತಲ್ಲ, ಹಾಗೆ ನಿಮ್ಗೆ ಹೇಳ್ಬಿಡ್ತಾರೆ ನೋಡಪ್ಪ ಈ ಕಟ್ಟಿಸ್ಕೊಡ್ಬೇಕು ಅಂದ್ರೆ ನೀವು ಮಾಡಿಸ್ತೀರಾ? ಕಟ್ಟಿಸ್ಕೊಟ್ಬಿಡ್ತೀರಾ? ಇಂಜಿನಿಯರ್ ಬೇಡ, ಇರ್ಲಿ ಇಲ್ಲೇನೆ
1: ಇಲ್ಲೇ ಮಿಸ್ತ್ರಿ ಮಾಡ್ಬೋದು.
0: ಒಂದು ಕಟ್ಟಡದ ಪ್ಲಾನ್ ಇದ್ಬಿಟ್ರೆ ಮಾಡ್ಬಿಡ್ತೀವಿ,
1: ಮಾಡುವ ಡ್ರಾಯಿಂಗ್ ತಮ್ಮ ಮಾಡ್ಬೋದು.
0: ಈ ತರ ಎಷ್ಟು ಕಟ್ಟಡ ಕಟ್ಟಿದಿರಿ ನೀವು?
1: ಒಂದು 4-5 ಬಿಲ್ಡಿಂಗ್ ಕಟ್ಟಿದ್ದೀವಿ ಸರ್.
0: ನಿಮ್ಗೆ ಅನುಭವ ಆಗಿದೆ ಈಗ ಫುಲ್?
1: ಅನುಭವ ಇದೆ.
0: ಹೇಗೆ ಈಗ ಬೆಂಗಳೂರಲ್ಲೇ ಜೀವನನ ಕಂಟಿನ್ಯೂ ಹಂಗೆ
1: ಅವಕಾಶ ಇಲ್ಲ ಸರ್? ಜಾಸ್ತಿ ಏನಿಲ್ಲ, ಜಾಸ್ತಿ ಊರಲ್ಲೇ ಇರೋದು. ಹಂಗ ಊರಲ್ಲಿ ಜಾಸ್ತಿ ಮಳೆ ಇಲ್ಲ ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಬಂದು
0: ಆ ಕಡೆ ಕೆಲವು ಕೆಲಸ ಇರ್ತದೆ.
1: ಜಮೀನಲ್ಲಿ ಇರ್ತದೆ,
0: ಹೊಲದ ಕೆಲಸ ಇರ್ತದೆ, ಬಿತ್ತಿಗೆ ಮಾಡ್ಬೇಕು, ಕಟಾವು ಮಾಡ್ಬೇಕು, ಕಳೆ ತೆಗೆಯೋ ಕೆಲಸ ಮಾಡಿಸ್ಬೇಕಾಗತ್ತೆ. ಅವೆಲ್ಲ ಯಾರು ನೋಡ್ಕೋತಾರೆ?
1: ಇಲ್ಲೇ ನಮ್ಮಪ್ಪ ಅಮ್ಮ ನೋಡ್ಕೊಂಡವರೆಲ್ಲ ನೋಡಿದ್ರೆ.
0: ಅಂದ್ರೆ ಅರ್ಜೆಂಟ್ ದೊಡ್ಡ ದೊಡ್ಡ ಕೆಲಸ ಇದ್ದಾಗ ಅಲ್ಲಿ ಇರ್ತೀರಿ ನೀವು? ಅಲ್ಲಿ ಕೆಲಸ ಕಮ್ಮಿ ಆದಾಗ ಈ ಕಡೆ ಬರ್ತೀರಿ?
1: ಈ ಕಡೆ ಬರ್ತೀವಿ.
0: ಈಗ ಎಷ್ಟೋ ಸಲ ನಮ್ಮ ಊರ್ ಕಡೆನು ಕೆಲಸ ಬಹಳ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ, ನಾವು ಇಲ್ಲಿರ್ತೀವಿ, ಇಲ್ಲಿದ್ದಾಗ ಅಯ್ಯೋ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಅನ್ಸುತ್ತೆ, ಯಾರೋ ಕೆಲವು ಸಾವು ನೋವುಗಳಾಗ್ತವೆ, ಏನ್ ಮಾಡ್ತೀರಾ
1: ಸರ್? ಅಂತ ಟೈಮ್ ಬಂತಪ್ಪ ಹೋಗ್ಬೇಕಾಗತ್ತೆ, ಇಲ್ಲ ಅಂತ ಅವರೇ ಮಾಡ್ಕೊಂತಾರೆ.
0: ಮಾಡ್ಕೊತಾರೆ, ಅನಿವಾರ್ಯ. ದುಡಿಮೆನೆ ಮುಖ್ಯ ಅಂತಕೊಂಡು ಇಲ್ಲಿ ಬಿಡ್ತೀರಿ. ಆಯ್ತು, ಒಳ್ಳೇದು, ನಮಸ್ಕಾರ. ಬೇರೆ ಬೇರೆ ತಮ್ಮದೇ ಆದಂತಹ ವಿಶಿಷ್ಟ ರೀತಿಯಲ್ಲಿ ಕೆಲಸ ಮಾಡೋರು ಇರ್ತಾರೆ. ಒಂದು ಕಟ್ಟಡ ಅಂತಂದ್ರೆ ಒಬ್ರು ಸಿಮೆಂಟ್ ತರ್ತಾರೆ, ಒಬ್ರು ಕಲ್ಲು ಹೊರ್ತಾರೆ, ಇನ್ನು ಕೆಳಗಿಂದ ಸಾಮಾನುಗಳನ್ನು ಹೊರತಿರ್ತಾರೆ ಕೆಲವರು. ಅಂದ್ರೆ ವೈಶಿಷ್ಟ್ಯತೆ ಅನುಸಾರವಾಗಿ ಯಾರ್ಯಾರು ಎಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡಬಹುದು ಅಂತ ಮಾಡ್ತಾರೆ ನಿಜ, ಆದ್ರೆ ಅವ್ರಿಗೆ ಎಲ್ಲ ಕೆಲಸ ಗೊತ್ತಿರುತ್ತದೆ. ಇಲ್ಲಿ ಇನ್ನೊಬ್ರು ಇದಾರೆ, ನಮಸ್ಕಾರ.
2: ನಮಸ್ಕಾರ.
0: ನಿಮ್ಮ ಹೆಸರು?
2: ಬಸವ.
0: ನಿಮ್ಗೆ ಎಷ್ಟು ವಯಸ್ಸು?
2: 23 ಸರ್.
0: 23. 23 ಅಂದ್ರೆ ಪದವಿ ಓದಿ ಮುಗಿಸಿರ್ಬೇಕಿತ್ತು. ನೀವು ಏನು ಓದಿದ್ದೀರಿ?
2: ನಾವು ಓದಿಲ್ಲ ಸರ್.
0: ಓದಿಲ್ಲ
2: ಸರ್.
0: ಯಾಕೆ ಓದ್ಲಿಲ್ಲ?
2: ಮನೆಯಲ್ಲಿ ಸ್ವಲ್ಪ ಕಷ್ಟ ಇದ್ದೆ ಸರ್.
0: ಹೌದಾ?
2: ಅದಕ್ಕೆ ಓದ್ ಸರ್ ಯಾರಿಲ್ಲ, ಅದ್ರ ಸಲಿಗೆ ಏನೇ ಕೆಲಸ
0: ಅಂದ್ರೆ ದುಡಿಮೆ ಶುರು ಆಯ್ತು. ಜೀವನದಲ್ಲಿ ದುಡಿದ್ರೆ ಒಂದಿಷ್ಟು ದುಡ್ಡು ಗಳಿಸಬಹುದು ಅಂತ ಹೇಳಿ ಗೊತ್ತಾಯ್ತು. ಮನೆಯಲ್ಲಿ ಕೂಡ ಅಪ್ಪ ಅಮ್ಮ ಸುಮ್ಮನೆ ಇದ್ಬಿಟ್ರು, ಮಗ ದುಡಿತಾ ಇದೇನ ಬಿಡು ಇರ್ಲಿ ಅಂತ ಬಿಟ್ಬಿಟ್ರು.
2: ನಮಗೆ ಅಪ್ಪ ಅಮ್ಮ ಇಲ್ಲ.
0: ಹೌದಾ? ಓಹೋ.
2: ಅಪ್ಪ ಅಮ್ಮ ಇಲ್ಲ, ಇಲ್ಲ ಮುಂದೆ ಯಾರಿಲ್ಲ ನಮ್ಗೆ.
0: ಹೌದಾ?
2: ಅದಕ್ಕೆ ಒಬ್ಬನೇ ದುಡ್ದು ಒಬ್ಬನೇ ಮದುವೆ ಮಾಡ್ಕೋಬೇಕು
0: ಅಂತ. ಪರವಾಗಿಲ್ಲ, ಆ ಒಂದು ಒಳ್ಳೆ ಆಸೆ ಇಟ್ಕೊಂಡಿದ್ದೀರಿ. ಪ್ರತಿಯೊಬ್ಬರು ಕೂಡ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಅನ್ನೋದಕ್ಕೆ ನೀವು ಒಂದು ಒಳ್ಳೆ ಉದಾಹರಣೆ. ಅಪ್ಪ ಅಮ್ಮ ಇಲ್ಲಂದ್ರೂ ಕೂಡ ಆ ನೋವಿನಲ್ಲೂ ಕೂಡ ನೀವು ದುಡಿಬೇಕು ಅನ್ನೋ ಒಂದು ವಿಚಾರವನ್ನೇ ತಲೆಯಲ್ಲಿ ಇಟ್ಕೊಂಡು ಸತತವಾಗಿ ದುಡಿತಾ ಇದ್ರಿ. ಬಹಳ ಹೆಮ್ಮೆ ಪಡಬೇಕಾಗಿರೋದು, ಬಹಳ ಇನ್ನೊಬ್ಬರಿಗೆ ಮಾದರಿ ಅಂತ ಅನ್ಬೇಕು ನೀವು. ರಿಯಲಿ ಬಹಳ ಖುಷಿ ಆಗುತ್ತೆ. ಏನೇನು ಮಾಡ್ತೀರಿ ಕೆಲಸ ಇಲ್ಲಿ?
2: ಇದೇ ಬ್ಲಾಕ್ ಎತ್ತೋದು, ಸಿಮೆಂಟ್ ಕೊಡೋದು, ಆಮೇಲೆ ಮೇಲೆ ಸಿಮೆಂಟ್ ಇಲ್ಲ ಅಂದ್ರೆ ಸಿಮೆಂಟ್ ಎತ್ತಿಗೆನೋದು, ಆಮೇಲೆ ಜಲ್ಲಿ ಜಸ್ಟ್ ಎಲ್ಲ ಎತ್ತಿಬಿಟ್ಟು ಫುಲ್ ಕಷ್ಟ ಇದೆ ಸರ್ ಕೆಲಸ.
0: ಕೆಲಸ ಫುಲ್ ಅಲ್ಲ, ತುಂಬಾ ಈಗ ಆಯಾಸ ಆಗ್ಬಿಡುತ್ತೆ. ಬಹಳ ರಾತ್ರಿ ನಿದ್ದೆ ಚೆನ್ನಾಗಿ ಬರ್ತಾ?
2: ರಾತ್ರಿ

0: ಏನ್ ನಿದ್ದೆ ಬರಲ್ಲ, ಫುಲ್ ಮೈಕೈ ನೋವು.
1: ಮೈಕೈ ನೋವು ಅಂದ್ರೆ ಈಗ ಜಾಸ್ತಿ ಕೆಲಸ ಮಾಡಿದಾಗ ಒಳ್ಳೆ ನಿದ್ದೆ ಬರುತ್ತೆ ಅಂತಾರಲ್ಲ,
0: ಅದು ಬರಲ್ಲ ಸರ್. ಯಾವಾಗ ನಿದ್ದೆ
1: ಬರಲ್ಲ,
0: ನಮ್ಗೆ ಕಷ್ಟ ನಮಗ್ ಗೊತ್ತು ಸರ್. ಕೆಲಸ ಮಾಡೋದು
1: ಸುಮ್ಮನೆ ನೋಡಿ ಹೇಳೋದು ಎಲ್ಲರ, ಏ ಕಷ್ಟಪಟ್ಟು ದುಡಿಬೇಕು ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ದುಡ್ದಾಗ ಮೈ ತುಂಬಾ ನೋಯ್ತದೆ, ಆದ್ರೆ ರಾತ್ರಿ ನಿದ್ದೆ ಬರಲ್ಲ. ಅಂದ್ರೆ ಅದೂ ಇದೆ, ಏನೋ ಬಂದ್ರೆ ಬರ್ಬೋದು ನಿದ್ದೆ, ಆದ್ರೆ ಹೇಳಕ್ಕಾಗಲ್ಲ. ಆಮೇಲೆ ಮನೆ ಸಮಸ್ಯೆಗಳು ಇರ್ತವೆ, ಮುಂದೆ ನಾ ಹೇಗಪ್ಪ ನನ್ನ ಭವಿಷ್ಯದ ಬಗ್ಗೆ ನಾನು ಹೆಂಗೆ ಏನೇನು ಯೋಚನೆ ಮಾಡೋ ಅವೆಲ್ಲ ಬರ್ತಾವಲ್ಲ. ಓದ್ಲಿಲ್ಲ ಅಂತ ಅನ್ಸಿಲ್ವಾ ನಿಮಗೆ?
0: ಇಲ್ಲ, ಓದ್ಬೇಕಂಬದಿತ್ತು, ಮನೆಯಲ್ಲಿ ಯಾರು ಓದ್ತಾರಿಲ್ಲ, ಅದಕ್ಕೆ ಈ ಕೆಲಸ.
1: ಒಟ್ಟಾರೆ ಇದರೊಳಗೆ ನೀವು ಸತತವಾಗಿ ಕೆಲಸ ಮಾಡ್ತೀರಿ. ಆಮೇಲೆ ಈಗ ಯಂತ್ರಗಳು ಜಾಸ್ತಿ ಬಳಸ್ತೀರಿ, ಮೊದಲೆಲ್ಲ ಎತ್ಕೊಂಡು ಬರ್ಬೇಕಿತ್ತು, ಈಗೆಲ್ಲ ಕೆಲವು ಮಷಿನ್ಸ್ ಏನೋ ಕ್ರೇನ್ಗಳ ಮೂಲಕವಾಗಿ ಎತ್ತೀರಿ.
0: ಅವಾಗ ಏನ್ ಮಿಷನ್ ಇಲ್ಲ, ಏನಿಲ್ಲ, ಐದು ಫ್ಲೋರಿಗೆ ಆರು ಫ್ಲೋರಿಗೆ ಕೆಳಗಡೆಯಿಂದ ಜಸ್ಟ್ ಜಲ್ಲಿ ಓರಿ ಸಿಮೆಂಟ್ ಓರಿ ಕೆಲಸ ಮಿಷನ್ ಬಂದಿದೆ. ಸ್ವಲ್ಪ ಈಜಿ
1: ಅಲ್ವಾ? ಈಜಿ ಅಲ್ವಾ? ಸ್ವಲ್ಪ ಜನ ಒಂದಿಷ್ಟು ಕೆಲಸ ಮಾಡ್ಕೋಬಹುದು, ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ, ಕೆಲಸವನ್ನ ಸಾಕಿಸಬಹುದು. ಒಳ್ಳೇದು, ನಿಮ್ಗೆ ಒಳ್ಳೇದಾಗ್ಲಿ, ಒಳ್ಳೆ ಜೀವನ ಸಂಗಾತಿ ಸಿಗ್ಲಿ, ಮದುವೆ ಆಗ್ಲಿ. ಇಬ್ರು ದುಡಿತೀರಾ ಆಮೇಲೆ?
0: ಇಬ್ರು ದುಡಿತೀರಾ
1: ಆಮೇಲೆ ಮುಂದೆ? ಅವರು ಕೂಡ ದುಡಿಲೇಬೇಕು ಮುಂದೆ.
0: ದುಡಿತಾರೆ, ಏನ್ ಮಾಡ್ತಾರೋ ಗೊತ್ತಿಲ್ಲ ಸರ್.
1: ಅವರಿಗೆ ಚೆನ್ನಾಗಿ ನೋಡ್ಕೊಳ್ಳಿ.
0: ಆದ್ರೆ ನಮ್ಗೆ ಅಂತ ಬಿಡುಗಡೆಲ್ಲ
1: ಬಿಡುಗಡೆಲ್ಲ ದುಡಿಲೇಬೇಕು. ಗಂಡಸು ಅಂತನವನು ಯಾವತ್ತು ಪುರುಷ ಯಾವತ್ತು ಹೊರಗಡೆ ದುಡಿತಾ ಇರ್ತಾನೆ, ಮನೆ ಕೆಲಸವನ್ನು ನೋಡ್ಕೊಂಡು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಸಾಕು ಅಲ್ವಾ?
0: ಅಷ್ಟೇ ಸರ್.
1: ಆಯ್ತು, ಥ್ಯಾಂಕ್ ಯು
0: ಸರ್.
1: ಈಗ ಕೆಲಸ ಅಂತ ಅನ್ನೋದು ನಾವು ಇದೀಗ ಮಾತಾಡ್ತಿದ್ದಂಗೆ ಅನೇಕ ಯಂತ್ರಗಳನ್ನು ಕ್ರೇನ್ಗಳನ್ನು ಬಳಸ್ತಾರೆ ಇಲ್ಲಿ. ಆದರೆ ಒಂದು ಉಸ್ತುವಾರಿ ನೋಡಿಕೊಂಡು ಇಲ್ಲಿ ವಸ್ತುಗಳನ್ನು ಮೇಲೆ ಸಾಗಿಸೋ ಕೆಲಸ ಮಾಡ್ತಾ ಇದ್ದಾರೆ ಒಬ್ಬರು. ನಮಸ್ಕಾರ, ನಿಮ್ಮ ಹೆಸರೇನು?
2: ಕುಮಾರ್.
1: ಕುಮಾರ್, ಕುಮಾರ್ ಅವರೇ, ಈಗ ಈ ಒಂದು ಕಟ್ಟಡ ಕಟ್ಟುವಾಗ ನಿಮ್ಮ ಜವಾಬ್ದಾರಿಗಳು ಏನೇನು, ಏನೇನು ಕೆಲಸ ಮಾಡ್ತೀರಾ?
2: ಸಿಮೆಂಟ್ ಕೊಡೋದು, ಮಾಲ್ ಕಲಿಸ್ಕೊಡೋದು, ತಳಗಿಲ್ಲದ ಮೆಟ್ರೋಲ್ ಮೇಲೆ ಕಳಿಸೋದು, ಆಮೇಲೆ ಮೆಟ್ರೋ ತಳಗಿಲ್ಸ.
1: ಈಗ ಒಂದು ಕ್ರೇನ್ ಇಟ್ಟಿದ್ದೀರಲ್ಲ, ಫಿಕ್ಸ್ ಆಗಿದೆ, ಅದನ್ನ ಆಪರೇಟ್ ಮಾಡ್ರೆ ಯಾರು?
2: ನಾವೇ ಸರ್.
1: ನಿಮ್ಗೆ ಗೊತ್ತು ಎಲ್ಲಿ ಬಟನ್ ಹಾಕಿದ್ರೆ ಏನಾಗತ್ತೆ, ಮತ್ತೆ ಎಷ್ಟು ಪ್ರಮಾಣದಲ್ಲಿ ಮೇಲೆ ತಗೋಬೇಕು ಗೊತ್ತು?
2: ಹೌದು ಸರ್.
1: ಈಗ ಅದನ್ನ ಆಪರೇಟ್ ಮಾಡೋದು ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಸಾಮಾನ್ಯ ಬೇರೆ ಕೆಲಸದವರು ಮಾಡ್ಬೋದಾ
2: ಅಂದ್ರೆ ತಿಳ್ಕೊಬೇಕು ಸರ್, ಅದು ಮಿಷನ್ ಮಾಹಿತಿ ತಿಳ್ಕೊಂಡ್ರೆ ಗೊತ್ತಾಗ್ತದೆ
1: ಅಷ್ಟೇ. ನೀವೇನು ಓದಿದ್ದೀರಾ
2: ಸರ್? ನಾನು 7ನೇ ಕ್ಲಾಸ್.
1: ಓ, ಒಟ್ಟಾರೆ ಈಗ ನಿಮ್ಮ ಟೋಟಲ್ ಈ ಕಟ್ಟಡದಲ್ಲಿ ಕೆಲಸ ಮಾಡೋರು ಹೆಚ್ಚು ಕಡಿಮೆ ಸ್ವಲ್ಪ ಕಡಿಮೆ ಓದ್ದವರೇ ಇದ್ದೀರಾ? ಜಾಸ್ತಿ ಓದಿದ್ರೆ ಇಲ್ಲಿ ಇರಲ್ಲ ಅಂತೀರಾ? ಈಗ ಜಾಸ್ತಿ ಓದ್ದವ್ರಿಗೂ ಕೆಲವು ಸಲ ಕೆಲಸ ಸಿಗಲ್ಲ ಬೇರೆ ಕಡೆ, ಅವರು ಕೂಡ ಕೆಲಸ ಮಾಡ್ಬೇಕಂತ ಅನ್ಸುತ್ತೆ. ಅವ್ರು ಅಂತವ್ರು ಏನಾರ ಮಾಡ್ತಿರ್ತೀರಾ ಅಥವಾ ಬೇರೆ ಬಿಲ್ಡಿಂಗ್ ನಲ್ಲಿ ಚೆನ್ನಾಗಿ ಜಾಸ್ತಿ ಓದ್ದವ್ರು ಕೂಡ ಕೆಲಸ ಮಾಡ್ತಾ ಇದಾರ ಅಂತ ಅನ್ಸುತ್ತಾ ನಿಮ್ಗೆ? ಗೊತ್ತಿಲ್ಲ ನಿಮ್ಗೆ. ಈಗ ಬಿ ಎ ಓದ್ದವರು ಕೂಡ ನಿಮ್ ಜೊತೆಗೆ ಎಲ್ಲಾರ ಕೆಲಸ ಮಾಡಕ್ ಬಂದಿದ್ದಾರಾ ಯಾರಾದ್ರೂ? ಊರಲ್ಲಿ ಹೆಂಗೆ?
2: ಊರಲ್ಲಿದ್ರೆ ಜಮೀನು ಕೆಲಸ.
1: ಅಲ್ಲಿ ಓದ್ದವ್ರು ಕೆಲ್ಸಕ್ಕೆ ಬರ್ತಾರಾ?
2: ಇಲ್ಲ ಸರ್.
1: ಒಟ್ಟು ಓದ್ದವ್ರು ಕೆಲ್ಸಕ್ಕೆ ಬರಲ್ಲ, ಕುತ್ಕೊಂಡೇ ಇರ್ಬೇಕು ಮನೆಯಲ್ಲಿ ಅಂತ. ಅಲ್ಲಿ ಕುತ್ಕೊಂಡ್ಬಿಟ್ರೆ ಅವರಿಗೆ ದುಡ್ದು ಹಾಕೋರು ಯಾರು ಮತ್ತೆ? ಅಂದ್ರೆ ಅಲ್ಲ ಹೇಳಿದೆ ಸುಮ್ಮನೆ, ಅಪ್ಪ ಅಮ್ಮ ಅವರ ಗಳಿಕೆಯಲ್ಲೇನೆ ಕುತ್ಕೊಂಡು ತಿನ್ಬೇಕು ಅಂದ್ರೆ ಜೀವನ ನಡೆಯಲ್ಲ.
2: ಇಲ್ಲ ಸರ್.
1: ನೀವು ಸತತವಾಗಿ ದುಡಿತಾ ಇದ್ದೀರಿ, ಹಾಗಾಗಿ ದುಡಿಮೆ ದುಡ್ಡಿನ ತಾಯಿ ಅನ್ನೋ ನಿಮ್ಗೆ ಗೊತ್ತು. ಊರ್ ಕಡೆ ಏನೇನಿದೆ ಕೆಲಸ ನಿಮ್ದು?
2: ಜಮೀನು ಸರ್.
1: ಎಷ್ಟು ಎಕರೆ ಇದೆ?
2: 3 ಎಕರೆ ಇದೆ ಸರ್.
1: ಸೊ ಅದನ್ನ ಮಾಡ್ಸೋರು ಯಾರು?
2: ಅಲ್ಲಿ ಅಪ್ಪ ಅಮ್ಮ, ಅಲ್ಲಿ ಇಬ್ರು ತಮ್ಮಾರ್ ಇದಾರೆ, ಮಾಡ್ತಾರೆ ಸರ್.
1: ಮಾಡ್ತಾರೆ. ಈಗ ನಿಮಗೆ ಇಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ
2: ರೂಮ್ ಇದೆ ಸರ್?
1: ಇದೆಯಾ
2: ಸರ್.
1: ಅಂದ್ರೆ ಕಟ್ಟಡ ಮಾಲೀಕರೇ ವ್ಯವಸ್ಥೆ ಮಾಡಿರ್ತಾರೋ ಅಥವಾ ಹೆಂಗೆ?
2: ಅವರೇ ವ್ಯವಸ್ಥೆ, ರೂಮ್ ಗಿಮ್ ಎಲ್ಲ ಅವ್ರದ್ದೇ
1: ಮಾಡಿರ್ತಾರ
2: ಸರ್.
1: ಈಗ ನಿಮ್ ಮಕ್ಕಳು ಸಣ್ಣ ಸಣ್ಣ ಇರ್ತಾರೆ ಅಂತಕೋಣ, ನೀವಂತ ನೀವಾಗ್ಲಿ ಯಾರಾಗ್ಲಿ, ಅವ್ರಿಗೆ ಒಂದಿಷ್ಟು ಏನೋ ಸ್ಕೂಲಿಗೆ ಹೋಗ್ಬೇಕಾಗತ್ತೆ, ಅವರಿಗೆ ಏನೋ ಒಂದು ಆರೋಗ್ಯದ ಸಮಸ್ಯೆ ಬರುತ್ತೆ, ಅವಾಗೆಲ್ಲ ಯಾರು ನೋಡ್ಕೊಳ್ತಾರ ಅವನ್ನೆಲ್ಲ?
2: ಇಲ್ಲಿದ್ರೆ ಇಲ್ಲೇ ನಾವು ನೋಡ್ಕೊಂತೀವಿ, ಇಲ್ಲಾಂದ್ರೆ ಊರಲ್ಲಿ ಅಪ್ಪ ಅಮ್ಮ ಇರ್ತಾರೆ.
1: ಸೊ ಮಕ್ಕಳನ್ನ ಸಾಮಾನ್ಯ ಊರಲ್ಲಿ ಬಿಟ್ಟು ಬಂದಿರ್ತೀವಿ, ಸ್ವಲ್ಪ ಶಾಲೆಗೆಲ್ಲ ಹೋಗ್ತಿದ್ರೆ ಶಾಲೆಗೆ ಹೋಗ್ಲಿ ಅಂತ ಬಿಟ್ಬಿಡ್ತೀವಿ. ತೀರಾ ಸಣ್ಣ ಇದ್ರೆ
2: ಸಣ್ಣ ಇದ್ರೆ ಅಲ್ಲೇ ಇರ್ತಾರೆ,
1: ಅಲ್ಲೇ ಇರ್ತಾರೆ. ಈ ಗಂಡ ಹೆಂಡತಿ ಜೊತೆಗೆ ಇಲ್ಲಿ ಬಂದಿರ್ತಾರೆ, ಸಂಸಾರ ಮಾಡ್ಕೊಂಡ್ ಬಂದಿರ್ತಾರೆ, ನಿಮಗೆಲ್ಲ ಅಡುಗೆ ಊಟ ಎಲ್ಲ ಅಡುಗೆ ಮಾಡ್ಬೇಕಲ್ಲ, ಯಾರು ಮಾಡ್ತಾರೆ?
2: ಈಗ ನಾವೇ ಮಾಡ್ಕೊಂತೀವಿ ಸರ್, ಈಗ ನಾವೇ ಬ್ಯಾಚುಲರ್ ಇದೀವಿ, ನಾವೇ ಮಾಡ್ತೇವೆ. ಮತ್ತೆ
1: ಹಾಗೆ ಈಗ ಮದುವೆ ಮತ್ತೆ ಮುಂದೆ?
2: ಮುಂದೆ ಈಗ ಊರಲ್ಲಿ ಮನೆ ಕಟ್ಟಿಸ್ತಿದ್ವಿ, ಮನೆ ಮುಗಿದ್ರೆ ಮತ್ತೆ ಮದುವೆ ಮಾಡ್ತೇವೆ ಸರ್.
1: ನೋಡಿ, ಒಂದು ದುಡಿಮೆ ಮಾಡ್ಬೇಕು, ಒಂದು ಮನೆ ಮಾಡ್ಬೇಕು, ಆಮೇಲೆ ಮಡದಿ ಮನೆಗೆ ಬರ್ಬೇಕು. ಒಳ್ಳೇದು, ತುಂಬಾ ಸಂತೋಷ. ನಿಮ್ಮ ಎಲ್ಲರ ಜೀವನ ನೋಡಿ, ಕಷ್ಟದ ಜೀವನದಲ್ಲಿ ಕೂಡ ಸಾಕಷ್ಟು ಸವಾಲುಗಳಿವೆ, ಅನೇಕ ಸಮಸ್ಯೆಗಳಿವೆ. ಆ ಸಮಸ್ಯೆ ಪರಿಹಾರ ಮಾಡೋಕ್ಕೆ ನೀವು ದುಡಿತಾ ಇರ್ತೀರಿ, ಸಾಲ ಮಾಡಿರ್ತೀರಾ, ಅದು ಕೂಡ ತೀರ್ಬೇಕು. ಅನಿವಾರ್ಯವಾಗಿ ದುಡಿಮೆ ಅಂತ ಅನ್ನೋದು ಒಂದು ನಾಲೆಜ್ ಇದ್ದಂಗೆ, ದೊಡ್ಡ ದೊಡ್ಡ ಒಳ್ಳೆ ಒಳ್ಳೆ ಕಟ್ಟಡಗಳನ್ನು ಕಟ್ಟಿದ್ದೀವಿ ನಾವು ಅಂತಿರುತ್ತೆ. ನೀವು ಕಟ್ಟುವವರು ನೀವು ಅಲ್ವಾ? ಈ ಕೆಡುವವರು ನೋಡಿದಾಗ ಕಟ್ಟುವವರು ಬಹಳ ದೊಡ್ಡ ವ್ಯಕ್ತಿಗಳು. ಒಳ್ಳೇದು, ನಮಸ್ಕಾರ.

ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಕಟ್ಟಡ ಕಾರ್ಮಿಕರೊಂದಿಗೆ ಮಾತುಕತೆ ಕೇಳಿದಿರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

ದೇವರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಈಗ ಸಮಯ 3 ಗಂಟೆ. ಈಗ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಶಾನ್, ಸೋನು ನಿಗಮ್, ಶಂಕರ್ ಮಹದೇವನ್, ಸ್ವಾನಂದ್ ಕಿರ್ಕಿರೆ ಅವರ ದನಿಗಳಲ್ಲಿ ಜೀರೋ ಸೆ ರೀಸ್ಟಾರ್ಟ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸ್ವಾನಂದ್ ಕಿರ್ಕಿರೆ ಅವರ ಗೀತ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದವರು ಶಾಂತನು ಮೊಯಿತ್ರಾ.
1: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
2: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
1: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
2: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
1: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

ಗುಲ್ಮೊಹರ್ ಕಾರ್ಯಕ್ರಮದ ಮುಂದಿನ ಗೀತೆ ಪಿಂಟುಕಿ ಪಪ್ಪಿ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಶ್ರೇಯ ಘೋಷಾಲ್ ಹಾಗೂ ಜಾವೇದ್ ಅಲಿ. ಸೋನಾಲ್ ಪ್ರಧಾನ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಡಾಕ್ಟರ್ ನೀಡ್ಸ್ ಹಾಗೂ ಸೋನಾಲ್ ಪ್ರಧಾನ್.

ಗುಲ್ಮಾರ್ ಕಾರ್ಯಕ್ರಮದ ಮುಂದಿನ ಗೀತೆ ಮಾಲಂಗ್ ಚಿತ್ರದ ಗೀತೆಯನ್ನು ಕೇಳೋಣ. ಸಚಿತ್ ಟಂಡನ್ ಅವರ ದನಿಯಲ್ಲಿ ಗೀತೆ ರಚನೆ ಕುನಾಲ್ ವರ್ಮಾ ಅವರದು.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಈಗ ಕೇಳೋಣ ಅರ್ಜಿತ್ ಸಿಂಗ್ ಅವರ ದನಿಯಲ್ಲಿ ಶ್ರೀಕಾಂತ್ ಚಿತ್ರದ ಗೀತೆಯನ್ನು, ಕುನಾಲ್ ವರ್ಮಾ ಅವರ ಗೀತ ರಚನೆಗೆ ವೇದ್ ಶರ್ಮಾ ಅವರ ಸಂಗೀತವಿದೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
3: ಮೇರಿ ಭೀಗಿ ಭೀಗಿ ಸೀ ಪಲಕೋಂ ಪೇ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ್ ಕೇ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
4: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 meter ಅಂದರೆ 612 kHz ಹಾಗೂ DRM ತರಂಗಾಂತರ 603 kHz ಗಳಲ್ಲಿ.

0: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗುಲ್ಮೋಹರ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಪಿಂಟು ಕೆ ಪಪ್ಪಿ ಚಿತ್ರದ ಗೀತೆಯನ್ನು ಕೇಳೋಣ. ಶಾನವರ ದನಿಯಲ್ಲಿ, ಸಾಹಿತ್ಯ ಡಾಕ್ಟರ್ ನೀಟ್ಸ್ ಅವರದು.

ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿ ಕೇಳೋಣ ಚಿಡಿಯಾ ಚಿತ್ರದ ಗೀತೆಯನ್ನು. ಮೆಹರಾನ್ ಅಮ್ರೋಹಿ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಶೈಲೇಂದ್ರ ಬರ್ವೆ.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ.

0: ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಆಕಾಶವಾಣಿ ಅಟ್ 90 ಸಾಲ್ ಕಿ ಆವಾಜ್ ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್ ಪುರಾನಿ ಯಾದೇ ನಯಾ ಜೋಶ್ ಹೈ ದೇಶ್ ಕಾ ರೇಡಿಯೋ ಅಬ್ ಭೀ ಬಾಸ್ ಹೈ ಆಕಾಶವಾಣಿ ಕೆ ಗೌರವಮಯಿ 90 ಸಾಲ್
2: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಕಣ್ಣಪ್ಪ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಶಾನ್ ಸಾಹಿತಿ ಛಗಂತಿ. ಗಿರೀಶ್ ನಾಕೋಡವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಸ್ಟೀಫನ್ ದೇವಸ್ಯಾ.

0: ಇದುವರೆಗೆ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಓಹ್ ಸವಿ ರತ್ನ, ಬನಿ ಬನಿ ಬನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೆ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಸಂಜೆ ಪ್ರಸಾರದಲ್ಲಿ ಸಂಜೆ 5:30 ಗಿರ್ಮಿಟ್ ಕನ್ನಡ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಡಾ ದೀಪಾ ಎಂಬಿ ಅವರಿಂದ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡುವಲ್ಲಿ ಖನಿಜಗಳ ಪಾತ್ರ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಬೇರುಹುಳ ನಿಯಂತ್ರಣ ಕ್ರಮಗಳು ಕುರಿತು ಡಾ ಕೆವಿ ಪ್ರಕಾಶ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರದಲ್ಲಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದಗಳು ಮೂಡಿಬರಲಿವೆ. ಸಂಜೆ 7:45 ಕನ್ನಡದಲ್ಲಿ ಭಾಷಣ. ವಚನಕಾರರ ಕಾಯಕ ತತ್ವ ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾ ಜೆ ಸೋಮಣ್ಣ ಅವರು. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ರಾತ್ರಿ 8:00 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಗುವುದು. ರಾತ್ರಿ 9:15 ದೀಪಾ ಅಶೋಕ್ ಅವರು ಹಾಡಿರುವ ಭಾವಗೀತೆಗಳು ಮೂಡಿಬರಲಿವೆ. ರಾತ್ರಿ 9:30 ರೇಡಿಯೋ ಸ್ಕೋಪ್ ರಾಷ್ಟೀಯ ವಿಜ್ಞಾನ ಸಂಚಿಕೆ ಕಾರ್ಯಕ್ರಮ ಪ್ರಸಾರವಾಗುವುದು. ರಾತ್ರಿ 10:00 ರವಿವಾಸರೀಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಪಂಡಿತ್ ಹರಶಂಕರ್ ಭಟ್ಟಾಚಾರ್ಯ ಅವರಿಂದ ಸಿತಾರ್ ವಾದನ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ

0: ಕಳೆದುಕೊಳ್ಳಬೇಡಿ.
1: ಚಕ್ರವ್ಯೂಹ, ಇದು ಚಕ್ರವ್ಯೂಹ.
2: ಬೆಟ್ಟ ಗುಡ್ಡ
3: ಕೆರೆ ಕುಂಟೆ
2: ಗಿಡ ಮರಗಳಿಲ್ಲದ ಊರು
3: ಮರುಭೂಮಿ ಇದ್ದಂತೆ.
2: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
3: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
2: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
3: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
2: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
3: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಹಾಡುಗಳೊಂದಿಗೆ ನಾವು ಸಾಕ್ತಾ ಇದ್ವಿ, ನಿಮ್ಮ ಇಷ್ಟದ ಗೀತೆಗಳು ಕೂಡ ಪ್ರಸಾರ ಆಗುತ್ತೆ ಅಂತ ಹೇಳಿದ್ದಕ್ಕೆ ಕೇಳುಗರು ಕರೆಯನ್ನ ಮಾಡಿದ್ದಾರೆ, ಲೈನ್ನಲ್ಲಿ ಕೂಡ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ.
1: ಹಾಯ್, ಗುಡ್ ಈವ್ನಿಂಗ್ ಮಂಜುಜಿ.
0: ನಮಸ್ತೆ ಪ್ರಸಾದ್ ಸರ್, ಹೇಳಿ, ಹೇಗಿದ್ದೀರಾ?
1: ನಾನು ಎನ್ ಆರ್ ಪ್ರಸಾದ್, ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ.
0: ನಿಮ್ ಧ್ವನಿಯಲ್ಲೇ ಗೊತ್ತಾಗುತ್ತೆ ಸರ್.
1: ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್.
0: ಹೇಳಿ ಸರ್, ಹೇಗಿದ್ದೀರಾ?
1: ಐ ಆಮ್ ಡೂಯಿಂಗ್ ಗುಡ್ ಮಂಜುಜಿ, ನೀವು ಹೇಗಿದ್ದೀರಾ?
0: ಚೆನ್ನಾಗಿದ್ದೀನಿ ಸರ್, ಥ್ಯಾಂಕ್ ಯು. ಯಾವ ಹಾಡು ಕೇಳಬೇಕು ಅಂತ, ಕೇಳಿಸ್ಬೇಕು ಅಂತ ನಮ್ಗೆಲ್ಲ?
1: ಇಲ್ಲ, ನಾನು ಇವತ್ತು ಗುಲ್ಜಾರ್ದ ಒಂದ್ ಯಾವ್ದಾದ್ರು ಹಾಡು ಕೇಳೋಣ ಅನಿಸ್ತು ಇವತ್ತು. ಅದರಲ್ಲಿ ಆಸ್ತ ಅಂತ ಹೇಳ್ಬಿಟ್ಟು ಒಂದು ಫಿಲಮ್ ಇದೆ, ಇದರಲ್ಲಿ ಒಂದು ಅನ್ಯೂಶುವಲ್ ಸಿಂಗರ್ ಇವರು ಶ್ರೀರಾಧಾ ಬ್ಯಾನರ್ಜಿ ಅಂತ ಹೇಳ್ಬಿಟ್ಟು ಈ ಹಾಡು ಹೇಳಿದ್ದಾರೆ.
0: ಅಂದ್ರೆ
1: ನಾಟ್ ಎ ರೆಗ್ಯುಲರ್ ಸಿಂಗರ್ ಶ್ರೀರಾಧಾ ಬ್ಯಾನರ್ಜಿ ಅಂತ. ಅವರು ಜಾಸ್ತಿ ಈ ಇದ್ರ ಬಗ್ಗೆ ಈ ಬೆಂಗಾಲಿ ಇದ್ರ ಸಾಂಗ್ಸ್ ಹೇಳೋರು ಇವರು. ಒಂದು ಸಾಂಗ್ ಶಾರಂಗೇವ್ ಅಂಡ್ ಗುಲ್ಜಾರ್ ಡಿಸೈಡೆಡ್ ಟು ಟೇಕ್ ಹರ್ ಫಾರ್ ಎ ಚೇಂಜ್ ಅಂತ ಹೇಳ್ಬಿಟ್ಟು ಈ ಇವ್ರನ್ನ ತಗೊಂಡಿದ್ದ ಶ್ರೀರಾಧಾ ಬ್ಯಾನರ್ಜಿ ಅಂತ. ಇದರಲ್ಲಿ ಬಹಳ ವಿಶೇಷತೆ ಏನಂತ ಹೇಳಿದ್ರೆ, ಈ ಹಾಡು ಬರೆದಿರೋರು ಗುಲ್ಜಾರು, ಬಟ್ ಅವ್ರ ವಾಯ್ಸನ್ನು ಕೇಳ್ಬೋದು ಇದ್ರಲ್ಲಿ. ಗುಲ್ಜಾರ್ ವಾಯ್ಸ್ನ ಒಂದು ಕಾವ್ಯಮಯವಾಗಿ ಒಂದ್ ಎರಡು ಮೂರು ಲೈನ್ ಹೇಳ್ತಾರೆ ಹಾಡಿನ ಮಧ್ಯದಲ್ಲಿ. ಹೌದು, ಈ ಹಾಡಲ್ಲಿ ಅವ್ರ ವಾಯ್ಸ್ ಇದೆ ಈ ಹಾಡಲ್ಲಿ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನೀವು ಕೇಳಿ, ನಾನು ಕೇಳ್ತೀನಿ, ಮಿತ್ರಗೂ ಕೇಳೋಣ.
0: ಖಂಡಿತ ಸರ್,
1: ಬ್ಯೂಟಿಫುಲ್ ಸಾಂಗ್.
0: ವಾಟ್ ಅ ಗುಡ್ ಇನ್ಫಾರ್ಮೇಶನ್, ಥ್ಯಾಂಕ್ ಯು ಸರ್. ಖಂಡಿತ ನಾವು ಕೇಳೋಣ, ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮವನ್ನ.
1: ಥ್ಯಾಂಕ್ ಯು, ಪ್ಲೆಷರ್ ಟಾಕಿಂಗ್ ಟು ಯು.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.

0: ಬಿಸ್ನೆಸ್ ಮಾಡಿದೀನಿ
1: ಅಂತೂ ಗ್ಯಾರಂಟಿ. ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

0: ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು

0: ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಹಾಡುಗಳೊಂದಿಗೆ ನಾವು ಮುಂದುವರಿತಾ ಇದ್ವಿ. ಹೌದು, ಗುಲ್ಮೋಹರ್ನಲ್ಲಿ ಕೇಳುಗರೊಬ್ಬರು ಕರೆಯನ್ನು ಮಾಡಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ಮೇಡಮ್, ಹಗರಿ ಬೊಮ್ಮಳೆ ತಾಲೂಕು ಹಂಪಾಸ್ ಆಗಿರೋ ಸುಭಾನ್ ಕೋರಿ ಮೇಡಮ್.
0: ಸುಭಾನ್ ಕೋರಿ ಅವರೇ, ಹೇಗಿದ್ದೀರಾ?
1: ಆರಾಮಿದ್ದೀನಿ ಮೇಡಮ್.
0: ಚೆನ್ನಾಗಿದ್ದೀನಿ
1: ಮೇಡಮ್.
0: ಚೆನ್ನಾಗಿದ್ದೀನಿ ಸರ್. ಭಾನುವಾರ ಹೇಗಾಯ್ತು
1: ಮೇಡಮ್? ಇನ್ನೂ ಮಳೆ ಇದೆ ಮೇಡಮ್, ನಿನ್ನೆ ರಾತ್ರಿ ಎಲ್ಲ ಮಳೆ ಆಯ್ತು ಮೇಡಮ್. ಫುಲ್ ಗುಡುಗು ಮಿಂಚು ಸಹಿತ ದೊಡ್ಡ ಮಳೆ ಆಯ್ತು ಮೇಡಮ್ ರಾತ್ರಿ.
0: ಈಗಲೂ ಬರ್ತಾ ಇದೆಯಾ?
1: ಇಲ್ಲ ಮೇಡಮ್, ಈಗ ಸ್ವಲ್ಪ 12 ಗಂಟೆಯಿಂದ ಗ್ಯಾಪ್ ಕೊಟ್ಟಿದೆ ಮೇಡಮ್,
0: ಸ್ವಲ್ಪ ಕಡಿಮೆ ಆಗಿದೆ. ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ಬಾಜಿರಾವ್ ಮಸ್ತಾನಿ ಮೇಡಮ್, ಚಿತ್ರದ ಸರ್.
0: ಬಾಜಿರಾವ್ ಮಸ್ತಾನಿಯಿಂದ. ಹೇಗನ್ಸುತ್ತೆ ಕಾರ್ಯಕ್ರಮ? ಯಾವಾಗ್ಲೂ ಕರೆ
1: ಮಾಡ್ತಿರ್ತೀರಾ? ಕಾರ್ಯಕ್ರಮ
0: ಆಗ್ಲಿ ಸರ್, ಹೀಗೆ ಹೀಗೆ ಕೇಳ್ತಾ ಇರಿ, ನಿಮ್ಮ ಇಷ್ಟದ ಹಾಡು ಪ್ರಸಾರ ಆಗುತ್ತೆ. ನಮಸ್ತೆ.

0: ನಮಸ್ತೆ.
1: ನಮಸ್ತೆ ಮೇಡಮ್, ರೀ ಹೊನ್ನೂರಲ್ಲಿ ಹನುಮಂತಾಪುರದಿಂದ.
0: ಹೊನ್ನೂರಲ್ಲಿ ಅವರು?
1: ಹೌದು ಮೇಡಮ್. ರೀ
0: ನಮಸ್ತೆ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್. ರೀ ತಾವೇ ಇದ್ದೀರಿ ಮೇಡಮ್?
0: ಚೆನ್ನಾಗಿದ್ದೀನಿ ಸರ್. ಯಾವ ಹಾಡು ಬೇಕಿತ್ತು
1: ಮೇಡಮ್? ರೀ ಆಶಿಕಿ ಚಿತ್ರದಿಂದ ನಜರಕ್ಕೆ ಸಾಮಾನ್ಯ ಅಂತ ಒಂದು ಹಾಡಿದ್ದಲ್ಲ ಮೇಡಮ್, ಆ ಹಾಡು ಸರ್ ಮೇಡಮ್.
0: ಹಾಡೋ ಹಾಗಿದೆ ತಾವು?
1: ಇಲ್ಲ ಮೇಡಮ್, ನನಗೆ ಹಿಂದಿ ಬರೋದಿಲ್ಲ.
0: ಹೇಗನ್ಸುತ್ತೆ ಕಾರ್ಯಕ್ರಮ?
1: ಚೆನ್ನಾಗ್ ಬರ್ತಾ ಇದೆ ಮೇಡಮ್. ಅದೇ ಬಹಳ ಚೆನ್ನಾಗಿದೆ.
0: ಯಾವಾಗ್ಲೂ ಪಾರ್ಟಿಸಿಪೇಟ್ ಮಾಡ್ತೀರಾ ಹೊಂಬಸಿನ ಕಾರ್ಯಕ್ರಮದಲ್ಲಿ? ಹೇಳಿ.
1: ನಮಗೆ ಟೈಮ್ ಪಾಸ್ ಆದಂಗ ಆಗತ್ತೆ ಮೇಡಮ್. ಅಂಗಡಿ
0: ಏನ್ ಕೆಲಸ ಮಾಡ್ತೀರಾ ನೀವು?
1: ನಾವು ಕಿರಾಣಿ ಅಂಗಡಿ ಇದೆ ಮೇಡಮ್ ನಂದು, ಹಾಗಾಗಿ ಅದನ್ನ ಕೇಳಿಕೆ ಅಂತಲೇ ವ್ಯಾಪಾರ ಮಾಡ್ಕೊಂತ ಇರ್ತೀವಿ ಮೇಡಮ್.
0: ಖುಷಿಯಾಗಿರ್ತೀರಾ?
1: ಹೌದು ಹೌದು ಮೇಡಮ್.
0: ಕರೆ ಮಾಡಿದ್ಕೆ ಧನ್ಯವಾದಗಳು. ನಿಮ್ಮ ಹಾಡು ಪ್ರಸಾರ ಆಗುತ್ತೆ. ನಮಸ್ತೆ.
1: ಧನ್ಯವಾದ ಮೇಡಮ್. ಧನ್ಯವಾದ.

0: ಬೆಳಗ್ಗೆ 6 ಗಂಟೆಯಿಂದ.
1: ತುಂಬಾ ಅದು ನಿಮ್ಗೆ ಒಂದು ಒಳ್ಳೆ ಸಂಗಾತಿ ಅಲ್ವಾ, ಯಾವಾಗ್ಲೂ ನಿಮ್ಮ ಹೆಸರು ಕೂಡ ಬರ್ತಾ ಇರುತ್ತೆ.
0: ಹೌದು ಮೇಡಮ್,
1: ಹೇಗನ್ಸುತ್ತೆ ನಮ್ಮ ಕಾರ್ಯಕ್ರಮಗಳು?
0: ಬಹಳ ಚೆನ್ನಾಗಿದೆ ಮೇಡಮ್. ಕೆಲಸ ಟೈಮ್ ಹೋಗಿದ್ದ ಗೊತ್ತಾಗಲ್ಲ, ಕೆಲಸ ಮಾಡಿದ್ದ ಸುಸ್ತು ಅನ್ಸೋದು ಗೊತ್ತಾಗಲ್ಲ ಮೇಡಮ್.
1: ಖುಷಿ ಆಯ್ತು,
0: ಕೆಲಸ ಮಾಡ್ತಾ ಇರ್ಬೋದು.
1: ಖುಷಿ ಆಯ್ತು. ಯಾವ ಹಾಡು ಹಾಕೋಣ ನಿಮ್ಗಾಗಿ?
0: ನಮಗೆ ಚಲತೆ ಚಲತೆ ಹಾಡು ಹಾಕು ಮೇಡಮ್.
1: ಹಾ ಖಂಡಿತ, ಹೀಗೆ ಕೇಳ್ತಾ ಇರಿ ನಮ್ಮ ಕಾರ್ಯಕ್ರಮಗಳನ್ನ. ನಮಸ್ತೆ, ಕರೆ ಮಾಡಿದ್ಕೆ ಧನ್ಯವಾದ.
0: ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು.
0: ಕೂಡ ಮಾತಾಡಿದ ಬಗ್ಗೆ ಭಾಳ ಖುಷಿ ಆಯ್ತು ಮೇಡಮ್.
1: ನಮಸ್ತೆ ನಮಸ್ತೆ.

0: ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಹಾಡುಗಳ ರಿಕ್ವೆಸ್ಟ್ ಶೋ ನಡೀತಾ ಇತ್ತು. ಕೇಳುಗರೊಬ್ರು ಕರೆಯಲಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ನಮಸ್ತೆ.
1: ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ಶುಭ ಸಂಜೆ, ನಾವು ಶಾಂತಾಚಾರ ಪಡಿಗಾರ್ ಮೇಡಮ್.
0: ಶಾಂತಾಚಾರ ಅವರೇ, ಹೇಗಿದ್ದೀರಾ? ಎಲೆಕ್ಟ್ರಿಷಿಯನ್ ಯಾವಾಗ್ಲೂ ರೇಡಿಯೋ ನಿಮ್ ಜೊತೆಗೆ ಇರುತ್ತಾ?
1: ಓ 24 ಗಂಟೆ, ರಾತ್ರಿ 11 ಗಂಟೆವರೆಗೂ ಇರ್ಬೋದು.

0: ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ನಾವು ಪ್ರಚಲಿತ ಅಥವಾ ಚರ್ಚೆಯಲ್ಲಿರುವಂತಹ ವಿಷಯವೊಂದನ್ನು ಕುರಿತು ಮಾತು ಮಾಹಿತಿ ಹಂಚಿಕೊಳ್ಳೋಣ ಅಂತ ಹೇಳಿದ್ದೆ. ಹೌದು, ಕ್ರೀಡೆಗಳಲ್ಲಿ ರನ್ನಿಂಗ್ ಕಾಮೆಂಟ್ರಿ ಅದೊಂಥರ ತುಂಬಾ ಒಂದು ಆಸಕ್ತಿಕರವಾದ ವಿಷಯ ಅಲ್ವಾ. ಮುಂಚೆಲ್ಲ ನಾವು ರೇಡಿಯೋ ಟ್ರಾನ್ಸಿಸ್ಟರ್ನಲ್ಲಿ ಈ ರೇಡಿಯೋ ಕಾಮೆಂಟ್ರಿ ಕೇಳ್ತಾ ಇದ್ವಿ. ಅದು ಇಂಗ್ಲೀಷ್ ಅಥವಾ ಹಿಂದಿ ಭಾಷೆಯಲ್ಲಿ ಇರ್ತಾ ಇತ್ತು, ಅಂದರೆ ಕಾಮೆಂಟ್ರಿ, ವೀಕ್ಷಕ ವಿವರಣೆ. ಈಗ ಕನ್ನಡದಲ್ಲೂ ಈ ಕಾಮೆಂಟ್ರಿ ನಮಗೆ ಕೇಳಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಕೇಳುಗರೊಬ್ರು ಕರೆಯಲಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ಲಿಂಗರಾಜ ವಾಲ್ಮೀಕಿ ಮೇಡಮ್, ಕೊಪ್ಪಳದಿಂದ.
0: ಕೊಪ್ಪಳದಿಂದ ಹೇಳಿ. ಮಳೆ ಆಗಿದ್ಯಾ ನೆನ್ನೆ
1: ಮೇಡಮ್?
0: ಮಳೆ ಆಗಿದ್ಯಾ ನೆನ್ನೆ?
1: ಅಯ್ಯೋ ಚೆನ್ನಾಗಿದೆ ಮೇಡಮ್,
0: ಚೆನ್ನಾಗಿದೆ.
1: ನಿನ್ನೆ ದೇಶ ಚೆನ್ನಾಗಿತ್ತು ಮೇಡಮ್, ಈಗ ಎರಡು ದಿವಸ ಆಯ್ತು, ಪರವಾಗಿಲ್ಲ ಮೇಡಮ್. ನಿನ್ನೆ ವಜಾ ಆಗಿದೆ ಮೇಡಮ್, ಚೆನ್ನಾಗಿದೆ,
0: ಚೆನ್ನಾಗಿದೆ. ನಿಮ್ಗೆ ಕಾಮೆಂಟ್ರಿ ಬಗ್ಗೆ ಏನ್ ಅನ್ಸುತ್ತೆ? ಕನ್ನಡ ಕಾಮೆಂಟ್ರಿ ಬಗ್ಗೆ ಏನ್ ಅನ್ಸುತ್ತೆ ಈಗ ಕ್ರಿಕೆಟ್ ಅಲ್ಲಿ, ಕಬಡ್ಡಿ ಅಲ್ಲಿ?
1: ಅದೇ ಮೇಡಮ್, ಕಾಮೆಂಟ್ರಿ ಚೆನ್ನಾಗಿ ಬರ್ತದೆ ಮೇಡಮ್. ಅದು ಕನ್ನಡದಲ್ಲಿ ಆದ್ರೆ ನಮ್ಗೆ ಕೆಲವು ಜನಕ್ಕೆ ಹಿಂದಿ ಬರ್ತಾ ಇರಲ್ಲ, ಇಂಗ್ಲಿಷ್ ಬರ್ತಾ ಇರಲ್ಲ, ಕನ್ನಡದಲ್ಲಿ ಆದ್ರೆ ಪೂರ್ಣ ಮಾಹಿತಿ ಸಿಗುತ್ತೆ ಮೇಡಮ್
0: ಅಲ್ವಾ. ಮುಂಚೆ ಸ್ವಲ್ಪ ಶುರುವಲ್ಲಿ ಸ್ವಲ್ಪ ಒಗ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಿತ್ತಲ್ಲ ನಮ್ಗೂ?
1: ಹೌದ್ರಿ ಮೇಡಮ್, ಹೌದ್ರಿ. ಮೊದ್ಲು ಅಂದ್ರೆ ಕನ್ನಡದಲ್ಲಿ ಇದಾಗ್ತಿದ್ದಿಲ್ಲ, ಇವಾಗ ಕಾಮೆಂಟ್ರಿ ಬಹಳ ಚೆನ್ನಾಗಿ ಬರ್ತದೆ ಮೇಡಮ್, ಇವಾಗ ಅರ್ಥ ಆಗುತ್ತೆ ಮೇಡಮ್ ಇವಾಗ
0: ಅಲ್ವಾ. ಒಂಥರ ಈಸಿ ಆಯ್ತು ನಮ್ಗೂ ಅಲ್ವಾ, ಆ ಕ್ರೀಡೆ ಇನ್ನು ಹತ್ರ ಆಗಕ್ಕೆ ಆದಂಗಾಯ್ತು ಕನ್ನಡದಲ್ಲಿ ಬಂದ್ರೆ.
1: ಅಂದ್ರೆ ಇದು ಏನು ತಿಳುವಳಿಕೆ ಮನವರಿಕೆ ಅಂತಲ್ಲ ಮೇಡಮ್, ಅದು ಕೇಳಿದ ತಕ್ಷಣ ಅರ್ಥ ಆಗುತ್ತೆ ಮೇಡಮ್. ಇವಾಗ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಮೇಡಮ್, ಇವಾಗ ಚೆನ್ನಾಗಿರ್ತದೆ ಮೇಡಮ್ ಕಾಮೆಂಟ್ರಿ.
0: ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಯಾವ ಹಾಡ್ಬೇಕಿತ್ತು?
1: ರಾಜಾ ಹಿಂದೂಸ್ತಾನಿ ಚಿತ್ರದಿಂದ ಮೇಡಮ್. ಅಲ್ಕಾ ಅಗ್ನಿ ಕಾಡಿರೋದು ಐ ಹೇ ಮೇರಿ ಜಿಂದಗಿ ಮೇನ್ ಆಗುತ್ತೆ ಮೇಡಮ್.
0: ಖಂಡಿತ ಹಾಕ್ತೀನಿ, ಹೀಗೆ ಕೇಳ್ತಾ ಇರಿ ನಮ್ಮ ಕಾರ್ಯಕ್ರಮಗಳನ್ನ. ಕರೆ ಮಾಡಿದ್ದಕ್ಕೆ ನಮಸ್ತೆ.
1: ನಮಸ್ಕಾರ.
0: ನಮಸ್ತೆ.
1: ನಮಸ್ಕಾರ ಮೇಡಮ್. ನಮಸ್ಕಾರ.

0: ಕಾರ್ಯಕ್ರಮದಲ್ಲಿ ಕೇಳುಗರೊಬ್ರು ಕರೆಯಲಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ನಮಸ್ತೆ
1: ಮೇಡಮ್. ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ನಾನು ಬಿಳೆಬಾವಿಯಿಂದ ಮಂಜುನಾಥ್ ಇಂದಿರಿಗೆ ಮೇಡಮ್ ಮಾತಾಡೋದು.
0: ಮಂಜುನಾಥ್ ಇಂದಿರಿಗೆ ಅವ್ರು ಏನ್ ಮಾಡ್ತೀರಾ?
1: ನಾವು ರೈತರಿದ್ದೀವಿ ಮೇಡಮ್.
0: ಆಹಾ, ಮಳೆ ಆಗಿದೆ ನೆನೆ, ಖುಷಿ ಆಗಿದೆ.
1: ಖುಷಿ ಆಗಿದೆ ಮೇಡಮ್, ಬೀಜ ಹಾಕಿದ್ವಿ ಮೊನ್ನೆ, ಸ್ವಲ್ಪ ಮಳೆ ಆಗ್ಬೇಕಿತ್ತು, ನಿನ್ನೆ ದೊಡ್ಡ ಮಳೆ ಆಗಿದೆ.
0: ದೊಡ್ಡ ಮಳೆ ಆಗಿದೆ. ಹೇಗನ್ಸುತ್ತೆ ನಮ್ಮ ಕಾರ್ಯಕ್ರಮಗಳು?
1: ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಮೇಡಮ್. ನಾವು ರೈತಾಕಿ ಕೆಲಸ ಮಾಡ್ಬೇಕಾದ್ರೆ ಬೆನ್ನಿಗೆ ಒಂದು ರೇಡಿಯೋ ಹಾಕಿರ್ತೀವಿ.
0: ಬೆನ್ನಿಗೆ ಹಾಕೊಂಡಿರ್ತೀರಾ?
1: ಹೌದು, ಅದು ಒಂದು ಸಣ್ಣದೊಂದು ಅವಾಗಿನ ಕಾಲದೊಂದು ರೇಡಿಯೋ ಇದೆ ನಮ್ದು, ಚಾರ್ಜ್ ಆಗುತ್ತೆ ಬೆಳಿಗ್ಗೆ ನೈಟ್ ಎಲ್ಲ ಒಂದ್ ಎರಡ್ ಮೂರ್ ತಾಸು ಚಾರ್ಜ್ ಇಟ್ಟರೆ ಡೇ ಟೈಮ್ ಎಲ್ಲ ಬರುತ್ತೆ.
0: ಸೊ ಎಲ್ಲೋದ್ರೂ ಏನ್ ಕೆಲಸ ಮಾಡೋದು ನಿಮ್ ಜೊತೆ ಇರುತ್ತೆ, ರೇಡಿಯೋ
1: ಜೊತೆ ಇರುತ್ತೆ. ಮುಂಜೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 7-8 ಗಂಟೆವರೆಗೂ ನಮ್ ಜೊತೆನೆ ಇರುತ್ತೆ ರೇಡಿಯೋ.
0: ಈಗ ನಾನು ಒಂದು ಗುಲ್ಮೋಹರ್ ನಲ್ಲಿ ಕೇಳ್ತಾ ಇದ್ದೆ, ಕನ್ನಡ ಕಾಮೆಂಟ್ರಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ, ಏನ್ ಅನ್ಸುತ್ತೆ ಮಂಜುನಾಥ್ ಅವರೇ?
1: ಕನ್ನಡ ಕಾಮೆಂಟ್ರಿ ಈಗ ಎಲ್ಲರಿಗ ಅರ್ಥ ಆಗೋ ರೀತಿಯಲ್ಲಿ ಮೂಡ್ ಬರ್ತಾ ಇದೆ ಮೇಡಮ್.
0: ಯಾವ್ದನ್ನ ನೋಡ್ತೀರಾ ಕನ್ನಡದಲ್ಲಿ? ಯಾವ್ದನ್ನ ನೋಡ್ತೀರಾ? ಕ್ರಿಕೆಟ್ ನೋಡ್ತೀರಾ, ಕಬಡ್ಡಿ ನೋಡ್ತೀರಾ, ಅಥವಾ ನೋಡಿದೀರಾ?
1: ಇಲ್ಲ, ನಾವು ಚಿತ್ರದಾಗ ಕ್ರಿಕೆಟ್ ಮತ್ತೆ ಕಬಡ್ಡಿ ಪ್ಲೇಯರ್ ಕೂಡ ಹೈಸ್ಕೂಲ್ ಅಲ್ಲಿ ಪ್ರೈಮರಿ ಎಲ್ಲ ನಾವು ರಾಜಮಟ್ಟಕ್ಕೆ ಹೋಗಿ ಬಂದಿದ್ವಿ ಹೈಸ್ಕೂಲ್ ಅಲ್ಲಿ.
0: ಅಲ್ಲ, ಕನ್ನಡದಲ್ಲಿ ಕಾಮೆಂಟ್ರಿ ಯಾವ್ದನ್ನ ನೋಡ್ತೀರಾ?
1: ಇದು ಕ್ರಿಕೆಟ್ ನೋಡ್ತೀವಿ, ಕಬಡ್ಡಿನೂ ನೋಡ್ತೀವಿ. ಈಗ IPL ಮುಗಿತಪ್ಪ ಅಂತ ವಾಪಸ್ ಮತ್ತೆ ಈಗ ಕಬಡ್ಡಿ ಲೀಗ್ ಚಲೋ ಆಗುತ್ತೆ.
0: ಅಂದ್ರೆ ಕನ್ನಡದಲ್ಲಿ ನೋಡಕ್ ಶುರು ಮಾಡಿದೀರಾ?
1: ಶುರು ಮಾಡಿದ್ವಿ ಅವಾಗಿಂದಾನೆ, ಸ್ಟಾರ್ಟಿಂಗ್ ಆದಾಗ್ಲಿದ್ದಾನೆ ಕನ್ನಡದಲ್ಲೇ ನೋಡ್ತೀವಿ. ಇಂಗ್ಲಿಷ್
0: ಶುರುಲಿ ಹೇಗ ಅನ್ಸದ್ ನಿಮ್ಗೆ?
1: ಸ್ಟಾರ್ಟಿಂಗ್ ಅಲ್ಲಿ ಒಂಥರ ಅನ್ಸೋದು, ಈಗೆಲ್ಲ ಅದು ನಮ್ಗೆ ಅದ್ರದ್ದು
0: ಅಭ್ಯಾಸ ಆಯ್ತು.
1: ಅಭ್ಯಾಸ ಆಗಿದೆ, ಆಮೇಲೆ ಅದು ನಮ್ಗೆ ಕೂಡ ಒಂಥರ ಚೆನ್ನಾಗಿ ನಮ್ಮ ಭಾಷೆಯಲ್ಲಿ ಹೇಳ್ತಾರಲ್ಲಪ್ಪ ಅನ್ನೋದು ಒಂದು ಖುಷಿ
0: ಖುಷಿ ಇದೆ, ಖುಷಿ ಇದೆ. ಸೊ ಇದೊಂದು ಸ್ವಾಗತಾರ್ಹ ಬೆಳವಣಿಗೆ ಅಂತೀರಾ ಕನ್ನಡದಲ್ಲಿ ಕಾಮೆಂಟ್ರಿ ಅಲ್ವಾ?
1: ಹೌದು ಮೇಡಮ್, ಎಲ್ಲಾ ಭಾಷೆಗೂ ನಾವು ಕೂಡ ಏನು ಕಮ್ಮಿ ಇಲ್ಲ, ಎಲ್ಲಾ ಕ್ಷೇತ್ರದಲ್ಲಿ ತೋರಿಸಬೇಕಲ್ಲ.
0: ಖಂಡಿತ, ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ. ನಮಸ್ತೆ, ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮಗಳನ್ನ.
1: ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು.
0: ನಿಮ್ ಹಾಡು ಹೇಳಲಿಲ್ಲ, ನಿಮ್ ಹಾಡು ಯಾವ್ದು ಬೇಕು ಅಂತ?
1: ಅಶೋಕ್ ಚಿತ್ರದಿಂದ ಒಂದು ಹಾಡನ್ನು ಹಾಕಿ.
0: ಖಂಡಿತ ಪ್ರಸಾರ ಮಾಡ್ತೀವಿ, ಕೇಳ್ತಾ ಇರಿ. ನಮಸ್ತೆ.
1: ಓಕೆ ಮೇಡಮ್, ಧನ್ಯವಾದಗಳು.
0: ನಮಸ್ತೆ.

ಕೇಳಿಗರೊಬ್ರು ಕರೆ ಮಾಡಬೇಕಾದ ಸಂಖ್ಯೆ ಯಾವುದು ಹೇಳಿ ಮಂಜು, ನಾವು ಮಾತಾಡಬೇಕು ಅಂತ ಹೇಳ್ತಿದ್ದಾರೆ. ಸಂಖ್ಯೆ ಹೀಗಿದೆ 0802223126, 0802223286, ಇನ್ನೊಂದ್ಸಲ 2228126.

0: ಸಮಯ ಆಗಿಬಿಡ್ತು. 4:46 ಕೇಳುಗರೊಬ್ರು ಕರೆಯಲಿದ್ದಾರೆ, ಮಾತಾಡ್ಸೋಣ ಅವ್ರ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ.
1: ನಾನು ಶೋಭಾ ಅಂತ ಮೇಡಮ್, ಹಾಸನದಿಂದ.
0: ಶೋಭಾ ಹಾಸನದಿಂದ, ಹೇಳಿ.
1: ಹಾಂ ಮೇಡಮ್.
0: ಏನ್ ಮಾಡ್ತೀರಾ
1: ಮೇಡಮ್? ನಾನು ವರ್ಕ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್.
0: ನಿಮ್ ಸಂದೇಶಗಳನ್ನ ನೋಡ್ತಿರ್ತೀವಿ ಹೋಮ್ ಬಿಸಿಲಲ್ಲಿ. ಖುಷಿ ಆಗುತ್ತೆ.
1: ಖುಷಿ ಅಂದ್ರೆ ಮೇಡಮ್, ಹೌದು, ಸ್ವಲ್ಪ ನಾಲೆಜ್ ಒಂದೇ ಕಡೆ ಇರಬಾರ್ದು, ಸ್ವಲ್ಪ ಎಲ್ಲ ತಿಳ್ಕೋಬೇಕು ಅನ್ನೋ ಉದ್ದೇಶ. ಏನೋ ಒಂದು ಒಳ್ಳೊಳ್ಳೆ ಇದು ಟಾಪಿಕ್ ಅಥವಾ ಒಂದು ಒಳ್ಳೆ ಕ್ವಿಜ್ ಓದ್ಕೊಂಡ್ಬರ್ತೀರ ನೀವು, ಪ್ರಶ್ನೆಗಳು ಸ್ವಲ್ಪ ಒಂದು ನಾಲೆಜ್ ಬರ್ಲಿ ಅಂತ ಅಷ್ಟೇ ಮೇಡಮ್. ನಾವು ಮಾಡೋದು
0: ಈಗ ನಾವು ಮಾತಾಡ್ತಾ ಇದ್ವಿ ಕನ್ನಡದಲ್ಲಿ ಕಾಮೆಂಟ್ರಿ ಹೇಗನ್ಸುತ್ತೆ, ಕೇಳಿದ್ದೀರಾ?
1: ಕೇಳಿದೀನಿ ಮೇಡಮ್. IPL ಮತ್ತೆ ಕಬಡ್ಡಿ
0: ಎಲ್ಲ ಕನ್ನಡದಲ್ಲಿ ಕೇಳ್ತೀರಾ?
1: ಇಷ್ಟ ಆಗುತ್ತೆ ಮೇಡಮ್.
0: ಇಷ್ಟ ಆಗುತ್ತೆ
1: ನಮ್ಗೆ. ನಮ್ ನಾಲೆಜ್ ಅಂದ್ರೆ ಕನ್ನಡ ಆದ್ರೆ ಸುಲಭ ಆಗುತ್ತೆ. ಬೇರೆ ಒಂದು ಲ್ಯಾಂಗ್ವೇಜ್ ಅಂದ್ರೆ ಅದ್ರ ಇಂಗ್ಲಿಷ್ ಎಲ್ಲ ಸ್ವಲ್ಪ ತಿಳ್ಕೋಬಹುದು, ಬಟ್ ಕನ್ನಡದಷ್ಟು ಫ್ಲೂಯೆಂಟ್ ಆಗಿ ಇರೋದಿಲ್ಲ ಮೇಡಮ್.
0: ಅಂದ್ರೆ ಈ ಕನ್ನಡದಲ್ಲಿ ಕಾಮೆಂಟ್ರಿ ಬರೋದ್ರಿಂದ ನಾವು ಕ್ರೀಡೆಗೆ ಸ್ವಲ್ಪ ಹತ್ರ ಆಗ್ತಿವಿ ಅಲ್ವಾ?
1: ಹೌದು.
0: ಪದಗಳೆಲ್ಲ
1: ಅರ್ಥ ಆಗುತ್ತೆ. ಇಲ್ಲ ಆದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ಪೂರ್ತಿ ನಮ್ಗೆ ಅದ್ರದ್ದೇ ನಾಲೆಜ್ ಇದ್ರೆ ಇಂಗ್ಲಿಷ್ ಓಕೆ ಮೇಡ. ಇಲ್ಲ ಅಂದ್ರೆ ಸ್ವಲ್ಪ ಕೆಲವೊಂದು ಗೊತ್ತಿರಲ್ಲ, ಕನ್ನಡದಲ್ಲಿ ಹೇಳೋದ್ರಿಂದ ಬೇಗ ಅರ್ಥ ಆಗುತ್ತೆ.
0: ಕನ್ನಡದಲ್ಲಿ ಕಾಮೆಂಟ್ರಿ ನಿಮ್ಗೆ ಇಷ್ಟ ಆಗುತ್ತೆ?
1: ಇಷ್ಟ ಆಗುತ್ತೆ ಮೇಡ. ಕನ್ನಡ ಕಬಡ್ಡಿ ಮತ್ತೆ ಇದು IPL ಎಲ್ಲ ಬರುತ್ತಲ್ಲ, ಅದೆಲ್ಲ ಸಾಮಾನ್ಯವಾಗಿ ಕೂತ್ಕೊಂಡು ಕೇಳ್ತೀವಿ, ನೋಡ್ತೀವಿ.
0: ಈಗ ಅಭ್ಯಾಸ ಕೂಡ ಆಗೋಗಿದೆ.
1: ಆಗೋಗಿದೆ ಮೇಡ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಗೆ ನಿಮ್ ಹಾಡು ಯಾವ್ದು ಅಂತ ಹೇಳಲಿಲ್ಲ
1: ಮೇಡಮ್. ಪನ್ನದಲ್ಲಿ ಖಂಡಿತ
0: ಪ್ರಸಾರ ಮಾಡ್ತೀನಿ, ಒಂದು ಜಾಹೀರಾತ್ ನಂತರ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ನಮಸ್ತೆ ಶೋಭಾ ಅವರೇ. ನಮಸ್ತೆ.
2: ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
3: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
2: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

0: ಕೇಳುಗ್ರೊಬ್ರು ಕರೆಯಲಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ನಮಸ್ತೆ.
1: ನಮಸ್ಕಾರ.
0: ನಮಸ್ತೆ, ಯಾರು ಮಾತಾಡೋದು?
1: ಬಾಹುಬಲಿ ಪ್ರಮುಖಿ.
0: ಹೇಗಿದ್ದೀರಾ?
1: ಚೆನ್ನಾಗಿದ್ದೀರಿ?
0: ಚೆನ್ನಾಗಿದ್ದೀವಿ ಸರ್. ಹೇಗನ್ಸುತ್ತೆ ಕಾರ್ಯಕ್ರಮಗಳು, ರೈನ್ಬೋ ಕಾರ್ಯಕ್ರಮಗಳು?
1: ಚೆನ್ನಾಗಿ ಬರ್ತಾರೆ ಎಲ್ಲ ಕಾರ್ಯಕ್ರಮ.
0: ಕೇಳ್ತೀರಾ ನೀವು?
1: ಕೇಳ್ತೀರಿ.
0: ಈಗ ನಾವು ಮಾತಾಡ್ತಾ ಇದ್ವಿ ಕನ್ನಡದಲ್ಲಿ ಕಾಮೆಂಟ್ರಿ, ಈ ಕ್ರೀಡೆಗಳಲ್ಲಿ, ಸ್ಪೋರ್ಟ್ಸ್ ಅಲ್ಲಿ. ಮುಂಚೆ ಎಲ್ಲ ನಾವು ಇಂಗ್ಲಿಷು ಹಿಂದಿಲಿ ಕೇಳ್ತಾ ಇದ್ವಿ, ಇತ್ತೀಚೆಗೆ ಕನ್ನಡದಲ್ಲೂ ಎಲ್ಲ ಕಡೆ ಕೇಳಿಸ್ತಾ ಇದೆ. ಹೇಗನ್ಸುತ್ತೆ ನಿಮ್ಗೆ? ಅಲ್ಲ, ನಿಮ್ಗೆ ಹೇಗನ್ಸುತ್ತೆ, ಕೇಳಿದ್ದೀರಾ ನೀವು? ಕೇಳಿಲ್ಲ. ಅಥವಾ ಈಗಿನ ಒಂದು ಕಬಡ್ಡಿ ಆಗಿರ್ಬೋದು ಅಥವಾ ಕ್ರಿಕೆಟ್ ಅಲ್ಲೂ ಕೂಡ ಕನ್ನಡದಲ್ಲಿ ಕಾಮೆಂಟ್ರಿ ಮಾಡ್ತಾರೆ, ಕೇಳಿಲ್ವಾ ನೀವು? ನೋಡಿಲ್ಲ. ಆಗ್ಲಿ, ಈಗ ಆಲ್ರೆಡಿ ಶುರು ಆಗಿದೆ ಅದು, ಕನ್ನಡದಲ್ಲಿ ಕಾಮೆಂಟ್ರಿ ಅನ್ನುವಂಥದ್ದು. ಶುರುವಲ್ಲಿ ಸ್ವಲ್ಪ ಕಷ್ಟ ಆಗೋದು ಆ ಪದಗಳೆಲ್ಲ ಅರ್ಥ ಆಗ್ಲಿಕ್ಕೆ, ಬಟ್ ಈಗ ನಮ್ಗೆ ಒಂದು ಅಡ್ಜಸ್ಟ್ ಆಗಿದೆ, ನಾವು ಆ ಕ್ರೀಡೆಗೆ ಹತ್ರ ಆಗ್ತಾ ಇದೀವಿ. ಇನ್ ಮುಂದೆ ನೀವು ಕೇಳ್ಬೋದು, ಪ್ರಯತ್ನ ಮಾಡಿ.
1: ನಿಮ್ ಜೊತೆ
0: ಅಲ್ವಾ ನಮ್ಗೆ ಹತ್ರ ಅನ್ಸುತ್ತೆ, ನಿಮ್ ಜೊತೆ ಮಾತಾಡಿದ ಖುಷಿ ಆಯ್ತು. ಯಾವ ಹಾಡು ಹಾಕೋಣ ನಿಮ್ಗಾಗಿ? ಖಂಡಿತ ಪ್ರಸಾರ ಆಗುತ್ತೆ. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ. ನಮಸ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ನಮಸ್ಕಾರ.
0: ನಮಸ್ತೆ.
1: ನಮಸ್ಕಾರ.

0: ಸಮಯಾಗಿದೆ 4:56:15. ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಹಾಡುಗಳೊಂದಿಗೆ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಕೇಳಿಗರು ಸಂದೇಶ ಕೂಡ ಕಳಿಸಿದ್ದಾರೆ. ಕರೆ ಸಂಪರ್ಕ ಆಗ್ತಾ ಇಲ್ಲ ಮಂಜು, ಹಾಗಾಗಿ ಸಂದೇಶ ಕಳಿಸ್ತಾ ಇದ್ದೀನಿ. ಕನ್ನಡ ಕಾಮೆಂಟ್ರಿ ಬಂದಾಗ ಮನೆಯಲ್ಲಿ ಅಪ್ಪ ಅಮ್ಮ ಅವ್ರಿಗೆ ಕೂಡ ಕ್ರೀಡೆಯ ನಿಯಮಗಳು ಅರ್ಥ ಆಗುತ್ತೆ, ಅವ್ರು ಕೂಡ ಆಗ ಇಂಟ್ರೆಸ್ಟಾಗಿ ನೋಡ್ತಾರೆ, ಇದೊಂಥರ ಖುಷಿ ವಿಷಯ ಅಂತ ಮಹೇಶ್ರವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹುಬ್ಬಳ್ಳಿ ಲೋಹಿಯ ನಗರದಿಂದ ನಾವು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹಾಗೆ ನಾಗರಾಜರಾವ್ ಅನ್ನಪೂರ್ಣೇಶ್ವರ ನಗರದಿಂದ ತುಂಬ ಒಳ್ಳೆ ಗೀತೆಗಳು, ಒಳ್ಳೆ ಮಾಹಿತಿ, ಥ್ಯಾಂಕ್ ಯು ಅಂತ ಸಂದೇಶ ಕಳಿಸಿದ್ದಾರೆ. ಅನೇಕ ಕೇಳುಗರು ಕರೆ ಮಾಡಬೇಕು, ನಿಮ್ಗಳ ಜೊತೆ ಮಾತಾಡಬೇಕು ಅಂತ ಇರ್ತೀವಿ. ಹಾಗಾಗಿ ಮಾತಾಡಿದವರೇ ಮಾತಾಡೋದು ಬೇಡ, ಬೇರೆಯವ್ರಿಗೆ ಅವಕಾಶ ಕೊಡಿ ಅಂತ ಹೇಳ್ತಿದ್ದಾರೆ. ಕರೆ ಯಾರಿಗೆ ಸಿಗುತ್ತೆ ಅಂತ ಖಂಡಿತ ನಮಗೂ ಗೊತ್ತಾಗೋದಿಲ್ಲ. ಕರೆ ಯಾರಿಗೆ ಸಿಗುತ್ತೋ ಅವ್ರ ಜೊತೆ ಮಾತಾಡಬಹುದು. ಹೌದು, ನಾವು ಮಾತಾಡ್ತಾ ಇದ್ವಿ ಕನ್ನಡದಲ್ಲಿ ಕಾಮೆಂಟ್ರಿ. ನಮ್ಮ ಕನ್ನಡ ಕ್ರೀಡಾಭಿಮಾನಿಗಳು ಆಲ್ರೆಡಿ ಈ ಕ್ರಿಕೆಟ್ ಕಬಡ್ಡಿಯಲ್ಲಿ ಕನ್ನಡ ಕಾಮೆಂಟ್ರಿ ಕೇಳೋಕ್ಕೆ ನಾವೆಲ್ಲ ಶುರು ಮಾಡಿಬಿಡ್ತಾ ಇದ್ದೀವಿ. ಶುರುವಲ್ಲಿ ಪದಗಳೆಲ್ಲ ಹೊಸದು ಅನ್ನೋಕ್ಕೆ ಶುರು ಆಗ್ತಿತ್ತು, ಈಗ ಜೊತೆಯಾಗಿ ಅರ್ಥವಾಗ್ತಾ ಹೋಗ್ತಾ ಇದೆ. ಒಂದು ಹೊಸ ವಿಷಯ ಏನಪ್ಪ ಅಂದರೆ ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲ್ಯಾಮ್ ಈಗ ಕನ್ನಡದಲ್ಲಿ ಕಾಮೆಂಟ್ರಿ ಕೊಡಲಿಕ್ಕೆ ಮುಂದೆ ಬಂದಿದೆ. ಅಂದರೆ ಇದಕ್ಕಾಗಿ ಒಂದು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಇದೇ ಮೊದಲ ಬಾರಿಗೆ ಜಾಗತಿಕ ಟೆನ್ನಿಸ್ ಟೂರ್ನಿ ಕನ್ನಡದಲ್ಲಿ ಕನ್ನಡ ಕಾಮೆಂಟ್ರಿಯಲ್ಲಿ ಪ್ರಸಾರ ಆಗುತ್ತೆ. ಟೆನ್ನಿಸ್ ಪ್ರೇಮಿಗಳಿಗೆಲ್ಲ ಒಂದು ಹೊಸ ಅನುಭವ, ಹಾಗೆ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಟೆನ್ನಿಸ್ ಕೂಡ ನಮಗೆ ಹತ್ತಿರ, ಅದು ದೂರ ಅಲ್ಲ, ಬೇರೆ ಕ್ರೀಡೆ ಅಲ್ಲ ಅಂತ ಅನಿಸುತ್ತೆ ಕನ್ನಡದಲ್ಲಿ ಕಾಮೆಂಟ್ರಿ ಕೇಳಿದಾಗ. ಹೌದು, ಕೆಳಗರೊಬ್ಬರು ಕರೆಯಲಿದ್ದಾರೆ, ಕೇಳಬೇಡ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ಮೇಡಮ್, ಕೊಪ್ಪಳ ಜಿಲ್ಲೆ ಬೆಟ್ಟಿಗೇರಿಯಿಂದ ರಾಜೇಶ್ ಸಿಂಪೆ ಅಂತ. ಮೇಡಮ್
0: ರಾಜೇಶ್ ಅವರೇ, ಸಮಯ ತುಂಬಾ ಕಡಿಮೆ ಇದೆ, ನಿಮ್ಗೆ ಹೇಗೆ ಅನ್ಸುತ್ತೆ ಕನ್ನಡ ಕಾಮೆಂಟ್ರಿ, ಹೇಳಿ ಅದ್ರ ಬಗ್ಗೆ.
1: ಮೇಡಮ್, ತುಂಬಾ ಈಗ ಕನ್ನಡದಲ್ಲಿ ಕಾಮೆಂಟ್ರಿ ಮಾಡೋದು ತುಂಬಾ ಖುಷಿ ಆಗುತ್ತೆ ಮೇಡಮ್ ನೋಡಕ್ಕೆ. ಯಾಕೆ ನಾವು ಸಣ್ಣವ್ರು ಇದ್ದಾಗ ಬರೀ ಹಿಂದಿಯಲ್ಲಿ ಕಾಮೆಂಟ್ರಿ ಕೇಳ್ತಾ ಇದೀವಿ ಮೇಡಮ್. ಬಿಎಸ್ಎನ್ಎಲ್ ಚೌಕ ಹತ್ತು ಬರ್ತಿದ್ರು ಮೇಡಮ್. ಅದೇ ಅದೇ ನಮ್ಮ ಪೈತೆ, ನಮ್ಮೂರಲ್ಲಿ ಒಬ್ರು ಸಜ್ಜನ್ ಅವರು ಒಂದು ರೇಡಿಯೋ ಕೇಳ್ತಿದ್ರು ಮೇಡಮ್, ಅವ್ರ ಕಾಮೆಂಟ್ರಿ, ಅವ್ರ ಕಾಮೆಂಟ್ರಿ ಕೇಳ್ತಾ ನಮ್ಗೆಲ್ಲರಿಗೂ ಕನ್ನಡದಲ್ಲಿ ಹೇಳ್ತಿದ್ರು ಮೇಡಮ್. ಒಂದೇ ವರ್ಷ ಕಾಯ್ತಿದ್ವಿ ನಾವು, ಇವಾಗ ಕನ್ನಡದಲ್ಲಿ ಬರ್ತಾ ಇರ್ಕೊಂಡು ಬಹಳ ಖುಷಿ ಆಗುತ್ತೆ ಮೇಡಮ್. ಯಾಕಂದ್ರೆ ಈಗ ಕಬಡ್ಡಿ ಆಗಿರ್ಬೋದು, ನಾವು ಕ್ರಿಕೆಟ್ ಈಗ ಟೆನ್ನಿಸ್ ಕೂಡ ಬರ್ತಾ ಇದೆ, ಅದು ತುಂಬಾ ಖುಷಿ ಆಗುತ್ತೆ
0: ಅಲ್ವಾ. ಈಗ ಟೆನ್ನಿಸ್ ಸ್ವಲ್ಪ ನಮ್ಗೆ ದೂರ, ಅದು ನಮ್ಗಲ್ಲ ಅಂತ ಅನ್ಸ್ತಾ ಇತ್ತು, ಈಗ ಕನ್ನಡದಲ್ಲಿ ಬರೋದ್ರಿಂದ ಹತ್ರ ಆಗ್ಬೋದು, ಅದು ನಾವು ನೋಡುವಂತಹ ಒಂದು ಕ್ರೀಡೆ ಅಂತ ಆಗ್ಬೋದು ಅಂತ ಅನ್ಸುತ್ತೆ.
1: ಕ್ರಿಕೆಟ್ ಬಂತು, ಕಬಡ್ಡಿ ಬಂತು, ಟೆನ್ನಿಸ್ ಕೂಡ ಅಂತ, ಟೆನ್ನಿಸ್ ಮತ್ತೆ ಫುಟ್ಬಾಲ್ ಇವೆಲ್ಲ ಸ್ವಲ್ಪ ನಮ್ಕಿಂತ ಸ್ವಲ್ಪ ದೂರನ ಮೇಡಮ್. ಕನ್ನಡದಲ್ಲಿ ಬಂದ್ರೆ ಸ್ವಲ್ಪ ಹತ್ರನ ಆಗ್ತಾ ಆಗ್ತಾ ಹೋಗುತ್ತೆ.
0: ವಿಷಯ ಏನಂದ್ರೆ, ನಮ್ಮ ಮೈಸೂರಿನ ಹುಡುಗರೇ ಶ್ರೀನಾಥ್ ಹಾಗೂ ಪ್ರಹ್ಲಾದ್ ಅನ್ನೋರು ಈ ಕನ್ನಡದಲ್ಲಿ ಕಾಮೆಂಟ್ರಿ ಟೆನ್ನಿಸ್ ನಲ್ಲಿ ಕೊಡೋಕೆ ಮುಂದೆ ಬಂದಿದ್ದಾರೆ. ತುಂಬಾ ಒಳ್ಳೆ ವಿಚಾರ, ನಿಮ್ ಜೊತೆ ಮಾತಾಡಿದ್ ನಿಜಕ್ಕೂ ಖುಷಿ ಆಯ್ತು. ಯಾವ ಹಾಡು ಹಾಕೋಣ?

0: ಮೇಡಮ್, ಇದು ಚಿಜೋರ್ ಫಿಲ್ಮ್ ಇಂದ ಹಾಕಿಬಿಡಿ ಮೇಡಮ್. ಒಂದು
1: ಖಂಡಿತ ಕರೆ ಮಾಡಿದ್ಕೆ ಧನ್ಯವಾದ. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ. ನಮಸ್ತೆ.
0: ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡ್ಕೊಡಿದ್ರೆ ಮೇಡಮ್.
1: ನಮಸ್ತೆ ನಮಸ್ತೆ.
0: ಓಕೆ ಮೇಡಮ್, ಥ್ಯಾಂಕ್ ಯು.

0: ಗುಲ್ಮೋಹರ್ನಲ್ಲಿ ಇವತ್ತು ನಾವು ಮಾತಾಡಿದ್ವಿ ಕನ್ನಡದಲ್ಲಿ ಕಾಮೆಂಟ್ರಿ. ಈಗ ಟೆನ್ನಿಸ್ನಲ್ಲಿ ಕೂಡ ಕನ್ನಡದಲ್ಲಿ ಕಾಮೆಂಟ್ರಿ ಬರುತ್ತೆ ಅಂತ ತಿಳಿದು ನಮಗೆಲ್ಲರಿಗೂ ತುಂಬ ಖುಷಿಯಾಯಿತು. ಈ ಪ್ರಯತ್ನ ಒಂದು ಕ್ರೀಡಾ ವಲಯಕ್ಕೆ, ಹಾಗೆ ಈ ಕ್ರೀಡೆಗೆ ಸಂಬಂಧಿಸಿದಂತೆ ಹೊಸ ಮೈಲಿಗಲ್ಲು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸಿ ನಾನು ಹೊರಡ್ತೀನಿ. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಗೆಳತಿ ಮಂಜು. ಸದಾ ಕೇಳ್ತಾ ಇರಿ 101.3 ಕನ್ನಡ ಕಾಮನಬಿಲ್ಲು.
1: ಈ ಹೊತ್ತಲ್ಲೇ ಎಲ್ಲರಿಗೂ ಕೂಡ ಕಾರ್ಯಕ್ರಮದಲ್ಲಿ ಚಂದದ ಗೀತೆಗಳೊತ್ತಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮ್ಮೊಟ್ಟಿಗೆ ಹಲೋ ನಮಸ್ಕಾರ ಅಂತ ಹೇಳಿ

ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 5:01:35. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಪ್ರೀತಿಯ ಶ್ರೋತೃ ಬಾಂಧವರಿಗೆಲ್ಲ ಸ್ವಾಗತ. ಹಾಗೆ ಸಂತೋಷಿ ಶಶಿಧರ್ ಕುಸೂರ್ ಹೇಳುವ ಆತ್ಮೀಯ ಶುಭ ಸಂಜೆ.

0: ಎದ್ದು. ಹೊಸ ಕಾರ್ಗೆ ಅಲ್ಲಿ ಅವಕಾಶ? ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
1: ನಿಂತ್ಕೊಬೇಕು.
2: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
3: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
0: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ,
0: ಕೂಲ್ ಆಗಿರಿ.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
7: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ಆತ್ಮೀಯರೇ, ಈಗ ಕೇಳಿ ಉಲಿನಲಿ ನೇರ ಫೋನ್ ಇನ್ ಕಾರ್ಯಕ್ರಮ. ತಾವು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ: 270-340 ಅಥವಾ 270-350. ಎಸ್ಟಿಡಿ ಕೋಡ್ ಸಂಖ್ಯೆ 08352.

0: ಪ್ರಿಯ ಸಹೋದರರ ದಿನ, ಹಾಗೆಯೇ ಕಾಮನ್ವೆಲ್ತ್ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿಮ್ಮ ಜೊತೆ ಮಾತನಾಡ್ತಾ ಈ ವಿಷಯದ ಬಗ್ಗೆ ಕೂಡ ತಮ್ಮೊಂದಿಗೆ ಕೆಲವು ವಿಷಯಗಳನ್ನು ಹಂಚ್ಕೊಳ್ತೀನಿ. ಹಾಗೆಯೇ ತಾವು ಕೂಡ ಈ ವಿಷಯಗಳ ಬಗ್ಗೆ ನಮ್ಮೊಟ್ಟಿಗೆ ಮಾತನಾಡ್ಬೋದು. ಬನ್ನಿ, ಫಸ್ಟ್ ಕಾಲರ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
1: ಯುವರಾಜ್ ಚೋಳಕೇರಿ, ವಿಜಯಪುರ ನಗರದಿಂದ್ರಿ.
0: ಯುವರಾಜ್ ಚೋಳಕೇ ಅವರು, ಹೇಗಿದ್ದೀರಿ?
1: ಆರಾಮ ನೋಡ್ರಿ, ತಾವು ಆರಾಮ? ಆಕಾಶವಾಣಿ.
0: ಹಾ, ಚೆನ್ನಾಗಿದ್ದೀವಿ. ಇವತ್ತು ಕೇಳಿಸ್ಕೊಂಡಿದ್ದೀರಾ, ರಾಷ್ಟ್ರೀಯ ಸಹೋದರರ ದಿನ, ಹಾಗೇನೆ ಕಾಮನ್ವೆಲ್ತ್ ದಿನ.
1: ಹೌದ್ರಿ.
0: ಹಾ, ಮಾತಾಡಿ.
1: ಸಹೋದರ ದಿನ ಅಂತಂದ್ರೆ ಅದೇ ಒಂದು ಇದು ರೀ, ಅತ್ಯುತ್ತಮ ದಿನ ಇದು. ಸಹೋದರ ಅಣ್ಣ ತಮ್ಮರು, ಅಣ್ಣ ತಮ್ಮರಂಗೆ ಇರ್ಬೇಕಂತ ಹೇಳ್ತಾರಲ್ರಿ, ಹಾಗೆ ಅಣ್ಣ ತಮ್ಮರಂದ್ರ ಒಂದ್ ಎಷ್ಟು ಇದು ಇರ್ತೈತ್ರಿ. ಅವ್ರ ಮ್ಯಾಗ ಜವಾಬ್ದಾರಿ, ನಮ್ ಮ್ಯಾಗ ಜವಾಬ್ದಾರಿ, ಒಂದ್ ಕಾರ್ಯಗಳು, ಮನುಷ್ಯನ ಕಾರ್ಯಗಳು, ಸಾಮಾಜಿಕ ಕಾರ್ಯಗಳನ್ನು ಅದು ಬಹಳ ಅನುಕೂಲ ಇರ್ತೈತ್ರಿ. ಜವಾಬ್ದಾರಿ ನೋಡ್ರಿ, ಅದಕ್ಕ ಅಂತಂದ್ರ ಕೂಡಿ ಬಾಳೋದ್ರಿ.
0: ಹೌದು,
1: ಕೂಡಿ ಬಾಳೋದು ನಿರಂತರ ಅವರವರು ಹೊಂದಾಣಿಕೆ ಮ್ಯಾಗ ಹೋಗೋದ್ರಿ.
0: ಕೂಡಿ ಬಾಳಿದರೆ ಸ್ವರ್ಗ ಸುಖ
1: ಅಂತಾನೆ ಇದೆ. ಕೂಡಿ ನಿರಂತರ ಇದ್ರಂದ್ರ ಎಷ್ಟ್ ಸಂತೋಷ ರೀ. ದೊಡ್ಡ ಮನಿ, ಎಲ್ಲಾರು ಒಬ್ರಿಗೊಬ್ರು ತಿಳುವಳಿಕೆ ಹೇಳೋದು, ಮಕ್ಕಳು, ಮೊಮ್ಮಕ್ಕಳು ಎಲ್ಲಾರು ಕೂಡಿ ಇರೋದಂದ್ರೆ ದೊಡ್ಡ ಸಾಧನೆನೇ ಆಗ್ತೈತಿ ನೋಡ್ರಿ.
0: ಈಗಿನ ದಿನಮಾನಗಳೆಲ್ಲ ಈಗ ಕಡಿಮೆ ಆಗ್ತಾ ಇದೆ. ಯುವರಾಜ್ ಚೋಳಕೆ ಅವರೇ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ?
1: ನಾವು ಎಲ್ಲಾರು ಸಹೋದರರು ಎಲ್ಲಾರು ಕೂಡಿ ನೋಡ್ರಿ,
0: ಕೂಡಿರ್ಬೇಕು. ಹೌದು,
1: ಕೂಡಿದ್ರೆ ಒಂದ್ ಇದು ದೊಡ್ಡ ಮನಿ, ಹಿರಿಯರು ಇರ್ತಾರೆ ಅದ್ರೊಳಗ, ಹಿರಿಯರು ಮಾತು ಕೇಳ್ಬೇಕು. ಹಿರಿಯರ ಮನೆಯಾಗಿದ್ದ ನಾವ್ ಎಲ್ಲಿ ಜವಾಬ್ದಾರಿ ಬೇಕಾದಲ್ಲಿ ಹೋಗ್ಬಾರ್ದು, ನಾ ಈ ಮನೆ ಚಿಂತೆನೆ ಮಾಡಬಾರ್ದು. ಇಲ್ಲಿ ಕಂದ್ರೆ ನಾವ್ ಒಬ್ಬೊಬ್ರು ಏನ್ ವಿಭಿನ್ನ ಪಂಗಡಗಳು ಇದ್ದು ಅಂದ್ರ ಅಲ್ಲಿ ಮನೆ ಕಡೆ ಚಿಂತೆ, ಎಲ್ಲ ಕಡೆ ಚಿಂತೆ ಆಗ್ತೈತ್ರಿ. ಮನ್ಯಾಗ ಒಬ್ರು ಹಿರಿಯರಿದ್ರ ಅಂದ್ರೆ ಬಹಳ ಸಂತೋಷ. ಯಾರಪ್ಪ ಹಿರಿಯರು ಮನೆಯೊಳಗ ಅದಾರ, ಅವ್ವ ಅದಾರ, ಅಪ್ಪ ಅಂತ ಎಲ್ಲ ಕೂಡಿ ಬಾಳೋದೇ ಒಂದು ಸ್ವರ್ಗ ಸುಖ ಸಹೋದರ ದಿನ.
0: ಓಕೆ, ಕರೆ ಮಾಡೋದಕ್ಕಾಗಿ ಧನ್ಯವಾದ ಚೋಳಕೆ ಅವರೇ. ನಮಸ್ತೆ.
1: ನಮಸ್ಕಾರ.
0: ಆಕಾಶವಾಣಿ ವಿಜಯಪುರ.
2: ಹಲೋ,
0: ಆಕಾಶವಾಣಿ ವಿಜಯಪುರ ಹುಲಿನಲ್ಲಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಮ್ಮ ಹೆಸರು?
2: ನಮಸ್ಕಾರ ಮೇಡಮ್.
0: ನಮಸ್ತೆ, ತಮ್ಮ ಹೆಸರನ್ನು ಹೇಳಿ.
2: ಹಲೋ.
0: ಹಲೋ,
2: ನಮ್ಮ ಹೆಸರು ಮಲ್ಲಪ್ಪ ಚಿಕ್ಕಲ್ಕಿ ಅಂತ ಹೇಳಿ ಮೇಡಮ್, ತಾಜ್ಪುರದಿಂದ ತಿಕೋಟ ತಾಲೂಕು ವಿಜಯಪುರ ಜಿಲ್ಲೆ.
0: ಹಾ, ಓಕೆ, ಮಾತನಾಡ್ತೀರಾ ಇವತ್ತಿನ ವಿಷಯದ ಬಗ್ಗೆ? ಇವತ್ತು ರಾಷ್ಟ್ರೀಯ ಸಹೋದರರ ದಿನ ಇದೆ, ಹಾಗೇನೆ ಕಾಮನ್ವೆಲ್ತ್ ದಿನ ಇದೆ. ಮಾತಾಡಿ.
2: ಈಗ ಕೂಡಿ ಮಾಡಿದ್ರ ಸ್ವರ್ಗ ಸುಖ ಅಂತಾರೆ ಮೇಡಮ್ ಅವರ. ಒಂದ ಅಣ್ಣ ತಮ್ಮ ಈಗ ಒಂದ ಕುಟುಂಬದೊಳಗ ಇದ್ದವ್ರ ಏನೈತ್ರಿ, ಯಾವ್ದು ಸಮಸ್ಯೆ ಬಂದಿರಂಗಿಲ್ರಿ. ಈಗ ಬ್ಯಾರೆ ಆಯ್ತಪ್ಪ ಅಂದ್ರ ಮನ್ಷಾರಿ ನಾ ಎತ್ತ ಎರಿಗೆರಿತು ಕ್ವಾನ್ಕೆರಿಗೆರಿ ತಂದಂಗ್ರಿ, ಬಾಂಧವ್ಯ ಕಡಿಮೆ ಹಾಕೋತ ಹೋಗ್ಬಿಡ್ತೈತಿ ಮೇಡಮ್. ಈ ಮನಿ ಒಳಗ ಹಿರಿಯ ಇರ್ತಾರಿ, ಹಿರಿಯರ ಮಾತ ಕೇಳ್ಕೊತು ಮಾಡ್ಕೊತು ಇರ್ಬೇಕ್ರಿ. ಮತ್ ಈಗ ಬ್ಯಾರ ಆತಂದ್ರ ಮನ್ಷಾರಿ ಅವ್ರ್ಯಾರು ನಾವ್ಯಾರು ಹಿಂಗಾಗ್ಬಿಡ್ತೈತ್ರಿ ಮೇಡಮ್. ಅದೇನಾತಾರಲ್ರಿ, ಹಿರಿಯರ್ ಇಲ್ಲದ ಮನಿ ಅಲ್ಲತ್ರಿ, ಗುರು ಅಲ್ಲದ ಮಠ ಅಲ್ಲತ್ರಿ.
0: ಮನೆಯೊಳಗೆ
2: ಎಲ್ಲಾರು ಕೂಡಿ ಬಾಳಿದ್ರನ ಸ್ವರ್ಗ ಸುಖಾರಿ. ಮತ್ ಈಗ ಕೂಡಿದ್ವಿಪ ಅಂದ್ರ ನಮಗ್ ಏನೋ ಒಂದ್ ಹೆಚ್ಚ ಕಡಿಮೆ ಆದ್ರೂ ಹೆಂಗಾರೆ ಸರಿಪಡಿಸ್ಕೊಂಡು ಹೋಗ್ಲಾಕ್ ಬರತ್ರಿ.
0: ಅದು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿನೂ ಆಗಿರ್ಬಹುದು ಅಲ್ವಾ?
2: ಹಾ, ಹೌದ್ರಿ ಮೇಡಮ್, ಹೌದ್ರಿ. ಅಂದ್ರೆ ಈಗ ನಾವು ಕೂಡಿದ್ವಿಪ ಅಂದ್ರ ನಾವ್ ಏನ ಕೇಳ್ಬೇಕು ಮಾಡ್ಬೇಕಂದ್ರೆ ಯಾವ್ದು ಭಯ ಇರಂಗಿಲ್ರಿ,
0: ಇರಂಗಿಲ್ಲ. ಹೌದು.
2: ಮತ್ ಬ್ಯಾರ ಆದ್ವಿಪ ಅಂದ್ರ ಅದು ಬಾಂಧವ್ಯ ಕಡಿಮೆ ಹಾಕೋ ತೋಗ್ಬಿಡತ್ರಿ, ಹಾಕಿರಂಗಿಲ್ಲ, ನಮ್ಗೆ ಕೇಳೋದು ಹಾಕಿರಂಗಿಲ್ರಿ. ಹೌದಿಲ್ರಿ, ಈಗ ನಾವು ಕೂಡಿ ಇರುದನ ಬ್ಯಾರೆ ರೀ, ಬ್ಯಾರೆ ಆದಾಗ ಎಲ್ಲಾ ಇದು ಕಡಿಮೆ ಆಗಿಬಿಡತ್ರಿ ಮೇಡಮ್.
0: ಹೌದು, ಹೌದು, ಪ್ರೀತಿ ಬಾಂಧವ್ಯ ವಿಶ್ವಾಸ ಎಲ್ಲಾನು ಕಡಿಮೆ ಆಗುತ್ತೆ. ನೀವು ಒಟ್ಟಿಗಿದ್ದೀರಾ ಎಲ್ಲ?
2: ನಮ್ಮ ತಾಯಿಯವರು ಹಳ್ಳಿಯಾಗ ಇರ್ತಾರೆ ಮೇಡಮ್. ನಾವು ಇಲ್ಲಿ ಬಿಜಾಪುರದಲ್ಲೇ ಇರ್ತೀವಿ ಮೇಡಮ್.
0: ಓಕೆ, ಅದೇ ಈಗ ಕೆಲಸಕ್ಕೆ ಬಂದಿರೋರೆಲ್ಲ ಬೇರೆ ಬೇರೆ ಕಡೆ ಹೋಗುವಂತದ್ದು ರೀತಿ ಈಗ ಕಂಡು ಬರ್ತಾ ಇದೆ. ಅವಾಗೆಲ್ಲ ಒಟ್ಟಿಗೆ ಇರ್ತಿದ್ರು, ಒಂದೇ ಊರಲ್ಲಿ ಇರ್ತಿದ್ರು,
2: ಹಳ್ಳಿಯೊಳಗೆ ಇರ್ತಿದ್ರು ಮೇಡಮ್.
0: ಈಗ ಜೀವನಕ್ಕೋಸ್ಕರ ಬೇರೆ ಊರಿಗೆ ಹೋಗುವಂತ ಅನಿವಾರ್ಯತೆನೂ ಕೂಡ ಈಗ ಬಂದಿದೆ ಅಲ್ವಾ?
2: ಹೌದ್ರಿ ಮೇಡಮ್, ಈಗ ಹಳ್ಳಿ ಬಿಟ್ಟು ಎಲ್ಲ ಮತ್ತೆ ಜನ ಮತ್ತೆ ಈಗ ಬಿಜಾಪುರ ಸೇರಲ್ರಿ.
0: ಓಕೆ,
2: ಈಗ ಹಳ್ಳಿ ಊರಾಗೂ ಮಂದಿ ಜನ ಕಡಿಮೆ.
0: ಅಟ್ಲೀಸ್ಟ್ ಹಬ್ಬ ಹರಿದಿನಗಳಲ್ಲಾದ್ರೂ ಒಟ್ಟಿಗೆ ಸೇರಿ ಹಬ್ಬ ಮಾಡೋದು ಇದೆಲ್ಲ ರೂಢಿಯಲ್ಲಿ

0: ಕೋಬೇಕು ಅಂತ.
1: ಎಲ್ಲ ಮಾಡ್ತೀರಿ ಮೇಡಮ್
0: ಓಕೆ,
1: ಈ
0: ಧನ್ಯವಾದ
1: ಹಬ್ಬ
0: ಮಲ್ಲಪ್ಪ ಅವರೇ.
1: ಇದನ್ನು ಎಲ್ಲಾನು ಮಾಡ್ತೀರಿ ಮೇಡಮ್. ನಿಮ್ಮ ಆಕಾಶವಾಣಿ ಕಾರ್ಯಕ್ರಮ ಭಾಳ ಚೆನ್ನಾಗಿ ಮುಳುಗ್ ಬರ್ತಾರೆ ಮೇಡಮ್.
0: ಓಕೆ, ಧನ್ಯವಾದ.
1: ಎಲ್ಲ ಕಿಸಾನ್ ವಾಣಿ ಕಾರ್ಯಕ್ರಮ ರೀ, ಜನಪದ ಸಂಗೀತ ರೀ, ಮತ್ತು ಕರೆಗೊಂದು ಗೀತೆ, ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮುಳುಗ್ ಬರ್ತಾರೆ ಮೇಡಮ್.
0: ಓಕೆ, ಧನ್ಯವಾದ ಮಲ್ಲಪ್ಪ ಅವರೇ. ಹೀಗೆ ಕರೆ ಮಾಡ್ತಾ ಇರಿ, ಮುಂದಿನ ಕರೆ ಅತ್ತ
1: ನಮಸ್ಕಾರ ಮೇಡಮ್.
0: ಹೋಗೋಣ. ನಮಸ್ತೆ. ರಾಷ್ಟ್ರೀಯ ಸಹೋದರರ ದಿನ ಇವತ್ತು. ಇದರ ಉದ್ದೇಶ ನಮ್ಮ ಜೀವನದಲ್ಲಿ ಸಹೋದರರ ಪ್ರಾಮುಖ್ಯತೆಯನ್ನು ನೆನಪಿಟ್ಕೊಳ್ಳಿಕ್ಕೆ ಮತ್ತು ಅವರ ಬೆಂಬಲಕ್ಕೆ ಧನ್ಯವಾದವನ್ನು ತಿಳಿಸಲು ಈ ದಿನವನ್ನು ಮೀಸಲಿಡಲಾಗಿದೆ. ಕೇವಲ ರಕ್ತ ಸಂಬಂಧದ ಒಡಹುಟ್ಟಿದವರಷ್ಟೇ ಅಲ್ಲದೆ ಸಹೋದರನಂತೆ ಜೊತೆಯಾಗಿ ನಿಲ್ಲುವ ಆಪ್ತ ಸ್ನೇಹಿತರಿಗೂ ಕೂಡ ಈ ದಿನದ ಶುಭಾಶಯಗಳನ್ನು ಕೂಡ ತಿಳಿಸಬಹುದು. ಈ ದಿನವನ್ನು ಪ್ರಮುಖವಾಗಿ ಅಮೆರಿಕದಲ್ಲಿ ಸಿ ಡೇನಿಯಲ್ ರೋಡ್ಸ್ ಅನ್ನೋರು ಮೊದಲ ಬಾರಿಗೆ ಈ ದಿನವನ್ನು ಪ್ರಾರಂಭ ಮಾಡಿದ್ರಂತೆ. ಬನ್ನಿ ನಮ್ಮ ನೆಕ್ಸ್ಟ್ ಕಾಲರ್. ನಮಸ್ತೆ.
2: ಹಲೋ ಹಲೋ, ನಮಸ್ತೆ. ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ ಸರ್.
0: ಹಾ, ಮಾತಾಡಿ ಸರ್.
2: ಈಗ ಸಹೋದರತ್ವದಿಂದ ನಾವು ಇರುವುದು ಬಹಳ ಒಳ್ಳೆಯದು, ಆದರೆ ಈಗ ಕಾಲ ಬದಲಾದ ಹಾಗೆ ಸಹೋದರರು ಒಂದೇ ಕಡೆ ಇರುವುದು, ಒಂದೇ ಮನೆಯಲ್ಲಿ ಇರುವುದು
0: ಕಡಿಮೆ,
2: ಬಹಳ ಕಷ್ಟದ ಕೆಲಸ. ಆದಾಗ್ಯೂ ಕೂಡ ನಾವು ವಿವಾಹವಾದ ನಂತರ ಬೇರೆ ಬೇರೆ ಬೇರೆ ಬೇರೆ ಮನೆ ಮಾಡಿದ್ರು ಕೂಡ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಸಹೋದರತ್ವ ಭಾವನೆಯನ್ನ ಉಳಿಸಿಕೊಂಡು ನಮ್ಮ ಮುಂದಿನ ಜನಾಂಗಕ್ಕೂ ಕೂಡ ಅದನ್ನ ತಲುಪಿಸುವಂತ ಕಾರ್ಯ ನಾವು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ.
0: ಹೌದು. ಓಕೆ, ಮತ್ತೇನು ಹೇಳಲಿಕ್ಕೆ ಬಯಸ್ತೀರಿ?
2: ಆಯ್ತು, ನಮಸ್ಕಾರ.
0: ನಮಸ್ತೆ. ನಮಸ್ತೆ. ಆಕಾಶವಾಣಿ ವಿಜಯಪುರ, ಬನ್ನಿ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ.

0: ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹೆರ್ಟ್ಸ್ ಕಂಪನಕಗಳನ್ನು. ಈಗಾಗಿದೆ ನಮ್ಮ ಸ್ಟುಡಿಯೋದ ಸಮಯ 5:16:52 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಉಲಿನಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು. ಬನ್ನಿ ನಮ್ಮ ನೆಕ್ಸ್ಟ್ ಕಾಲರ್. ನಮಸ್ತೆ.
1: ನಮಸ್ಕಾರ ಮೇಡಮ್, ನಾನು ವಿಜಯಪುರದಿಂದ ಸುಧೀಂದ್ರ ರಾಘವೇಂದ್ರ ಚಕ್ರಾತಿ ಅಂತ.
0: ನಮಸ್ತೆ.
1: ನಮ್ಮ ವಿಜಯಪುರದಿಂದ ಸುಧೀಂದ್ರ ರಾಘವೇಂದ್ರ ಚಕ್ರಾತಿ ಅಂತ.
0: ಕೇಳಿಸ್ತು ಸರ್, ಮಾತಾಡಿ.
1: ಇವತ್ತಿನ ವಿಷಯ ವಿಶ್ವ ಕಾಮನ್ವೆಲ್ತ್ ದಿನಾಚರಣೆ ಇದೆ ಮೇಡಮ್.
0: ಹೌದು ಹೌದು.
1: ಕಾಮನ್ವೆಲ್ತ್ ಅಲ್ಲಿ ಅನೇಕ ಕ್ರೀಡೆಗಳು ಬರ್ತವೆ ಮೇಡಮ್. ಇದರಲ್ಲಿ ನಾವು ಈ ಕಾಮನ್ವೆಲ್ತ್ ಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಹಂತದಿಂದ ವಿದ್ಯಾರ್ಥಿಗಳಿಗೆ ನಾವು ತಿಳಿಸಿ ಹೇಳ್ಬೇಕಾಗತ್ತೆ. ಕ್ರೀಡೆಗಳನ್ನ ಆಡೋದ್ರಿಂದ ನಮಗೆ ಏನ್ ಲಾಭಗಳಿವೆ ಅಂತ ಹೇಳ್ಬೇಕು. ಯಾವ ವಿದ್ಯಾರ್ಥಿಗಳಿಗೆ ಯಾವ ಕ್ರೀಡೆಗಳಲ್ಲಿ ಆಸಕ್ತಿ ಇದೆ ಅಂತ ಗುರುತಿಸಿ ಅವರಿಗೆ ಆಟದಲ್ಲಿ ನಾವು ತರಬೇತಿ ಕೊಟ್ರೆ ಮುಂದೆ ಅವರೇ ನಮಗೆ ದೇಶದ ಒಂದು ಸೂಪರ್ ಸ್ಟಾರ್ ಆಗ್ತಾರೆ.
0: ಹೌದು, ಖಂಡಿತ.
1: ಕೆಲವರಿಗೆ ಕಬಡ್ಡಿಯಲ್ಲಿ ಇರುತ್ತೆ, ಕೆಲವರಿಗೆ ಫುಟ್ಬಾಲ್ದಲ್ಲಿ ಇರುತ್ತೆ, ಕೆಲವರಿಗೆ ಕ್ರಿಕೆಟ್ ದಲ್ಲಿ ಇರುತ್ತೆ. ಹೀಗೆ ಗುರುತಿಸ್ಕೊಂಡು ಮುಂಚೆ ಶಾಲೆಗಳ ನಡುವೆ ಮ್ಯಾಚ್ ಆಡ್ಬೇಕು, ಆಮೇಲೆ ಜಿಲ್ಲೆಗಳು, ಆಮೇಲೆ ನಮ್ಮ ಸ್ಟೇಟು. ಹೀಗೆ ಆಮೇಲೆ ಈಗ ನೆಕ್ಸ್ಟ್ ಕೊಟ್ಟಿದ್ದೀರಿ ಸಹೋದರರ ದಿನ ಅಂತ ಕೊಟ್ಟಿದ್ದೀರಿ.
0: ಹೌದು.
1: ಆದ್ರೆ ಸಹೋದರರಿಗೆ ಸಂಬಂಧಪಟ್ಟಂತೆ ನಾನು ಹೇಳ್ಬೇಕು ಅಂದ್ರೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅವರಿದ್ರು. ಹಾಗೆ ಕೃಷ್ಣ ಮತ್ತೆ ಬಲರಾಮ ಅವರ ಸಹೋದರ ಪ್ರೇಮ ಇತ್ತು. ಆದ್ರೆ ಈಗ ಯಾರಲ್ಲೂ ಸಹೋದರ ಪ್ರೇಮ ಇಲ್ಲ ಮೇಡಮ್. ಈಗ ಮನೆಯಲ್ಲಿಯೂ ಒಂದು ಥರದ್ದು ವೈಮಾನಸ್ಸು ಜಗಳ ಆಗ್ತಾ ಇದೆ ಅಂತ ಒಬ್ರು ಹೇಳ್ತಾರೆ. ಹಾಗೆ ಎದುರ ಸಂಬಂಧ ಆದ್ರೂ ಜಗಳ, ದುಡ್ಡಿನ ಸಂಬಂಧ, ಆಸ್ತಿ ಸಂಬಂಧ ಜಗಳ.
0: ಹೀಗೆ
1: ನಾನ್ ಹೇಳ್ಬೇಕು ಅಂತಂದ್ರೆ ಸಹೋದರರು ಒಂದು ಹಿರಿಯ ಸಹೋದರರು ದೇವರ ಸಮಾನ. ಸಂಬಂಧರಾದವರು ಅಣ್ಣಂದರ ಮಾತನ್ನ ಕೇಳಲೇಬೇಕು. ತಂದೆಯ ನಂತರ ಹಿರಿಯ ಅಣ್ಣ ತಂದೆಯ ಸ್ಥಾನವನ್ನ ತುಂಬುತ್ತಾರೆ. ಅವರು ಇಡೀ ಮನೆಯನ್ನ ಒಗ್ಗಟ್ಟಾಗಿ ಶಾಂತವಾಗಿ ಇಡಲು ಪ್ರಯತ್ನ ಮಾಡಬೇಕು. ಮನೆಯಲ್ಲಿ ಜಗಳ ಆಗ್ಲಾರ್ದಾಗೆ, ವೈಮನಸ್ಸು ಆಗ್ಲಾರ್ದಾಗೆ ನೋಡ್ಬೇಕು.
0: ಹೌದು.
1: ಎಲ್ಲಿ ಒಕ್ಕಟ್ಟಿರುತ್ತೆ ಹೊರಗಿನವರು ಅದನ್ನ ಸಂಬಂಧ ಕೆಡಿಸ್ಲಿಕ್ಕೆ ನೋಡ್ತಾರೆ.
0: ಹೌದು.
1: ಆದ್ರೆ ಅಣ್ಣ ತಮ್ಮಂದ್ರು ಅವರನ್ನ ತಿಳ್ಕೊಂಡು ಎಲ್ಲರ ಮನೆಯಲ್ಲಿಯೂ ನಂದ ಗೋಕುಲ ಬಾಕಿ ಎಲ್ಲರ ಮನೆಯಲ್ಲಿಯೂ ರಾಮಾಯಣ ಹಾಗೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹಾಗೆ ಇರುತ್ತೆ, ಒಕ್ಕಟ್ಟಾಗಿರುತ್ತೆ. ಕೃಷ್ಣ ಬಲರಾಮ ಹಾಗೆ ಸಹೋದರ ಪ್ರೇಮ ಬೆಳಿದಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ.
0: ನಾನು ಕೂಡ ನಿಮ್ ಜೊತೆ ಪ್ರಾರ್ಥನೆ ಮಾಡ್ತೀನಿ ಜಗತಿ ಅವರೇ.
1: ಥ್ಯಾಂಕ್ ಯು ಮೇಡಮ್,
0: ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
1: ತುಂಬಾ ಧನ್ಯವಾದ.

0: ಧನ್ಯವಾದ, ನಮಸ್ತೆ, ಹೀಗೆ ಕರೆ ಮಾಡ್ತಾ ಇರಿ. ಕಾಮನ್ವೆಲ್ತ್ ದಿನಾನೂ ಕೂಡ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಭಾರತ ಸೇರಿದಂತೆ ಕೆಲವು ದೇಶಗಳಲ್ಲಿ ಇದನ್ನು ಪ್ರತಿ ವರ್ಷ ಮೇ 24ರಂದು ಆಚರಣೆ ಮಾಡ್ತಾರೆ. ಬ್ರಿಟನ್ ಮತ್ತು ಇತರ ಕೆಲವು ದೇಶಗಳಲ್ಲಿ ಇದನ್ನು ಮಾರ್ಚ್ ತಿಂಗಳ 2ನೇ ಸೋಮವಾರದಂದು ಆಚರಣೆ ಮಾಡ್ತಾರೆ. ಈ ದಿನವನ್ನು ಮೊದಲು ಬ್ರಿಟನ್ ಮಹಾರಾಣಿ ಅಂದರೆ ವಿಕ್ಟೋರಿಯಾ ಅವರ ಜನ್ಮದಿನದ ನೆನಪಿಗಾಗಿ ಎಂಪೈರ್ ಡೇ ಅಂತ ಕರೀಲಾಗ್ತಿತ್ತು. ನಂತರ ಇದನ್ನು 1958ರಲ್ಲಿ ಕಾಮನ್ವೆಲ್ತ್ ದಿನ ಅಂತ ಮರುನಾಮಕರಣ ಮಾಡಲಾಯಿತು. ಬನ್ನಿ ನಮ್ಮ ನೆಕ್ಸ್ಟ್ ಕಾಲರ್. ನಮಸ್ತೆ, ಆಕಾಶವಾಣಿ ವಿಜಯಪುರ.
1: ನಮಸ್ಕಾರ ಮೇಡಮ್.
0: ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
1: ತಾಜ್ಪುರ್ ಅಂದ್ರೆ ಮೇಡಮ್ ನಮ್ಮ ಮನೆಯವರು ಮಾತಾಡ್ತಾರೆ ನೋಡಿ ಮೇಡಮ್.
0: ಹಾ,
2: ಹಲೋ ರೀ.
0: ನಮಸ್ತೆ.
2: ಆರಾಮದ್ರಿ?
0: ಆರಾಮಿದ್ದೀವಿ, ನೀವು ಆರಾಮಿದ್ದೀರಿ ಅಂತ ಭಾವಿಸ್ತೀನಿ. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ.
2: ಅಂಜನಾದೇವಿ ಚಿಕ್ಕಲಿಕ್ಕಿ ತಾಜ್ಪುರ್
0: ಹೇಳಿ.
2: ತಾಜ್ಪುರ್ದಿಂದ ಮಾತಾಡ.
0: ತಾಜ್ಪುರ್ದಿಂದ ಗೊತ್ತಾಯ್ತು, ನಿಮ್ ಹೆಸರು ಗೊತ್ತಾಗ್ತಿಲ್ಲ ನನಗೆ.
2: ಅಂಜನಾದೇವಿ.
0: ಅಂಜನಾದೇವಿ, ಓಕೆ. ಏನ್ ಮಾಡ್ಕೊಂಡಿರೋದು ಅಂಜನಾದೇವಿ ಅವರು?
2: ನಾನು ಇಂದಿರಾ ಕ್ಯಾಂಟೀನ್ ದಾಗ ಕೆಲಸ ಹೋಗ್ತೀನಿ.
0: ಎಲ್ಲಿ? ತಾಜ್ಪುರದಲ್ಲೇನಾ?
2: ಹಾ ರೀ.
0: ಒಳ್ಳೆ ಉದ್ಯೋಗ, 4 ಜನಕ್ಕೆ ಅಡಿಗೆ ಮಾಡಿ ಹಾಕ್ತೀರಾ. ಹೇಗ ಅನಿಸ್ತಾ ಇದೆ?
2: ಚಲೋ ಅನಿಸ್ತೈತೆ ರೀ.
0: ಚಲೋ ಅನಿಸ್. ಎಷ್ಟು ದಿನ ಆಯ್ತು, ಎಷ್ಟು ವರ್ಷ ಆಯ್ತು?
2: ನಾ 3 ವರ್ಷ ಆಯ್ತು ರೀ.
0: ಓಕೆ. ಇವತ್ತು ಸಹೋದರರ ದಿನ, ಹಾಗೇನೆ ಕಾಮನ್ವೆಲ್ತ್ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ತಾವೇನಾದರೂ ಮಾತಾಡಲಿಕ್ಕೆ ಬಯಸ್ತೀರಾ? ಮಾತಾಡಿ.
2: ಅರೆ, ಅಕ್ಕಂಗೇರಿ ಇರ್ಬೇಕು ರೀ, ಅಣ್ಣ ತಮ್ಮರು ಇರ್ಬೇಕು ರೀ, ಯಾವುದೇ ಇರೋ ತಾಯಿದೇ ಇರ್ಬೇಕು ಇರ್ಬೇಕು ರೀ. ಅಂದ್ರೆ ಬಹಳ ಚಂದ ಇರ್ತೈತಿ ರೀ. ಮತ್ತ್ ಮನುಷ್ಯ ಎಲ್ಲ ಕೂಡಿದ್ರೆ ಚಂದ ಅಲ್ರಿ, ಕೂಡೇ ಇರ್ಲಿಕ್ಕಂತ ಚಲೋ ಅನ್ಸಂಗಿಲ್ಲ ರೀ.
0: ನೀವು ಕೂಡಿದ್ದೀರಾ?
2: ನಾವು ಕೂಡಿದೇವ್ರಿ.
0: ಒಳ್ಳೇದು, ಒಳ್ಳೇದು.
2: ಈ ಮನೆ ಮಂತ್ರಲ್ದಾಗ ಅದರಲ್ಲಿ ಹಂಗಿದ್ರೆ ಚಂದ ರೀ.
0: ಹೌದು ಹೌದು
2: ಹೌದಿಲ್ರಿ ಮೇಡಮ್?
0: ಹೌದು ಹೌದು, ಖಂಡಿತ. ಕೂಡಿದ್ರೇನೆ ಮನೆ, ಅದೇ ದೇವಾಲಯ ಅಂತ. ಓಕೆ ಮಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
2: ಹಾ ರೀ ಮೇಡಮ್, ನಮಸ್ಕಾರ.

0: ಆಕಾಶವಾಣಿ ವಿಜಯಪುರ.
1: ನಮಸ್ಕಾರ ಮೇಡಮ್.
0: ನಮಸ್ತೆ, ಉಲಿನಲ್ಲಿ ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಹೆಸರು?
1: ನನ್ನ ಹೆಸರು ಹನುಮಂತ ಮೇಡಮ್.
0: ಆನಂದ್.
1: ರೋಹನ್
0: ಹೇಳಿ.
1: ರೋಹನ್ ಅಂತ ಮೇಡಮ್.
0: ರೋಹನ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ರೋಹನ್?
1: ವಿಜಯಪುರದಿಂದ ಕರೆ ಮಾಡ್ತಾ ಇದ್ದೀನಿ.
0: ವಿಜಯಪುರದಿಂದ ಏನ್ ಮಾಡ್ಕೊಂಡಿರೋದು?
1: ಮೇಡಮ್, ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತೇನೆ.
0: ಓಕೆ, ಇವತ್ತಿನ ವಿಷಯ ಕೇಳಿಸ್ಕೊಂಡಿದ್ದೀರಾ?
1: ಹೌದು ಮೇಡಮ್, ಇವತ್ತು ಕಾಮನ್ ದಿನಾಚರಣೆ,
0: ಹಾಗೇನೆ ರಾಷ್ಟ್ರೀಯ ಸಹೋದರ ಮಾತಾಡಿ
1: ಅಂದ್ರೆ ಮೇಡಮ್, ಕಾಮನ್ ವೆಲ್ತ್ ಅಂದ್ರೆ ಬಹಳ ತುಂಬಾ ಒಳ್ಳೊಳ್ಳೆ ಗೇಮ್ಸ್ ಇರ್ತವೆ ಅದರಲ್ಲಿ. ಮತ್ತೆ ಈ ವರ್ಷ 2030 ಅಹಮದಾಬಾದ್ ಅಲ್ಲಿ ಕಾಮನ್ವೆಲ್ತ್ ಕ್ರೀಡಾ ಕೂಟ ನಡೆಯುತ್ತೆ ಅನ್ನೋದು ಭಾರತದ ಪಾರಿಗೆ ಹೆಮ್ಮೆಯ ವಿಷಯ ಮೇಡಮ್.
0: ಹೌದು
1: ಹೌದು. ಆಮೇಲೆ ಕಾಮನ್ವೆಲ್ತ್ ಗೇಮ್ಸ್ ಅಂದ್ರೆ ಎಲ್ಲ ಅಥ್ಲೆಟಿಕ್ಸ್ ಆಗಿರ್ಬೋದು, ಎಲ್ಲ ಆಟಗಳು ಬರ್ತಾ ಇರ್ತವೆ. ಮತ್ತೆ ನಮ್ಮ ಭಾರತ ಮೊದಲಿಂದಾನು ಕೂಡ ಒಳ್ಳೆ ಕಾಮನ್ವೆಲ್ತ್ ಅಲ್ಲಿ ಒಳ್ಳೆ ಸಾಧನೆ ಮಾಡ್ತಾ ಇದೆ ಅಂದ್ರೆ. ಇವತ್ತು ಮತ್ತೆ ರಾಷ್ಟ್ರೀಯ ಸಹೋದರರ ದಿನಾಚರಣೆಯ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ, ಇವತ್ತು ಒಂದು ಭ್ರಾತೃತ್ವದ ಒಂದು ನೆನೆಸ್ಕೊಳ್ಳುವಂತ ದಿನ ಮೇಡಮ್ ಇವತ್ತು. ಒಬ್ರನ್ನೊಬ್ರು ಇವತ್ತು ವಿಶ್ ಮಾಡೋದು ಪರಸ್ಪರ, ಯಾಕಂದ್ರೆ ಈಗಿನ ಜಂಜಾಟದಲ್ಲಿ ನಾವು ಯಾರನ್ನು ಎಲ್ಲಾರು ಎಲ್ಲ ಒಂದು ಸಂಬಂಧವನ್ನ ಮರಿತಾ ಇದೀವಿ. ಆದ್ರೆ ಇವತ್ತು ಒಂದು ಇವತ್ತಿನ ದಿನ ನಾವ್ ಎಲ್ಲರೂ ಕೂಡಿ ಒಂದು ಕುಟುಂಬದ ಎಲ್ಲ ಅಣ್ಣ ತಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡಿ ಊಟ ತಿಂಡಿ ಎಲ್ಲರೂ ಒಬ್ಬರಿಗೊಬ್ಬರು ಸಮಯವನ್ನ ಕೊಡ್ಬೇಕು ಮೇಡಮ್. ಫ್ಯಾಮಿಲಿಗೆ ಟೈಮ್ ಕೊಡ್ಬೇಕು,
0: ಫ್ಯಾಮಿಲಿ ಟೈಮ್ ಕೊಡ್ಬೇಕು.
1: ನಮ್ಮ ತಮ್ಮದಿರು ಅವ್ರ ಕಷ್ಟ ಸುಖ ಏನಿದೆಯೋ ನಮ್ಗೆ ಕೇಳ್ಕೋಬಹುದು, ನಮ್ದು ಏನಿದೆಯೋ ಅವ್ರು ಕೇಳಿದ್ರೆ ಅದಕ್ಕೊಂದು ರೀತಿ ಅರ್ಥ ಬರುತ್ತೆ ಅಂತ ನನ್ನ ಮಾತು.
0: ಹೌದು ಹೌದು, ಅಣ್ಣ ತಮ್ಮ ಸ್ವಂತ ಅಣ್ಣ ತಮ್ಮ ಇಲ್ದೇ ಇದ್ರೂ ಕೂಡ ಸ್ನೇಹಿತರನ್ನ ಒಡ ಹುಟ್ಟಿದವರಂತೆ ಕೂಡ ಭಾವಿಸಬಹುದು ಅಲ್ವಾ? ಓಕೆ, ಧನ್ಯವಾದ ಹೀಗೆ ಕರೆ ಮಾಡ್ತಾ. ಧನ್ಯವಾದ ಧನ್ಯವಾದ ರೋಹನ್ ಅವರೇ.
1: ಇನ್ನು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ಬೇಕು ಮೇಡಮ್, ಅಂತ್ಯಕ್ಷರಾಗಿರ್ಬೋದು ಮತ್ತೆ ಇನ್ನು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಮನೆ ಮನೆಯಲ್ಲಿ ಕೌಟುಂಬಿಕ ಚರ್ಚೆ, ಆಮೇಲೆ ಇನ್ನು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ಬೇಕು ಮಾಡಿದ್ರೆ ಚೆನ್ನಾಗಿರುತ್ತೆ ಮೇಡಮ್.
0: ಒಳ್ಳೊಳ್ಳೆ ಕಾರ್ಯಕ್ರಮ ಅಂದ್ರೆ ಅಂತ್ಯಾಕ್ಷರಿ ಒಂದು ಅಂತ ಹೇಳಿದ್ರಿ.
1: ಅಂತ್ಯಾಕ್ಷರಿ ವಾರದಲ್ಲಿ ಕೌಟುಂಬಿಕ ಚರ್ಚೆ, ಆಮೇಲೆ ಇದು ಮನಮೆಚ್ಚಿದ ಹಾಡು ಮೊದಲು ಪತ್ರ ಆಧಾರಿತ ಕಾರ್ಯಕ್ರಮ.

0: ಕರೆಂಗುಂದಗೀತೆ ಬರ್ತಾ ಇದೆ ರೋಹನ್ ಅವರೇ.
1: ಹಾ ಮೇಡಮ್, ಹಾ ಬರ್ತಾ ಇದೆ ಬರ್ತಾ, ಹಾ ಬರ್ತಾ ಇದೆ ಮೇಡಮ್. ಹಾ ಮೇಡಮ್, ಆಮೇಲೆ ಮೊದಲು ಸಂಡೆ ಸ್ಪೆಷಲ್ ಅಂತ ಮಾಡ್ತಿದ್ರು ಮೇಡಮ್,
0: ಹೌದು ಹೌದು
1: ಮಹಾನಂದ ಅವ್ರು ನಡ್ಸ್ಕೊಡ್ತಿದ್ರು, ಅದ್ರದ್ದೆಲ್ಲ ಒಗ್ಗಟ್ಟು ನೇಫನ್ ಕಾರ್ಯಕ್ರಮ, ನಿಯಾಸಿತು ಕಾರ್ಯಕ್ರಮ, ಆಮೇಲೆ ರವಿವಾರದ ರಸಪ್ರಶ್ನೆ,
0: ಈಗ
1: ಅದನ್ನು
0: ಬರ್ತಾ ಇದೆ,
1: ಮಾಡ್ತಿದ್ರು. ಈಗ ಬರ್ತಾ ಇದೆ ಮೇಡಮ್, ಅದೇ
0: ಶನಿವಾರ ಬರ್ತಾ ಇದೆ ಈಗ.
1: ಶನಿವಾರ ಬರ್ತಾ ಇದೆ,
0: ಹೌದು
1: ಅದಕ್ಕೆ ಅದು ಆವೇದ ಕಾರ್ಯಕ್ರಮ ಸಂಡೆ ಸ್ಪೆಷಲ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡಿ ಬರ್ತಾ ಇತ್ತು ಅವಾಗ, ಅದು ಅದನ್ನು ಕೂಡ ಮತ್ತೆ
0: ಸ್ಟಾರ್ಟ್
1: ಮುಂದುವರಿಸೋದ್ರಿಂದ
0: ಮಾಡಬೇಕು.
1: ತುಂಬಾ ಒಳ್ಳೇದಾಗುತ್ತೆ. ಆಮೇಲೆ ಪ್ರತಿದಿನ ನಾನು ಈಗ ಚಿತ್ರಗೀತೆಗಳು ಹಾಕೋದ್ ಬದ್ಲು ಪ್ರತಿದಿನ ಯುವವಾಣಿ ಕಾರ್ಯಕ್ರಮ ಮದ್ವೆ ಹೇಗೆ ಹಾಕ್ತಿದ್ರು ಅದನ್ನ ಇವಾಗ್ಲೂ ಹಾಕ್ಬೇಕು ಮೇಡಮ್, ಯಾಕಂದ್ರೆ
0: ಯುವವಾಣಿ ಪ್ರತಿ ವಾರ ಬರ್ತಾ ಇದೆ, ಈಗ ಭಾನುವಾರ ಬರುತ್ತೆ ರಾತ್ರಿ ಎಂಟು
1: ಅದೇ ಮೇಡಮ್
0: ಗಂಟೆಗೆ
1: ದಿನ ಅದನ್ನ ಪ್ರಸಾರ ಮಾಡಿದ್ರೆ
0: ದಿನ
1: ಚೆನ್ನಾಗಿರುತ್ತೆ
0: ಪ್ರಸಾರ
1: ಮೇಡಮ್.
0: ಮಾಡಿ ಅಂತ ಕೇಳ್ತಾ ಇದ್ದೀರಿ.
1: ಹೌದು
0: ಓಕೆ,
1: ಮೇಡಮ್, ದಿನ
0: ಕಾರ್ಯಕ್ರಮದ
1: ಚಿತ್ರಗೀತೆಗಳು
0: ಮುಖ್ಯಸ್ಥರಿಗೆ
1: ಅದರಿಂದ
0: ಹಾಂ
1: ಚಿತ್ರಗೀತೆಗಳು ನಾವ್ ಎಲ್ಲ ಎಲ್ಲ
0: ಹಾಂ
1: ನಾವು
0: ಹಾಂ
1: ಮೊಬೈಲಲ್ಲಿ
0: ಹಾಂ
1: ಕೇಳ್ತೀವಿ, ಎಲ್ಲ ಕಡೆನೂ ಕೇಳ್ತೀವಿ, ಟಿವಿಲಿ ಕೇಳ್ತೀವಿ,
0: ಹಾಂ ಹಾಂ
1: ಅದು ನಮ್ಗೂ ಅದು ಬೋರ್ ಅನ್ಸ್ಬಿಡುತ್ತೆ ಯಾವಾಗ
0: ಹ್ಮ್
1: ಚಿತ್ರಗೀತೆ ಇಲ್ಲ ಅಂದ್ರೆ ಅದನ್ನ ಕೇಳಿದ್ರೆ ಏನಾದ್ರು ಹೊಸ ಹೊಸ ಕಾರ್ಯಕ್ರಮ,
0: ಹ್ಮ್
1: ಆಮೇಲೆ ನಾಟಕಗಳನ್ನ ಹೆಚ್ಚು ಪ್ರಸಾರ ಮಾಡಿ ಮೇಡಮ್.
0: ಹಾಂ ಹಾಂ ಹಾಂ
1: ಹಾ,
0: ಓಕೆ
1: ನಾಟಕಗಳು ಪ್ರಸಾರ ಆಗ್ತಾ ಇಲ್ಲ.
0: ಓಕೆ, ತಮ್ಮ ಸಲಹೆಗೆ
1: ನೀವು
0: ಧನ್ಯವಾದ ರೋಹನ್ ಅವರೇ. ಕಾರ್ಯಕ್ರಮದ
1: ಕಾರ್ಯಕ್ರಮದ
0: ಮುಖ್ಯಸ್ಥರಿಗೆ
1: ಮುಖ್ಯಸ್ಥರ
0: ತಿಳಿಸಿ.
1: ಜೊತೆ ನೀವು ಮಾತಾಡಿ,
0: ಮಾತಾಡ್ತೀನಿ
1: ಇನ್ನೊಂದ್ಸರಿ
0: ಖಂಡಿತ
1: ನಾ
0: ಖಂಡಿತ.
1: ನಾನು ಲಾಸ್ಟ್ ಮಂತ್ ನಿಮ್ ಜೊತೆ ಮಾತಾಡಿದ್ದೀನಿ ಇದ್ರ ಬಗ್ಗೆ, ನೀವು ಲಾಸ್ಟ್ ಮಂತ್ ನಾನು ನೀವು ಈ ಕಾರ್ಯಕ್ರಮಕ್ಕೆ ಬಂದಾಗ ನಾನು ನಿಮ್ ಜೊತೆ ಮಾತಾಡಿದ್ದೀನಿ.
0: ಅದೇ, ಹೌದು ಹೌದು ಹೌದು,
1: ಹೌದು ಮೇಡಮ್. ಈ
0: ಅವರು ನಿರ್ಣಯ ತಗೋಬೇಕು, ನಮ್ಮ ನಮ್ಮ ಕಡೆ ಏನೂ ಇರಲ್ಲ ರೋಹನ್ ಅವರೇ.
1: ಯಾಕಂದ್ರೆ ಒಂದು ಯಾವುದೇ ಒಂದು ಕೇಳುಗರ ಒಂದು ಅಪೇಕ್ಷೆ ಮೇಲೆ ಕಾರ್ಯಕ್ರಮ ಮಾಡ್ಬೇಕಲ್ವಾ ಮೇಡಮ್.
0: ಹೌದು ಹೌದು ಖಂಡಿತ ಹೇಳ್ತೀನಿ, ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತೀನಿ. ಓಕೆ,
1: ಓಕೆ,
0: ಧನ್ಯವಾದ ರೋಹನ್ ಅವರೇ ತಮ್ಮ
1: ಆದಷ್ಟು ಬೇಗ
0: ಸಲಹೆಗೆ.
1: ಏನು ಚೇಂಜಸ್ ತರಬೇಕು ಅನ್ನೋದನ್ನ ನೀವು ಎಲ್ಲ ಡಿಸೈಡ್ ಮಾಡಿ ಆದಷ್ಟು ಬೇಗ ಬದಲಾವಣೆಗಳು ತರಬೇಕು.
0: ಓಕೆ, ಹೋಪ್ ಫಾರ್ ದ ಬೆಸ್ಟ್. ಓಕೆ
1: ಓಕೆ,
0: ಧನ್ಯವಾದ,
1: ಧನ್ಯವಾದ,
0: ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
1: ಧನ್ಯವಾದ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನ ಕೇಳ್ತಾ ಇದ್ದೀರಿ. ಉಲಿನಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಈಗಾಗಿದೆ. ನಮ್ಮ ಸ್ಟುಡಿಯೋದ ಸಮಯ 5:38:24. ಕಾಮನ್ವೆಲ್ತ್ ಒಕ್ಕೂಟದಲ್ಲಿರುವ 56 ಸ್ವತಂತ್ರ ದೇಶಗಳ ನಡುವಿನ ಒಗ್ಗಟ್ಟು ಮತ್ತು ಶಾಂತಿಯನ್ನು ಇದು ಬಿಂಬಿಸುತ್ತದೆ. ಪ್ರಜಾಪ್ರಭುತ್ವ, ಮಾನವ ಹಕ್ಕುಗಳು ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಈ ದಿನದಂದು ಒತ್ತು ನೀಡಲಾಗ್ತದೆ. ಲಂಡನ್ನ ವೆಸ್ಟ್ ಮಿನಿಸ್ಟರ್ ಅಬ್ಬೆಯಲ್ಲಿ ಬ್ರಿಟಿಷ್ ರಾಜಮನೆತನದವರು ಮತ್ತು ಕಾಮನ್ವೆಲ್ತ್ ನಾಯಕರು ವಿಶೇಷ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾರೆ. ಹಾಗೆಯೇ ಈ ದಿನದಂದು ಬ್ರಿಟನ್ನ ರಾಜರು ಇಡೀ ವಿಶ್ವದ ಕಾಮನ್ವೆಲ್ತ್ ರಾಷ್ಟ್ರಗಳನ್ನು ಉದ್ದೇಶಿಸಿ ವಿಶೇಷ ಸಂದೇಶವನ್ನು ಕೂಡ ನೀಡ್ತಾರೆ. ಶಾಲೆಗಳಲ್ಲಿ ಕಾಮನ್ವೆಲ್ತ್ ರಾಷ್ಟ್ರಗಳ ಧ್ವಜ ಪ್ರದರ್ಶನ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಕೂಡ ಆಯೋಜನೆ ಮಾಡಲಾಗ್ತದೆ. ಬನ್ನಿ ನಮ್ಮ ನೆಕ್ಸ್ಟ್ ಕಾಲರ್. ನಮಸ್ತೆ. ಹಲೋ ಹಲೋ ಹಲೋ ನಮಸ್ತೆ. ಹಲೋ ಹಲೋ, ತುಂಬ ಡಿಸ್ಟರ್ಬೆನ್ಸ್ ಇದೆ. ಹಲೋ ಹಲೋ ನಮಸ್ತೆ.
3: ನಮಸ್ಕಾರ ಮೇಡಮ್, ಪ್ರಮೋದ್ ಕುಲಕರ್ಣಿ, ಬಿಜಾಪುರ.
2: ಹಾ, ತುಂಬಾ ದಿನ ಆಯ್ತು ಪ್ರಮೋದ್ ಅವರೇ.
3: ಮೇಡಮ್ ನೀವೇ ಬಂದಿಲ್ಲ ಮೇಡಮ್? ಬಹಳ ದಿನ ಧ್ವನಿ ಪರಿಚಯ ಆಗ್ತಾ ಇಲ್ಲ ಮೇಡಮ್.
2: ಪರಿಚಯ ಆಗ್ತಾ ಇಲ್ಲ ಅಂತೀರಾ?
3: ಅಲ್ಲ, ಬಹಳ ದಿನ ಇದೆ ಮೇಡಮ್ ಬರೋದು. ನೀವು ಬರೋದು ಸರ್ ಮೇಡಮ್?
2: ಈಗ ಬಂದಿದ್ದೀನಿ.
3: ಕಾಮನ್ವೆಲ್ತ್ ಅಂದ್ರೆ ಬ್ರಿಟಿಷರ ಆಳ್ವಿಕೆಯಲ್ಲಿನ ದೇಶಗಳಿದ್ದಲ್ಲ ಮೇಡಮ್, ಅವ್ರು ಕೂಡಿ ಮಾಡಿದ್ದು ಕಾಮನ್ವೆಲ್ತ್ ಅಂತ ಹೇಳಿ ಮಾಡಿದ್ದಾರೆ ಮೇಡಮ್.

0: ಇದನ್ನ ನೆಕ್ಸ್ಟ್ ಕ್ರೀಡೆ ಒಳಗೆ ಇದನ್ನ ಮಾಡಿದ್ರು ಮೇಡಮ್. ಎಲ್ಲಾ ಕ್ರೀಡೆಗಳು ಅಂದ್ರೆ ಬ್ರಿಟಿಷರ ವಸಾಹತು ಸ್ವತಂತ್ರರಾಗ್ಯಾವಲ್ಲ ಮೇಡಮ್,
1: ಹೌದು.
0: ಆ ದೇಶ ಕೂಡ ಇದನ್ನ ಕ್ರೀಡೆ ಕಾಮನ್ವೆಲ್ತ್ ಕ್ರೀಡಾಕೂಟ ಮಾಡ್ತಾರೆ ಮೇಡಮ್.
1: ಆಯೋಜನೆ ಮಾಡಿ. ಹೌದು.
0: ಹಾ ಮೇಡಮ್.
1: ಮತ್ತೆ
0: ಆಮೇಲೆ ಭ್ರಾತೃತ್ವ ಅಂದ್ರೆ ಮೇಡಮ್ ಈಗ ಏನಾಗ್ತದೆ, ಅಣ್ಣತಮ್ಮರು ಬೆಳಬೆಳತ್ತ ಅಣ್ಣತಮ್ಮರಾಗ್ತಾ ಬೆಳಬೆಳತ್ತ ದಾಯಾದಿಗಳಾಗಿಬಿಡ್ತಾರೆ.
1: ಏನ್ ಹೇಳ್ತೀರಿ ಇದ್ರ ಬಗ್ಗೆ?
0: ಏ ಮೇಡಮ್ ಇದು ಹೇಳಿದ್ರು ಬಹಳ ಒಳ್ಳೇದ ಬಹಳ ಕೆಟ್ಟದ ಮೇಡಮ್. ಇದೇ ನಮ್ಮ ಸ್ನೇಹಿತರು ಜಕಾತಿ ಅವ್ರು ಹೇಳಿದ್ರು ಮೇಡಮ್, ರಾಮ ಲಕ್ಷ್ಮಣರು ಕೃಷ್ಣ ಬಲರಾಮ ಎಲ್ಲ ಹೇಳಿದ್ರು ಮೇಡಮ್. ಅದು ದ್ವಾಪರ ಯುಗದಾಗ ಆಗಿತ್ತು ಮೇಡಮ್. ಕಲಿಯುಗದಾಗ ಮೇಡಮ್ ಏನಾಗುತ್ತೆ, ಈಗ ಆಸ್ತಿ ಆಗಲಿ ಆಮೇಲೆ ಶಿಕ್ಷಣ ಉದ್ಯೋಗದಲ್ಲಿ ವ್ಯತ್ಯಾಸವಾದಾಗ ಅವರು ಆ ಕಡೆ ಹೋಗ್ಬಿಡ್ತಾರೆ, ಇವ್ರ ಕಡೆ ಹೋಗ್ಬಿಡ್ತಾರೆ ಮೇಡಮ್.
1: ಹೌದು ಹೌದು.
0: ಹೀಗಾಗಿ ಏನಾಗ್ತದೆ, ಅದು ಹೊಂದಾಣಿಕೆ ಆಗೋದಿಲ್ಲ ಮೇಡಮ್. ಅದು
1: ಹೊಂದಾಣಿಕೆ ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿದ್ರು,
0: ಆದ್ರೆ ಹೊಂದಾಣಿಕೆ
1: ಹಾಗೆ
0: ಆಗ್ತಾ ಇಲ್ಲ
1: ಇರೋಣ
0: ಮೇಡಮ್.
1: ಅಂತ ರಾಮ ಲಕ್ಷ್ಮಣರ ಹಾಗೆ.
0: ಅಲ್ಲ ಹೇಳಿದ್ರು ಮೇಡಮ್, ಆದ್ರೆ ಆ ರೀತಿ ಈಗ ಕಲಿಯುಗದಲ್ಲಿ ಆಗ್ತಾ ಇಲ್ಲ ಮೇಡಮ್. ಅದು ಏನಾದ್ರು ಕಾರಣದಿಂದ ಡಿಫರೆನ್ಸ್ ಆಗ್ತಾ ಇದೆ ಮೇಡಮ್.
1: ಆಗ್ತಾ ಇದೆ. ಅದೇ ನಮ್ಮ ಮನೋಭಾವನೆ ಹೇಗಿರುತ್ತೋ ಹಾಗೆ ಅಲ್ವಾ ಪ್ರಮೋದ್ ಅವರೇ?
0: ಅಲ್ಲ ಅಲ್ಲ ನೀವು ಒಳ್ಳೆ ವಿಷಯ ಕೊಟ್ಟಿದ್ರಿ ಮೇಡಮ್. ನಿಮ್ಮ ತೋಡು ಒಂದು 1% ಮಾಡಿದ್ರೆ ಎಷ್ಟೋ ಜನಕ್ಕೆ ಒಳ್ಳೇದಾಗುತ್ತೆ ಮೇಡಮ್. ಇದನ್ನ ಈಗ ನೀವು ವಿಷಯ ಬಹಳ ಚೆನ್ನಾಗಿ ಕೊಟ್ಟಿದ್ದೀರಿ, ಅದನ್ನ ಅರ್ಥ ಮಾಡ್ಕೋಬೇಕು ಮೇಡಮ್. ಪ್ರತಿಯೊಬ್ಬರು ಪ್ರತಿಯೊಂದು ಮನೆತನದೊಳಗೆ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಕೂಲಿ ಮಾಡಿದ್ರೆ ಸ್ವರ್ಗ ಸುಖ ಅಂತ ಮೇಡಮ್ ಎಲ್ಲ ನಾವು ಕೇಳ್ತೀವಿ. ಈಗ ನೀವು ಒಳ್ಳೆ ಹಾಡುಗಳನ್ನ ಹಾಕಿದ್ರಿ ಮೇಡಮ್, ಹಾಡಲ್ಲಿ ಸಹಿತ ಸಂದೇಶ ಇದೆ ಮೇಡಮ್. ಅದು ಈಗ ಹಿರಿಯವರು ತಂದೆ ನಂತರ ಅಣ್ಣ ಎರಡನೇ ತಂದೆ ಅಂತ ಲೈಕ್ ಮಾಡ್ತಾರೆ ಮೇಡಮ್. ಅದನ್ನ
1: ಹೌದು
0: ಅವ್ರ ಆ ರೀತಿ ಏನಾದ್ರ ಮಂತನಗಳು ಇರೋದಿಲ್ಲ, ಸುಮ್ಮನೆ ಹೆಸರಿಗೆ ಮಾತ್ರ ಇರುತ್ತೆ ಮೇಡಮ್. ಅದು ಇದನ್ನೇ ನಾವು ಭ್ರಾತೃತ್ವ ಅಂದ್ರೆ ಬೆಳೆಸ್ಕೊಂಡು ಹೋಗ್ಬೇಕು ಮೇಡಮ್. ಅದು ಅಂದಾಗ ನಮ್ ಜೀವನ ಸರಿಯಾಗುತ್ತೆ, ಮಂತನ ರೀತಿ ರಿವಾಜುಗಳು ಸರಿಯಾಗಿ ಬೆಳೆದು ಮುಂದಗಡೆ ಹೋಗುತ್ತೆ ಮೇಡಮ್.
1: ಹೌದು. ಆಮೇಲೆ ಈಗ ಏನ್ ಹೇಳ್ಬೇಕು ಅಂದ್ರೆ, ದುಡ್ಡಿನ ಹಿಂದೆ ಹೋಗ್ಬೇಡಿ, ಮಾನವೀಯತೆಯ ಹಿಂದೆ ಹೋಗಿ ಅಂತ ಹೇಳ್ಬೇಕಾಗತ್ತೆ. ಅದೆಲ್ಲ ಕ್ಷಣಿಕ ಅದು. ಹಾ, ಕ್ಷಣಿಕ ಅದು. ರಿಲೇಶನ್ಶಿಪ್ ಕೊನೆ ತನಕ. ಹಾ, ರಿಲೇಶನ್ಶಿಪ್ ಕೊನೆ, ಸಂಬಂಧ ಕೊನೆ ತನಕ ಇರುತ್ತೆ. ಇದೆಲ್ಲ ಕ್ಷಣಿಕ. ಬಂಗಾರ, ಬೆಳ್ಳಿ, ಇದೆಲ್ಲ ದುಡ್ಡು, ಇದೆಲ್ಲ
0: ಕ್ಷಣಿಕ.
1: ಹೌದು ಹೌದು ಹೌದು ಹೌದು.
0: ನಾವು ಉದ್ದೇಶವಾಗಿ ಹೇಳುತ್ತಲ್ಲ ಮೇಡಮ್, ಯಾರದ್ದು ಉದ್ದೇಶವಾಗಿಲ್ಲ, ಅಸಮಾನತೆ ಬರ್ಲಿಕ್ಕೆ ಕಾರಣಗಳು ಮೇಡಮ್.
1: ಅದೇ ಅದೇ, ಅದಕ್ಕೆ ಹೇಳ್ದೆ ನಾನು, ದುಡ್ಡಿನಿಂದ ಹೋಗ್ಬೇಡಿ, ಮಾನವೀಯತೆ ಸಂಬಂಧಗಳ ಹಿಂದೆ ಹೋಗೋಣ ಅಂತ. ಓಕೆ, ಧನ್ಯವಾದ.
0: ಧನ್ಯವಾದ
1: ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
0: ಒಳ್ಳೆ ಮೇಡಮ್. ಒಳ್ಳೆ ಮೇಡಮ್. ಓಕೆ.

0: ಹಲೋ, ಆಕಾಶವಾಣಿ ವಿಜಯಪುರ.
1: ಹಲೋ ರೀ,
0: ನಮಸ್ತೆ.
1: ನಮಸ್ಕಾರ ರೀ.
0: ತಮ್ಮ ಹೆಸರು?
1: ರಮೇಶ್ ರೀ.
0: ರಮೇಶ್.
1: ಹ್ಞೂ ರೀ.
0: ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
1: ಕಿಚ್ಚಿಗಾಂಡಿ ಕೇಳಿ
0: ಎಲ್ಲಿ
1: ಕಿಚ್ಚಿಗಾಂಡಿ ಕೇಳಿ ರೀ.
0: ಗೊತ್ತಾಗ್ತಾ ಇಲ್ಲ ರಮೇಶ್ ಅವರೇ.
1: ಕಿಚ್ಚಿಗಾಂಡಿ ಕೇಳಿ.
0: ಹ್ಞೂ, ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ನನಗೆ.
1: ಇಲ್ಲ ರೀ.
0: ಹಲೋ,
1: ಅದೇ ರೀ,
0: ನಿಮ್ಮ ರೇಡಿಯೋ ವಾಲ್ಯೂಮ್ ತುಂಬ ಜೀರೋ ಲೆವೆಲಿಗೆ ಇಟ್ಬಿಡಿ.
1: ಬಂದೆ ಮಾಡಿರಿ.
0: ಬಂದ್ ಮಾಡಿದ್ದೀರಿ. ಓಕೆ, ಮಾತಾಡಿ.
1: ಹ್ಞೂ ರೀ. ಹ್ಞೂ ರೀ.
0: ಯಾವ ಊರಿಂದ?
1: ಕಿಚ್ಚಿಗಾಂಡಿ ಕೇಳಿ ರೀ. ಕಿಚ್ಚಿಗಾಂಡಿ ಕೇಳಿ.
0: ಕಿಕ್ಕಿಲಾಂಡ.
1: ಕಿಚ್ಚಿಗಾಂಡಿ.
0: ಅರ್ಥ ಆಗ್ತಿಲ್ಲ ರಮೇಶ್ ಅವರೇ, ಕ್ಷಮಿಸಿ. ಮಾತಾಡ್ತೀರಾ?
1: ಇಲ್ಲರಿ.
0: ಇವತ್ತು ರಾಷ್ಟ್ರೀಯ ಸಹೋದರರ ದಿನ, ಹಾಗೇನೆ ಕಾಮನ್ವೆಲ್ತ್ ದಿನ. ಮಾತಾಡಿ ಇದರ ಬಗ್ಗೆ.
1: ಬೇರೆ ಕಡೆ ತಗೊಂಡ್ಬಿಡ್ರಿ.
0: ಹ್ಮ್,
1: ಬೇರೆ ಕಡೆ ತಗೋರಿ.
0: ಕ್ಷಮಿಸಿ ರಮೇಶ್ ಅವರೇ, ನನಗೇನು ಕೇಳಿಸ್ತಾ ಇಲ್ಲ ನೀವು ಮಾತಾಡೋದು ಸ್ಪಷ್ಟವಾಗಿ. ಮತ್ತೊಮ್ಮೆ ಕರೆ ಮಾಡಿ, ಆಯ್ತಾ? ನಮಸ್ತೆ. ಆಕಾಶವಾಣಿ ವಿಜಯಪುರ.
2: ಹಲೋ, ನಮಸ್ಕಾರ.
0: ನಮಸ್ತೆ, ತಮ್ಮ ಹೆಸರು?
2: ಹಂಪಣ್ಣ ಮಸೂದಿ ಅಂತ.
0: ಹಂಪಣ್ಣ ಅವರು ಎಲ್ಲಿಂದ ಕರೆ ಮಾಡ್ತಾ ಇರೋದು?

0: ವಿಜಯಪುರದಿಂದ ರೀ.
1: ವಿಜಯಪುರದಿಂದ. ಇವತ್ತಿನ ವಿಷಯ ಕೇಳಿಸ್ಕೊಂಡಿದ್ದೀರಾ?
0: ಹಾ, ಕೇಳಿಸ್ಕೊಂಡ್ರಿ.
1: ಮಾತಾಡಿ.
0: ಈಗ ಮೊದಲನಂಗ ಅಣ್ಣ ತಮ್ಮರು ಇಲ್ರಿ, ಈಗ ಇನ್ನೋ ಸ್ನೇಹಿತರು ಬೇಕಾಗ್ತಾರ, ಅಣ್ಣ ತಮ್ಮರು ಬ್ಯಾಡ ಆಗ್ತಾರ, ಆ ಟೈಪ್ ಐತ್ರಿ ಈಗ.
1: ಹಂಗಿದೆ ಅಂತೀರಾ?
0: ಹಾ, ಮೊದಲೆಲ್ಲ ಅಣ್ಣ ತಮ್ಮರು ಅಕ್ಕ ತಂಗಿಯರು ಸಂಬಂಧಗಳನ್ನ ಬಹಳ ಬೇಗ ಇರ್ತಿದ್ದವ್ರಿ. ಈಗ ಸಂಬಂಧಗಳು ಈಗ ಮದುವೆ ದುಡಿ ಬಂದವ್ರು ನಾನು ನನ್ನ ಗಂಡ ಮಗು ಇಷ್ಟೇ, ಅವರೇ ಅಷ್ಟೇ ವಿಚಾರ
1: ಮಾಡ್ತಾರೆ.
0: ಬಾವ ಮೈದನ ಮಾವ ಅತ್ತಿ ಯಾರು ಬೇಡ, ಹಿಂಗ ಹಿಂಗಾಗಿ ಫ್ಯಾಮಿಲಿ ತುಕಡಿ ತುಕಡಿ ಆಗಿಬಿಟ್ಟಾವ್ರಿ. ಸೋದರತೆ ಮತ್ತೆ ಪ್ರೇಮ ಪ್ರೀತಿ ಎಲ್ಲ ಹೋಗ್ಬಿಟ್ಟೈತ್ರಿ.
1: ಆಮೇಲೆ ಇನ್ನೊಂದು, ನಾವು ಪೋಷಕರಿಗೆ ಏನ್ ಕೇಳ್ಕೋಬೇಕು ಅಂದ್ರೆ, ಮಗಳನ್ನ ಮದ್ವೆ ಮಾಡ್ಕೊಡ್ತಾರಲ್ಲ, ಅವಾಗ ಆ ಗಂಡ ಆದವರಿಗೆ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರೂ ಇರ್ತಾರೆ, ಎಲ್ಲರನ್ನೂ ಸಂಭಾಳಿಸ್ಕೊಂಡು ಹೋಗಿ ಅಂತ ಇದನ್ನೊಂದು ನೀತಿ ಪಾಠವನ್ನು ಹೇಳ್ಕೊಡ್ಬೇಕು ನಾವು.
0: ಈಗ ಅವರಾದ್ರೂ ಅದನ್ನ ಸಪೋರ್ಟ್ ಮಾಡೋರು ಅದಾರ, ಎಷ್ಟೋ ಮಂದಿ ತಂದೆ ತಾಯಿಗಳೇ ಮಗಳಿಗೆ ಸಪೋರ್ಟ್ ಮಾಡಿದಾರೆ. ಇಂತ ಏನಿಲ್ಲ, ನೀನು ನಿನ್ ಗಂಡ ಆರಾಮಿರಿ ಅಂತ ಹೇಳಿ ಇಷ್ಟ ಹೇಳ್ತಾರೆ ಅವರಾದ್ರು. ಹಿಂಗಾಗಿ ಪ್ರೇಮ ಇದು ಕಮ್ಮಿ ಆಗಿಬಿಟ್ಟದ್ರಿ. ಆತ ಎಲ್ಲಾರು ಈಗ ಒಂದೇ ಕಡೆ ಇರೋದು ಕಮ್ಮಿ ಆಗಿದ್ರಿ, ಎಲ್ಲಾರು ತಮ್ಮ ತಮ್ಮ ಇದ್ರ ಬಗ್ಗೆ ಹಿಂಗಾಗಿ ದೂರ ದೂರ ಇರ್ತಾರೆ. ಹಿಂಗಾಗಿ ಅಣ್ಣ ತಮ್ಮರು ಸಂಬಂಧಗಳು ಬಹಳ ಕಮ್ಮಿ ಆಗ್ಯಾರಿ.
1: ಅದೇ ಅವಾಗ್ಲೇ ಮಾತನಾಡ್ತಾ ಇದ್ದೆ ನಾನು ಪ್ರಮೋದ್ ಅವ್ರ ಜೊತೆ. ಸಂಬಂಧಗಳ ಬೆನ್ ಹತ್ತಿ ದುಡ್ಡಿಗೆ ಬೆನ್ ಹತ್ತಬೇಡಿ ಅಂತ.
0: ಈಗ ಹಂಗೆ ಆಗಿದ್ರಿ, ದುಡ್ಡಿಗೆ ಬೆನ್ನು ಮತ್ತು ಸ್ವಲ್ಪ ಸ್ವಲ್ಪ ಸಲಂದ ಮನಸ್ತಾಪ
1: ಮಾನವೀಯತೆ ಹೋಗ್ತಾ ಇದೆ ಇವಾಗ.
0: ಮತ್ತ ಈಗ ಅದು ಬಹಳ ಕಡಿಮೆ ಆಗಿಬಿಟ್ಟೈತ್ರಿ ಮೇಡಮ್. ಅದು ಒಂದಾಗಿರೋದು ಬಹಳ ಬೆಸ್ಟ್, ಅದು ಗುಟ್ಟು.
1: ಹೌದು ಹೌದು,
0: ಮನೆತನದ ಒಂದು ಇದು ಇರುತ್ತೆ,
1: ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ.
0: ಒಗ್ಗಟ್ಟಿನಲ್ಲಿ ಬಲ ಇರ್ತೈತ್ರಿ,
1: ಯಾರು ಏನ್ ಬಂದ್ರು ಯಾರ ಏನು ಮಾಡಕ್ ಆಗೋದಿಲ್ಲ, ನಾವು ಒಗ್ಗಟ್ಟು ಆಗಿದ್ರೆ.
0: ಹೌದ್ರಿ, ಒಂದು ಸಿಗು ಇರ್ತೈತಿ ಊರಲ್ಲಿ, ಒಂದು ತಮ್ಮರಿದ್ದಾರೆ, ಒಂದು ಮಂದಿ ಇದ್ದಾರೆ, ಅವ್ರ ಮನೆಯಲ್ಲಿ ಏನು ಏನು ಮಾಡಿದ್ರು ನಡೆಯಂಗಿಲ್ಲ, ಹಿಂಗೊಂದು ಭಯ ಇರ್ತೈತಿ. ಈಗ ಯಾರಿಗೆ ಯಾರೋ ಆಗ್ಬಿಟ್ಟಿದ್ದಾರೆ, ಅಣ್ಣಗಾದ್ರೆ ತಮ್ಮ ಕೇಳಂಗಿಲ್ಲ, ತಮ್ಮಗಾದ್ರೆ ಅಣ್ಣ ಕೇಳಂಗಿಲ್ಲ, ಅವ್ರೊಂದ್ ಕಡೆ ಇವರೊಂದ್ ಕಡೆ ಹಿಂಗ ಇರ್ತಾರೆ. ಆದ್ರೆ ಈಗ ಬಹಳ ಕಮ್ಮಿ ಆಗಿದ್ರಿ ಮೇಡಮ್.
1: ಕಡಿಮೆ ಆಗಿದೆ,
0: ಆದ್ರೆ ಒಗ್ಗಟ್ಟಿರೋದು ಬಹಳ ಚಲೋ ರೀ.
1: ಹೌದು,
0: ಅಣ್ಣ ತಮ್ಮರ ಪ್ರೇಮ ಪ್ರೀತಿಯಿಂದ ಎಷ್ಟ್ ಇರ್ತಾರ ಅಷ್ಟು ನಮ್ಮ ಮನೆತನದ ಒಂದು ಬಲ ಇರ್ತೈತ್ರಿ.
1: ಹೌದು ಹೌದು,
0: ಒಂದ್ ಏನೋ ಒಂದ್ ಒಳ್ಳೆ ಕಾರ್ಯ, ಒಂದೇ ಒಳ್ಳೆ ಇದು ಮಾಡಕ್ ಒಳ್ಳೆ ಮನಸ್ಸು,
1: ಎಲ್ಲರೂ ಸೇರಿ ಮಾಡಿದ್ರೇನೆ ಚಂದ ಅದು.
0: ಹಾ, ಎಲ್ಲ ಒಗ್ಗಟ್ಟು ಬಹಳ ಮಹತ್ವ ಐತ್ರಿ.
1: ಓಕೆ, ಮತ್ತೇನ್ ಹೇಳಿಕ್ ಬಯಸ್ತೀರಿ?
0: ಏನಿಲ್ರಿ ಮೇಡಮ್, ಇಷ್ಟೇ ರೀ, ಅದಕ್ಕೆ ಒಂದಾಗಿ ಬಾಳಿ ಅಂತ ಹೇಳುದು ಇಷ್ಟೇ ರೀ. ಕೂಡಿ ಬಾಳಿದ್ರ ಸ್ವರ್ಗ ಸುಖ ಅಂತ ಹೇಳಿದ್ರಿ.
1: ಹೌದು ಹೌದು,
0: ಆ ಟೈಪ್ ಕೂಡಿ ಬಾಳಿದ್ರೆ ಬಾಳ ಪ್ರೀತಿ ಪ್ರೇಮದಿಂದ ಇದ್ರೆ ಬಾಳ ಮನುಷ್ಯ ಹೆಲ್ತಿನೂ ಇರ್ತೈತ್ರಿ.
1: ಹೌದು,
0: ಮನಸ್ತಾಪ ಮಾಡ್ಕೊಂಡು ಅವ್ರು ಒಂದ್ ಕಡೆ ಇವರೊಂದ್ ಕಡೆ ಈ ತರ ಇರೋದ್ರಿಂದ ಮನಸ್ತಾಪ ಯಾರು ಯಾರಿಗಿಲ್ಲ,
1: ದುಡ್ಡು ಇರುತ್ತೆ ಬಟ್ ನೆಮ್ಮದಿ ಇರಲ್ಲ.
0: ಹಾ, ನೆಮ್ಮದಿ ಇರಂಗಿಲ್ಲ. ಈಗ ನನಗೆ ಯಾರು ಇಲ್ಲಪ್ಪ ಅಂತ
1: ಹೇಳಿ
0: ಮನಸ್ಸಿನಲ್ಲಿ ಕೊರಗ್ತಿರ್ತಾರೆ, ಆದ್ರೆ ಮನಸ್ ಬಿಚ್ಚಿ ಹೇಳಕ್ ಹೋದ್ರು ಅವ್ರು ನಂಬಂಗಿಲ್ಲ. ಹಿಂಗೆಲ್ಲ ಬಾಳ ವಿಷಯ ಇರ್ತಾವ್ರಿ ಮೇಡಮ್. ಅದಕ್ಕೆ ಒಂದಾಗಿ ಬಾಳುದ ಅಣ್ಣ ತಮ್ಮರು ಬಾಳ ಕೂಡಿ ಬಾಳಿದ್ರ ಚಲೋ ರೀ. ಮತ್ತ ಹಬ್ಬ ಹುಣ್ಣಿಗೆ ದೂರ ಇದ್ರು ಹಬ್ಬ ಹುಣ್ಣಿಗೆ ಕೂಡ್ಬೇಕ್ರಿ. ಯಾವ್ದೇ ಒಂದ್ ಇದ್ರ ಕರೆದ್ರು ಬರ್ಬೇಕು, ಕರಿಲಿಕ್ಕೂ ಬರ್ಬೇಕು.
1: ಹೌದು,
0: ನನ್ ಕರೆದಿಲ್ಲ ಅಂತ ಹೇಳಿ ಶಿಟ್ ಮಾಡ್ಕೋಬಾರ್ದು.
1: ಹೌದು ಹೌದು, ಕೆಲವೊಂದ್ಸಲಿ ನಾವೇ ದೊಡ್ಡವ್ರ, ಸಣ್ಣವ್ರ ಇದ್ರು ಕೂಡ ನಾವೇ ದೊಡ್ಡವ್ರ ಆಗ್ಬೇಕಾಗತ್ತ.
0: ಏನೇ ಇರ್ಲಿ, ಸ್ವಲ್ಪ ಒಬ್ರು ಸಹನ್ ಮಾಡ್ಕೊಂಡು ಹೋಗುದು ಬಹಳ ಚಲೋ.
1: ಹೌದು ಹೌದು, ಅನುಸರಿಸ್ಕೊಂಡು ಹೋಗ್ಬೇಕು,
0: ನಡೀತಾವ್ರೆ. ಆದ್ರ ಅದನ್ನ ಸಹನ್ ಮಾಡ್ಕೊಂಡು ಕೂಡಿ ಬಾಳ್ಕೊಂಡು ಹೋದ್ರೆ ಬಹಳ ಒಳ್ಳೆ ಕೆಲಸ.
1: ಹೌದು ಹೌದು ಹೌದು,
0: ತಾಳ್ಮೆನು ಮಾಡ್ಕೋಬೇಕ್ರಿ. ಎಲ್ಲಾರು ಅವ್ರು ಮಾಡ್ಯಾರ ಅಂತ ಇವ್ರು ಮಾಡುದು, ಇವ್ರು ಮಾಡ್ಯಾರ ತವ್ರು ಮಾಡುದು, ಹಂಗ ಮಾಡ್ಲಕ್ ಹೋಗ್ಬಾರ್ದು.
1: ಹೌದು ಹೌದು,
0: ಯಾಕಂದ್ರೆ ಎಲ್ಲಾರು ಒಬ್ರು ಒಂಥರ ಇರ್ತಾರೆ, ಒಂದೊಂದ್ ಹತ್ತಿ ತಪ್ಪು ಆಗ್ತೈತಿ.
1: ಹೌದು, ಆಮೇಲೆ ಪ್ರೀತಿಯಿಂದ ಗೆಲ್ಬೇಕು ಹೊರತು ದ್ವೇಷದಿಂದ ಗೆಲ್ಬಾರ್ದು.
0: ದ್ವೇಷದಿಂದ ಗೆಲ್ಬಾರ್ದು.
1: ಓಕೆ, ಧನ್ಯವಾದ ಹಂಪಣ್ಣ ಅವರೇ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
0: ನಮಸ್ಕಾರ ಮೇಡಮ್.
1: ಹಲೋ, ಆಕಾಶವಾಣಿ ವಿಜಯಪುರ. ನಮಸ್ತೆ. ಹಲೋ,
2: ಹಲೋ ಮೇಡಮ್.
1: ಹಾ ನಮಸ್ತೆ, ಹೇಳಿ, ತಮ್ಮ ಹೆಸರು?
2: ಗುರುಪುತ್ರ ಮಡಪಜರಿ.
1: ಗುರುಪುತ್ರ ಅವರು?
2: ಅವರು. ಹೌದ್ರಿ ಮೇಡಮ್.
1: ಎಲ್ಲಿಂದ ಕರೆ ಮಾಡ್ತಾ ಇರೋದು?
2: ಮಲ್ಕಂದಿ ರೊಟ್ಟಿ.
1: ಎಲ್ಲಿಂದ?
2: ಮಲ್ಕಂದಿ ರೊಟ್ಟಿ.
1: ನಲ್ಕಂದಿ
2: ಮಲ್ಕಂದಿ.
1: ಹಲೋ,
2: ಹಲೋ ಮೇಡಮ್.
1: ನಿಮ್ಮ ಊರ ಹೆಸರೇ ನಂಗೆ ಗೊತ್ತಾಗ್ಲಿಲ್ಲ. ಗುರುಪುತ್ರ ಅವರೇ?
2: ಗುರುಪುತ್ರ ಮಠಪತಿ.
1: ಗುರುಪುತ್ರ ಮಠಪತಿ ಅನ್ನೋದು ಗೊತ್ತಾಯ್ತು, ನಿಮ್ಮ ಊರು. ಹಲೋ
2: ಹಲೋ ಹಲೋ,
1: ಮಾತಾಡಿ. ಇವತ್ತು ರಾಷ್ಟ್ರೀಯ ಸಹೋದರರ ದಿನ, ಹಾಗೇನೆ ಕಾಮನ್ವೆಲ್ತ್ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ, ಮಾತಾಡಿ.
2: ಚಲೋ ಪ್ರಶ್ನೆ ಮೇಡಮ್.

ನಿಮ್ಮ ಫೋನನ್ನು ಸರಿಯಾಗಿ ಇಟ್ಕೊಳ್ರಿ. ನಿಮ್ಮ ಫೋನನ್ನು ಸರಿಯಾಗಿ ಇಟ್ಕೊಳ್ಳಿ. ಹಾಂ ಮಾತಾಡಿ. ಹಾಂ ಕೇಳಿಸ್ತಿದೆ, ಮಾತಾಡಿ. ನೆಟ್ವರ್ಕ್ ಇಲ್ಲ ಅನ್ಸತ್ತೆ ಗುರುಪುತ್ರ ಅವರೇ, ಮತ್ತೊಮ್ಮೆ ಕರೆ ಮಾಡ್ತೀರಾ? ಕಟ್ ಕಟ್ ಕೇಳಿಸ್ತಾ ಇದೆ. ಆಕಾಶವಾಣಿ ವಿಜಯಪುರ.

ಇದುವರೆಗೆ ಉಲಿ ನಲಿ ನೇರ ಫೋನಿನ್ ಕಾರ್ಯಕ್ರಮ ಆಲಿಸಿದಿರಿ. ಕಾರ್ಯಕ್ರಮದಲ್ಲಿ ಕರೆ ಮಾಡಿದಂಥವರು ವಿಜಯಪುರದಿಂದ ಯುವರಾಜ್ ಚೋಳಕಿಯವರು, ತಾಜ್ಪುರದಿಂದ ಮಲ್ಲಪ್ಪ ಚಿಕ್ಕಲಕಿಯವರು, ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿಯವರು, ಹಾಗೆ ಸುಧೀಂದ್ರ ಜಗಾತಿಯವರು ಕೂಡ ಕರೆ ಮಾಡಿದರು. ಅಂಜನಾ ದೇವಿಯವರು ತಾಜ್ಪುರದಿಂದ, ರೋಹನ್ ವಿಜಯಪುರದಿಂದ, ಪ್ರಮೋದ್ ಕುಲಕರ್ಣಿಯವರು ವಿಜಯಪುರದಿಂದ, ಹಂಪಣ್ಣ ಮಸೂತಿಯವರು ಕೂಡ ವಿಜಯಪುರದಿಂದ ಕರೆ ಮಾಡಿದರು. ಗುರುಪುತ್ರ ಅವರು ಕರೆ ಮಾಡಿದರು, ಹಾಗೆ ಸರಿಯಾಗಿ ಕೇಳಿಸ್ಲಿಲ್ಲ. ರಮೇಶ್ ಅವರದು ಕೂಡ ಸರಿಯಾಗಿ ಕೇಳಿಸ್ಲಿಲ್ಲ. ಕರೆ ಮಾಡಿದಂಥವ್ರು ಎಲ್ಲರಿಗೂ ಕೂಡ ಧನ್ಯವಾದ. ಹಾಗೆ ಕೇಳುಗರಿಗೂ ಕೂಡ ಧನ್ಯವಾದ. ನಾನು ಇಷ್ಟೊತ್ತು ನಿಮ್ಮ ಜೊತೆ ಮಾತನಾಡ್ತಾ ಇದ್ದೆ ಸಂತೋಷಿ ಶಶಿಧರ್ ಕುಸೂರ್. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ಶ್ರೀಶೈಲ್ ಚಿಂತಾಮಣಿ ಇವರು.

0: ಇದುವರೆಗೆ ಉಲಿನಲಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ವಿಜಯಪುರ, ಸಮಯ 6:02.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಿ.

0: ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಈಗ ಕೇಳಿ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ ಜೊತೆಗೆ ನೀತಿ ಕಥೆಯನ್ನ ಆಲಿಸಲಿದ್ದೀರಿ. 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜಾನಪದ ನಾಟಕವನ್ನ ಕೇಳಲಿದ್ದೀರಿ. 7:45 ಕನ್ನಡದಲ್ಲಿ ಭಾಷಣ ಬೆಂಗಳೂರು ಕೇಂದ್ರದಿಂದ. ಈ ರಾತ್ರಿ 8:00 ನಮ್ಮ ನಿಲಯದಿಂದ ಯುವವಾಣಿ ಕಾರ್ಯಕ್ರಮ ಪ್ರಸಾರವಾಗುವುದು. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:30 ನ್ಯಾಷನಲ್ ಸೈನ್ಸ್ ಮ್ಯಾಗಝಿನ್ ಈ ಕುರಿತು ರೇಡಿಯೋಸ್ಕೋಪ್ ದೆಹಲಿ ಕೇಂದ್ರದಿಂದ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ಇನ್ನು ನಾಳೆಯ ಪ್ರಸಾರ ಕಾರ್ಯದಲ್ಲಿ 6:00 ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುವಿರಿ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾಕ್ಟರ್ ರಂಜಾನ್ ದರ್ಗಾ ಇವರಿಂದ. 6:35 ರೈತರಿಗೆ ಸಲಹೆ. 6:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. 6:50 ಜಾನಪದ ಸಂಗೀತ ಕೇಳಿಬರುವುದು ನಮ್ಮ ನಿಲಯದಿಂದ.

ನಾಳೆ ಬೆಳಿಗ್ಗೆ 7:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿಬರುವುದು. 7:45, 8:30 ಹಾಗೂ 9:30 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ನಾಳೆ ಬೆಳಿಗ್ಗೆ 9:00 ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರವನ್ನು ಕೇಳಲಿದ್ದೀರಿ. ಹಾಗೆ ತದನಂತರದಲ್ಲಿ ವಿಶೇಷ ಮಿಶ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇನ್ನು ನಾಳೆ ಬೆಳಿಗ್ಗೆ 10:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಲಿದ್ದೀರಿ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಥೆ ಪ್ರೇಮ ಸಾಫಲ್ಯ ಬರೆದು ಪ್ರಸ್ತುತಪಡಿಸುತ್ತಾರೆ ಮಾಲತಿ ಮುದಕವಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆಯಲ್ಲಿ ಪ್ರೀ ಎಕಲಾಂಸಿಯ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಮಾತುಕತೆಯನ್ನು ಆಲಿಸಲಿದ್ದೀರಿ. 1:00 ಪ್ರಗತಿ ಪಥ, 2:30 ಪ್ರದೇಶ ಸಮಾಚಾರವನ್ನು ಕೇಳಲಿದ್ದೀರಿ.

ನಾಳೆ ಸಂಜೆ 5 ಗಂಟೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಪ್ರಸಾರವಾಗುವುದು. 5:30 ಚಿತ್ರಗೀತೆಗಳು ನಮ್ಮ ನಿಲಯದಿಂದ, 6:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. 6:30 ಜಿಲ್ಲಾ ವಾರ್ತಾಪತ್ರ, 6:51 ಕಿಸಾನ್ ವಾಣಿ ಕಾರ್ಯಕ್ರಮ. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ವಿಜಯಪುರ, ಸಮಯ 6:10:29.
1: ನಮಸ್ಕಾರ ರೀ ಪತ್ರ ಸರ.
2: ನಮಸ್ಕಾರ ನಮಸ್ಕಾರ. ಬರ್ರಿ.
1: ಏನ್ ಬಾಳ ಗಂಭೀರವಾಗಿ ಪೇಪರ್ ಏನ ಓದಾತಿರ್ಲ್ರಿ?
2: ಏ ಸುಮ್ ಮುಂಜಾನೆ ಪೇಪರ್ ಓದ್ಕೋತ ಕೂತಿದ್ದೀರಿ? ನೋಡಿ ಪೇಪರ್ದಾಗ ಹಿಂತಿಂತ ಬಂದವ.
1: ಏನೈ ಸರ?
2: ಈ ಪೇರೆಂಟ್ಸ್ ತಮ್ ತಮ್ಮ ಮಕ್ಕಳಿಗೆ, ಅಂದ್ರೆ ಈಗ ಸಣ್ಣ ಮಕ್ಕಳಿಗೆ ಹಾಸ್ಪಿಟಲ್ ತಗೊಂಡ್ ಹೊಂಟಾರ. ಆಕ್ಚುಲಿ ಎಂತ ಅಂದ್ರೆ ಮಕ್ಕಳೇ ತಂದೆ ತಾಯಿ ವಯಸ್ಸಾದ್ಮೇಲೆ ಹಾಸ್ಪಿಟಲ್ ಕಡೆ ತಗೊಂಡ್ ಹೋಗ್ಬೇಕು. ಈಗ ಉಲ್ಟಾ ಆಗೈತ್ ನೋಡ್ರಿ, ಈ ಪೇಪರ್ನಾಗ ಅದೇ ಬಂದೈತ್ ನೋಡ್ರಿ, ಹೆಂಗ್ ಕೊಟ್ಟಾರ ನೋಡ್ರಿ ಪೇಪರ್ದಾಗ. ಈಗ ತಂದೆ ತಾಯಿನೇ ಮಕ್ಕಳಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದೆ ಹೆಚ್ಚಾಗ್ಬಿಟ್ಟದ. ಈಗ
1: ಹೆಚ್ಚಾಗಿದ್ರಿ
2: ನೋಡ್ರಿ, ಎಲ್ಲ ಹಾಸ್ಪಿಟಲ್ನಾಗ ತಂದೆ ತಾಯಿನೇ ಸಣ್ಣ ಸಣ್ಣ ಮಕ್ಕಳಿಗೆ ಕರ್ಕೊಂಡ್ ಬಂದಿರ್ತಾರ.
1: ಹೌದ್ರಿ.
2: ಈಗ ಕಣ್ಣಿನ ಹಾಸ್ಪಿಟಲ್ನಾಗ ಹೋಗ್ರಿ, ಅಲ್ಲಿ ನಮ್ ಹುಡುಗ ಯಾಕೋ ಸರಿಯಾಗಿ ಓದಕ್ಕೆ ಕಣ್ಣು ಕಾಣಿಸಂಗಿಲ್ಲ, ಓದಕ್ಕೆ ಮಂದ ಮಂದ ಕಾಣಿಸತ್ತ ಹೇಳಿ ಮಕ್ಕಳಿಗೆ ಕರ್ಕೊಂಡ್ ಬರ್ತಾರ.
1: ಹೌದ್ ಸರ್.
2: ಇನ್ನ ಆ ಕಡೆ ಬ್ಯಾರೆ ದೊಡ್ಡ ಬ್ಯಾರೆ ಹಾಸ್ಪಿಟಲ್ಗೆ ಹೋದ್ರ ಅಲ್ಲೊಂದು ಕಥಿನೇ ಬೇರೆ ಇರ್ತದ.
1: ಕರೆ ಕರೆ ಸರ್.
2: ಏನ್ರಿ ಅಲ್ಲಿಗೆ ಅವ್ರಿಗೆ ಆರಾಮಿಲ್ರಿ, ಹೊಟ್ಟೆ ನೋವು ಆತದ,
1: ಅದು
2: ಹಾ ಶಕ್ತಿ ಇಲ್ಲ, ಸುಸ್ತಾತದ, ಇದೇ ಹೇಳ್ಕೊತ ಹೊಂಟಾರ ನೋಡ್ರಿ. ಇಲ್ಲಿ ಏನಾಗೈತೆ ಅಂದ್ರಿ, ಆಹಾರ ಪದ್ಧತಿನೂ ಸರಿ ಇಲ್ಲ ನಮ್ದು.
1: ಏನ್ರಿ
2: ಹಿಂಗಾಗಿ ಇವು ಬೇಕ್ರಿ ಐಟಮ್ ಅಂತವ್ ಇಂತವ್ ತಿನ್ನಕತ್ತವಲ್ರಿ.
1: ಫ್ಯಾಷನ್ ಏನ್ ಟ್ರೆಂಡ್ ಐತೆ ಅನ್ಕೊಂಡು ಎಲ್ಲಾ ತರ ತಿನ್ನಕತ್ ಬಿಟ್ಟವ್ರಿ, ಜಂಕ್ ಫುಡ್ಸ್ ರೀ.
2: ಹಾ ಇಂತವೆಲ್ಲ ತಿಂದು
1: ಆರೋಗ್ಯ
2: ಆರೋಗ್ಯ ಸಣ್ಣ ಸಣ್ಣ ಮಕ್ಕಳೇ ಹಾಳು ಮಾಡ್ಕೊಳಕತ್ತಾರ. ಏನ್ ಮಾಡ್ತೀರಿ ಈಗ? ಹಿಂದಿನ ಕಾಲದಾಗ ಹೆಂಗಿತ್ತಂದ್ರಿ, ಹಾ ಗಟ್ಟಿಮುಟ್ಟು ಇರ್ತೀವ್ರಿ ಒಳ್ಳೆ ಆಹಾರ ತಿಂದು. ಈಗ ಇಲ್ಲೇ ಇಲ್ಲ ಹುಡುಗರು.
1: ಅವಾಗೆಲ್ಲ 50 ವರ್ಷದಾಗ ಯಾವ್ದೇ ರೋಗನ ಬರ್ತಿದ್ದಿಲ್ಲ ಸರ್.
2: ಇಲ್ಲಿ ಈಗ 20 ವರ್ಷ ಆದ್ಮೇಲೆ ಚಾಲನೆ
1: ಆಗ್ಬಿಟ್ಟ ಸರ್. ಕಾಲ್ ಬ್ಯಾನಿ, ಕೈ ಬ್ಯಾನಿ, ಸೊಂಟ ಬ್ಯಾನಿ.
2: ಹಾಸ್ಪಿಟಲ್ ನೋಡ್ರಿ ಎಲ್ಲ ಸಣ್ಣ ಹುಡುಗರು,
1: ಸಣ್ಣ ಮಕ್ಕಳು ಸರ್. ಈಗೆಲ್ಲ ಈ ಕಲರ್ ಫುಡ್ಸ್ ಅವೆಲ್ಲ ಪರ್ಮಿಟ್ ಇಲ್ಲಾರ ಕಲರ್ ಹಾಕಿ ಸರ್ ಎಲ್ಲ ಕಡೆ ಏನೋ ಕ್ಯಾನ್ಸರ್ ಬಾಳ ಬರತ.
2: ಹೌದ್ರಿ. ಈಗ ಹೋಟೆಲ್ ಒಳಗ ಬೇಕ್ರಿ ಐಟಮ್ ಕೆಮಿಕಲ್ ಹಾಕಿ
1: ರೆಡಿ ಮಾಡ್ತಾರೆ ಸರ್.
2: ಮತ್ ಈಗ ಎಲ್ಲ ಎಲ್ಲ ಅದ್ರ ಮೇಲೆ
1: ಅವಲಂಬನೆ ಮಕ್ಕಳಿಗೆ.
2: ಮತ್ ಈಗ ಮತ್ ಮಕ್ಕಳಿಗೂ ಅದೇ ಅದೇ ಬೇಕಾಗೈತಿ.
1: ಹೌದ್ ಸರ್.
2: ಪೇರೆಂಟ್ಸ್ಗಿನ ಮಾಡೋದು ಬೇಸರ
1: ಬೇಸರ,
2: ಅಡಿಗೆ ಮಾಡೋದು ಮಾಡೋದು
1: ಸರ್.
2: ಹೋಟೆಲ್ ತರಿಸೋದು ಇವೆಲ್ಲ ಹೋಟೆಲ್ನಾಗ ಆನ್ಲೈನ್ ಆರ್ಡರ್ ಮಾಡಿಸ್ತಾರೆ. ಹಂಗ್ ಮಾಡಿಸಿ ಇವೆಲ್ಲ ಹುಡುಗರು ಏನ್ ಮಾಡ್ಯಾವ
1: ಕರೆ ಕರೆ ಸರ್
2: ಆರಾಮ್ ತಪ್ಸ್ಕೊಂಡು ಇದು ಮಾಡಿ ಅವೆಲ್ಲ ಪೇರೆಂಟ್ಸ್ಗೆ ಹೊರೆ ಅಲ್ರಿ.
1: ಬೋನ್ಸ್ ಸ್ಟ್ರಾಂಗ್ ಇಲ್ರಿ ಅವರು,
2: ಏನೂ ಇಲ್ಲ ಇಲ್ರಿ,
1: ಮಸಲ್ಸ್
2: ಸುಸ್ತ್ ಅದಾವ, ಆಟಾಡಂಗಿಲ್ಲ
1: ಆಟಾಡಂಗಿಲ್ಲ.
2: ಏನ್ರಿ ಬರೀ ಆಹಾರ ಸರಿ ಇಲ್ಲ,
1: ಆಹಾರ ಸರಿ ಇಲ್ಲ.
2: ಹಿಂಗಾಗಿ ಏನಾಗೈತ್ರಿ, ಹೆಚ್ಚು ಪೇರೆಂಟ್ಸ್ಗಳೇ ಮಕ್ಕಳಿಗೆ ತಗೊಂಡು ಹಾಸ್ಪಿಟಲ್
1: ಹೊಂಟಾರಿ.
2: ಅದ್ ಆಕ್ಚುಲಿ ಹೆಂಗಿರ್ಬೇಕಂದ್ರೆ 70-80 ವರ್ಷ ಆದ್ಮೇಲೆ ತಂದೆ ತಾಯಿಗೆ ಆರಾಮ್ ತಪ್ಪಿದ್ರ ಮಕ್ಕಳು ಕರ್ಕೊಂಡು ಹೋಗ್ಬೇಕು,
1: ಮಕ್ಕಳು ಕರ್ಕೊಂಡು ಹೋಗ್ಬೇಕ್ರಿ.
2: ಈಗ ರಿವರ್ಸ್ ಆಗೈತಿ,
1: ರಿವರ್ಸ್ ಉಲ್ಟಾ ಆಗದ್ರಿ.
2: ಹಿಂಗಾಗೈತಿ ನೋಡ್ರಿ,
1: ಇವ್ರ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಹಾಸ್ಪಿಟಲ್ ತಿರುಗಾಡ್ದಾಗ.
2: ಹೌದ್ರಿ.
1: ಕರೆ ಕರೆ.
2: ಎಲ್ಲ ಲೇಡೀಸ್ ಹಂಗೆ ರೀ, ಲೇಡೀಸ್ ಮೊದಲು ಎಷ್ಟು ಮಂದಿರಿ, ಎಲ್ಲ ಹೆಣ್ಮಕ್ಳು 4-5 ಮಕ್ಕಳು ಎಲ್ಲ ಹಡದ್ರು ಸಹಿತ ಗಟ್ಟಿಮುಟ್ಟಿ ಇರ್ತಿದ್ರು ಅವ್ರು. ಮತ್ತ ಹೊಲ್ದನ್ ಕೆಲಸ ಅವು ಎಲ್ಲ. ಮತ್ ಈಗ ಅಜ್ಜಿಗಳು ಎಷ್ಟ್ರಿ, 6-7 ಮಂದಿ ಅಣ್ಣತಮ್ಮರ ಅದಾರ.
1: ಹೌದ್ ಸರ್.
2: ಅವ್ರೆಲ್ಲ ಹೊಲ್ದಾಗ ಕೆಲಸ
1: ಮಾಡ್ತಾರೆ. 9 ಮಂದಿ ಸರ್.
2: ಮತ್ರಿ
1: ನಮ್ಮ ಅಜ್ಜಿ ಎಷ್ಟು ಗಟ್ಟಿದ್ರಿ. ಈಗಿನ ಹೆಣ್ಮಕ್ಳು ಬರೀ ಬೆನ್ ನೋವು, ಕಾಲ್ ನೋವು, ಕೈ ನೋವು.
2: ಈಗ ಅದೇ ಒಂದು ಫಸ್ಟ್ ಒಂದು ಏನೋ ಡಿಲಿವರಿ ಐತೆ ಅಂತ ಹೋಗಿ ಹಾಸ್ಪಿಟಲ್ಗೆ ಹೋದ್ರ ಅವ್ರು ಎಲ್ಲ ಸಿದ್ರಿನ ಮಾಡಿ ಇದು ಮಾಡಿ. ಯಾಕಂದ್ರೆ ಇವ್ರು ಮೊದಲೇ ಗಟ್ಟಿಲ್ಲ,
1: ಗಟ್ಟಿಲ್ಲ ಸರ್.
2: ತಿನ್ನುವ ಆಹಾರ
1: ಗಟ್ಟಿಲ್ಲ ಸರ್.
2: ಅಂದ್ರೆ ಇವೆಲ್ಲ ಪಿಜ್ಜಾ ಬರ್ಗರ್ ಅವೆಲ್ಲ ಹೊಡೆದು ಇವ್ರು ತಂದ್ರುಸ್ತ್ ಆಗಿರ್ತಾರ. ಮತ್ತೆ ಆಪರೇಷನ್ ಮೊದಲೇ ಮಾಡ್ತಾರ, ಸಿದ್ರನೇ ಮಾಡ್ತಾರ. ಅದಕ್ಕ ಅದ ಲೈಫೇ ಏನಾಗ್ಬಿಡ್ತಾರೆ, ಕಡಿಮೆ ಅವಶ್ಯ ಕಡಿಮೆ ಆಕತ್
1: ಹೋಗ್ತಾರೆ.
2: ಅದಕ್ಕೆ ಸ್ವಲ್ಪ ಏನ್ ಅಲರ್ಟ್ ಇರ್ಬೇಕು,
1: ಅಲರ್ಟ್ ಮಾಡ್ಕೋ,
2: ಎಲ್ಲ ಹಳೆ ಪದ್ಧತಿ ಯೂಸ್ ಮಾಡ್ಬೇಕು,
1: ಹಳೆ ಪದ್ಧತಿ ಯೂಸ್ ಮಾಡ್ಬೇಕು ಸರ್.
2: ಅದಕ್ಕೆ ನೋಡ್ರಿ ಅವಾಗಿನವರೆಲ್ಲ 100-80 ವರ್ಷ ಇರ್ತಿದ್ರು.
1: ಹೌದ್ ಸರ್.
2: ಈಗೇನು ಇಲ್ಲ ಇಲ್ಲ, ಒಂದೆರಡು ಮಕ್ಕಳು ಹಡಿಬೇಕಾದ್ರೆ ಮುಗೀತು, ಅವರು ಮುದುಕರಾದಂಗ ಆಗ್ಬಿಡ್ತಾವ.
1: ಹೌದ್ರಿ.
2: ಆ ಮಕ್ಕಳಂತೂ ಹುಟ್ಟಿದ ಮಕ್ಕಳು ಅವರೇ ಫಸ್ಟ್ ಅವರೇ ಮುದುಕರಾಗಿರ್ತಾರ. ನಾವು ಒಯ್ದು ಅವ್ರಿಗೆ ಕರ್ಕೊಂಡು ಹೋಗೋದು ಅವ್ರ ಆಕ್ಚುಲಿ ಅವರೇ ಮಕ್ಕಳೇ ನಮ್ಮನ್ನ ದೊಡ್ಡವ್ರಿಗೆ ಕರ್ಕೊಂಡು ಹೋಗ್ಬೇಕು. ಈಗ ಉಲ್ಟಾ ಆಗ್ಬಿಟ್ಟದ ನೋಡ್ರಿ, ಏನ್ ಮಾಡ್ತೀರಿ ಸೊಸೈಟಿ ಒಳಗೆಲ್ಲ ಹಿಂಗ ಆಗ್ಬಿಟ್ಟದ.
1: ಈಗೇನ್ ಸರ್ ಹಳೆ ಆಹಾರ ಪದ್ಧತಿನ ಚಲೋ ಅಂತ ಹೇಳಿದ್ರೆ ಸರ್?
2: ಹೌದ್ರಿ ಹೌದ್ರಿ, ಹಳೆ ಚಲೋ,
1: ಬಹಳ ಹೈಜಿನ್ ಅಂತ ಹೇಳ್ತಾರ್ರಿ.
2: ಮತ್ತೆ ಇವೆಲ್ಲ ಕೆಮಿಕಲ್ ಇದನ್ನೇ ಅಲ್ರಿ ಬೇಸಡಲ್ಲ ಇವು. ಎಲ್ಲ ಹಳಿ ಪದ್ಧತಿ ಅಂದ್ರೆ ಏನ್ರಿ, ರೊಟ್ಟಿ ಮತ್ತೆ ಚಪಾತಿ, ಅನ್ನ ಮತ್ತೆ ಅವೆಲ್ಲ ಮೊದಲು ಇದ್ವಲ್ರಿ, ಶಾವಿ ಅಂತೀರ ಏನಂತೀರ? ಅವೆಲ್ಲ ಮತ್ತೆ ಎಷ್ಟು ಹೈ ವಿಟಮಿನ್ ಇರ್ತದೆ. ಮತ್ತಿವು ಕೆಲವೊಂದು ಹೊಲದಾಗೆಲ್ಲ ಹಣ್ಣುಗಳು, ಬಾರಿ ಹಣ್ಣು.

0: ಬಾರಿ
1: ಮಾವಿನ ಹಣ್ಣು.
0: ಏನ್ ಮಾವಿನ ಹಣ್ಣು ರೀ, ಸೀತಾಫಲ, ಪಪ್ಪಾಯ, ಅವು ಯಾವುದೇ ಒಂದು ಕೆಮಿಕಲ್ ಎಲ್ಲಾರು ಬರ್ತಿದ್ವಿ ಸರ್.
1: ಹಾ ರೀ, ಮತ್ತ ಅವೆಲ್ಲ ಈಗ ನೋಡ್ರಿ ಕಬ್ ಗಿಬ್ ಹೆಂಗ್ ತಿಂತಿದ್ರ ಅವಾಗೆಲ್ಲ. ಈಗ ಯಾರಿಗಾರ ಕಬ್ ಈಗಿನ ಹುಡುಗರಿಗೆ ಕಬ್ ಕೊಡ್ರಿ ತಿನ್ನಕ್ಕೆ ಬರಂಗಿಲ್ಲ ಅದಕ್ಕೆ,
0: ಹಲ್ಲ ಗಟ್ಟಿಲ್ಲ ಸರ್.
1: ಅದಕ್ಕೆ ಮತ್ತ ಜ್ಯೂಸ್ ಮಾಡಿ ಕುಡಿತಾರೆ.
0: ಅದಕ್ಕೆ ಬರೀ ಜ್ಯೂಸ್ ಸಂಸ್ಕೃತಿ ಎದ್ದು ಬಿಟ್ಟದ್ ನೋಡ್ರಿ. ಜ್ಯೂಸ ಜ್ಯೂಸ ಜ್ಯೂಸ, ಆ ಜ್ಯೂಸ್ನಾಗ ಹುಳಿ ಕಬ್ಬಿನ ಇವ ಜ್ಯೂಸ್ ಮಾಡವ ಸರ್, ಹಣ್ಣಿನ ಜ್ಯೂಸ್ ಮಾಡವ ಸರ್.
1: ಆ
0: ಹುಳಿ ಹಣ್ಣುಗಳಲ್ಲಿ ಹಾಲು ಸೇರಿಸಬಾರ್ದು ಸರ್, ಇದು ಬೇಸಿಕ್ ಗೊತ್ತಿರೋದು ಸರ್. ಹಾಲಿನ ಹುಳಿ ಸೇರಿದ್ರೆ ಹೊಡೆದ್ ಬಿಡ್ತದೆ ಸರ್.
1: ಅವ್
0: ಐಸ್ ಆಗಿ ಕೊಡ್ಲಿಲ್ಲದಂಗ ಎಲ್ಲಾದ್ರೂ ಮಿಕ್ಸ್ ಮಾಡಿ ಕೊಟ್ಬಿಡ್ತಾನೆ ಸರ್. ಹೊಟ್ಟೆಗೆ ಹೋಗಿ ಏನಾಗ್ತದೆ ಸರ್ ಪರಿಸ್ಥಿತಿ?
1: ಅದೇ ಗೊತ್ತಿಲ್ಲ,
0: ಅದೇ
1: ಗೊತ್ತಿಲ್ಲ. ಅದಕ್ಕೆ ಏನಾಗೈತ್ರಿ, ಉಲ್ಟಾ ಹುಡುಗರಿಗೆ ಆರಾಮ್ ತಪ್ಪದು ಆಗೈತ್ರಿ. ಆಮೇಲೆ ಸ್ವಲ್ಪ ಸದೃಢ ಇರ್ಬೇಕಲ್ರಿ.
0: ನಿಜ ನಿಜ,
1: ಇರೋದೇ ಇಲ್ಲ ಈಗ. ಹಿಂಗಾಗಿ
0: ಪುಂಡಿಪಲ್ಯ ಅಂದ್ರೆ ಏನೋ ಗೊತ್ತಿಲ್ಲ ಸರ್.
1: ಇಲ್ಲ, ಅದು ಪುಂಡಿಪಲ್ಯ ಅಂದ್ರೆ ಈಗ ತಂದು ತೋರಿಸ್ರಿ ಹುಡುಗರಿಗೆ, ಇದ್ರ ತಪ್ಪಲ
0: ಅಂತಾರೆ ಸರ್.
1: ಹಂಗಾಗಿ
0: ತಪ್ಪಲ ಅಂತಾರೆ.
1: ಆಕ್ಚುಲಿ ಪುಂಡಿಪಲ್ಯ ಭಾರಿ ಆರೋಗ್ಯಕ್ಕೆ ಬಹಳ ಒಳ್ಳೇದ್ರಿ. ಅದು
0: ಕೆಡಂಗಿಲ್ಲ ಸರ್. ಅದು
1: ಈಗ ನೀವು ಎರಡು ದಿವಸ ಅದು ಪಲ್ಯ ಮಾಡಿಟ್ರು ಕೆಡಂಗಿಲ್ಲ. ಅವಾಗೆಲ್ಲ ಹಂಗೆ ತಿಂತಿದ್ದೇವ್ರಿ. ಈಗೇನ್ ಮಾಡ್ತಾರ, ಈಗ ತೊಗರಿ ಬೇಳೆ ಇವ್ರು ಹಾಕ್ತಾರಲ್ಲ, ಅವಾಗ ನೀವು ಜೋಳದ ನುಚ್ಚು ಅಂತ ಇರ್ತಿತ್ತಲ್ಲ, ಅದು ಇದ್ರೊಳಗೆ ಪುಂಡಿ ಪಲ್ಯದ ಮಿಕ್ಸ್ ಮಾಡಿದ್ರೆ ಸುಮಾರು 3 ದಿವಸ ತಿನ್ಬಹುದಾಗಿತ್ತು. ಅದಕ್ಕೆ
0: ಎಲ್ಲರೂ ಊರಿಗೆ ಹೋದ್ರೆ ಬುತ್ತಿ ಕಟ್ಕೊಂಡು ಹೋಗಿದ್ರು.
1: ಹೌದೌದು, ಅದಕ್ಕೆ ಅವರಷ್ಟು ಸದೃಢ ಇದ್ದಾರೆ, ಗಟ್ಟಿ ಮುಟ್ಟಿದ್ರು. ಈ ನೋಡ್ರಿ ಅವ್ ಎಷ್ಟು 80-85 ವಯಸ್ಸಾಗಿರ್ತದೆ. ಚಸ್ಮಾ ಗಿಸ್ಮಾ ಏನ್
0: ಹಾಕೊಳ್ಳಂಗಿಲ್ಲ ಸರ್.
1: ಮತ್ತ ಅವ್ರು ಹಲ್ಲು ಸದೃಢ ಇರ್ತಾವ,
0: ಹಲ್ಲು ಸದೃಢ,
1: ಕಣ್ಣು ಸದೃಢ ಇರ್ತಾವ,
0: ಕೈಕಾಲು ಗಟ್ಟಿ ಇರ್ತಾವ,
1: ಮತ್ತ ಕೂದಲು ಎಷ್ಟು ಚಲೋ ಇರ್ತಾವ. ಇಲ್ಲಿ ಏನಾಗಿರ್ತಂದ್ರ ಇನ್ನ 16 ವರ್ಷ ಆಗಿರಲ್ಲ, ಕೂದಲೆಲ್ಲ ಬೆಳಗಾಗಿರ್ತಾವ ಹುಡುಗರು. ಸ್ಕೂಲಿಗೆ ಹೋಗೋ ಎಲ್ಲ ಹುಡುಗರು
0: ಎರಡನೇ ಮೂರನೇ ಇರ್ತಾವ್ರಿ, ದಪ್ಪ ದಪ್ಪ ಚಸ್ಮಾ ಬಂದಿರ್ತಾವ.
1: ಹಾ, ಸೋಡಾ ಗ್ಲಾಸ್ ಚಸ್ಮಾ ಬಂದಿರ್ತಾವ.
0: ಇದೆಲ್ಲ ಆಹಾರದ ಎಫೆಕ್ಟ್ ಸರ್. ಇದು
1: ಎಲ್ಲ ಆಹಾರದ್ದೇ ನೋಡ್ರಿ. ಹಿಂಗಾಗಿ ಆಹಾರ ಪದ್ಧತಿ ಸ್ವಲ್ಪ ಚೇಂಜ್ ಮಾಡ್ಬೇಕು.
0: ಕರೆ ಕರೆ ಸರ್.
1: ಚೇಂಜ್ ಮಾಡಿ ಇವೆಲ್ಲ ಬೇಕರಿ ಐಟಮ್ ಬಿಡ್ಬೇಕು. ಮನ್ಯಾಗ ಏನ್ರಿ ಚಲೋ ಈಗ ಏನ್ರಿ ಸಜ್ಜಕ ಇದಕ್ಕ ಅಂತಾವೆಲ್ಲ ಮಾಡಿಸಿ
0: ಜಮಿಗೋದಿ ಅಂತ
1: ಹೇಳ್ತಿರಲ್ಲ, ಅವೆಲ್ಲ ಮಾಡಿಸಿ ಇದ್ ಮಾಡ್ಬೇಕ್ರಿ. ಹುಡುಗರಿಗೆ ಕೊಡ್ಬೇಕು, ನಾವು ತಿನ್ಬೇಕು. ನಾವು ಏನ್ ಮಾಡ್ಬಿಟ್ಟಿವಿ, ಆ ಹುಡುಗರ ಜೋಡಿ ಕುರ್ಕುರ್ತಿನ್ಬಿಟ್ಟಿವಿ. ನಾವು ಮತ್ತೆ ಈ ನೋಡ್ರಿ ಎಲ್ಲಾರು ಟೂರ್ ಗೀರ್ ಹೊಂಟ್ರು ಅಂದ್ರೆ, ಈ ನೋಡ್ರಿ ಜನಸಾಮಾನ್ಯರೆಲ್ಲ ಹೋದ್ರಂದ್ರ ಎಲ್ಲಿ ಬಸ್ ನಿಂದಿರ್ತದ, ಎಲ್ಲಿ ಟ್ರೈನ್ ನಿಂದಿರ್ತದಲ್ಲ, ಅಲ್ಲಿ ಒಂದ್ 4 ಕುರ್ಕುರೆ ಪ್ಯಾಕೆಟ್ ತೋತಾರ.
0: ಹುಡುಗರು ಕಿರಿಕಿರಿ ಮಾಡ್ತಾವ ಅಂತೇಳಿ.
1: ಹಾ, ಅದ್ರ ನೋಡಿ ತಾವು ತಿಂತಾರ.
0: ಹೌದು, ತಿನ್ನುತ್ತಾರೆ.
1: ಅದು ರೂಢಿ ಆಗ್ಬಿಟ್ಟದ್ರಿ.
0: ಕುರ್ಕುರಿ ಒಂದ್ ಏನೋ ಒಂದು ಸಪ್ಲಿಮೆಂಟ್ ಫುಡ್ ಅನ್ಕೊಂಡ್ಬಿಟ್ರೆ ಸರ್ ಅವ್ರು.
1: ಹೌದ್ರಿ,
0: ಅದನ್ನ ಹಂಗ್ ಭಾವಿಸ್ಬಿಟ್ಟಿವ್ರಿ ನಾವ್. ಅದಕ್ಕ ಅಷ್ಟ ಅದ ಬಾಯ್ಚಾಟಕ್ ಬಿದ್ದ ಈ ಸಣ್ಣವ್ರು ದೊಡ್ಡವ್ರು ಎಲ್ಲಾರು ಕುರ್ಕುರಿ ತಿನ್ನೋದು.
1: ಈ ಹಿಂಗಾಗಿ ಹಾಸ್ಪಿಟಲ್ದವ್ರಿಗೆ ಲಾಭ ಮಾಡ್ಕೊಟ್ಟಂಗಾಗೈತಿ. ನಾವೇ ಕುತ್ಕೊಂಡು ಲಾಭ ಮಾಡ್ಕೊಟ್ಟಂಗಾಗೈತಿ.
0: ಈಗ ಎಷ್ಟು ದುಬಾರಿ ಆಗೈತಿ ನೋಡಿ ಸರ್ ಹೆಲ್ತ್ ಅನ್ನೋದು.
1: ಹೌದ್ರಿ, ಎಲ್ಲ ದುಡ್ಡು ಕೊಟ್ಟೆ ಬದುಕು ಪರಿಸ್ಥಿತಿ ಬಂದ್ಬಿಟ್ಟದ ನಮ್ಗೆ.
0: ನಿಜ ನಿಜ ಸರ್.
1: ಹೌದಲ್
0: ಕರೆ ಸರ್, ಎಲ್ಲ ಹಾಳು ಮಾಡ್ಕೊಂಡಿವ್ ಸರ್ ಮೊದಲಿಗೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೃಷ್ಣ ತಳೆವಾಡ್ ಹಾಗೂ ಚಂದ್ರಶೇಖರ್ 86.
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
3: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
4: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
3: ಅನ್ನ ಚೆಲ್ಲಲು ನಿಮಿಷ ಸಾಕು,
4: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
3: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ವ್ಯವಹಾನಿ ಇದೆ.
4: ಅನ್ನ ಪರಬ್ರಹ್ಮನ ಸ್ವರೂಪ,
3: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
4: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
3: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
4: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
3: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.
5: ಆಕಾಶವಾಣಿ ವಿಜಯಪುರ, ಸಮಯ 6:20. ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಆಲಿಸಲಿದ್ದೀರಿ.

0: ಇವತ್ತಿನ ನ್ಯೂಸ್ ಪೇಪರ್ ಎಲ್ಲೈತಿ? ಕೊಡಿಲೆ.
1: ಅದನ್ನ ಯಾಕಂಗ್ ಜಬರಿಸಿ ಕೇಳ್ತೀರಿ? ಸಾವಕಾಶ ಕೇಳ್ರಲ್ಲ.
0: ಏಯ್, ಎಷ್ಟ್ ಹೇಳ್ತೇನೆ ಅಷ್ಟ್ ಮಾಡ, ಇಲ್ಲಾಂದ್ರೆ ಇಲ್ಲೋಡ, ನಿಂದ ಬರೇ ಬಾಯಿ ಮಾತಾಡಿದ್ರೆ ನನ್ನ ಕೈ ಮಾತಾಡ್ತಾವ.
1: ಅಯ್ಯೋ ದೇವ್ರ, ಏನ್ ಮಾತಾಡ್ತೀರಿ? ಹೊಡಿಸ್ಕೊಳ್ಳೋ ಅಂತ ಕೆಲ್ಸ ನಾ ಏನ್ ಮಾಡೇನಿ?
0: ವಾದ ವಾದ ಮಾಡ್ಬೇಡ ನನ್ ಜೊತೆ. ಇಲ್ಲೋಡ, ಈಗಿಂದೀಗ ಮನೆ ಬಿಟ್ಟು ಹೊರಗಾಗ್ತೀನಿ. ಎಚ್ಚರ ಇರ್ಲಿ.
2: ಎಚ್ಚರ ನಿಮಗಿರ್ಲಿ ಯಜಮಾನ್ರ. ನಿಮ್ ಹೆಂಡತಿ ಮೇಲೆ ಕೈ ಮಾಡೋದು, ಅವಾಚ್ಯ ಶಬ್ದದಿಂದ ಬೈಯೋದು, ಮಾನಸಿಕವಾಗಿ ಹಿಂಸೆ ಕೊಡೋದು, ಇವೆಲ್ಲ ಕೌಟುಂಬಿಕ ದೌರ್ಜನ್ಯ ಅಧಿನಿಯಮ 2006 ಇದರ ಪ್ರಕಾರ ಶಿಕ್ಷಾರ್ಹ ಅಪರಾಧ.

ಆಕಾಶವಾಣಿ ವಿಜಯಪುರ, ಸಮಯ 6:31 ಇನ್ನು ಮುಂದೆ ಕೇಳಿ ಕೆಲವು ಪ್ರಕಟಣೆಗಳನ್ನು.

0: ನಿಯಮ ಮೀರಿದ್ರ ಮನಿ ಅನ್ನೋ ಸುಖದ ಅರಮನೆಯಿಂದ ಸೆರೆಮನಿಯತ್ತ ಸರಸರ ಹೆಜ್ಜೆ ಹಾಕ್ಬೇಕಾಗ್ತದ. ಎಚ್ಚರಿರ್ಲಿ,
1: ಎಚ್ಚರವಿರಬೇಕು, ಮೈಯಲ್ಲಿ ಎಚ್ಚರವಿರಬೇಕು.
2: ಕಲ್ಲಿನಿಂದ ಕಟ್ಟಿದ ಆಲಯಕ್ಕಿಂತಲೂ ರಕ್ತ ಮಾಂಸಗಳಿಂದ ನಿರ್ಮಾಣವಾದ ಮನುಷ್ಯನ ದೇಹವೇ ನಿಜವಾದ ಆಲಯ. ನಮಗಾಗಿ ನಾವು ಏನು ಮಾಡುತ್ತೇವೆ ಎಂಬುದು ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ. ಇತರರಿಗೆ ಏನು ಮಾಡುತ್ತೇವೆ ಎಂಬುದು ಶಾಶ್ವತವಾಗಿರುತ್ತದೆ. ಹೀಗೆಂದವರು ಮಹಾತ್ಮ ಗಾಂಧೀಜಿ.
3: ಏ ಮೊಸಡಿ ಏನ್ ನೋಡ್ತಿ, ಅವ ಚುಲೋತ್ನಾಗ ಸಾಲಿ ಕಲ್ತು ದೊಡ್ಡ ಸಾಹೇಬ್ ಹಾಕಾನ, ಅವನ್ ಟಿಫಿನ್ ಡಬ್ಬಿ ಮ್ಯಾಗ ನಿಂದಿ ಹಾಕ ಕಣ್ಣು.
4: ಶಾಂತಿ, ಪಾಟಿ ಚೀಲ ಹಿಡಿಬೇಡಿನ, ಓದಾಕ ಬರ್ಯಾಕ ಬಂತಲ್ಲ ರಗಡಾತಿ, ಬಾಯಿ ಮುಚ್ಚಿನ.
5: ಇವ್ರು ನಮ್ಮಪ್ಪ ಅವ್ವ, ಅವಂಗ ಬುಂದೆ ಅಂದ್ರೆ ಬುಂದೆ, ಜಿಲೇಬಿ ಅಂದ್ರೆ ಜಿಲೇಬಿ, ಹಬ್ಬಕ್ಕಂತ ಹೊಸ ಡ್ರೆಸ್. ಆ ಉದುರ್ ಬೆಳೆಸೋ ತಿನ್ನೋದು ಉಟ್ಕೊಳ್ಳೋದು ನೋಡಿನ ನಾ ಖುಷಿ ಪಡ್ಬೇಕೇನು. ನಮ್ಮಣ್ಣ ಒಬ್ಬನ ಹುಟ್ಟಿದ್ರೆ ಚಲೋ ಇತ್ತು, ಏನ್ ನಾವ್ ಒಬ್ಬಕ್ಕೆ ಹುಟ್ಟಿದ್ರೆ ಚಲೋ ಇತ್ತು. ತಪ್ಪ್ಯಾರ್ದು ಯಾಕ್ರೆ ಹೆಂಗ, ನಾ ನಿಮ್ ಮನೆ ಹುಟ್ಟಿದ್ದ ತಪ್ಪ, ತಪ್ಪ ಯಾರ್ದು.
6: ಮಕ್ಕಳೆಂಬ ಎರಡೂ ಕಣ್ಣು ನಿಮ್ಮವೇ, ದೃಷ್ಟಿ ಏಕೆ ಬೇರೆ ಬೇರೆ?
7: ಸ್ಕೂಟರ್ ಸವಾರ ರಮೇಶ, ಟ್ರಾಫಿಕ್ ನಗುವಿನ ಪ್ರವೇಶ, ಮುಂದ ಹಿಂದ ಬಸ್ಸು, ಆಜು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಟೌಲು, ರಿಂಗ್ ಬೇರೆ ಆತು ಅವನ್ ಮೊಬೈಲ್.
8: ಹಲೋ, ಎಲ್ಲಿದ್ಯಾಪ?
7: ತಗೊಂಡ ಬಿಟ್ಟ ಕಾಲನ್ನ, ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ, ಸಿಗ್ನಲ್ ಕೆಂಪಾದದ್ದನ್ನ ನೋಡ್ಲೇ ಇಲ್ಲ.
9: ಕಥೆ ಮುಗಿಯಿತೆ,
7: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶಗ ಆ ಕಾಲ ಕಡೆದಾತು. ಗಾಡಿ ಓಡಿಸೋವಾಗ ಮೊಬೈಲ್ನಾಗ ಮಾತಾಡ್ಬೇಡ್ರಿ, ಜೀವ ಕಳಿಬೇಡ್ರಿ, ಜೀವ ಕಳ್ಕೋಬೇಡ್ರಿ.
2: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ? ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ? ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
10: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.
11: ಹೆಚ್ಚಾಗುತ್ತಿದೆ ಧರೆಗೆ ಬಿಸಿಲು, ಒಣಗುತ್ತಿವೆ ಅದೆಷ್ಟೋ ಗಿಡಮರಗಳು. ಬರಡಾಗುತ್ತಿದೆ ಈ ಭೂಮಿ, ಸಿಗುತ್ತಿಲ್ಲ ಅದೆಷ್ಟೋ ಜೀವಿಗಳಿಗೆ ಹನಿ ಹನಿ ನೀರು. ಹೀಗೆ ಮುಂದುವರೆದರೆ ಬಾಯಿ ಬಿಡುತ್ತದೆ ಜೀವ ಸಂಕುಲ. ಬಿಸಿಲು ಹೆಚ್ಚಾಗುವ ಮುನ್ನ ಗಿಡ ಮರವ ಹಚ್ಚೋಣ, ಗಿಡಗಳು ಒಣಗುವ ಮುನ್ನ ಗಿಡ ಮರಗಳ ಪಾಲನೆ ಮಾಡೋಣ. ಬರಡಾಗುತ್ತಿರುವ ಭೂಮಿಯನ್ನ ತಂಪಾಗಿಸೋಣ, ಅಂತರ್ಜಲ ಮಟ್ಟವನ್ನ ಹೆಚ್ಚಿಸೋಣ.

0: ನೀರನ್ನು ಸಂರಕ್ಷಣೆ ಮಾಡೋಣ.
1: ತುಂಗಭದ್ರೆ ಕಾಳಿ ಕಪಿಲೆ ತುಂಬಿ ತುಳುಕಿ ಬಾಗಿ ಬಡುಕು ನೀರು ಸೇ ಸೊಗಸು.
0: ಮುಂದಿನ ಮನುಜ ಕುಲಕ್ಕೆ ನೀರು ಅಮೃತ ಬಿಂದು ಎಂದು ಸಾರಿ ಸಾರಿ ಹೇಳೋಣ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
2: ಆಕಾಶವಾಣಿ ವಿಜಯಪುರ, ಸಮಯ 6:37. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 6:40 ಪ್ರದೇಶ ಸಮಾಚಾರವನ್ನ ಕೇಳಲಿದ್ದೀರಿ.

0: ಆಕಾಶವಾಣಿ ಸಮಯ 6:37. ಇದೀಗ ಕೆಲವು ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
0: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ. ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ EMI ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
2: RBI ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
4: ಬಂದ್ಬಿಟ್ಲು ದೊಡ್ಡದಾಗಿ.
3: ಹೋಗಿ.
2: RBI ಹೇಳುತ್ತೆ,
3: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ, ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಕಳೆದ 3 ವರ್ಷಗಳಲ್ಲಿ 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳು ಸಾರ್ವಜನಿಕರಿಗೆ ವಿತರಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಯಲುಸೀಮೆ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದಿಂದ ತೀವ್ರ ಹಿನ್ನಡೆ, ವಿಪಕ್ಷ ನಾಯಕ ಆರ್ ಅಶೋಕ ಟೀಕೆ. ನಗರ ಆರೋಗ್ಯ ಕೇಂದ್ರಗಳ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರು, ಸಚಿವ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕದ ಜನರಿಗೆ ವಿಶ್ವಾಸ ದ್ರೋಹ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಗಂಭೀರ ಆರೋಪ. ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಒಂದೇ ಕುಟುಂಬದ 8 ಮಂದಿ ನೀರುಪಾಲು.

0: ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಕಂದಾಯ ಇಲಾಖೆಯಲ್ಲಿ ಹೊಸತನದ ಪರ್ವ ಆರಂಭವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಳೆದ ಜೂನ್ ತಿಂಗಳಿನಿಂದ ಈವರೆಗೆ ಒಟ್ಟು 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳ ಪುಟಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗಿದೆ. ಪೋಡಿಮುಕ್ತ ಅಭಿಯಾನ 2.0 ಆರಂಭಿಸಲಾಗಿದೆ. ಕಳೆದ 3 ವರ್ಷಗಳಲ್ಲಿ 3,247 ಗ್ರಾಮಗಳನ್ನು ಪೋಡಿಮುಕ್ತಗೊಳಿಸಲಾಗಿದೆ. 8,261 ಹೊಸ ಗ್ರಾಮಗಳನ್ನು ಗುರುತಿಸಿ 2 ಲಕ್ಷ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. 2025-26 ಸಾಲಿನಲ್ಲಿ ವಾಣಿಜ್ಯ ತೆರಿಗೆಯಿಂದ 1,10,351 ಕೋಟಿ, ಅಬಕಾರಿ ತೆರಿಗೆಯಿಂದ 40,183 ಕೋಟಿ, ನೋಂದಣಿ ಮುದ್ರಾಂಕ, ಮೋಟಾರು ವಾಹನ ಹಾಗೂ ತೆರಿಗೇತರ ರಾಜಸ್ವ ಸೇರಿ ಒಟ್ಟು ಸ್ವಂತ ರಾಜಸ್ವ 2,12,789 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಜಿಎಸ್ಟಿ ತೆರಿಗೆ ಸಂಗ್ರಹಣೆಯಲ್ಲಿ ದೇಶದಲ್ಲೇ ಕರ್ನಾಟಕಕ್ಕೆ 2ನೇ ಸ್ಥಾನ ಲಭ್ಯವಾಗಿದ್ದು 2023-24 ಸಾಲಿನಲ್ಲಿ 94,363 ಕೋಟಿ, 2024-25 ಸಾಲಿನಲ್ಲಿ 1,02,586 ಕೋಟಿ ಹಾಗೂ 2025-26 ಸಾಲಿನಲ್ಲಿ 1,10,814 ಕೋಟಿ ರೂಪಾಯಿ ಜಿಎಸ್ಟಿ ಸಂಗ್ರಹವಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬಯಲುಸೀಮೆಯ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರವೇ ದೊಡ್ಡ ಬರವಾಗಿ ಪರಿಣಮಿಸಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಟೀಕಿಸಿದ್ದಾರೆ. 6 ವರ್ಷಗಳಲ್ಲಿ 2,460 ಹೆಚ್ಚು ಕಾಮಗಾರಿಗಳಿಗೆ ಇನ್ನೂ ಚಾಲನೆ ಸಿಕ್ಕಿಲ್ಲ. ಬರಪೀಡಿತ ಪ್ರದೇಶಗಳ ಅಭಿವೃದ್ಧಿಗಾಗಿ ಸ್ಥಾಪಿತವಾದ ಮಂಡಳಿಯನ್ನೇ ಅನುದಾನದ ಬರದಿಂದ ಕುಂಠಿತಗೊಳಿಸಿರುವುದು ರಾಜ್ಯ ಸರ್ಕಾರದ ಘೋರ ವೈಫಲ್ಯವಾಗಿದೆ ಎಂದು ಆರೋಪಿಸಿದ್ದಾರೆ. 2025-26 269 ಕಾಮಗಾರಿಗಳ ಪೈಕಿ ಕೇವಲ ಒಂದೇ ಒಂದು ಕಾಮಗಾರಿ ಪೂರ್ಣ. 19.48 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಬಿಡುಗಡೆ ಮಾಡಿದ್ದು ಕೇವಲ 12.25 ಕೋಟಿ ರೂಪಾಯಿ ಮಾತ್ರ. ಹಾಗಾಗಿ ಇದು ಅಭಿವೃದ್ಧಿ ಸರ್ಕಾರವಲ್ಲ. ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯದ ಬೊಕ್ಕಸ ಬರಿದಾಗಿಸಿ ಈಗ ಬಯಲು ಸೀಮೆಯ ಜನರ ಭವಿಷ್ಯವನ್ನೇ ಕತ್ತಲಾಗಿಸಿದ್ದಾರೆ ಎಂದು ಅವರು ದೂರಿದ್ದಾರೆ. ರಾಜ್ಯಾದ್ಯಂತ ನಗರ ಆರೋಗ್ಯ ಕೇಂದ್ರಗಳು ಮತ್ತು ನಮ್ಮ ಕ್ಲಿನಿಕ್ಗಳಿಗೆ ಅತ್ಯಾಧುನಿಕ ಪ್ರಯೋಗಾಲಯ ಹಾಗೂ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಜನಸಾಮಾನ್ಯರ ಆರೋಗ್ಯ ರಕ್ಷಣೆಯೇ ರಾಜ್ಯ ಸರ್ಕಾರದ ಆದ್ಯತೆಯಾಗಿದ್ದು ಈ ನಿಟ್ಟಿನಲ್ಲಿ ಸರ್ಕಾರ ವಿವಿಧ ಆರೋಗ್ಯ ಸೇವೆಗಳ ಮೂಲಕ ನಿರಂತರವಾಗಿ ಶ್ರಮಿಸುತ್ತಿದೆ. ರಾಜ್ಯದ ನಾಗರಿಕರಿಗೂ ಗುಣಮಟ್ಟದ ಚಿಕಿತ್ಸೆ ಕಲ್ಪಿಸುವುದು ಸರ್ಕಾರದ ಸಂಕಲ್ಪ. ಇದೇ ಬದ್ಧತೆಯೊಂದಿಗೆ ಇತ್ತೀಚಿನ ಸಚಿವ ಸಂಪುಟ ಸಭೆಯಲ್ಲಿ ಯಾದಗಿರಿ ಜಿಲ್ಲೆಯ ಶಹಪುರ ಮತ್ತು ದೇವದುರ್ಗದಲ್ಲಿ ನೂತನ ತಾಯಿ ಮಕ್ಕಳ ಆಸ್ಪತ್ರೆಗಳ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಇಲ್ಲಿನ ಜನರಿಗೆ ಕಳೆದ 3 ವರ್ಷಗಳಲ್ಲಿ ವಂಚಿಸುವ ಕೆಲಸ ಮಾಡಿದೆ. ಇಲ್ಲಿನ ಜನರಿಗೆ ವಿಶ್ವಾಸದ್ರೋಹ ಮಾಡಿದೆ ಎಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಒಳಜಗಳದಿಂದ ಜನಹಿತದ ಕೆಲಸಗಳನ್ನು ಕಡೆಗಣಿಸಲಾಗಿದೆ. ಜನಹಿತಕ್ಕೂ ಈ ಸರ್ಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಸರ್ಕಾರ ನಡೆಸುತ್ತಿರುವ ನಾಯಕರು ಸರ್ಕಾರವನ್ನು ತಮಗಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಅಭಿವೃದ್ಧಿ ಕಾರ್ಯಗಳ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದೆಹಲಿಯಸ್ಸಿನ ಎಟಿಎಂ ಆಗಿದೆ ಎಂದು ದೂರಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಶಿರಾಲಿಯ ಅಳ್ವೇಕೋಡಿ ಸಮೀಪದ ತಟ್ಟಿಹಕ್ಕಲ ಕಳಿನೊಟ್ಟಿ ಹೊಳ್ಳೆಯಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋದ 8 ಮಂದಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ಇಂದು ಸಂಭವಿಸಿದೆ. ಓರ್ವ ಪುರುಷ ಹಾಗೂ 7 ಮಹಿಳೆಯರು ಸೇರಿದಂತೆ ಒಟ್ಟು 8 ಜನ ಸಾವನ್ನಪ್ಪಿದ್ದಾರೆ. ಈ 8 ಜನರ ಶವ ಪತ್ತೆಯಾಗಿದೆ. ಕಪ್ಪೆ ಚಿಪ್ಪು ಆರಿಸಲು 14 ಜನರ ತಂಡ ಇಂದು ಮಧ್ಯಾಹ್ನ ನದಿಗೆ ಇಳಿದಿದ್ದರು.

0: ತಡರಾತ್ರಿ ಸುರಿದ ಮಳೆಗೆ ನದಿಯಲ್ಲಿ ನೀರಿನ ಹರಿವು ಹೆಚ್ಚಿತ್ತು. ಜೊತೆಗೆ ಅಲೆಗಳ ಅಬ್ಬರದಿಂದ ನೀರಿನ ಮಟ್ಟ ಏರಿಕೆಯಾಗಿ ಮುಳುಗಿದ್ದಾರೆ ಎನ್ನಲಾಗಿದೆ. ನದಿಯಿಂದ ಮೂವರನ್ನು ರಕ್ಷಿಸಲಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಮೂವರ ಪತ್ತೆಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಸಮೀಪದ ತಟ್ಟೆಹಕ್ಕಲು ನದಿಯಲ್ಲಿ ಕಪ್ಪೆಚಿಪ್ಪು ತರಲು ಹೋದವರ ಪೈಕಿ ಒಂದೇ ಕುಟುಂಬದ 8 ಜನರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರ ಸಂತಾಪ ಸೂಚಿಸಿದ್ದಾರೆ. ಇದೊಂದು ಅತ್ಯಂತ ದುರದೃಷ್ಟಕರ ಮತ್ತು ನೋವಿನ ಘಟನೆ. ದುರಂತದಲ್ಲಿ ಮಡಿದವರ ಕುಟುಂಬಕ್ಕೆ ಮಾನವೀಯ ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹಣದ ಬಡತನ ಇದ್ದಾಗಲೇ ಗುಣಮಟ್ಟದಲ್ಲಿ ಅತ್ಯಂತ ಶ್ರೀಮಂತಿಕೆ ಇದ್ದ ಸಿನಿಮಾಗಳನ್ನು ಕೊಟ್ಟಿರುವ ಕನ್ನಡ ಚಿತ್ರರಂಗ ಈಗ ಹಣದ ಶ್ರೀಮಂತಿಕೆಯಲ್ಲಿ ಗುಣಮಟ್ಟ ಬಡವಾಗಿದೆ. ಇದಕ್ಕೆ ಸಿನಿಮಾ ರಂಗ ಕನ್ನಡತನದ ಬೇರುಗಳಿಂದ ಕಳಚಿಕೊಂಡಿರುವುದೇ ಕಾರಣ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಯೋಜಿಸಿದ್ದ ಚಂದನವನ ಅಂದು ಇಂದು ಮುಂದು ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು, ಶತಮಾನ ಪೂರೈಸಿರುವ ಚಂದನವನಕ್ಕೆ ಸತ್ವ ಮತ್ತು ಸಂಸ್ಕಾರದ ಜೊತೆಗೆ ಸಾಂಸ್ಕೃತಿಕವಾಗಿ ಆಳವಾದ ಬೀರುಗಳಿವೆ. ಚಂದನವನ ತನ್ನ ಇತಿಹಾಸದಲ್ಲಿ ಎಂದು ಕೇವಲ ಮನರಂಜನೆಯ ಮಾಧ್ಯಮವಾಗಿರಲಿಲ್ಲ, ಬದಲಿಗೆ ಸಾಹಿತ್ಯ, ಸಂಸ್ಕೃತಿ ಮತ್ತು ಬದುಕಿನ ಮೌಲ್ಯಗಳನ್ನು ಬಿಂಬಿಸುವ ಕನ್ನಡಿಯಾಗಿತ್ತು ಎಂದು ಹೇಳಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ನೀರಿನ ಅದಾಲತ್ ಆಯೋಜಿಸಲಾಗಿದೆ. ಇಂದು ಅದಾಲತ್ ಜೊತೆಗೆ ಜನರು ಎದುರಿಸುತ್ತಿರುವ ಕುಡಿಯುವ ನೀರು ಮತ್ತಿತರ ಸಮಸ್ಯೆ ಆಲಿಸಲು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಸೈಕಲ್ ಸವಾರಿ ಮೂಲಕ ಸಾರ್ವಜನಿಕರೊಂದಿಗೆ ಸಮಾಲೋಚನೆ ನಡೆಸಿದರು. ಸಾರ್ವಜನಿಕರೊಂದಿಗೆ ಮಾತುಕತೆ ನಡೆಸಿದ ಅವರು, ಪ್ರತಿ ಗ್ರಾಮ, ಪಟ್ಟಣ, ನಗರ ಪ್ರದೇಶಗಳಲ್ಲಿ ನೀರಿನ ಅದಾಲತ್ ನಡೆಸುವ ಮೂಲಕ ಬಾವಿ ಹಾಗೂ ಕೊಳವೆ ಬಾವಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆಹಾಕಿ ನೀರಿನ ಅಭಾವ ನೀಗಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ವಿದ್ಯುತ್ ಸಮಸ್ಯೆ, ಪೈಪ್ಲೈನ್ ರಿಪೇರಿ ಸೇರಿದಂತೆ ವಿವಿಧ ಸಮಸ್ಯೆಗಳಿಂದ ನೀರಿನ ತೊಂದರೆ ಎದುರಿಸುತ್ತಿರುವ ಸಾರ್ವಜನಿಕರು ನೇರವಾಗಿ ಅಧಿಕಾರಿಗಳಿಗೆ ದೂರು ನೀಡುವಂತೆ ಆದೇಶಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕು ಗಿಡಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 30 ಪಹಣಿಯಂತೆ 15 ಎಕರೆ ಖರಾಬು ಗೋಕಾಡು ಇದ್ದು, ಸರ್ಕಾರದ ಈ ಜಮೀನಿನಲ್ಲಿ 35-45 ಅಳತೆಯ ಮನೆಯನ್ನು ಅಕ್ರಮವಾಗಿ ನಿರ್ಮಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಕೂಡಲೇ ಒತ್ತುವರಿ ತೆರವುಗೊಳಿಸುವಂತೆ ಕಟ್ಟಡ ಮಾಲೀಕರಿಗೆ ಮಂಚೇನಹಳ್ಳಿ ತಾಲೂಕು ತಹಶೀಲ್ದಾರ್ ಆದೇಶಿಸಿದ್ದಾರೆ. ರಾಜಸ್ವ ನಿರೀಕ್ಷಕರ ವರದಿಯಂತೆ ಸರ್ಕಾರದ ಗೋಕಾಡು ಜಮೀನಿನಲ್ಲಿ ಒತ್ತುವರಿ ಮಾಡಿಕೊಂಡು ಅಕ್ರಮವೆಸಗಿರುವುದು ಸಾಬೀತಾಗಿದೆ. ಕೂಡಲೇ ಅಕ್ರಮವಾಗಿ ಮನೆ ನಿರ್ಮಿಸಿದ ಕಟ್ಟಡ ಮಾಲೀಕರು ಒತ್ತುವರಿ ತೆರವುಗೊಳಿಸಿ ಖಾಲಿ ಪ್ರದೇಶವನ್ನು ಸರ್ಕಾರದ ವಶಕ್ಕೆ ನೀಡಬೇಕು ಎಂದು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ಉತ್ತರ ಒಳನಾಡಿನ ಬಹುತೇಕ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ಕಾರವಾರದ ವೀಕ್ಷಣಾಲಯಗಳಲ್ಲಿ 20 ಸೆಂಟಿಮೀಟರ್ನಷ್ಟು ಮಳೆ ಬಿದ್ದಿದೆ. ಉಳಿದಂತೆ ಮಂಕಿ 13, ತಾವರಗೇರ 10, ಮುಂಡಗೋಡ 40, ವಿಜಯಪುರ, ನಾರಾಯಣಪುರದಲ್ಲಿ ತಲಾ 9 ಸೆಂಟಿಮೀಟರ್ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 3 ವರ್ಷಗಳಲ್ಲಿ 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳು ಸಾರ್ವಜನಿಕರಿಗೆ ವಿತರಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಯಲುಸೀಮೆ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದಿಂದ ತೀವ್ರ ಹಿನ್ನಡೆ, ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆ. ನಗರ ಆರೋಗ್ಯ ಕೇಂದ್ರಗಳ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರು, ಸಚಿವ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕದ ಜನರಿಗೆ ವಿಶ್ವಾಸದ್ರೋಹ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಗಂಭೀರ ಆರೋಪ. ಭಟ್ಕಳದಲ್ಲಿ ಕಪ್ಪೆಚಿಪ್ಪು ತೆಗೆಯಲು ಹೋಗಿ ಒಂದೇ ಕುಟುಂಬದ 8 ಮಂದಿ ನೀರು ಪಾಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಸಂಬಳ ಬಂತ? ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ.
2: ಮೊದಲು ಜುಮ್ಕಿ
1: ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
2: ಆದ್ರೆ ಆ ಜುಮ್ಕಿ
1: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
3: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
3: ಮಗಳೇ,
5: ನೆನಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
3: 2 ವರ್ಷಗಳಿಂದ ಖಾತೆಯಲ್ಲಿ

0: ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
1: ಈಗ ಬ್ಯಾಂಕ್ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್ ಪೂರ್ತಿ ಫ್ರೀ. ಹೋಗಣ್ವ.
2: ಎಲ್ಲಿಗೆ?
1: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು ಆಕ್ಟಿವ್.
2: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಆಕಾಶವಾಣಿ ವಿಜಯಪುರ, ಸಮಯ 6:51. ಇದೀಗ ನಮ್ಮ ಕಾರ್ಯಕ್ರಮ ಆರಂಭ. ಕೇಳಿ ಕಿಸಾನ್ ವಾಣಿ.
1: ಆಕಾಶವಾಣಿ ವಿಜಯಪುರ.

0: ಕೆಮ್ಮು ದಮ್ಮು ಅಲರ್ಜಿ ಅಸ್ತಮಾ ಉಸಿರಾಟದ ತೊಂದರೆ ಕಫದ ತೊಂದರೆ ನಿಮೋನಿಯಾ ಎದೆಯಲ್ಲಿ ಬಿಗಿತ ಕ್ಷಯರೋಗ ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ ಸೈನಿಕ ಶಾಲೆ ಎದುರು ಅಥಣಿ ರಸ್ತೆ ವಿಜಯಪುರ
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926 ಎಸ್ಟಿಡಿ ಕೋಡ್ ಸಂಖ್ಯೆ 083352

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
6: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
6: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
5: ಲಿಡ್ಕರ್, ನಂಬಿಕೆ ನಿರಂತರ.
7: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
8: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
7: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ

0: ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಫೀಸ್ ನದ್ದು
2: ತೋರ್ಸು.
1: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು. ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.

0: ಅರ್ಜುನ, ಮಹಾಭಾರತದ 17ನೇ ದಿನದ ಯುದ್ಧ ಪ್ರಾರಂಭ ಆಗ್ತಾ ಉಂಟು. ಮಗನನ್ನು ಕಳೆದುಕೊಂಡು ಕೋಪ ಶೋಕಗಳಿಂದ ಕೂಡಿದ ಕರ್ಣನ ರಥ ಈ ಕಡೆಗೆ ಬರ್ತಾ ಉಂಟು. ಕರ್ಣಾರ್ಜುನರಲ್ಲಿ ಕಾಳಗವು ಪ್ರಾರಂಭವಾಗುವ ಪೂರ್ವದಲ್ಲಿ ಅವನ ಸಾರಥಿಯನ್ನು ಒಮ್ಮೆ ಕೆಣಕಿ ನೋಡ್ತೇನೆ. ಏನು ಚಂದ, ಏನು ಚಂದ! ಓಹೋ, ಶಲ್ಯಭೂಪತಿಗಳು, ನಮಸ್ಕಾರ, ನಮಸ್ಕಾರ.
1: ನಮಸ್ಕಾರ ಕೃಷ್ಣ, ನಮಸ್ಕಾರ.
0: ಏನಯ್ಯ ಇದು?

0: ಅಯ್ಯಾ ಶಲ್ಯಭೂಪ, ನೀನು ಮಾದ್ರ ದೇಶದಲ್ಲೇ ಅತ್ಯಂತ ಸುಂದರವಾದ ರೂಪ ನಿನ್ನದು. ಅಷ್ಟೇ ಅಲ್ಲ, ವೈರಿಗಳಿಗೆ ಸುಪ್ರತಾಪ. ಈ ಲೋಕದಲ್ಲಿ ನಿನ್ನಂತವರು ಸಿಗುವುದು ಬಹಳ ಅಪರೂಪ. ನೀನು ಪಾಂಡವರಿಗೆ ಪ್ರಿಯ ಬಂಧು, ಆದರೂ ಕೌರವನ ಪಕ್ಷದವನಾಗಿ ನಿಂತಿದ್ದೀಯ. ಇಂದು ಮಾದ್ರ ದೇಶದ ಸುಂದರಿಯರ ಗಲ್ಲವನ್ನು, ವೈರಿಗಳ ತಲೆಯನ್ನು ಒಡೆಯುವ ಗದೆಯನ್ನೋ ಹಿಡಿಯಬೇಕಾದ ಕೈಯಲ್ಲಿ ಚಮ್ಮಟಿಗೆಯನ್ನ ಹಿಡಿದು ಬಂದಿದ್ದೀಯಲ್ಲ. ಹೆಗಲ ಮೇರಲಿರಬೇಕಾದ ಶಲ್ಯವನ್ನ ಯಾರಾದ್ರೂ ಕಾಲನ್ನ ಒರೆಸುವುದಕ್ಕೆ ಹಾಕ್ತಾರೇನು? ಮಾದ್ರ ದೇಶದಲ್ಲಿ ಸಂಪತ್ತಿಗೆ ಬರವಿಲ್ಲ,
1: ಇಲ್ಲ
0: ಬರಗಾಲ ಬಂದ ಸುದ್ದಿಯೂ ಇಲ್ಲ.
1: ಇಲ್ಲ
0: ಹಾಗಿದ್ದರೂ ಬದುಕಿನ ಬಂಡಿಯನ್ನ ಸಾಗಿಸುವುದಕ್ಕೆ, ಬಂಡಿಯನ್ನ ನಡೆಸುವ ವೃತ್ತಿ ಅನಿವಾರ್ಯವಾಗಿರಲಿಲ್ಲ. ನಮಗೆ ಒಂದು ಸ್ವಲ್ಪ ಸೂಚನೆಯನ್ನ ಕೊಟ್ಟಿದ್ರೆ ಸಾಕಿತ್ತು, ನಿನ್ನ ಅರ್ಹತೆಗೆ ತಕ್ಕ ಉದ್ಯೋಗವನ್ನ ಕೊಡಿಸಬಹುದಿತ್ತು. ಅದರ ಬದಲಿಗೆ ಸಾರಥಿತನದಂತ ಹೀನ ವೃತ್ತಿಯನ್ನ ಹಿಡಿದು ನಿನ್ನ ಮಾನವನ್ನಷ್ಟೇ ಅಲ್ಲ, ಮಾದ್ರ ದೇಶದ ಮಾನವನ್ನು ಕಳೆದೇ ಇಲ್ಲ. ನಿನ್ನ ಬಗೆಯ ಅನುಕಂಪ ನನಗೆ. ಹೇಳು ಶಲ್ಯ, ಯಾಕೆ ಹೀಗಾಯಿತು ಹೇಳು.
1: ಕೃಷ್ಣ, ರಾಜಕೀಯ ರೂಪವನ್ನೊಳಗೊಂಡು ನನ್ನನ್ನ ಪ್ರಶ್ನಿಸ್ತಾ ಇದ್ದೀಯೇ?
0: ಹಾ,
1: ನಿನ್ನ ಬಗೆಗೂ ನನ್ನಲ್ಲಿ ಕೆಲವೊಂದು ಪ್ರಶ್ನೆಗಳಿವೆ.
0: ಏನು
1: ಕೇಳು.
2: ಕರುಣ

0: ಕೃಷ್ಣ
1: ಶಲ್ಯ,
0: ನೀನಾಡಿದ ಮಾತು ನಿಜ.
1: ಹ,
0: ಈ ಸಾರಥಿತನ ಎಂಬುದು ಹೀನ ವೃತ್ತಿ ಎಂಬುದರಲ್ಲಿ ಸಂಶಯವಿಲ್ಲ. ಏನು ಮಾಡೋಣ?
1: ಏನು
0: ನನ್ನ ಪ್ರಾರಬ್ಧ?
1: ಹ,
0: ಕೌರವನ ಪಕ್ಷವನ್ನು ಸೇರುವಾಗ ಇದ್ದ ನಿರೀಕ್ಷೆಯೇ ಬೇರೆ.
1: ಓಹೋ,
0: ಇಲ್ಲಿ ನಡೆದದ್ದೇ ಬೇರೆ.
1: ಹ,
0: ಈ ಪಕ್ಷವನ್ನು ಸೇರುವಾಗ ಸರ್ವಸೇನಾಧಿಪತ್ಯವೇ ನನ್ನ ಪಾಲಿಗಿದೆ ಎಂದು ತಿಳಿದಿದ್ದೆ.
1: ಹ,
0: ಆದರೇನು ಮಾಡೋದು?
1: ಏನು,
0: ನನ್ನ ಪಾಳಿ ಇನ್ನೂ ಬಂದಿಲ್ಲ.
1: ಹ,
0: ಮಧ್ಯದಲ್ಲಿ ಕರ್ಣನಿಗೆ ಸಾರಥಿಯಾಗಬೇಕೆಂದು,
1: ಹ,
0: ತನ್ಮೂಲಕ ಕೌರವ ಸ್ಥಾಪನಾಚಾರ್ಯನಾಗಬೇಕೆಂದು ಆ ದುರ್ಯೋಧನ ಕೈಕಾಲು ಕಟ್ಟಿಕೊಂಡ.
1: ಹ,
0: ಮಾತಿಗೆ ಕಟ್ಟು ಬಿದ್ದೆ ಕೃಷ್ಣ.
1: ಓಹೋ,
0: ಹೀಗಾದರೂ ಸುದ್ದಿಯಲ್ಲಿರುವಂತಾಯ್ತಲ್ಲ.
1: ಓಹೋ,
0: ಅದು ಒಂದು ಸಮಾಧಾನ.
1: ಪ್ರಚಾರದ ಆಸೆ ತಮಗೆ?
0: ಖಂಡಿತವಾಗಿ.
1: ಹ,
0: ಈ ಪ್ರಚಾರದ ಆಸೆ, ಅಧಿಕಾರದ ದಾಹ ಎಂಬುದು ದೇವತೆಗಳಿಗೆ ತಪ್ಪಿಲ್ಲ. ಅಂತಹದರಲ್ಲಿ ನಾನು ಮಹಾರಾಜ, ನನ್ನಲ್ಲಿರುವುದರಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ. ಇರಲಿ, ಏನಾದರೊಂದು ಕಾರಣದಿಂದ ಈಗಿನ ಸ್ಥಾನ ತೆರವಾಯಿತೆಂದರೆ ನನಗೇ ಅವಕಾಶ ಸಿಕ್ಕಿತು ಎಂಬ ಆಶಾಭಾವವೂ ಇದೆ.
1: ಓಹೋ,
0: ಅದಿರಲಿ ಕೃಷ್ಣ. ಸಾರಥ್ಯದ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತನಾಡುವ ನೀನು ಅದೇ ವೃತ್ತಿಯಲ್ಲಿ 16 ದಿನಗಳನ್ನು ಕಳೆದಾಯ್ತಲ್ಲ. ಹೇಳು ಕೃಷ್ಣ, ಯಾಕೆ ದ್ವಾರಕೆಯಲ್ಲಿ ಎಲ್ಲರೂ ನಿನ್ನ ಕೈ ಬಿಟ್ಟರೋ, ಅಥವಾ ಬಲರಾಮದೇವರು ಮನೆಯಿಂದ ಹೊರಗಟ್ಟಿದರೋ? ಒತ್ತಾಯವಿಲ್ಲ ಕೃಷ್ಣ, ಹೇಳಿದ್ರೆ ಕೇಳ್ತೇನೆ.
1: ಶಲ್ಯ,
0: ಕೃಷ್ಣ,
1: ನಾನು ಸಾರಥ್ಯವನ್ನ ಹೀನ ಎಂದದ್ದು ನಿನ್ನ ದೃಷ್ಟಿಯಿಂದ. ಆಳುವವನು ಆಳಾದರೆ ಹೀನವೇ ಹೊರತು ಆಳಾಗಿದ್ದವನು ಹೀನನಲ್ಲ. ನಾನು ಮೊದಲಿನಿಂದಲೂ ಗೋವುಗಳನ್ನ ಮೇಯಿಸ್ತಾ ಇದ್ದವನು, ಗೋಪಾಲಕನಾದವನು, ಈಗ ಅಶ್ವಪಾಲಕನಾಗಿದ್ದೇನೆ ಅಷ್ಟೇ. ಮೇಲಾಗಿ ಮಾನ ಅವಮಾನಗಳ ಚಿಂತೆಯೇ ನನಗಿಲ್ಲ. ಅಗ್ರಪೂಜೆಯು ದೊರೆಯುತ್ತೆಂದು ಗೌರವ ಹೆಚ್ಚುವುದೂ ಇಲ್ಲ. ಎಂಜಲ ಎಲೆಯನ್ನು ಎತ್ತಿದ ಕಾರಣಕ್ಕೆ ನನ್ನ ಮಾನಕ್ಕೆ ಮುಕ್ಕಾಗುವುದೂ ಇಲ್ಲ.
0: ತಕ್ಕುದಾದ್ದೇ,
1: ನಮ್ಮಂಥವರ ಮಾನವು ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ನೀನು ಹಾಗಲ್ಲ ನೋಡು, ಮಾನವುಳ್ಳವನು. ನಾನು ಪಾಂಡವ ಪಕ್ಷವನ್ನು ಸೇರುವಾಗಲೇ ಈ ಉದ್ಯೋಗದ ಬಗ್ಗೆ ನನಗೆ ಒಪ್ಪಂದವಾಗಿತ್ತು. ಈ ಉದ್ಯೋಗವನ್ನ ಬಿಟ್ಟರೆ ನನಗೆ ನಿರುದ್ಯೋಗವೇ ಗತಿ. ಯುದ್ಧವನ್ನ ಮಾಡುವುದಿಲ್ಲ ಎಂದೇ ನಾನು ಹೇಳಿದ್ದು. ನೀನು ಹಾಗಲ್ಲ, ಅರಸನಾದ ನೀನು ಯುದ್ಧಕ್ಕಾಗಿ ಬಂದೆ, ಈಗ ಸಾರಥಿಯಾಗಿ ನಿಂತಿದ್ದೀಯ. ನನಗೆ ಸುಕರ್ಮವಾದದ್ದು ನಿನಗೆ ದುಷ್ಕರ್ಮ. ಅದಿರಲಿ, ಸಾರಥಿಯಾಗಿ ಕುಳಿತರೆ ಆಯ್ತೆ, ಸಾರಥ್ಯದ ಮರ್ಮ ತಿಳಿದಿದ್ದರೆ ಚಂದ. ಇಲ್ಲವಾದರೆ ಯಜ್ಞವನ್ನು ಮಾಡುವುದು ಮಾತ್ರ ತಿಳಿದವನು ಅಡುಗೆ ಭಟ್ಟನಾಗುವುದಕ್ಕೆ ಹೊರಟ ಹಾಗೆ ನಗೆಪಾಟಲಾದಿತ್ತು ಸ್ಥಿತಿ. ಎಲ್ಲರೂ ಎಲ್ಲವನ್ನ ತಿಳಿದಿರುವುದಿಲ್ಲ. ಸಾರಥ್ಯದ ಮರ್ಮವನ್ನ ತಿಳಿದು ರಥವನ್ನ ನಡೆಸಿದರೆ ನಿನಗೂ ಗೌರವ, ವೃತ್ತಿಗೂ ಗೌರವ. ನಿನ್ನ ಸ್ಥಿತಿಯೇನು ಹೇಳೋ
0: ಕೃಷ್ಣ. ಈ ಸಮಾಜದ ವೈಶಿಷ್ಟ್ಯವೇನೆಂದರೆ, ಇಲ್ಲಿ ಗಣ್ಯನೆನಿಸಿದವನು ಏನೇ ಮಾಡಲಿ ಅದು ವಿಶೇಷವಾಗಿ ಪರಿಗಣಿಸಲ್ಪಡುತ್ತದೆ. ಹಾಗಲ್ಲದೆ ಸಾಮಾನ್ಯನಾದವನೊಬ್ಬ ಏನನ್ನಾದರೂ ಸಾಧಿಸಲು ಹೊರಟರೆ ಬಹಳ ವಿಶ್ಲೇಷಣೆಗೊಳಪಡುತ್ತದೆ. ಕೃಷ್ಣ,
1: ಶಲ್ಯ,
0: ಸೇವಕನ ಮದುವೆಗೆ ಅರಸನು ಹೋದ

0: ಆದರೆ ಅರಸ ಸೇವಕನಾಗುವುದಿಲ್ಲ,
1: ಹಾಂ
0: ಬದಲಿಗೆ ಸೇವಕನ ಗೌರವವೇ ಹೆಚ್ಚುತ್ತದೆ.
1: ಹಾಂ
0: ಅರಸನ ಗೌರವಕ್ಕೂ ಕುಂದಿಲ್ಲ.
1: ಹಾಂ
0: ಇಲ್ಲಿ ಕರ್ಣನಿಗೆ ಸಾರಥಿಯಾದ್ದರಿಂದ ನನ್ನ ಗೌರವಕ್ಕೇನೂ ಕುಂದಿಲ್ಲ,
1: ಹಾಂ
0: ಬದಲಿಗೆ ಕರ್ಣನ ಗೌರವವೇ ಹೆಚ್ಚಾಗಿದೆ.
1: ಹಾಂ
0: ಇನ್ನು ಸಾರಥ್ಯದ ಬಗ್ಗೆ ನಿನಗೇನು ತಿಳಿದಿದೆ ಎಂದು ಕೇಳಿದೆಯಲ್ಲವೇ ಕೃಷ್ಣ.
1: ಹಾಂ
0: ಹೆದರಬೇಡ,
1: ಹಾಂ
0: ಪಾಂಡುರಾಜನಿಗೆ ದಿಗ್ವಿಜಯ ಕಾಲದಲ್ಲಿ ಸಾರಥಿಯಾಗಿದ್ದವನು ನಾನು.
1: ಹಾಂ
0: ಅದರಿಂದಲೇ ನನ್ನ ಕೌಶಲ ಖ್ಯಾತಿ ಹರಡಿದ್ದು.
1: ಹಾಂ
0: ಹಾಗಲ್ಲದೆ
1: ಹಾಂ
0: ಗೋವುಗಳನ್ನು ಮೇಯಿಸುವ ಗೋಪಾಲಕರ ಅಧಿದೈವವೆನಿಸಿದ ನೀನು,
1: ಹಾಂ
0: ಇನ್ನೂ ಸ್ಪಷ್ಟವಾಗಿ ಹೇಳುವುದಾದರೆ
1: ಹಾಂ
0: ಗೋಪಾಲಕ ದನ ಕಾಯುವವ,
1: ಹಾಂ
0: ನಿನಗೆ ತುರಗಲಕ್ಷಣದ ಅರಿವಿದೆ ಎಂದಾದರೆ,
1: ಹಾಂ
0: ನಾನೊಬ್ಬ ರಾಜ,
1: ಹಾಂ
0: ನನಗೆ ಯುದ್ಧ, ಸೇನೆ, ಅಶ್ವ, ಆನೆ ಇವುಗಳ ಲಕ್ಷಣಗಳು ತಿಳಿದಿರುವುದರಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ ಕೃಷ್ಣ.
1: ಹಾಂ
0: ಅದಿರಲಿ, ಇನ್ನು ಅರ್ಜುನನ ರಥದ ಸಾರಥ್ಯದ ಬಗ್ಗೆ ಹೇಳುವುದಾದರೆ,
1: ಹಾಂ
0: ಅರ್ಜುನನದು ದಿವ್ಯವಾದ ರಥ,
1: ಹಾಂ
0: ಕುದುರೆಗಳು ದಿವ್ಯವಾದವು.
1: ಹಾಂ
0: ಇಲ್ಲಿ ಸಾರಥಿಯಾದವನು ಅಂದರೆ ನೀನು ನೆಪಕ್ಕೆ ಕುಳಿತರೂ ಸಾಕು.
1: ಓಹೋ,
0: ಹಾಗಲ್ಲದೆ ನೀನೇ ಕುದುರೆಗಳನ್ನು ಆಯ್ದುಕೊಳ್ಳುವ ಸಂದರ್ಭ ಬಂದಿದ್ದರೆ ನಿನ್ನ ಗುಟ್ಟು ಬಯಲಾಗುತ್ತಿತ್ತು. ಕೃಷ್ಣ, ನಿನ್ನ ಗುಟ್ಟನ್ನು ಕಾಪಾಡುವ ಭರವಸೆಯನ್ನು ಕೊಡ್ತೇನೆ.
1: ಹಾ,
0: ನಿಜವಾಗಿ ಹೇಳು, ನಿನಗೆ ತುರಗಲಕ್ಷಣದ ಅರಿವಿದೆಯೇನು?
1: ಶಲ್ಯ, ನಿನಗೆ ಆ ವಿಷಯದಲ್ಲಿ ಅನುಮಾನವೇ ಬೇಡ. ನಿನಗೆ ಅಶ್ವರುದಯನ್ನು ಬೋಧಿಸಿದಂಥ ಸಾಂದೀಪನಿ ಗುರುಗಳೇ ನನಗೂ ಗುರುಗಳು. ಹಾಗಾಗಿ ಹೇಳ್ತಾ ಇದ್ದೇನೆ, ನನ್ನ ಸಾರಥ್ಯದ ಭರ್ಮವೇ ಬೇರೆ. ಸಾರಥಿಯಾದ ನಾನು ಕುದುರೆಗಳನ್ನು ರಥವನ್ನು ನಿಯಂತ್ರಿಸುವುದಷ್ಟೇ ಅಲ್ಲದೆ ರಥಿಕನನ್ನು ನಿಯಂತ್ರಿಸ್ತೇನೆ. ನಮ್ಮ ಅರ್ಜುನ ನಾನು ಹಾಕಿದ ಗೆರೆಯನ್ನು ದಾಟುವುದಿಲ್ಲ. ಅಂತ ಯೋಗ್ಯತೆ ನಿನಗಿದೆಯೇನೋ?
0: ನನ್ನ ಯೋಗ್ಯತೆಯನ್ನು ಕೇಳ್ತಾ ಇದೆಯಾ ಕೃಷ್ಣ? ಖಂಡಿತವಾಗಿ ನಿನಗಿಂತ ಒಂದು ಕೈ ಮೇಲೆ. ಅರ್ಜುನ ಒಂದೊಮ್ಮೆ ನಿನ್ನ ಮಾತನ್ನು ಮೀರಿದರೆ ನೀನೇನು ಮಾಡುತ್ತೀಯೋ ನನಗೆ ಗೊತ್ತಿಲ್ಲ. ಆದರೆ ನಾನು ನನ್ನ ಕರ್ಣ ನನ್ನ ಮಾತನ್ನು ಮೀರಿದ್ದೇ ಆದಲ್ಲಿ ಅರೆಗಳಿಗೆಯೂ ಸಾರಥಿಯಾಗಿ ಇರಲಾರೆ, ಇದು ಸತ್ಯ.
1: ಹಾಗಾದರೆ ಸರಿ, ಮುಂದೆ ನೋಡೋಣ.
0: ನೋಡೋಣ.

0: ಅರ್ಜುನ, ಬಹಳ ಕಾಲದಿಂದ ಕಾಯುತ್ತಿದ್ದಂತಹ ಸಮಯ ಇಂದು ಸನ್ನಿಹಿತವಾಗಿದೆ. ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಎನ್ನುವುದನ್ನ ತೀರ್ಮಾನಿಸುವಂತಹ ಕಾಲ ಇದು. ಸಿಂಧೂ ದೇಶದ ದೊರೆ ಜಯದ್ರಥನನ್ನ ಮೋಸದಿಂದ ಕೊಂದ ಹಾಗೆ ಈ ಕರ್ಣನನ್ನು ಕೊಲ್ಲಬಹುದು ಎನ್ನುವುದಾಗಿ ನೀನು ಭಾವಿಸಬೇಡ. ನಿನ್ನ ಸಮಗ್ರ ಸಾಮರ್ಥ್ಯವನ್ನ ಪಣಕ್ಕಿಟ್ಟು ಹೋರಾಡಬೇಕಾದಂತಹ ಸಮಯ ಇದು, ಎಚ್ಚರವಿರಲಿ.
1: ಕರ್ಣ
2: ಕಣವಿನಲ್ಲಿ ಬೆಂಗಡೆಯೋಳು, ಕಣವಿನಲ್ಲಿ ಬೆಂಗಡೆಯೋಳು ಕರದ ಬಿಲ್ಲ ಕೊಡಿದೆ. ಜೀವಗಳ್ಳನೆಂದು ಬಲ್ಲೆ ಗೋಗ್ರಹಣ ದಿನದಲ್ಲಿ.
1: ಕರ್ಣ,
0: ಅರ್ಜುನ
1: ಜಯದ್ರಥನನ್ನು ಸಂಜೆಯಾಗುವುದರೊಳಗೆ ಕೊಲ್ಲುವ ಭಾಷೆ ಮಾಡಿದ್ದೆ. ಹೇಡಿಯಾದ ಸೈಂಧವ ಅಡಗಿಬಿಟ್ಟ. ಅರ್ಜುನ ಬೆಂಕಿಗೆ ಬಿದ್ದು ಸಾಯುವುದನ್ನೇ ಕಾಣುವುದಕ್ಕೆ ಕಾತರಿಸಿದ. ಮೋಸಕ್ಕೆ ಮೋಸ, ಅದರಲ್ಲಿ ತಪ್ಪೇನೂ ಇಲ್ಲ. ಆದರೆ ನೀವೆಲ್ಲರೂ ಸೇರಿ ಅಭಿಮನ್ಯುವನ್ನ ಕೊಂದಿರಿ, ಅಲ್ಲಿ ನಿನ್ನ ಪಾಲು ದೊಡ್ಡದು. ಹಿಂಗಡೆಯಿಂದ ಬಂದು ಅವನ ಬಿಲ್ಲನ್ನು ತುಂಡರಿಸಿದ ಶೂರ, ನೀನು ಧೈರ್ಯಶಾಲಿಯೇ ಆಗಿದ್ದರೆ ಎದುರು ನಿಂತು ಹೋರಾಡಬಹುದಿತ್ತು. ನನ್ನ ಮಗ ಅಭಿಮನ್ಯುವಿನ ಎದುರು ನಿಂತು ಹೋರಾಡಲಾರದೆ ಜೀವಗಳ್ಳತನದಿಂದ ವರ್ತಿಸಿದ ನೀನು ಈ ಅರ್ಜುನನನ್ನು ಎದುರಿಸಲು ಸಾಧ್ಯವಾಯಿತೇ? ಅಷ್ಟಕ್ಕೂ ನೀನು ನನ್ನನ್ನು ಎದುರಿಸುತ್ತಿರುವುದು ಇದೇ ಮೊದಲ ಬಾರಿಯೇನಲ್ಲ. ಈಗಾಗಲೇ ಮತ್ಸ್ಯನಗರದಲ್ಲಿ ಗೋಗ್ರಹಣದ ಸಮಯದಲ್ಲಿ ನೆಲ ಕಚ್ಚಿ ಒರಗಿದ ನಿನ್ನ ಪೌರುಷ ನನಗೆ ಚೆನ್ನಾಗಿ ಗೊತ್ತು. ನಾನು ಮನಸ್ಸು ಮಾಡಿದ್ದರೆ ಅಂದೇ ನಿನ್ನ ಕಥೆಯನ್ನ ಮುಗಿಸಬಹುದಿತ್ತು. ನಾನು ಹಾಗೆ ಮಾಡಿದ್ದರೆ ಈ ಮಾತನ್ನು ಹೇಳಲಿಕ್ಕೂ ನೀನು ಉಳಿಯುತ್ತಿರಲಿಲ್ಲ.
0: ಅರ್ಜುನ,
1: ಕರ್ಣ
0: ಅಭಿಮನ್ಯುವಿನ ಬಿಲ್ಲನ್ನ ಕಡಿಯುವಂತಹ ಸಂದರ್ಭದಲ್ಲಿ ನಾನು ತಪ್ಪಿದ್ದು ನಿಜ. ಅಂತಹ ವೀರನನ್ನ ಹಾಗೆ ಕೊಲ್ಲುವುದಕ್ಕೆ ನನಗೂ ಮನಸ್ಸಿರಲಿಲ್ಲ. ಆದ್ರೆ ಏನು ಮಾಡೋಣ, ಸೇನಾಧಿಪತಿಗಳ ಆಜ್ಞೆಯನ್ನ ನಾನು ಪಾಲಿಸಲೇಬೇಕಾಗಿತ್ತು. ಆದರೆ ಗೋಗ್ರಹಣದ ವಿಚಾರವನ್ನ ನೀನು ಹೇಳಿದೆಯಲ್ಲ, ಗೋಗ್ರಹಣದ ಯುದ್ಧ ಅದು ಯುದ್ಧವೇ ಅಲ್ಲ, ಅದು ಯುದ್ಧದ ಆಟ. ನಮಗೆ ಬೇಕಾಗಿದ್ದು ಜಯ ಅಲ್ಲ, ಕೇವಲ ನಿಮ್ಮ ರಹಸ್ಯ ಭೇದನ. ಆದರೆ ಆ ಸಂದರ್ಭದಲ್ಲಿ ನೀನು ಬಳಸಿದಂತಹ ಅಸ್ತ್ರ ಯಾವುದು? ಸಂಮೋಹನಾಸ್ತ್ರ. ವೀರರಾದವರು ಶೂರರಾದವರು ಬಳಸುತ್ತಾರೆಯೇ ಅದನ್ನ? ಕಳ್ಳರು ಬಳಸುವಂತಹ ಸಂಮೋಹನಾಸ್ತ್ರ. ಆ ಅಸ್ತ್ರದ ಬಲದಿಂದಲೇ ಅಲ್ಲವೇ ನೀನು ನಮ್ಮ ವಸ್ತ್ರಾಭರಣವನ್ನ ಅಪಹರಣ ಮಾಡಿದ್ದು? ಆದ್ದರಿಂದ ಅಂತಹ ಯುದ್ಧದಿಂದ ಗೆದ್ದೇ ಎಂದು ಸಂಭ್ರಮಿಸಬೇಡ.

0: ಆ ಗೋಗ್ರಹಣದ ವಿಚಾರ ಆಗಿರಲಿ, ಇದೋ ನಿನಗೆ ಸೋಮಗ್ರಹಣ ಖಂಡಿತ. ನಿನ್ನ ಸಮಗ್ರ ಸಾಮರ್ಥ್ಯವನ್ನ ಪಣಕ್ಕಿಟ್ಟು ಹೋರಾಡು. ನನ್ನೆದುರು ಸಾಕ್ಷಾತ್ ಭಾರ್ಗವೇಂದ್ರರೇ ಬರಲಿ, ಅವರನ್ನು ದಣಿಸಬಲ್ಲೆ ಮಣಿಸಬಲ್ಲೆ. ಅರ್ಜುನ, ಹೋರಾಟಕ್ಕೆ ಸಿದ್ಧನಾಗು.
1: ಕರ್ಣ,
0: ಅಬ್ಬಾ, ಏನಾಯಿತು ನನ್ನ ಪರಿಸ್ಥಿತಿ?

ಶಿವಶಿವ, ಇದೇನಾಯಿತು ಕರ್ಣನ ಪರಿಸ್ಥಿತಿ? ಯುದ್ಧವು ಮುಂದುವರಿಯುತ್ತಿದ್ದಂತೆ ಕೈ ಸೋಲುತ್ತಾ ಇದೆ. ಕಲಿತಿದ್ದ ಅಸ್ತ್ರಗಳು ಒಂದು ಕೂಡ ನೆನಪಿಗೆ ಬಾರದೇ ಹೋಗುತ್ತಾ ಇದೆಯಲ್ಲ. ನನ್ನ ಬುದ್ಧಿಗೇನಾದರೂ ಮಂಕು ಕವಿಯಿತೆ? ಹಾಗಾದರೆ ನನ್ನ ಅವಸಾನ ಕಾಲವು ಸಮೀಪಿಸುತ್ತಾ ಇದೆಯೇ? ಅದಕ್ಕಾಗಿ ನಾನು ಚಿಂತಿಸುವುದಿಲ್ಲ. ಆದರೆ ನನ್ನೊಡೆಯನಾದ ಸುಯೋಧನನನ್ನು ನಡುನೀರಿನಲ್ಲಿ ನಾನು ಕೈಬಿಟ್ಟು ನಡೆಯುವಂತಾಯಿತಲ್ಲ, ಅದಕ್ಕಾಗಿ ಚಿಂತಿಸ್ತಾ ಇದ್ದೇನೆ. ಎಂತಹ ಸೌಭಾಗ್ಯದ ಹುಟ್ಟು ನನ್ನದು! ಸಾಕ್ಷಾತ್ ಸೂರ್ಯದೇವನಿಂದ ಕುಂತಿದೇವಿಯಲ್ಲಿ ಹುಟ್ಟಿದಂತಹ ಕುವರ ನಾನು. ಹುಟ್ಟುವಾಗಲೇ ಕವಚ ಕುಂಡಲಗಳಿಂದ ಸುಶೋಭಿತನಾದವನು ನಾನು. ಆದರೆ ಹೆತ್ತ ತಾಯಿಗೆ ಬೇಡದ ಮಗುವಾಗಿ ಗಂಗೆಯ ಮಡಿಲನ್ನು ಸೇರಿದನಲ್ಲ. ಸೂತನಾದಂತಹ ಅತಿರಥನ ಅರಮನೆಯಲ್ಲಿ ನಾನು ಬೆಳೆದೆ. ಸೂತ ಎಂಬುದಾಗಿ ತಿರಸ್ಕಾರಕ್ಕೆ ಒಳಗಾದೆ. ಆಗ ನನ್ನೊಡೆಯ ಸುಯೋಧನ ನನ್ನನ್ನು ಆಧರಿಸದಿದ್ದರೆ ಅಂದೇ ಈ ಕರ್ಣನ ಅವಸಾನ ಆಗಿರುತ್ತಿತ್ತು. ನನ್ನ ಒಡೆಯನಾದರೂ ನನ್ನಲ್ಲಿ ತೋರಿದಂತಹ ಆತ್ಮೀಯತೆಯಾದರೂ ಎಂತಹದ್ದು! ಒಂದೇ ಒಂದು ಕ್ಷಣವಾದರೂ ಕೂಡ ನನ್ನ ಕೀಳು ವಂಶದ ನೆನಪು ಬಾರದಂತೆ ತನ್ನ ಸುಖ ದುಃಖಗಳನ್ನು ನನ್ನಲ್ಲಿ ಹಂಚಿಕೊಂಡ. ಹೆಚ್ಚೇನು ಹೇಳಲಿ, ಉಣ್ಣುವ ಅನ್ನದಲ್ಲಿ ನನಗೆ ತುತ್ತನ್ನು ತೆಗೆದಿಟ್ಟಂತಹ ನನ್ನ ದೊರೆ ಆತನ ಆಪತ್ತಿಗೊದಗದೆ ಸಾಯುವಂತಹ ಪರಿಸ್ಥಿತಿ ನನಗೆ ಒದಗಿ ಬಂತೆ. ಛೆ, ಎಲ್ಲವೂ ಸರಿಯಾಗಿತ್ತು. ಎಲ್ಲಿಯವರೆಗೆ? ಶ್ರೀಕೃಷ್ಣ ಬಂದು ನಿಜವನ್ನು ಹೇಳುವವರೆಗೆ. ಈ ಕರ್ಣನ ಸುದೀರ್ಘ ಬದುಕಿನ ಅವಧಿಯಲ್ಲಿ, ಅವಧಿಯವರೆಗೆ ಮುಚ್ಚಿಟ್ಟಂತಹ ನನ್ನ ಜನ್ಮ ರಹಸ್ಯವನ್ನು ಕೃಷ್ಣ ಸರಿಯಾದ ಸಂದರ್ಭದಲ್ಲಿ ಬಿಚ್ಚಿಟ್ಟ. ಆತ ನನ್ನ ಜನ್ಮ ರಹಸ್ಯವನ್ನು ಹೇಳಿದ ಮೇಲೆ ಪಾಂಡವ ದ್ವೇಷದ ಅಡಿಪಾಯವೇ ಕುಸಿದು ಹೋಯಿತು. ಅದು ಸಾಲದೆಂಬಂತೆ ತಾಯಿಯಾದ ಕುಂತಿದೇವಿಯೇ ನನ್ನ ಪ್ರಾಣವನ್ನು ತೆಗೆಯುವ ಮೃತ್ಯು ದೇವತೆಯಾಗಿ ನಿಂತಳಲ್ಲ. ಆಕೆಯ ಸಂಕಟಕ್ಕೆ ಸ್ಪಂದಿಸ ಹೊರಟ ನಾನು ನಾನೇ ಕೈಯಾರೆ ನನ್ನ ಬದುಕಿಗೆ ಬೆಂಕಿ ಇಟ್ಟುಕೊಂಡೆ. ಏನು ಮಾಡುವುದು? ಅವಳ ಮಾತನ್ನು ಮನ್ನಿಸಿ ಪಾಂಡವ ಪಕ್ಷವನ್ನು ನಾನು ಸೇರಿದ್ದೆ ಅಂತಾದರೆ ದುರ್ಯೋಧನನಿಗೆ ದ್ರೋಹಿಯಾಗುತ್ತಾ ಇದ್ದೆ. ಸೇರಲಿಲ್ಲ ಅಂತಾದರೆ ಮಾತ್ರ ದ್ರೋಹಿ. ಸ್ವಾಮಿ ದ್ರೋಹಿಯಾಗಬೇಕು, ಇಲ್ಲ ಮಾತ್ರ ದ್ರೋಹಿಯಾಗಬೇಕು. ಇಂತಹ ಇಬ್ಬಂದಿತನದಲ್ಲಿ ಒಡೆದು ಹೋದಂತಹ ಈ ಹೃದಯವನ್ನು ಹೊತ್ತು ಬದುಕುವುದೆಂತು? ಆದ್ದರಿಂದ ನನ್ನ ಒಡೆಯನಿಗೋಸ್ಕರ ನನ್ನನ್ನು ನಾನು ನನ್ನ ಶ್ರೀಹರಿಗೆ ಅರ್ಪಿಸಿಕೊಳ್ಳುತ್ತೇನೆ. ದೇವರೇ, ಈ ಜಗತ್ತಿನಲ್ಲಿ ಮತ್ತೊಬ್ಬ ಕರ್ಣ ಹುಟ್ಟುವುದು ಬೇಡ. ಆ ಪ್ರಾರ್ಥನೆ ಒಂದು ಉಳಿದಿದೆ. ಹಾಗೆಯೇ ಸಾಯುವ ಸಂದರ್ಭದಲ್ಲಿ ನನಗೊಂದು ಸಮಾಧಾನ ಇದೆ. ಈ ಜೀವದ ಸಲುವಾಗಿ ನನ್ನ ಜೀವನ ಧ್ಯೇಯವನ್ನು ನಾನು ಬಲಿ ಕೊಡಲಿಲ್ಲವಲ್ಲ ಎನ್ನುವಂತಹ ಸಮಾಧಾನದೊಂದಿಗೆ ಪಾರ್ಥನ ರಥದಲ್ಲಿ ಕುಳಿತಂತಹ ನಳಿನ ಲೋಚನನನ್ನು ನಾನು ಕಣ್ತುಂಬಿಕೊಳ್ಳುತ್ತೇನೆ. ನನ್ನ ಅಂತರಂಗ ಬಹಿರಂಗದಲ್ಲೆಲ್ಲ ಅವನನ್ನೇ ಧ್ಯಾನಿಸುತ್ತಾ ಅವನ ಧ್ಯಾನದಲ್ಲೇ ನಿರತನಾಗಿರುತ್ತೇನೆ. ಮುಂದೇನಾಗುತ್ತದೋ ನೋಡೋಣ.

0: ಕರ್ಣ, ನೀನೊಬ್ಬ ದಾನಿ ಎಂದು ನಿನ್ನಲ್ಲಿಗೆ ಯಾಚಕನಾಗಿ ಬಂದಿದ್ದೇನೆ.
1: ಓಹೋ, ಬ್ರಾಹ್ಮಣೋತ್ತಮರು, ನಮಸ್ಕರಿಸಿಕೊಂಡಿದ್ದೇನೆ.
0: ನಿನ್ನ ಕಿವಿಗಳಲ್ಲಿ ಶೋಭಿಸುತ್ತಿರುವ ಕುಂಡಲಗಳನ್ನು ನಿನ್ನ ಹೃದಯದಲ್ಲಿರುವ ಅಮೃತ ಕಲಶದೊಂದಿಗೆ ದಾರೆಯನ್ನು ಎರೆದುಕೊಡು.
1: ಆಯಿತು ಸ್ವಾಮಿ. ಈ ಕರ್ಣನ ಸಾವಿಗೆ ಇದ್ದ ಕಟ್ಟ ಕಡೆಯ ತಡೆಯನ್ನು ಕೂಡ ನಿವಾರಿಸಲಿಕ್ಕೆ ನೀನು ಬಂದೆಯಾ ಸ್ವಾಮಿ? ನಿನ್ನ ಇಚ್ಛೆ ಎಂತಾಗಲಿ, ಇದೋ ಕುಂಡಲಗಳನ್ನ ಕತ್ತರಿಸಿ ತೆಗೆದಿದ್ದೇನೆ. ಹೃದಯವನ್ನ ಸೀಳಿ ಅಮೃತ ಕಲಶವನ್ನ ಹೊರ ತೆಗೆದು ಇದೋ ದಾರೆ ಎರೆದು ಕೊಡುತ್ತಾ ಇದ್ದೇನೆ. ಮುರಹರನಿಗೆ ಅರ್ಪಿತವಾಗಲಿ.
2: ಕರ್ಣ, ನಿನ್ನ ದಾನ ನಿಷ್ಠೆಗೆ ಮೆಚ್ಚಿದ್ದೇನೆ. ಇಂಥ ಸಮಯದಲ್ಲಿಯೂ ನಸುವು ಬೇಸರಿಸದೆ ದಾನ ಮಾಡಿದ ನೀನು ದಾನಶೂರನೆಂಬ ಅಮರ ಕೀರ್ತಿಯನ್ನು ಪಡೆಯುತ್ತೀಯ. ನಿನಗೆ ಬೇಕಾದ ವರವನ್ನ ಕೇಳು.
1: ಸ್ವಾಮಿ, ಈ ಲೋಕದ ಬದುಕು ನನಗೆ ಸಾಕಾಗಿದೆ. ಹುಟ್ಟಿದಂದಿನಿಂದ ಬದುಕಿನೊಂದಿಗೆ ಹೋರಾಡಿ ಹೋರಾಡಿ ದಣಿದಿದ್ದೇನೆ ನಾನು. ಈ ನೋವು ಸಂಕಟಗಳಿಂದ ದೂರವಾದಂತಹ ಶಾಶ್ವತವಾದ ಮುಕ್ತಿಯನ್ನ ನನಗೆ ಕರುಣಿಸು ತಂದೆ, ಮುಕ್ತಿಯನ್ನ ಕರುಣಿಸು.
2: ಹಾಗೆಯೇ ಆಗಲಿ, ವೀರ ಮರಣದೊಂದಿಗೆ ಮುಕ್ತಿಯೂ ದೊರೆಯಂತಾಗಲಿ.

0: ಅರ್ಜುನ, ನಿಂತು ನೋಡುವುದೇನು? ಪಾಶುಪತಾಸ್ತ್ರವನ್ನು ಪಡೆದಾಗ ಅದರೊಂದಿಗೆ ಪಾರ್ವತೀದೇವಿಯು ಕರುಣಿಸಿದಂತ ಅಂಜನ ಶರವನ್ನ ಕರ್ಣನ ಮೇಲೆ ತೆಗೆದು ಹೊಡೆ, ಅದರಿಂದಲೇ ಕರ್ಣನ ಅವಸಾನವಾಗ್ತದೆ.
1: ಕೃಷ್ಣ, ನಿನ್ನ ಮಾತಿನಂತೆ ಅಂಜನಾಸ್ತ್ರವನ್ನು ಪ್ರಯೋಗಿಸುತ್ತಿದ್ದೇನೆ.

0: ಅರ್ಜುನ, ನಿನ್ನ ಮಾತಿನಂತೆ ಕರ್ಣನ ಅವಸಾನವಾಯಿತು, ಸೂರ್ಯನ ಅಸ್ತಮಾನವೂ ಆಯಿತು. ಈ ಸುದ್ದಿಯನ್ನ ಧರ್ಮರಾಜನಿಗೆ ಹೇಳೋಣ. ನಡೆ
1: ನಡೆ.

0: ರೈತ ಬಾಂಧವರ ಕಾರ್ಯಕ್ರಮ ಕೇಳಿದಿರಿ.
1: ಆಕಾಶವಾಣಿ ವಿಜಯಪುರ, ಸಮಯ 7:34. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ
2: ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಸಚಿವರೊಂದಿಗೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ದೋಷರಹಿತ ಮರುಮೌಲ್ಯಮಾಪನ ಪ್ರಕ್ರಿಯೆಗೆ ಸಿಬಿಎಸ್ಇಗೆ ಐಐಟಿ ಮದ್ರಾಸ್ ಪರಿಹಾರ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಾಂಬ್ ಸ್ಫೋಟ, ಕನಿಷ್ಠ 24 ಜನರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮತ್ತು ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ನಾಯಕರು ಭಾರತ ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ಅಲ್ಲದೆ ವ್ಯಾಪಾರ, ಇಂಧನ ಮತ್ತು ಪ್ರಾದೇಶಿಕ ಭದ್ರತೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಕುರಿತು ಚರ್ಚಿಸಿದರು. ನಿಯೋಗ ಮಟ್ಟದ ಮಾತುಕತೆಗಳ ನಂತರ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಎಸ್ ಜೈಶಂಕರ್, ಜಾಗತಿಕ ಇಂಧನ ಬೆಲೆಗಳು ಕಡಿಮೆ ಇರುವಂತೆ ಮತ್ತು ಅಡೆತಡೆಯಿಲ್ಲದ

0: ವಾಣಿಜ್ಯ ವಹಿವಾಟು ನಡೆಯುವಂತೆ ನೋಡಿಕೊಳ್ಳುವಲ್ಲಿ ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳು ಆಸಕ್ತಿ ಹೊಂದಿವೆ ಎಂದು ಹೇಳಿದರು. ಅಮೆರಿಕ, ಇಸ್ರೇಲ್, ಇರಾನ್ ಹಾಗೂ ಇತರ ಗಲ್ಫ್ ರಾಷ್ಟ್ರಗಳೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿರುವ ವಿಶ್ವದ ಕೆಲವೇ ದೇಶಗಳಲ್ಲಿ ಭಾರತವೂ ಒಂದು. ಭಾರತ ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆ, ಭಾರತೀಯ ವಲಸಿಗರ ಕಲ್ಯಾಣ ಮತ್ತು ಕಡಿಮೆ ಇಂಧನ ಬೆಲೆಗಳನ್ನು ಬಯಸುತ್ತದೆ ಎಂದು ಅವರು ಪುನರುಚ್ಚರಿಸಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಾಳೆ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟ್ರಪತಿಗಳು ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಈ ವರ್ಷ ಭಾರತ ಸರ್ಕಾರ ಒಟ್ಟು 131 ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿದೆ. ಇವುಗಳಲ್ಲಿ ಪದ್ಮವಿಭೂಷಣ ಸೇರಿವೆ. ಪ್ರಶಸ್ತಿ ಪುರಸ್ಕೃತರಲ್ಲಿ 19 ಮಹಿಳೆಯರು ಸೇರಿದ್ದಾರೆ. 16 ವ್ಯಕ್ತಿಗಳಿಗೆ ಮರಣೋತ್ತರವಾಗಿ ಪ್ರಶಸ್ತಿ ನೀಡಲಾಗುತ್ತದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಾಜ ಕಾರ್ಯ, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರಗಳು, ಕೈಗಾರಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳು ಮತ್ತು ವಿಭಾಗಗಳಲ್ಲಿ ವಿಶಿಷ್ಟ ಮತ್ತು ಅಸಾಧಾರಣ ಸಾಧನೆ ಮಾಡಿದವರನ್ನು ಗುರುತಿಸಲು ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು ಯಾವುದೇ ದೋಷಗಳಿಲ್ಲದ ಮರುಮೌಲ್ಯಮಾಪನ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ನೆರವಾಗುವಂತೆ ಐಐಟಿ ಮದ್ರಾಸ್ನ ಪ್ರಾಧ್ಯಾಪಕರು ಮತ್ತು ತಾಂತ್ರಿಕ ತಜ್ಞರ ತಂಡವನ್ನು ನಿಯೋಜಿಸಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿರ್ದೇಶನ ನೀಡಿದ್ದಾರೆ. ಸಿಬಿಎಸ್ಇ ಫಲಿತಾಂಶದ ನಂತರದ ಸೇವಾ ಪೋರ್ಟಲ್ ಕುರಿತು ವಿದ್ಯಾರ್ಥಿಗಳು ಮತ್ತು ಪೋಷಕರು ವ್ಯಕ್ತಪಡಿಸಿದ ಕಳವಳಗಳು ಮತ್ತು ಇತ್ತೀಚಿನ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಐಐಟಿ ಮದ್ರಾಸ್ನ ತಜ್ಞರ ತಂಡ ಸುಧಾರಣೆಗಳನ್ನು ಜಾರಿಗೆ ತರಲಿದೆ ಮತ್ತು ವಿಶೇಷವಾಗಿ ಪೋರ್ಟಲ್ನ ಸ್ಥಿರತೆ ಹಾಗೂ ಸರ್ವರ್ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಈ ತಿಂಗಳ 21 ಮತ್ತು 22 12ನೇ ತರಗತಿಯ ಫಲಿತಾಂಶದ ನಂತರದ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ತಪ್ಪಾದ ಶುಲ್ಕ ಕಡಿತವಾದ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಷ್ಕರಣೆಯೊಂದನ್ನು ಪ್ರಕಟಿಸಿದೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳಿಗೆ ಅರ್ಜಿ ಸಲ್ಲಿಸುವ ವೇಳೆ ಈ ಸಮಸ್ಯೆ ಸಂಭವಿಸಿದೆ. ಕೆಲವು ಸಂದರ್ಭಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಹಣ ಕಡಿತವಾಗಿದ್ದರೆ, ಇನ್ನೂ ಕೆಲವು ಸಂದರ್ಭಗಳಲ್ಲಿ ಕಡಿಮೆ ಮೊತ್ತ ಕಡಿತಗೊಂಡಿದೆ. ಹೆಚ್ಚುವರಿ ಹಣ ಕಡಿತಗೊಂಡಿರುವ ಎಲ್ಲ ಪ್ರಕರಣಗಳಲ್ಲಿ ನಿಖರ ಮೊತ್ತವನ್ನು ಪಾವತಿಗೆ ಬಳಸಿದ ಅದೇ ವಿಧಾನಕ್ಕೆ ಮರುಪಾವತಿ ಮಾಡಲಾಗುವುದು. ಅದೇ ರೀತಿ ಕಡಿಮೆ ಹಣ ಕಡಿತಗೊಂಡಿರುವ ಪ್ರಕರಣಗಳಲ್ಲಿ ಅಗತ್ಯವಿದ್ದರೆ ಉಳಿದ ಮೊತ್ತವನ್ನು ಪಾವತಿಸುವ ಕುರಿತು ಅಭ್ಯರ್ಥಿಗಳಿಗೆ ಪ್ರತ್ಯೇಕವಾಗಿ ಮಾಹಿತಿ ನೀಡಲಾಗುವುದು ಎಂದು ಸಿಬಿಎಸ್ಇ ತಿಳಿಸಿದೆ. ಇದೇ ವೇಳೆ ಇಂತಹ ಪ್ರಕರಣಗಳಲ್ಲಿ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳನ್ನು ಒದಗಿಸಲು ಅಭ್ಯರ್ಥಿಗಳು ಹೊಸದಾಗಿ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ ಎಂದು ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮರುಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ದೇವಾಂಶು ಪಾಂಡಾ ಭರ್ಜರಿ ಜಯ ಸಾಧಿಸಿದ್ದಾರೆ. ಪಾಂಡಾ ಅವರು 109,000 ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಸಿಪಿಎಂ ಅಭ್ಯರ್ಥಿ ಶಂಬುಂದ್ ಕುರ್ಮಿ 40,600 ಹೆಚ್ಚು ಮತಗಳೊಂದಿಗೆ ಎರಡನೇ ಸ್ಥಾನ ಪಡೆದರು. ಕಾಂಗ್ರೆಸ್ ಅಭ್ಯರ್ಥಿ ಅಬ್ದುರ್ ರಜಾಕ್ ಮೊಲ್ಲಾ 3ನೇ ಸ್ಥಾನ ಮತ್ತು ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಜಹಾಂಗೀರ್ ಖಾನ್ 7,700 ಹೆಚ್ಚು ಮತಗಳೊಂದಿಗೆ 4ನೇ ಸ್ಥಾನ ಪಡೆದರು. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಮತದಾನದ ಸಮಯದಲ್ಲಿ ದೊಡ್ಡ ಪ್ರಮಾಣದ ಅವ್ಯವಹಾರದ ಆರೋಪದ ನಂತರ ಚುನಾವಣಾ ಆಯೋಗ ಫಾಲ್ಟಾದಲ್ಲಿ ಮರುಚುನಾವಣೆಗೆ ಆದೇಶಿಸಿತ್ತು. ಈ ತಿಂಗಳ 21ರಂದು ಮರುಚುನಾವಣೆ ನಡೆಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಇಂದು ಸಂಭವಿಸಿದ ಪ್ರಬಲ ಬಾಂಬ್ ಸ್ಫೋಟದಲ್ಲಿ ಕನಿಷ್ಠ 24 ಜನರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಬಲೂಚಿಸ್ತಾನ್ ಪ್ರಾಂತ್ಯದ ರಾಜಧಾನಿ ಕ್ವೆಟ್ಟಾದ ಚಮನ್ ಫಾಟಕ್ ರೈಲು ನಿಲ್ದಾಣದ ಸಮೀಪ ಈ ಸ್ಫೋಟ ಸಂಭವಿಸಿದೆ. ಸ್ಫೋಟದಲ್ಲಿ ಒಂದು ರೈಲು ಭಾಗಶಃ ಹಾನಿಗೊಳಗಾಗಿದ್ದು ಆ ಪ್ರದೇಶ

ದೇಶದಲ್ಲಿ ನಿಲ್ಲಿಸಲಾಗಿದ್ದ 10 ವಾಹನಗಳು ಸಹ ಹಾನಿಗೊಳಗಾಗಿವೆ. ಘಟನೆಯ ನಂತರ ಕ್ವೆಟ್ಟಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಬಲೂಚ್ ಲಿಬರೇಷನ್ ಆರ್ಮಿಯ ಮಜೀದ್ ಬ್ರಿಗೇಡ್ ದಾಳಿಯ ಹೊಣೆ ಹೊತ್ತುಕೊಂಡಿದೆ. ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ಪಾಕಿಸ್ತಾನಿ ಸೇನಾ ಸಿಬ್ಬಂದಿಯನ್ನು ಗುರಿಯಾಗಿಸಿಕೊಂಡು ನಿರ್ದಿಷ್ಟವಾಗಿ ದಾಳಿ ನಡೆಸಲಾಗಿದೆ ಎಂದು ಹೇಳಿದೆ. ಸ್ಫೋಟ ಸಂಭವಿಸಿದಾಗ ರೈಲಿನಲ್ಲಿ 300 ಹೆಚ್ಚು ಪಾಕಿಸ್ತಾನಿ ಸೇನಾ ಸಿಬ್ಬಂದಿ ಇದ್ದರು ಎಂದು ವರದಿಯಾಗಿದೆ. ಉಕ್ರೇನ್ನ ಕೈವ್ ಮೇಲೆ ರಷ್ಯಾ ನಡೆಸಿದ ದಾಳಿಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಬೃಹತ್ ಡ್ರೋನ್ ಮತ್ತು ಕ್ಷಿಪಣಿಯ ದಾಳಿಯ ಸಮಯದಲ್ಲಿ ರಷ್ಯಾ ತನ್ನ ಶಕ್ತಿಶಾಲಿ ಹೈಪರ್ಸಾನಿಕ್ ಒರೆಷ್ನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಬಳಸಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ. ತೀವ್ರವಾದ ವೈಮಾನಿಕ ದಾಳಿಯು ರಾಜಧಾನಿ ಕೈವ್ನಾದ್ಯಂತ ಕಟ್ಟಡಗಳನ್ನು ಹಾನಿಗೊಳಿಸಿದೆ. ದಾಳಿಯಲ್ಲಿ 70 ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಉಕ್ರೇನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಪರಮಾಣು ಅಥವಾ ಸಾಂಪ್ರದಾಯಿಕ ಸಿಡಿತಲೆಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವಿರುವ ಒರೆಷ್ನಿಕ್ ಕ್ಷಿಪಣಿಯು ಕೈವ್ ಪ್ರದೇಶದ ಬಿಲಾತ್ಸ್ ಕೆರ್ವಾ ನಗರಕ್ಕೂ ಹಾನಿ ಮಾಡಿದೆ ಎಂದು ವೊಲೋಡಿಮಿರ್ ಜೆಲೆನ್ಸ್ಕಿ ಮಾಹಿತಿ ನೀಡಿದ್ದಾರೆ. ಒರೆಷ್ನಿಕ್ ಕ್ಷಿಪಣಿಯ ಬಳಕೆಯನ್ನು ರಷ್ಯಾದ ರಕ್ಷಣಾ ಸಚಿವಾಲಯ ದೃಢಪಡಿಸಿದೆ. ಉಕ್ರೇನ್ನ ಮಿಲಿಟರಿ ಕಮಾಂಡ್ ಮತ್ತು ನಿಯಂತ್ರಣ ಸೌಲಭ್ಯಗಳು, ವಾಯುನೆಲೆಗಳು ಮತ್ತು ಮಿಲಿಟರಿ ಕೈಗಾರಿಕಾ ಉದ್ಯಮಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ. ರಷ್ಯಾದ ಭೂಪ್ರದೇಶದಲ್ಲಿನ ನಾಗರಿಕ ಸೌಲಭ್ಯಗಳ ಮೇಲೆ ಇತ್ತೀಚೆಗೆ ಉಕ್ರೇನ್ ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಈ ದಾಳಿಯನ್ನು ನಡೆಸಲಾಗಿದೆ ಎಂದು ರಷ್ಯಾ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ಪಕ್ಷದ ಹಿರಿಯ ನಾಯಕರ ಸಭೆ ನಡೆಯಿತು. ಈ ವೇಳೆ ಪಕ್ಷದ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಪಕ್ಷದ ಸಂಸದರು, ಶಾಸಕರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ನಿತಿನ್ ನಬಿನ್, ದೇಶದಲ್ಲಿ ಬಿಜೆಪಿ ಪಕ್ಷ ಶೂನ್ಯದಿಂದ 2000 ಹೆಚ್ಚು ಶಾಸಕರನ್ನು ಗೆಲ್ಲಿಸುವ ಮಟ್ಟಕ್ಕೆ ಬೆಳೆದಿದೆ. ಜನಪರ ಕಾರ್ಯಗಳ ಮೂಲಕ ಜನರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕಾಗುತ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜನ ನಂಬಿಕೆ ಉಳಿಸಿಕೊಳ್ಳಲು ವಿಫಲವಾಗಿದೆ ಎಂದು ಆರೋಪಿಸಿದರು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯಾವಳಿಯ ದಿನದ 2 ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವಾ ಮತ್ತು ಟೊರಾಂಟೋ ನಗರಗಳಲ್ಲಿ ವ್ಯಾಪಾರ ಮತ್ತು ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಇಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಸಚಿವರೊಂದಿಗೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ದೋಷರಹಿತ ಮರುಮೌಲ್ಯಮಾಪನ ಪ್ರಕ್ರಿಯೆಗೆ ಸಿಬಿಎಸ್ಇಗೆ ಐಐಟಿ ಮದ್ರಾಸ್ ಪರಿಹಾರ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಾಂಬ್ ಸ್ಫೋಟ, ಕನಿಷ್ಠ 24 ಜನರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕನ್ನಡದಲ್ಲಿ ಭಾಷಣ, ವಚನಕಾರರ ಕಾಯಕ ತತ್ವ, ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ.
2: 12ನೇ ಶತಮಾನ ಕನ್ನಡ ನೆಲದ ಚಾರಿತ್ರಿಕ ಘಟ್ಟ. ಜಾತಿ ಮೌಢ್ಯತೆಗಳನ್ನು ಕಳಚಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಯಾಮದಲ್ಲಿ ಸಮಸಮಾಜವನ್ನು ಕಟ್ಟಲು ಯತ್ನಿಸಿದ ಸಂದರ್ಭ ಇದೇ ವಚನ ಚಳುವಳಿ. ಬಸವಣ್ಣನವರ ನಾಯಕತ್ವದಲ್ಲಿ ಸಂಘಟಿತವಾದ ವಚನ ಚಳುವಳಿಯು ನಮ್ಮ ನೆಲದ ಒಂದು ಐತಿಹಾಸಿಕ ಸಂಭವ. ಇಂತಹ ಕಾಲಘಟ್ಟದಲ್ಲಿ ಹುಟ್ಟಿದುದೇ ಕಾಯಕ ತತ್ವ. ಕಾಯಕವೇ ಕೈಲಾಸ ಎಂದು ಹೇಳಿದ ಬಸವಣ್ಣನವರ ಈ ಉಕ್ತಿ ಇಡೀ ವಚನ ಚಳುವಳಿಯ ಸ್ವರೂಪಕ್ಕೆ ಒಂದು ಹೊಸ ಆಯಾಮ ನೀಡಿತು. ಕಾಯಕವೆಂದರೆ ಕೆಲಸ ಅಥವಾ ದುಡಿಮೆ ಎಂದರ್ಥ. ಈ ಕಾಯಕವನ್ನು ಜೀವನ ಮೌಲ್ಯವನ್ನಾಗಿ ಮಾಡಿದವರು ಶಿವಶರಣರು. ಎಲ್ಲರೂ ದುಡಿಯಬೇಕು, ಜೀವನ ನಿರ್ವಹಣೆಗೆ ಸತ್ಯ

ಶುದ್ಧವಾದ ಕಾಯಕವೊಂದು ಇರಬೇಕು. ಮಾಡುವ ಕಾಯಕದಲ್ಲಿ ಮೋಸ ವಂಚನೆಗಳಿರಬಾರದು, ನಾಟಿಕೆಯತೆ ಇರಬಾರದು. ಕಾಯಕದಲ್ಲಿ ಎಲ್ಲವೂ ಎಲ್ಲರೂ ಸಮಾನ, ಮೇಲು ಕೀಳೆಂಬುದಿಲ್ಲ. ಮಾಡುವ ಕಾಯಕ ಶಿವನಿಂದ ವರವಾಗಿ ಬಂದುದು. ಮಾಡುವ ಕಾಯಕದಲ್ಲೇ ಶಿವನಿರುವನು. ಕಾಯಕವೇ ಕೈಲಾಸ. ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ಕಾಯಕಕ್ಕೆ ಜಾತಿ ಗೋತ್ರಗಳ ಸೂತಕವಿಲ್ಲದಿರಬೇಕು. ಇವು ಆದರ್ಶ ಸಮಾಜ ನಿರ್ಮಿಸಲು ಹೊರಟ ಶಿವಶರಣರು ಕಲ್ಪಿಸಿದ ಕಾಯಕ ಸೂತ್ರಗಳು. ಮೇಲು ಕೀಳೆಂಬ ಭಾವನೆಯಿಲ್ಲದೆ ಸದ್ಗುಣಗಳಿಂದಲೇ ಯೋಗ್ಯತೆಯನ್ನು ನಿರ್ಧರಿಸುವ ಮತ್ತು ಎಲ್ಲರೂ ಸಮಾನ ಅವಕಾಶಗಳನ್ನು ಪಡೆಯಬಲ್ಲ ಆದರ್ಶ ಸಮಾಜದ ರಚನೆ ಶಿವಶರಣರ ಉದ್ದೇಶವಾಗಿತ್ತು. ಅದಕ್ಕಾಗಿ ಅವರು ಜನಜಾಗೃತಿಯನ್ನುಂಟು ಮಾಡಲು ಯತ್ನಿಸಿದರು. ಜೀವನದಲ್ಲಿ ಬದುಕುವುದಕ್ಕಾಗಿ ವ್ಯಕ್ತಿ ಯಾವುದೇ ಉದ್ಯೋಗವನ್ನು ಕೈಗೊಂಡಿರಲಿ, ಅವನಿಗೆ ತನ್ನ ವಿಕಾಸಕ್ಕೆ ಪೂರ್ಣ ಅವಕಾಶ ಸಿಕ್ಕಬೇಕು. ಅವನು ಕೈಗೊಂಡ ಉದ್ಯೋಗ ಕಾಯಕವಾಗಿ ಸಾಧನೆಗೆ ಪೂರಕವಾಗುತ್ತದೆಂದು ಸಾರಿದರು. ವಚನಕಾರರು ಬಳಸಿರುವ ಕಾಯಕಕ್ಕೆ ಎರಡು ನೆಲೆಗಳಿವೆ. ಒಂದು ಸಾಮಾಜಿಕ ಆಯಾಮ, ಮತ್ತೊಂದು ಆಧ್ಯಾತ್ಮಿಕ ಆಯಾಮ. ಮೇಲ್ನೋಟಕ್ಕೆ ಕಾಯಕ ಲೋಕ ವ್ಯವಹಾರದ ಕೆಲಸವಾಗಿ ಕಂಡರೂ ಆಧ್ಯಾತ್ಮ ಭಾವದಿಂದ ಸಮಸಮಾಜ ನಿರ್ಮಾಣಕ್ಕೆ ನಾಂದಿಯಾಗುತ್ತದೆ. ಶರಣರಿಂದ ಕಾಯಕ ಎನ್ನುವ ಶಬ್ದ ವಿಶೇಷ ಅರ್ಥಗಳನ್ನು ಪಡೆದುಕೊಂಡು ಪರಂಪರಾಗತವಾಗಿ ಬಂದ ಕರ್ಮ, ಕೆಲಸ, ಉದ್ಯೋಗಗಳಿಗಿಂತ ಹೆಚ್ಚಿನ ವ್ಯಾಪಕಾರ್ಥವನ್ನು, ಮೌಲ್ಯವನ್ನು ಪಡೆದುಕೊಂಡಿದೆ. ವಿಶೇಷವಾಗಿ ಕಾಯಕವನ್ನು ಬದುಕಿನ ದಾರಿಯನ್ನಾಗಿ ರೂಪಿಸಿಕೊಂಡಿದ್ದರಿಂದ ಅದಕ್ಕೊಂದು ಸಾಮಾಜಿಕ ಅರ್ಥ ಪ್ರಾಪ್ತಿಯಾಯಿತು. ಶರಣರಿಗೆ ಕಾಯಕ ಎನ್ನುವುದೊಂದು ಯೋಗ, ಅದೊಂದು ಶಿವಾರ್ಪಣಾ ಭಾವ, ಹಾಗೆಯೇ ಶಿವಪ್ರಜ್ಞೆ ಎಂಬರ್ಥದಲ್ಲಿ ರೂಪಿತವಾಯಿತು. ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾನಾವ ಕರ್ಮಂಗಳ ಮಾಡಿದರೆಯೂ ಆ ಕರ್ಮಂಗಳ ಫಲಭೋಗವ ನೀ ಕೊಡುವೆ ಎಂಬುದು ನಾನು ಬಲ್ಲೆ. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೆನು, ನಿಮ್ಮ ಸೊಮ್ಮಿಗೆ ಸಲ್ಲಿಸುವೆನು ನಿಮ್ಮಾಣೆ ಕೂಡಲ ಸಂಗಮ ದೇವ ಎನ್ನುವ ಬಸವಣ್ಣನವರ ಈ ವಚನದಲ್ಲಿ ಇಡೀ ಕಾಯಕತತ್ವದ ಸಾರ ಅಡಗಿದೆ. ಕಾಯಕವನ್ನು ಸತ್ಯಶುದ್ಧನಾಗಿ ಒಳ್ಳೆಯ ಮನಸ್ಸಿನಿಂದ ಮನಪೂರ್ವಕವಾಗಿ ಮಾಡಿದಾಗ ಆ ಪರಮಾತ್ಮ ಫಲ ಕೊಟ್ಟೇ ಕೊಡುತ್ತಾನೆ ಎನ್ನುವ ಭರವಸೆ ಶರಣನಿಗಿರುತ್ತದೆ. ಹೀಗೆ ಗುರುಲಿಂಗ ಜಂಗಮಕ್ಕಾಗಿ ಮಾಡುವ ಪ್ರತಿ ಕ್ರಿಯೆಯು ಸಮಾಜಕ್ಕೆ ಅರ್ಪಿತ. ಈ ಹಿನ್ನೆಲೆಯಲ್ಲಿ ಶರಣರ ಜೀವನದ ಜೀವಾಳವೇ ಕಾಯಕ. ಅವರು ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ ದೃಷ್ಟಿಗಳಿಂದ ಕಾಯಕ ತತ್ವವನ್ನು ಪ್ರತಿಪಾದಿಸಿದರು. ಅದನ್ನೇ ಜೀವನದ ಪರಮಾರ್ಥವೆಂದು ನಂಬಿದರು. ಕಾಯಕದ ಮೂಲಕವೇ ಅನುಭವ ಸಿದ್ಧಿಯನ್ನು ಸಾಧಿಸಿಕೊಳ್ಳಬೇಕೆಂದು ನಿರ್ಧರಿಸಿದರು. ಗುರುವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ, ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುಲ ಹರಿಯುವುದು, ಜಂಗಮವಾದರೂ ಕಾಯಕದಿಂದಲೇ ತನ್ನ ವೇಷದ ಪಾಶ ಹರಿಯುವುದು. ಗುರುವಾದರೂ ಲಿಂಗವಾದರೂ ಜಂಗಮವಾದರೂ ಪರಸೇವೆಯ ಮಾಡಬೇಕು ಎಂದು ನುಲಿಯ ಚಂದಯ್ಯನವರು ಹೇಳುತ್ತಾರೆ. ಸರ್ವರು ಸಮರ್ಪಣಾ ಭಾವದಿಂದ ಸಮರ್ಪಕವಾದ ಕಾಯಕ ಮಾಡಲೇಬೇಕು. ಕಾಯಕ ಮನುಷ್ಯ ಮತ್ತು ಸಮಾಜದ ಸಂಬಂಧವನ್ನು ಮಧುರಗೊಳಿಸುವ ಮಧ್ಯವರ್ತಿ. ಅದರ ಬಗ್ಗೆ ಅನನ್ಯ ಭಕ್ತಿ ಗೌರವಗಳು ಇದ್ದುದರಿಂದ ವೃತ್ತಿಗೌರವ ಉಂಟಾಯಿತು. ಕಾಯಕಕ್ಕೆ ಶಿವಪೂಜೆಯ ನೆಲೆ ಪ್ರಾಪ್ತವಾಯಿತು. ಶ್ರಮ ಸಂಸ್ಕೃತಿ ಪ್ರತಿಷ್ಠಿತವಾಯಿತು. ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದಡೂ ಮರೆಯಬೇಕು, ಲಿಂಗ ಪೂಜೆಯಾದಡೂ ಮರೆಯಬೇಕು, ಜಂಗಮ ಪೂಜೆಯಾದಡೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತ್ತಾದಡೂ ಕಾಯಕದೊಳಗು. ಹೀಗೆ ಕಾಯಕವೇ ಅಂತಿಮವೆಂದು ತಿಳಿದಿದ್ದ ಶರಣರಿಗೆ ಕಾಯಕವೇ ಕೈಲಾಸವಾಯಿತು. ವ್ಯಕ್ತಿಯ ಬದುಕು ಹಸನಾಗಬೇಕಾದರೆ ಆತ ಮೈಮುರಿದು ದುಡಿಯಬೇಕು. ನಿಷ್ಠೆಯಿಂದ ಕಾಯಕದಲ್ಲಿ ತನ್ಮಯನಾದಾಗ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಶರಣರಿಗಿತ್ತು. ಬಸವಾದಿ ಶರಣರು ನವ ಸಮಾಜ ನಿರ್ಮಾಣದ ಅಸ್ಥಿಭಾರವಾಗಿ ಕಾಯಕ ಮತ್ತು ದಾಸೋಹ ತತ್ವಗಳನ್ನು ಜನತೆಯ ಮುಂದಿರಿಸಿದರು. ಜನರು ಮಾಡುವ ವೃತ್ತಿಯಲ್ಲಿ, ಕಲೆಯಲ್ಲಿ ಮೇಲು ಕೀಳು ಎಂಬುದಿಲ್ಲ. ಶ್ರದ್ಧೆಯಿಂದ ಸತ್ಯ ಶುದ್ಧವಾಗಿ ಮಾಡುವ ಕೆಲಸವೆಲ್ಲವೂ ಪವಿತ್ರವೆನಿಸಿ ಅವನ್ನು ಕಾಯಕ ಎಂದು ಕರೆದರು. ಕೀಳು ಎಂದು ದೂರವಿಟ್ಟಿದ್ದ ಅನೇಕ ಕಸುಬುಗಳು, ಕಲೆಗಳು ಅಭಿವೃದ್ಧಿ ಹೊಂದಿ ಸಮಾಜ ಸಂಪನ್ನವಾಯಿತು. ಸಮಾಜದಲ್ಲಿ ಪ್ರತಿಯೊಬ್ಬರೂ ದೇಹ ದಣಿಸಿ ದುಡಿದು ತಿನ್ನಬೇಕೆ

ಎಂಬ ತತ್ವದಿಂದ ಸೋಮಾರಿತನ ತೊಲಗಿ ಸಮಾಜವು ಕ್ರಿಯಾಶೀಲವಾಯಿತು. ತನ್ನ ಸತ್ಯ ನಿಷ್ಠೆ ದುಡಿಮೆಯಿಂದ ಬಂದ ಆದಾಯ ತನ್ನದೊಬ್ಬನದಲ್ಲ, ಅದು ಸಮಾಜದ್ದು. ಅದರಲ್ಲಿ ಕೆಲ ಭಾಗವನ್ನು ತನ್ನ ಸೀಮಿತ ಅಗತ್ಯಗಳಿಗೆ ಬಳಸಿ ಉಳಿದದ್ದನ್ನು ಸಮಾಜಕ್ಕೆ, ಅಶಕ್ತರಿಗೆ, ಅಸಹಾಯಕರಿಗೆ ನೀಡಬೇಕು. ನಾಳೆಗೆಂದು ಕೂಡಿಡಬಾರದು. ಸಂಗ್ರಹ ಬುದ್ಧಿ ಪಾಪಕ್ಕೆ ದಾರಿ. ಅಲ್ಲದೆ ತನ್ನದೆಂಬ ಅಹಂಕಾರವನ್ನು ಬಿಟ್ಟು ಹಂಚಿ ಉಣ್ಣುವುದೇ ದಾಸೋಹ. ಇದರಿಂದ ಸಮಾಜದಲ್ಲಿ ಉಳ್ಳವರು ಇಲ್ಲದವರು ಎಂಬ ಭೇದ ತೊಲಗಿ ಆರ್ಥಿಕ ಸಮತೋಲನವನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಒಂದು ಪ್ರಾಮಾಣಿಕ ಗಳಿಕೆ, ಇನ್ನೊಂದು ಸಾರ್ಥಕ ಬಳಕೆ. ಇದು ಶರಣರು ವಿಶ್ವದ ಆರ್ಥಿಕ ನೀತಿಗೆ ನೀಡಿದ ಬಹುದೊಡ್ಡ ಕಾಣಿಕೆ. ಕಾಯಕವೆಂದರೆ ಸತ್ಯ, ಅಹಿಂಸೆ, ನೀತಿ, ನಂಬಿಕೆ, ಪ್ರಾಮಾಣಿಕತೆ ಎಂಬ ಅರ್ಥ ಪ್ರಾಪ್ತವಾಯಿತು. ಅಂಥ ಕಾಯಕದಿಂದ ಬಂದ ಆದಾಯದಲ್ಲಿ ಗುರು, ಲಿಂಗ, ಜಂಗಮ ಸೇವೆ ಮಾಡಬೇಕು. ತನ್ನ ಕುಟುಂಬದ ಪೋಷಣೆಯ ಜೊತೆ ಜೊತೆಗೆ ನಿತ್ಯ ದಾಸೋಹಕ್ಕೆ ಉಪಯೋಗವಾಗಬೇಕು. ನಿತ್ಯದ ದುಡಿಮೆ ನಿತ್ಯದ ದಾಸೋಹ, ಇಂದಿನದು ನಾಳೆಗೆ ತಂಗಳು ಎನ್ನುವ ನಿಷ್ಠೆ ಶರಣರ ಕಾಯಕ ತತ್ವದಲ್ಲಿ ಅಡಗಿತ್ತು. ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತ ವಿಚ್ಛಂದವಾಗಿರಬೇಕು. ನೇಮದ ಕೂಲಿಯಂದಿನ ನಿತ್ಯ ನೇಮದಲ್ಲಿ ಸಂದಿರಬೇಕು. ನೇಮದ ಕೂಲಿಯ ಬಿಟ್ಟು ಹೇಮದಾಸೆಗೆ ಕಾಯಿಸಿ ದ್ರವ್ಯವ ಹಿಡಿದರೆ ತಾ ಮಾಡುವ ಸೇವೆ ನಷ್ಟವಯ್ಯ ಎಂಬಂತೆ ಕಾಯಕ ದಾಸೋಹಕ್ಕಾಗಿಯೇ ವಿನಃ ಸಂಪಾದನೆ ಮತ್ತು ಸಂಗ್ರಹಕ್ಕಲ್ಲ. ಆಸೆಯಾಗಲಿ, ಲೋಭವಾಗಲಿ, ಆತುರವಾಗಲಿ ಕಾಯಕ ಜೀವಿಗಳಿಗೆ ಇರಲಿಲ್ಲ. ಕಾಯಕಕ್ಕೆ ಮಹತ್ವ ಬಂದದ್ದೇ ಹಣ ಮತ್ತು ಸಂಗ್ರಹ ಅಮುಖ್ಯವಾದುದರಿಂದ. ಕಾಯಕದಲ್ಲಿ ಸೇವೆ ಮುಖ್ಯವಾಗಿದ್ದುದರಿಂದ ಸಮಾನತೆ ಸಹಜವಾಯಿತು. ಮೇಲು ಕೀಳು ಎನ್ನುವ ಜಾತಿ ಭೇದದ ಭಾವ ಸಹಜವಾಗಿಯೇ ಮರೆಯಾಗಲಾರಂಭಿಸಿತು. ಸೇವೆಯಲ್ಲಿ ಕೈಲಾಸ ಸುಖ ಪ್ರಾಪ್ತವಾಯಿತು. ಶರಣರ ದೃಷ್ಟಿಯಲ್ಲಿ ಕಾಯಕವೆಂದರೆ ಕೇವಲ ಶ್ರಮವೂ ಅಲ್ಲ, ಧಾರ್ಮಿಕ ಕರ್ಮವೂ ಅಲ್ಲ, ಅದು ಪರಹಿತಕ್ಕಾಗಿ ದುಡಿಯುವ ಶಿವಕೇಂದ್ರೀಯ ಕ್ರಿಯೆ. ಕಾಯಕದಿಂದ ಬಂದ ವಿನಿಯೋಗದಲ್ಲಿ ಸಮಾನತೆ, ಬದುಕಿನ ಅಂತರಂಗ ಮತ್ತು ಬಹಿರಂಗಗಳ ಸಾಮರಸ್ಯ, ಭಕ್ತಿ ಮತ್ತು ಭಾವಗಳ ಐಕ್ಯತೆ, ಇಂಥ ಶಿವೈಕ್ಯ ಭಾವದಿಂದ ಮಾಡುವ ಎಲ್ಲ ಕಾಯಕಗಳು ಉತ್ತಮ ಎಂಬುದು ಶರಣರ ದೃಢವಾದ ನಿಲುವು. ಈ ನಿಲುವಿನಿಂದಾಗಿ ನಿರ್ಲಕ್ಷ್ಯಕ್ಕೆ ಒಳಗಾದವರೆಲ್ಲ ಸಮಾನರೆಂಬ ಭಾವನೆ ಸಮಾಜದಲ್ಲಿ ಬೇರೂರಿತು. ಕಾಯಕ ಜಾತಿಯ ತಾರತಮ್ಯವನ್ನು ಹೋಗಲಾಡಿಸಿತು. ಶರಣರಿಗೆ ಗುರುಲಿಂಗ ಜಂಗಮರಿಗಿಂತ ಕಾಯಕ ನಿಷ್ಠೆ ಮಹತ್ವವಾಗಿತ್ತು. ಕಾಯಕದಲ್ಲಿ ನಿರತನಾದಾಗ ಪರಶಿವನೇ ಪ್ರತ್ಯಕ್ಷನಾಗಿ ಬಂದರೂ ಲಕ್ಷಿಸದಷ್ಟು ಕಾರ್ಯನಿಷ್ಠೆ ಮೆರೆದರು. ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸಗೊಂಡೆನಾದೊಡೆ ನಿಮ್ಮ ಪುರಾತನ ರಾಣೆ ತಲೆದಂಡ ತಲೆದಂಡ. ಇದು ಕಾಯಕ ಜೀವಿಗಳಾದ ಶಿವಶರಣರ ಕಾಯಕ ನಿಷ್ಠೆ. ಬೇರೆಯವರ ಮನೆಯಲ್ಲಿ ಅಕ್ಕಿ ಆಯುವ ಕಾಯಕ ಮಾಡುತ್ತಿದ್ದ ಮಾರಯ್ಯ ಒಂದು ದಿನ ಅಗತ್ಯವಿರುವುದಕ್ಕಿಂತ ಹೆಚ್ಚು ಅಕ್ಕಿ ತಂದಾಗ ಅದನ್ನು ಹೆಂಡತಿ ಲಕ್ಕಮ್ಮ ವಿರೋಧಿಸುತ್ತಾಳೆ. ಈಸಕ್ಕಿಯಾಸೆ ನಮಗ್ಯಾಕೆ? ಆಸೆ ಎಂಬುದು ಅರಸಿಂಗಲ್ಲದೆ ಶಿವಶರಣನಿಗಲ್ಲ ಎಂದು ಹೇಳಿ ಹಿಂದಕ್ಕೆ ಕಳುಹಿಸುತ್ತಾಳೆ. ಹಾಗೆಯೇ ತಾವು ಸಂಪಾದಿಸದೇ ಬಂದ ಬಂಗಾರವನ್ನು ಮೋಳಿಗೆ ಮಾರಯ್ಯ ಮತ್ತು ಅವನ ಹೆಂಡತಿ ಮಹಾದೇವಿ ತಿರಸ್ಕರಿಸುತ್ತಾರೆ. ಮಹಾದೇವನೆಂಬ ಕಾಶ್ಮೀರ ದೇಶದ ಅರಸ ಬಸವಣ್ಣನವರ ತತ್ವಕ್ಕೆ ಮತ್ತು ಅವರ ಆಂದೋಲನಕ್ಕೆ ಮಾರು ಹೋಗಿ ತನ್ನ ಸಕಲ ಸಂಪತ್ತನ್ನು ತ್ಯಾಗ ಮಾಡಿ ಹೆಂಡತಿಯೊಡನೆ ಕಲ್ಯಾಣಕ್ಕೆ ಬಂದು ಬಡತನದ ಜೀವನವನ್ನು ಕೈಗೊಳ್ಳುತ್ತಾನೆ. ಬಳಿಕ ನಿತ್ಯವೂ ಕಾಡಿಗೆ ಹೋಗಿ ಕಟ್ಟಿಗೆ ತಂದು ಜೀವಿಸುತ್ತಿದ್ದ ಆ ಮೋಳಿಗೆಯ ಕಾಯಕವನ್ನು, ಅಂದರೆ ಕಟ್ಟಿಗೆ ಕಡಿಯುವ ಕಾಯಕವನ್ನು ಅವನಾಗಿಯೇ ಸಂತೋಷದಿಂದ ಆರಿಸಿಕೊಂಡನು. ಅವನ ಹೆಂಡತಿ ಕಟ್ಟಿಗೆ ಮಾರಿ ಬಂದ ಹಣದಲ್ಲಿ ನಿತ್ಯ ದಾಸೋಹ ಮಾಡಿ ಸಂತೃಪ್ತಿ ಪಡುತ್ತಿದ್ದಳು. ಇಂತಹ ಮೋಳಿಗೆಯ ಮಾರಯ್ಯ ಮತ್ತು ಮಹಾದೇವಮ್ಮನವರಿಂದ ಕಾಯಕ ತತ್ವಕ್ಕೆ, ದಾಸೋಹ ಸೇವೆಗೆ ಮಹತ್ವ ಬಂದಿತು. ಮೋಳಿಗೆಯ ಮಾರಯ್ಯನ ಮತ್ತು ಮಹಾದೇವಿಯವರ ಕಾಯಕ ಮತ್ತು ದಾಸೋಹ ನಿಷ್ಠೆಯನ್ನು ಕಂಡ ಬಸವಣ್ಣನು, ಮನೆಯ ನೋಡ ಬಡವರು, ಮನವ ನೋಡ ಧೀರರು, ಸೋಂಕಿನಲ್ಲಿ ಶುಚಿಗಳು, ಸರ್ವಾಂಗ ಧೀರರು, ಪಸರವ ನೋಡಿದಡೇನೂ ಇಲ್ಲ, ಸಮಯೋಚಿತಕ್ಕೆ ಸಕಲ ಪದಾರ್ಥ ಬಂದಿವುದು, ಕೂಡಲ ಸಂಗಮ ದೇವ ನಿಮ್ಮ ಶರಣ ಸರ್ವಾಂಗಧೀರ ಮೋಳಿಗೆಯ ಮಾರಿತಂದೆ ಎಂದು ಬಣ್ಣಿಸಿದ್ದಾರೆ. ಇಂತಹ ದಂಪತಿಗಳಿಂದ ಶರಣ ತತ್ವಕ್ಕೆ, ದಾಂಪತ್ಯ ತತ್ವಕ್ಕೆ, ಕಾಯಕ ಮತ್ತು ದಾಸೋಹ ತತ್ವಕ್ಕೆ ವಿಶಾಲಾರ್ಥ ಪ್ರಾಪ್ತವಾಯಿತು.

0: ಶರಣರಿಗೆ ತಮ್ಮ ಕಾಯಕದ ಬಗ್ಗೆ ಹೆಮ್ಮೆ, ಅಭಿಮಾನ. ಅದಕ್ಕಾಗಿಯೇ ತಮ್ಮ ಕಾಯಕದ ಮುಂದೆ ತಮ್ಮ ಹೆಸರನ್ನು ಸೇರಿಸಿಕೊಂಡರು. ಕಟ್ಟಿಗೆ ಕಾಯಕದ ಮೂಳಿಗೆ ಮಾರಯ್ಯ, ಬಟ್ಟೆ ಒಗೆಯುವ ಮಡಿವಾಳ ಮಾಚಯ್ಯ, ದೋಣಿ ನಡೆಸುವ ಅಂಬಿಗರ ಚೌಡಯ್ಯ, ಬಿದಿರಿನ ಕಾಯಕದ ಮೇದಾರ ಕೇತಯ್ಯ, ಸಮಗಾರಿಕೆಯ ಹರಳಯ್ಯ, ಚರ್ಮ ಹದ ಮಾಡುವ ಡೋಹರ ಕಕ್ಕಯ್ಯ, ದನ ಕಾಯುವ ತುರುಗಾಹಿ ರಾಮಣ್ಣ, ತೆರಿಗೆ ಸಂಗ್ರಹದ ಸುಂಕದ ಬಂಕಣ್ಣ, ಆಯ್ದಕ್ಕಿ ಮಾರಯ್ಯ, ಬಾಚಿ ಬಸವಯ್ಯ, ವೈದ್ಯ ಸಂಗಣ್ಣ, ಹಡಪದ ಅಪ್ಪಣ್ಣ, ಹೀಗೆ ಹತ್ತು ಹಲವು ಕಾಯಕದಲ್ಲಿ ನಿರತರಾದ ಶರಣರು ವೃತ್ತಿ ಗೌರವ ತಂದುಕೊಟ್ಟರು. ರಾಜ ಪದವಿಯನ್ನು ತಿರಸ್ಕರಿಸಿ ಕಾಯಕವನ್ನು ಕಾಯ ವಾಚ ಮನಸ ಸ್ವೀಕರಿಸಿ ಅದನ್ನೇ ತನ್ನ ಬದುಕಿನ ಉಸಿರಲ್ಲಿ ಅಳವಡಿಸಿಕೊಂಡ ಮೂಳಿಗೆ ಮಾರಯ್ಯ ಅದರಿಂದಲೇ ಮುಕ್ತಿ ಪಡೆಯುತ್ತಾನೆ. ಮೂಳಿಗೆಯ ಕಾಯಕದಲ್ಲಿಯೇ ಸಂತೃಪ್ತಿ ಪಡುತ್ತಾನೆ. ದೇಹವನ್ನು ದಂಡಿಸದೆ, ಮನಸ್ಸಿಗೆ ಆಯಾಸ ಮಾಡಿಕೊಳ್ಳದೆ ಸೋಮಾರಿಯಾಗಿ ಕುಳಿತು ಉಣ್ಣುವುದು ನೀಚತನವೆಂದು ಶರಣರು ಭಾವಿಸಿದ್ದರು. ನಿತ್ಯ ದುಡಿಯದೆ, ತನು ಮನ ಕರಗದೆ, ಕಾಡಿ ಬೇಡಿ ಗಳಿಸಿಕೊಂಡು ಬದುಕುವುದು ಕಾಯಕವಲ್ಲ. ಕೃಷಿ ಕೃತ್ಯ ಕಾಯಕದಿಂದಾದೊಡೇನು? ತನು ಬಳಲಿಸಿ ತಂದು ದಾಸೋಹ ಮಾಡುವ ಪರಮಸದ್ಭಕ್ತನ ಪಾದ ತೋರಯ್ಯ ಎನ್ನುವ ಬಸವಣ್ಣ ಅಂತಹ ಕಾಯಕ ಜೀವಿಯ ತನು ಮನ ಶುದ್ಧ, ಆತನ ನಡೆ ನುಡಿ ಎಲ್ಲವೂ ಪಾವನ, ಆತನಿಗೆ ಉಪದೇಶ ಮಾಡಿದಾತನೇ ಪರಮಸದ್ಗುರು ಎಂದು ಹರ್ಷ ವ್ಯಕ್ತಪಡಿಸುತ್ತಾರೆ. ಕಾಯಕತತ್ವವನ್ನು ಚೆನ್ನಾಗಿ ಅರಿತುಕೊಂಡಿದ್ದ ಜೇಡರ್ದಾಸಿಮಯ್ಯ ತಾನು ನೇಯುವ ಬಟ್ಟೆಯ ಒಂದೊಂದು ದಾರದಲ್ಲಿಯೂ ಶಿವನ ರೂಪವನ್ನು ಕಾಣುತ್ತಿದ್ದ. ದೇವರನ್ನು ಕಾಣಲು ಆತ ತಾನು ಮಾಡುವ ಕೆಲಸ ಬಿಟ್ಟು ಎಂದೂ ದೇವಸ್ಥಾನಕ್ಕೆ ಹೋಗುತ್ತಿರಲಿಲ್ಲ. ಕಾಯಕವನ್ನು ಪರಮ ಪೂಜ್ಯವೆಂದು, ಪರಮ ಪವಿತ್ರವೆಂದು ನಂಬಿದ್ದ ಶರಣರು ಕಾಯಕದಿಂದಲೇ ಲಿಂಗ ಜಂಗಮ ದರ್ಶನ, ಕಾಯಕದಿಂದಲೇ ಸಂಪತ್ತು ಎಂದು ಭಾವಿಸುತ್ತಾರೆ. ಹೀಗೆ 12ನೇ ಶತಮಾನದ ಶಿವಶರಣರ ಕಾಯಕತತ್ವವನ್ನು ನಾವೆಲ್ಲರೂ ರೂಢಿಸಿಕೊಂಡು ವರ್ಗರಹಿತ ಸಮಾಜ ಕಟ್ಟೋಣ ಎಂದು ಆಶಿಸುತ್ತೇನೆ.
1: ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮದಲ್ಲಿ ಇದುವರೆಗೆ ವಚನಕಾರರ ಕಾಯಕತತ್ವ ಈ ಕುರಿತು ಮಾತನಾಡಿದವರು ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಿಜಯಪುರ, ಸಮಯ 8:21. ಇದೀಗ ನಮ್ಮ ಕಾರ್ಯಕ್ರಮ ಆರಂಭ. ಕೇಳಿ ಯುವವಾಣಿ.
1: ಯುವವಾಣಿ ಕಾರ್ಯಕ್ರಮ

0: ಆಕಾಶವಾಣಿ ಯುವ ಕಲಾವಿದ ನಿಂಗರಾಜ್ ಸಿಂಗಾಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮುತ್ತುರಾಜ್ ಯಲಗಟ್ಟಿ.
1: ಸ್ನೇಹಿತರೆ, ಇಂದು ನಮ್ಮೊಂದಿಗೆ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮದೇ ಛಾಪು ಮೂಡಿಸಿರುವ, ಯುವ ಜನತೆಗೆ ಸ್ಫೂರ್ತಿದಾಯಕ ವಿಡಿಯೋಗಳನ್ನು ಮಾಡುವ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ. ಇನ್ಸ್ಟಾಗ್ರಾಮ್ನಲ್ಲಿ 300,000+ ಅಧಿಕ ಫಾಲೋವರ್ಸ್ ಅನ್ನು ಹೊಂದಿರುವ, ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವ ನಿಂಗರಾಜ್ ಸಿಂಗಾಡಿ ಅವರು. ನಿಂಗರಾಜ್ ಸಿಂಗಾಡಿ ಅವರೇ, ಇಂದಿನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
2: ಧನ್ಯವಾದಗಳು ಸರ್.
1: ನಿಂಗರಾಜ್ ಸಿಂಗಾಡಿ ಅವರೇ, ತಾವು ಮೂಲತಃ ಯಾವ ಊರಿನವರು?
2: ನಮ್ದು, ನಮ್ಮ ತಂದೆಯವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಲಿಂಗನೂರು, ಅಂದ್ರೆ ಜಮಖಂಡಿ ತಾಲೂಕಿನ ಒಂದು ಹಳ್ಳಿ. ಅಲ್ಲಿಂದ ನಮ್ಮ ತಂದೆಯವರು

0: ಅವರು ಕೆ ಎಸ್ ಆರ್ ಟಿ ಸಿಗೆ ಜಾಬ್ ಆದ್ಮೇಲೆ ಜಮಖಂಡಿಗೆ ಬಂದು ಸೆಟ್ಲ್ ಆಗ್ತಾರ. ನಾವೆಲ್ಲರೂ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ಶಾಲೆ ಕಲಿತು ಈಗ ಅಲ್ಲೇ ಇದ್ದೀವಿ.
1: ಈಗ ನೀವು ಇರೋದು ಜಮಖಂಡಿಯಲ್ಲಿ?
0: ಜಮಖಂಡಿಯಲ್ಲಿ.
1: ಅಂದ್ರೆ ನಿಮ್ ತಂದೆ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಎಂಪ್ಲಾಯ್?
0: ಎಂಪ್ಲಾಯ್, ಈಗ ರಿಟೈರ್ಡ್ ಆಗಿದ್ದಾರೆ.
1: ತಾಯಿಯವರು?
0: ಹೌಸ್ ವೈಫ್.
1: ತಮ್ಮ ತಂದೆ ಹೆಸರು ಹೇಳ್ಬೋದ?
0: ಶ್ಯಾಮಣ್ಣ ಸಿಂಗಾಡಿ ಅಂತ.
1: ತಾಯಿ?
0: ತಾಯಿ ಲಕ್ಕವ್ವ ಸಿಂಗಾಡಿ.
1: ಲಕ್ಕವ್ವ ಸಿಂಗಾಡಿ ಅವರು. ಅಣ್ಣ ತಮ್ಮಂದ್ರು?
0: ಒಬ್ಬ ತಮ್ಮ ಒಬ್ಬ ತಂಗಿ ಇದ್ದಾಳೆ. ತಮ್ಮನ ಹೆಸರು ಅಜಿತ್ ಸಿಂಗಾಡಿ. ಅವನು ಈಗ ಸಣ್ಣ ಪುಟ್ಟ ವಿಡಿಯೋಗಳು ಮಾಡ್ತಿರ್ತಾನ, ಎಜುಕೇಶನ್ ಮಾಡತಾನ. ಅದಾದ್ಮೇಲೆ ತಂಗಿ ಮಂಜುಳಾ ಸಿಂಗಾಡಿ ಅಂತ ಈಗ ವರ್ಕ್ ಮಾಡ್ತಿದ್ದಾಳೆ.
1: ಅಂದ್ರೆ ಮನೆಯಲ್ಲಿ ನೀವೇ ಹಿರಿಯವರು. ನಿಮ್ಮ ಶಿಕ್ಷಣ ಏನಾಗಿದೆ?
0: ನಂದು ಡಿಪ್ಲೊಮಾ ಮುಗಿದಿದೆ, ಎನ್ಸಿ ಡಿಪ್ಲೊಮಾ ಮಾಡ್ಕೊಂಡೆ.
1: ಪ್ರಾಥಮಿಕ ಶಿಕ್ಷಣ ಎಲ್ಲ?
0: ಪ್ರಾಥಮಿಕ ಶಿಕ್ಷಣ 5ನೇ ಕ್ಲಾಸ್ ವರೆಗೂ ನಾನು ಲಿಂಗನೂರ್ ಒಳಗೆ ಮಾಡ್ಕೊಂಡೆ. ಅದಾದ್ಮೇಲೆ ಜಮಖಂಡಿ ಸೆಟ್ಲ್ ಆದ್ವಿ. ಅದಾದ್ಮೇಲೆ 3 ವರ್ಷ ನಾನು 6, 7, 8 ನಾನು ಬೆಂಗಳೂರಲ್ಲಿ ಮಾಡ್ಕೊಂಡೆ. ಅದಾದ್ಮೇಲೆ ವಾಪಸ್ ಮತ್ತೆಲ್ಲ ಜಮಖಂಡಿಯಲ್ಲಿ.
1: ಜಮಖಂಡಿ ಅಂದ್ರೆ ನಿಮ್ದು ಇವಾಗ ಡಿಪ್ಲೊಮಾ ಆಗಿದೆ?
0: ಡಿಪ್ಲೊಮಾ.
1: ಡಿಪ್ಲೊಮಾದಲ್ಲಿ ಯಾವ ವಿಷಯವನ್ನು ಓದಿದಿರಿ?
0: ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಇಎನ್ಸಿ.
1: ಇಎನ್ಸಿ ಓದಿದಿರಿ. ಇಎನ್ಸಿ ಕೂಡ ನಿಮ್ಗೆ ಈ ವಿಡಿಯೋ ಮಾಡಕ್ಕೆ ಪ್ರೇರಣೆ ಅಂತ ಹೇಳ್ಬೋದು.
0: ಅದ್ ಮುಗಿದ್ಮೇಲೆ ನನಗೆ ಹಿಸ್ಟ್ರಿ ಬಗ್ಗೆ ಬಹಳ ಆಸಕ್ತಿ ಇದ್ದಿದ್ದರಿಂದ ಮತ್ತೆ ಬಿ ಎ ಮಾಡ್ಕೊಂಡೆ ನಾನು ನೆಕ್ಸ್ಟ್ ಇರಲಿ ಅಂತ.
1: ಅಂದ್ರೆ ಟೆಕ್ನಿಕಲ್ ಹಿನ್ನೆಲೆ ಇದ್ರು ಕೂಡ ಸಾಹಿತ್ಯ ಇತಿಹಾಸ ಕೂಡ ನಿಮ್ಗೆ ಅದ್ರ ಬಗ್ಗೆ ತುಂಬಾ ಆಸಕ್ತಿ ಇರೋದ್ರಿಂದ ಬಿ ಎ ದಲ್ಲಿ ಇತಿಹಾಸವನ್ನ ಆಯ್ಕೆ ಮಾಡ್ಕೊಂಡು. ಈ ಶಾರ್ಟ್ ವಿಡಿಯೋಸ್ ರೀಲ್ಸ್ ಬಗ್ಗೆ ನಿಮ್ಗೆ ಆಸಕ್ತಿ ಮೂಡಿದ ಹೆಂಗೆ?
0: ಬಹಳಷ್ಟು ಜನ ವಿಡಿಯೋಸ್ ಮಾಡ್ತಿದ್ರು ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಜನ ವಿಡಿಯೋಸ್ ಮಾಡೋದು ನೋಡ್ತಿದ್ದೆ. ಟಿಕ್ಟಾಕ್ ಅಂತಿತ್ತಲ್ಲ ಮೊದಲು, ಆ ಟಿಕ್ಟಾಕ್ ಅಲ್ಲಿ ವಿಡಿಯೋಸ್ ಮಾಡ್ತಿದ್ರು. ನೋಡ್ತಿದ್ದಾಗ ನನಗೂ ಅನಿಸ್ತಿತ್ತು ವಿಡಿಯೋಸ್ ಮಾಡಬೇಕು ಅಂತ. ಆದ್ರೆ ಕೆಲವೊಂದಿಷ್ಟು ಜಾನರ್ಗಳನ್ನ ಯಾರು ಟ್ರೈ ಮಾಡ್ತಿರ್ಲಿಲ್ಲ, ಅದನ್ನ ನೋಡ್ತಿದ್ದೆ ನಾನು. ನಾನು ಸೋಷಿಯಲ್ ಮೀಡಿಯಾ ಮೊದಲಿಂದನೂ ಅನಿಸಿದ್ದು ಹೆಂಗಂದ್ರೆ, ಒಬ್ಬ ವ್ಯಕ್ತಿ ಬಂದು ನಿನ್ನನ್ನು ಫೇಮಸ್ ಮಾಡ್ತೀನಿ, ನೀನು ಎಲ್ಲೂ ಬರೋದು ಬೇಕಾಗಿಲ್ಲ, ನೀನು ಏನೂ ಮಾಡೋದು ಬೇಕಾಗಿಲ್ಲ, ಮನೇಲಿ ನಿಂತು ಮನೇಲಿ ಕಷ್ಟಪಟ್ಟು ಮನೇಲಿ ವಿಡಿಯೋ ಮಾಡು, ಇಡೀ ಕರ್ನಾಟಕ ನಿನ್ನನ್ನು ಗುರುತಿಸೋ ರೇಂಜಿಗೆ ನಾನು ತಗೊಂಡೋಗ್ತೀನಿ ಅಂತ ಅಂತಿದ್ದಾನೆ. ಅವ್ನು ಯಾರಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋ ವ್ಯಕ್ತಿ, ಅವನು ಟಿಕ್ಟಾಕ್. ಅದನ್ನು ನಾನು ಆ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮುಂದೆ ಬರೋ ಪೀಳಿಗೆ ನಮ್ಮನ್ನು ಬೈಕೊಳ್ಳುತ್ತೆ ಅನ್ನೋ ಥರದ್ದು ನನ್ನ ಮೈಂಡ್ ಸೆಟ್ ಇತ್ತು ಮೊದಲು. ನಾನು ವಿಡಿಯೋಸ್ ಮಾಡೋದ್ರೆಲ್ಲ ಮಾಡ್ತಿದ್ರು, ಆದರೆ ನನಗೆ ಯಾವುದೇ ರೀತಿ ಯಾವ ಜಾನರ್ ತಗೋಬೇಕು ಅನ್ನೋದ್ರ ಬಗ್ಗೆ ನಾನು ಕ್ಲಾರಿಟಿ ಇರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ದಿನ ನಾನು ಟಿಕ್ಟಾಕ್ ಇನ್ನೇನು ಡಿಲೀಟ್ ಆಗುತ್ತಲ್ಲ ಅಂದರೆ ಅದನ್ನು ಬ್ಯಾನ್ ಮಾಡ್ತಾರಲ್ಲ, ಆ ಟೈಮ್ಗೆ ನಾನು ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ದು. ನಾನು ವಿಡಿಯೋ ಮಾಡೋಕ್ಕೆ ಶುರು ಮಾಡಿ ಒಂದು 3-4 ತಿಂಗಳಿಗೆ ಟಿಕ್ಟಾಕ್ ಬ್ಯಾನ್ ಆಗೋಯ್ತು.
1: ಈ ಸಾಮಾಜಿಕ ಜಾಲತಾಣಕ್ಕೆ ನೀವು ಯಾವಾಗ ಪಾದಾರ್ಪಣೆ ಮಾಡಿದ್ರಿ? ಒಂದು ಅಕೌಂಟ್ ಅಂತ ಓಪನ್ ಮಾಡ್ಕೊಂಡಿದ್ದು ಯಾವಾಗ?
0: ಫಸ್ಟ್ ಅಕೌಂಟ್ ಅಂತೇಳಿ ಮಾಡ್ಕೊಂಡಿದ್ದು ಅಂದರೆ ಅದಕ್ಕೊಂದು ಸ್ವಾರಸ್ಯಕರವಾದಂಥ ಕಥೆ ಐತ್ರಿ. ಹೆಂಗಂದ್ರೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಅಂದ್ರೆ ನಾಡು ನುಡಿ ದೇಶ ಭಾಷೆ ಮತ್ತು ಈ ಸಂಬಂಧಗಳ ಕುರಿತು ವಿಡಿಯೋ ಮಾಡಬೇಕು ಅಂತ ಅನ್ಕೋತಿದ್ದೆ. ಆದರೆ ನಾನು ಮೊದಲಿಂದನು ಡೈರೆಕ್ಟರ್ ಆಗಬೇಕು ಅಂತ ಕನಸ್ಕೊಂಡು ನನಗೆ ಆ್ಯಕ್ಟಿಂಗ್ ಬಗ್ಗೆ ಆಸಕ್ತಿ ಇರಲಿಲ್ಲ. ನಾನು ಸ್ನೇಹಿತರ ಹತ್ರ ಹೇಳಿ ನಾನು ಮಾಡಿಸ್ತಿದ್ದೆ ಅಂದರೆ ನನ್ನ ಕಾನ್ಸೆಪ್ಟ್ ಬರೋದು ನೀನು ಈ ಕ್ಯಾರೆಕ್ಟರ್ ಮಾಡು, ನೀನು ಈ ಕ್ಯಾರೆಕ್ಟರ್ ಮಾಡು ಅಂತ ಅವ್ರ ಕಡೆಯಿಂದ ಮಾಡಿಸ್ತಿದ್ದೆ. ಆದರೆ ಸಮಸ್ಯೆ ಏನಾಗ್ತಿತ್ತು ಅಂದರೆ ನಾನು ಏನು ಬರೆದಿದ್ದೀನಿ ಅದನ್ನು ಅವ್ರು ಮಾಡೋದಕ್ಕೂ ಭಾಳ ಕಷ್ಟಪಡ್ತಿದ್ರು. ಯಾಕಂದರೆ ಆ ಡೈಲಾಗ್ಸ್ನ ಅವ್ರು ಹೇಳೋದಕ್ಕೆ ಅದನ್ನ ಉಚ್ಚಾರ ಮಾಡೋದಕ್ಕೆ ಅವ್ರು ಕಷ್ಟ ಆಗ್ತಿತ್ತು. ಆದರೂ ಹೆಂಗೋ ಮಾಡಿ ಮಾಡಿ ಮಾಡಿ ವಿಡಿಯೋಸ್ ಬಿಡ್ತಿದ್ವಿ, ಅಷ್ಟೋ ಎಷ್ಟೋ ವ್ಯೂಸ್ ಬರ್ತಿತ್ತು. ಆದರೆ ರೆಗ್ಯುಲರ್ ಅವ್ರ ವೀಡಿಯೋಸ್ಗಿಂತನೂ ಈ ವಿಡಿಯೋಗಳು ಜಾಸ್ತಿ ರೆಸ್ಪಾನ್ಸ್ ಇರ್ತಿತ್ತು. ಒಂದ್ಸಲ ಏನಾಯ್ತು, ಕರ್ನಾಟಕ ರಾಜ್ಯೋತ್ಸವಕ್ಕೆ ಒಂದು ವಿಡಿಯೋ ಮಾಡಬೇಕಂತ ಪ್ಲಾನ್ ಮಾಡಿದ್ವಿ. ನಾನು ಬರೆದಂಥ ಕೆಲವೊಂದಿಷ್ಟು ಡೈಲಾಗ್ಗಳನ್ನು ಅಲ್ಲಿ ಒಂದು 10 ಜನ ಸ್ನೇಹಿತರೆಲ್ಲ ಸೇರಿ ಹೋಗಿದ್ವಿ ನಾವು, ಯಾರಿಗೂ ಕೂಡ ಮಾಡೋಕ್ಕಾಗಲಿಲ್ಲ ಅದು. ಅದಷ್ಟರ ಮಟ್ಟಿಗೆ ಪರ್ಫೆಕ್ಟಾಗಿ ಬರಲಿಲ್ಲ. ಎಲ್ಲ ಸ್ನೇಹಿತರು ಏನಂದ್ರು ನೀನೇ ಬರೆದಿದ್ಯಾ, ಒಂದ್ಸಲ ಟ್ರೈ ಮಾಡಿಬಿಡು, ನೀನೇ ಮಾಡಿಬಿಡು ಅಂತ. ಆಸಕ್ತಿ ಅಂದರೆ ನನಗೆ ಅಷ್ಟರ ಮಟ್ಟಿಗೆ ಇಲ್ಲದೆ ಹೋದ್ರೂ ಓಕೆ ಈ ಕಾನ್ಸೆಪ್ಟ್ ಬಂದಿದೆ ತಲೆ ಒಳಗೆ, ಬಿಡೋದು ಬೇಡ ಅಂತೇಳಿ ಶುರು ಮಾಡಿದೆ. ಅದನ್ನ ಮಾಡಿದೆ, ಫಸ್ಟ್ ವಿಡಿಯೋನ ಬಿಟ್ಟಿದ್ದು, ಫಸ್ಟ್ ವಿಡಿಯೋನ ವೈರಲ್ ಆಯ್ತು ನಮ್ದು. ಅದಾದ್ಮೇಲೆ ಎಲ್ಲ ಸ್ನೇಹಿತರು ಒತ್ತಾಯ ಮಾಡಿದ್ರು, ಇನ್ನು ವಿಡಿಯೋ ಮಾಡೋಕೆ ಟ್ರೈ ಮಾಡು, ಮುಂದಿನ ದಿನ ತಲುಪಿದ್ರು ತಲುಪಬಹುದು ಜನಕ್ಕೆ ಅಂತ. ಆಮೇಲೆ ಕಂಟಿನ್ಯೂ ಮಾಡಿದ್ದು. ಫಸ್ಟ್ ವಿಡಿಯೋ ಮಾಡಿದ್ದು November 1, 2019
1: ಕನ್ನಡ ರಾಜ್ಯೋತ್ಸವ ಭರ್ಜರಿ ಎಂಟ್ರಿ ಕೊಟ್ರಿ.
0: ಹೌದು.
1: ಅಂದ್ರೆ ಯಾವ ವಿಡಿಯೋ ಅಂತ ಏನಾದ್ರೂ ಅದ್ರದ್ದು ಸಾಲುಗಳು ಏನಾದ್ರೂ ನೆನಪಿದೆ ನಿಮ್ಗೆ?
0: ಹಾ, ಅದು ವಿಡಿಯೋದ ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ ಒಂದು ಬೆಟ್ಟದ ಮೇಲೆ ಹೋಗಿ ಕುಂತಿರ್ತಾನ. ಕುಂತಾಗ 4 ಜನ ಸ್ನೇಹಿತರು ರಾಜ್ಯೋತ್ಸವ ಮುಗಿಸ್ಕೊಂಬಂದು ಅವನಿಗೆ ಚುಡಾಯಿಸ್ತಿರ್ತಾರೆ. ನಾವೆಲ್ಲ ರಾಜ್ಯೋತ್ಸವ ಮಾಡಿದ್ವಿ, ನೀನೇನು ಮಾಡ್ತಾ ಇದೀಯ ಇಲ್ಲಿ ಅಂತ. ಆಗ ಅವನು ಹೇಳ್ತಾನೆ, ನಾವು ಮಾಡೋದಲ್ರಪ್ಪ ರಾಜ್ಯೋತ್ಸವ, ರಾಜ್ಯೋತ್ಸವನ ಪ್ರತಿದಿನ ಪ್ರತಿ ಕ್ಷಣ ಈ ಪ್ರಕೃತಿ ನದಿ ಕಾಡು ಬಳ್ಳಿ ಎಲ್ಲನೂ ಮಾಡ್ತಾವೆ ನಮ್ಮ ತಾಯಿ ಉತ್ಸವನ ಅಂತ. ಈಗ ನಿಸಾರ್ ಅಹಮದ್ ಅವ್ರದ್ದು ಅದೊಂದು ಹಾಡಿದೆ ನೋಡ್ರಿ, ಆ ಹಾಡಿನ ಸಾಲುಗಳಿಂದ ಪ್ರೇರೇಪಣೆ ಕೊಂಡು ಇದು ಮಾಡಿರುವಂಥ ಕಾನ್ಸೆಪ್ಟ್ ಇದು. ತಾಯಿಯ ಉತ್ಸವ ಯಾವ ರೀತಿ ನಡೀತಿ ಅಂದರೆ, ಜೋಗದ ಸಿರಿ ಬೆಳಕಿನಲ್ಲಿ ತುಂಗಿಯ ತೆನೆ ಬೆಳಕಿನಲ್ಲಿ ಸಹಿ ಆದರೆ ಎಲ್ಲೋ ಹೊದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಡೀತಿದ್ದು ಉತ್ಸವ. ನಾನೇನು ಮಾಡೋ ಉತ್ಸವ ಉತ್ಸವ ಅಲ್ಲ ಅಂತ ಅವನು ಆ ರೀತಿಯಾಗಿ ಹೇಳ್ತಾನೆ. ಅವರು ಅದನ್ನು ಮೀರಿ ಅವನಿಗೆ, ಏನು ದೊಡ್ಡ ಮಾತಾಡ್ತೀಯಾ, ನಾವು ಮಾಡ್ತೀವಿ ಉತ್ಸವ, ಡಿ ಜೆ ಹಚ್ಚಬೇಕು ಅಂದರೆ ಆಗುತ್ತೆ ಉತ್ಸವ, ಈ ರೀತಿ ಅವ್ರು ಅಂದಾಗ ಅವನು ಕೇಳ್ತಾನೆ, ಉತ್ಸವದ ಬಗ್ಗೆ ಮಾತಾಡ್ತೀಯಲ್ಲ, ಕನ್ನಡ ಭುವನೇಶ್ವರಿಯನ್ನು ಪ್ರತಿಷ್ಠಾಪನೆ ಮಾಡಿದ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಏನು ಗೊತ್ತಿದೆ ನಿನಗೆ? ಕರ್ನಾಟಕದ ಈ ಸಾಮ್ರಾಜ್ಯವನ್ನು ಅಫ್ಘಾನಿಸ್ತಾನದವರೆಗೂ ಹಬ್ಬಿಸಿದ್ರಲ್ಲ, ಬಾದಾಮಿ ಚಾಲುಕ್ಯರ, ಅದ್ರ ಬಗ್ಗೆ ಏನು ಗೊತ್ತಿದೆ ನಿನಗೆ? ಇತಿಹಾಸವನ್ನು ತಿಳ್ಕೊಳ್ಳದೆ ಆಚರಣೆಗಳನ್ನು ಮಾಡಿದ್ರೆ ತಾಯಿ ಪಾದಗಳಿಗೆ ನಿನ್ನ ಆಚರಣೆ ಅರ್ಪಣೆ ಆಗೋದಿಲ್ಲಪ್ಪ. ಆಕೆ ಬಗ್ಗೆ ಸ್ಟಡಿ ಮಾಡಿ, ಆಕೆ ಬಗ್ಗೆ ನಿನ್ನ ಗೌರವಪೂರ್ವಕವಾದಂಥ ನಿನ್ನ ಅಂದ್ರೆ ಏನಂತಾರೋ, ತಾಯಿಯ ಪಾದಗಳಿಗೆ ನಿನ್ನ ಹಣೆ ಮನಿಸಿದಾಗ ಮಾತ್ರ ಅದು ನಿಜವಾದ ನಮನ ಆಗೋದು, ದೂರ ನಿಂತ ಕೈ ಮುಗಿದ್ರೆ ಅಲ್ಲ ಅಂತ. ಈ ತರದ ಕಾನ್ಸೆಪ್ಟ್ ಅದು.
1: ಅಂದ್ರೆ ಆಚರಣೆಗಳು ಆಡಂಬರ ಆಗ್ಬಾರ್ದು, ಆಚರಣೆಗಳು ಪ್ರಸ್ತುತ ಆಗ್ಬೇಕು, ವಾಸ್ತವಿಕತೆಯನ್ನು ಹೊಂದಿರಬೇಕು ಅನ್ನೋದು ನಿಮ್ಮ ಈ ಕಾನ್ಸೆಪ್ಟ್.
0: ಒಂದು ದಿನದ ಆಚರಣೆ ಆಗಬಾರದು ಅಂದ್ರೆ, ಅದು

0: ನಂಬರ್ ಒನ್ ಕನ್ನಡಿಗರ್ ಆಗ್ಬೇಡ್ರಿ, ನಂಬರ್ ಒನ್ ಕನ್ನಡಿಗರಾಗ್ರಿ ಅಂತ.
1: ಅದು ನವೆಂಬರ್ 1ಕ್ಕಷ್ಟೇ ಕನ್ನಡ ಮಾತಾಡ್ಕೊಂಡು ಅವತ್ತು ನಾವು ಕನ್ನಡಿಗ ಕನ್ನಡಿಗ ಹೇಳೋದಲ್ಲ, ಕನ್ನಡತನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು
0: ಅಳವಡಿಸ್ಕೊಳ್ಬೇಕು
1: ಅನ್ನೋದು ನಿಮ್ಮ ಕಾನ್ಸೆಪ್ಟ್. ಸರಿ, ಇವಾಗ ನೀವು ಈ ಆಕ್ಟಿಂಗ್ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿದ್ರು ಅಥವಾ ನಿಮ್ಮ ಡೈರೆಕ್ಷನ್ ಜಾಸ್ತಿ ಅಥವಾ ಸಾಹಿತ್ಯ ಈ ಗೀತೆ ರಚನೆ ಇಂಥದಕ್ಕೆ ಏನಾದ್ರು ಹೆಚ್ಚಿನ ಒಲವು ಕೊಡ್ತಿದ್ರು? ನಿಮ್ಮ ಆಸಕ್ತಿ ಯಾವ್ದ್ರಲ್ಲಿ ಜಾಸ್ತಿ ಇದೆ?
0: ನನಗೆ ಮೊದಲಿಂದಾನು ಒಲವು ಜಾಸ್ತಿ ಇರೋದೇ ಡೈರೆಕ್ಷನ್. ನಾನು ತೆರೆ ಹಿಂದಿರಬೇಕು ಅಂತಾನೆ ಆಸೆ ಪಟ್ಟವನು, ಅದೇ ನನಗೆ ಬಹಳ ದಿನದ ಕನಸು, ಅದನ್ನೇ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಆದರೆ ಈಗ ಸದ್ಯಕ್ಕೆ ಏನಾಗ್ತಿದೆ ಅಂತಂದರೆ, ನಾನು ಬರೆದಂಥ ವಿಚಾರಗಳು, ನನ್ನ ವಿಚಾರಧಾರೆಗಳಂತ ಏನದಾವ ಅಥವಾ ನನ್ನ ತಲೆಯಲ್ಲಿ ಬರುವಂಥ ವಿಚಾರಗಳನ್ನ ನಾನು ಜನಕ್ಕೆ ತಲುಪಿಸ್ಬೇಕು ಅಂತಂದರೆ ನನ್ನ ಮುಖದ ಅವಶ್ಯಕತೆಗೆ ಐತಿ. ನಾನು ಬೇರೆಯವ್ರಿಗೆ ಹೇಳಿಕೊಟ್ಟು ಅದನ್ನು ನಾನು ತೋರ್ಸೋಕೆ ಹೋದರೆ ಅದು ಜನಕ್ಕೆ ತಲುಪೋ ಪ್ರಮಾಣ ಭಾಳಷ್ಟು ಮಟ್ಟಿಗೆ ಕಮ್ಮಿ ಆಗಿಬಿಡುತ್ತೆ. ಅನಿವಾರ್ಯತೆ ಕಾರಣಕ್ಕೆ ನಾನೇ ಬಂದು ಆ್ಯಕ್ಟ್ ಮಾಡಿ ಆ ವಿಷಯಗಳನ್ನ ಮುಟ್ಟಿಸ್ಬೇಕಾದಂಥ ಅನಿವಾರ್ಯತೆ ನನಗೆ ಈಗ ಸದ್ಯಕ್ಕಿರೋದ್ರಿಂದ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಕೆಲವೊಂದು ಜನ ಅಂತಾರಲ್ಲ, ಈಗ ಅನಿಲ್ ಕುಂಬ್ಳೆ ಫಾಸ್ಟ್ ಬೌಲರ್ ಆಗಿ ಬಂದು ಸ್ಪಿನ್ನರ್ ಆದರು, ಜೈಸೂರ್ಯ ಬೌಲರ್ ಆಗಿ ಹೋಗಿ ಬ್ಯಾಟ್ಸ್ಮನ್ ಆದರು ಅಂತ. ಆ ರೀತಿ ಮುಂದೆ ಜೀವನ ಯಾವ ರೀತಿ ಕರ್ಕೊಂಡು ಹೋಗುತ್ತೋ ಅದ್ರ ಜೊತೆ ಹೋಗ್ಬೇಕು ಅಂತಾನೂ ಇದೆ. ಇದೇ ಫಿಕ್ಸ್ ಅಂತ ಆಗೋದು ಬೇಡ ಅಂತ.
1: ಅಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಡೈರೆಕ್ಷನ್ ಅಂತೆ ಬಂದು ಆಕ್ಟರ್ ಆದವರು ಇದ್ದಾರೆ. ಡೈರೆಕ್ಷನ್ಕಿಂತ ಆಕ್ಟಿಂಗ್ ಅಲ್ಲಿ ತುಂಬಾ ಹೆಸರು ಮಾಡಿದವರು ಇದ್ದಾರೆ. ಉದಾಹರಣೆ, ನಿಮ್ಗೆ ತುಂಬಾ ಜನ ಹೆಸರು ಗೊತ್ತಿರ್ಬೋದು. ಈಗ ಈ ನಿಮ್ಮ ಕೆಲಸಕ್ಕೆ ಏನು ಇದನ್ನ ಮಾಡಾತಿರಲ್ಲ, ಇದಕ್ಕೆ ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬ, ನಿಮ್ಮ ನೆರೆ ಹೊರೆಯದವರ ಸಪೋರ್ಟ್ ಹೆಂಗೈತಿ?
0: ಸಪೋರ್ಟ್ ಚಲೋ ಐತ್ರಿ, ಪ್ರತಿಯೊಂದಕ್ಕೂ ಬೆಂಬಲ ನೀಡ್ತಾರ. ಮನೆಯೊಳಗಂತೂ ಯಾವುದಕ್ಕೂ ಈಗ ಸದ್ಯಕ್ಕೆ ಸಮಸ್ಯೆ ಇಲ್ಲ. ನೀವು ಏನು ಮಾಡ್ತೀವಿ ಮಾಡು, ನಿನಗೆ ಇಷ್ಟು ವರ್ಷ ಅಂತ ಟೈಮ್ ಐತಿ, ನೀ ಏನು ಮಾಡ್ತೀಯ ಮಾಡು. ಯಾಕಂದ್ರೆ ಈಗ ಜನರ ರೆಸ್ಪಾನ್ಸ್ ನೋಡಿದಾರಲ್ಲ, ಎಲ್ಲೇ ಹೋದರೂ ಜನ ಪ್ರೀತಿಯಿಂದ ಮಾತಾಡಿಸೋದು, ನಮ್ಮನ್ನ ಗುರುತಿಡಿಯೋದು, ಅದನ್ನು ನೋಡಿ ಏನೋ ಒಂದು ಮಾಡ್ತಿದ್ದಾನ, ಮಾಡಲಿ ಬಿಡು ಅನ್ನೋ ಥರ ಇದ್ದಾರೆ. ಅದಾದಮೇಲೆ ಈಗ ಸದ್ಯಕ್ಕೆ ಸ್ನೇಹಿತರು ಸಪೋರ್ಟ್ ಅಂತ ಯೂಟ್ಯೂಬ್ ವಿಡಿಯೋ ಶುರು ಮಾಡಿದ್ದೀವಿ. ಈಗ ನನ್ನ ಸ್ನೇಹಿತ ಅಮಿತ್ ಶುರ್ಪಾಲಿ, ಉಮೇಶ್, ಸುಬ್ಬು, ಮಲ್ಯ ಬಾಗಲಕೋಟೆ ಇವರೆಲ್ಲರೂ ಸೇರಿ ಭಾಳ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಟೀಮ್ ಮಾಡಿಕೊಂಡು ಕೆಲವೊಂದಿಷ್ಟು ವೀಡಿಯೋಗಳನ್ನ ಮಾಡಬೇಕು, ಕೆಲವೊಂದಿಷ್ಟು ಸಂದೇಶಗಳನ್ನ ಕೊಡಬೇಕು ಜನಕ್ಕೆ, ಕೆಲವೊಂದಿಷ್ಟು ನೆಸಸರಿ ಇರೋದನ್ನ ಎಂಟರ್ಟೈನ್ಮೆಂಟ್ ಮುಖಾಂತರ ಅವ್ರಿಗೆ ತಿಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಈಗ ಎಲ್ಲರೂ ಸೇರಿ ವರ್ಕ್ ಮಾಡ್ತೀವಿ, ಎಲ್ಲ ಟೀಮ್ ಎಲ್ಲ ಸೇರಿ ವರ್ಕ್ ಮಾಡ್ತೀವಿ. ಅದರಲ್ಲೂ ನಮಗೆ ಭಾಳಷ್ಟು ಬೆನ್ನೆಲುಬಾಗಿ ನಿಂತು ನಮ್ಮ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ತಿದ್ದವರು ನಮ್ಮ ರಾಘವನ್ನ ಕಡ್ಕೊಳ್ಳೋ ಅಂತ ಮತ್ತು ನಮ್ಮ ಆನಂದ ಚಾರಿಟಿ ಅಂತ. ನಮಗೆ ಟೆಕ್ನಿಕಲಿ ಮತ್ತು ಗ್ರಾಫಿಕಲಿ ಮತ್ತು ಯಾರಿಗಾದ್ರೂ ಏನಾದರೂ ಬೇಕಂತಂದ್ರೆ, ಏನಾದರೂ ಒಂದು ವಸ್ತು ನಮಗೆ ನೆಸ್ಸರಿ ಬಿದ್ದರೆ ಇವರಿಬ್ಬರು ನಮಗೆ ಭಾಳಷ್ಟು ಸಲ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಿದ್ದಾರೆ. ಅವರಿಬ್ಬರಿಗೂ ನಾನು ಈ ಸಮಯದಲ್ಲಿ ಧನ್ಯವಾದ ಹೇಳಬೇಕು.
1: ಲಿಂಗರಾಜ್ ಶಿಂಗಾಡಿ ಅವರು, ಇವಾಗ ನೀವು ಶಾರ್ಟ್ ವಿಡಿಯೋಗಳು, ಶಾರ್ಟ್ ಮೂವೀಸ್ಗಳು ಅಥವಾ ಒಂದೊಂದು ಸಣ್ಣ ಸಣ್ಣ ಬೀಟ್ ರೀಲ್ಸು ಇವೆಲ್ಲ ಮಾಡ್ತೀರಿ, ಇವಕ್ಕೆ ವಿಷಯ ಆಯ್ಕೆಯನ್ನು ಹೆಂಗೆ ಮಾಡ್ತೀರಿ? ಅಂದರೆ ನೀವೇನಾದರೂ ಅಧ್ಯಯನ ಮಾಡ್ತಿರೋ ಅಥವಾ ಯಾವುದಾದ್ರು ಬುಕ್ ತೊಗೋತಿರೋ, ವಿಷಯ ಆಯ್ಕೆಯನ್ನು ಯಾವ ರೀತಿ ಮಾಡ್ತೀರಿ ನೀವು?
0: ಡಿಪೆಂಡ್ಸ್ ರೀ, ಅಂದ್ರೆ ಇದೇ ವಿಧಾನ ಅಂತ ನಾನು ಇದುವರೆಗೂ ಕಂಡುಕೊಂಡಿಲ್ಲ. ಕೆಲವೊಂದಿಷ್ಟನ್ನ ನೋಡಿದಾಗ ಈ ವಿಚಾರಗಳ ಬಗ್ಗೆ ಮಾಡಬಹುದಲ್ಲ ಅಂತ ಒಂದು ಯೋಚನೆ ಬರುತ್ತೆ. ಕೆಲವೊಂದಿಷ್ಟನ್ನ ಕೇಳಿದಾಗ ವಿಚಾರ ಬರುತ್ತೆ. ಒಂದು ಓವರ್ಆಲ್ ಒಂದು ಸಿನಿಮಾ ನೋಡ್ತೀವಿ, ಆ ಸಿನಿಮಾದಲ್ಲಿ ಏನೋ ಒಂದು ಸಂದೇಶ ಕೊಡ್ತಿದ್ದಾರೆ, ಅದನ್ನ ನಾನು ಒಂದು ವರ್ಡ್ ಅಲ್ಲಿ ಹೇಳಿದ್ರು ಜನಕ್ಕೆ ತಲುಪುತ್ತಲ್ಲ ಅಂತ ಅನಿಸಿದಾಗ ಆ ಥರದ್ದನ್ನು ಮಾಡಿದ್ದುಂಟು. ಕೆಲವೊಂದು ಟೈಮ್ ಹೆಂಗಾಗುತ್ತೆ, ಯಾರೋ ಒಬ್ರು ಹಿರಿಯರು ಒಂದು ಮಾತು ಹೇಳಿರ್ತಾರೆ, ಆ ಮಾತಿನ ಅರ್ಥ ಬಹಳ ಕ್ಲಿಷ್ಟಕರವಾಗಿರೋದ್ರಿಂದ ಸಾಮಾನ್ಯ ಜನರಿಗೆ ಅರ್ಥ ಆಗಿರಂಗಿಲ್ಲ. ಈಗ ನೀವು ಉದಾಹರಣೆಗೆ ಭಗವದ್ಗೀತೆ ತಗೊಂಡ್ರಿ ಅಥವಾ ಶ್ಲೋಕಗಳನ್ನು ತಗೊಂಡ್ರಿ, ಅದು ಸಾಮಾನ್ಯ ಜನರಿಗೆ ಅರ್ಥ ಆಗುವಂಥ ಭಾಷೆ ಒಳಗಿರಂಗಿಲ್ಲ. ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಈಸಿಯಾಗಿ ಹೇಳೋ ಪ್ರಯತ್ನವೂ ಮಾಡ್ತಿರ್ತೀನಿ. ಒಟ್ಟಿನಲ್ಲಿ ನಾನು ನನ್ನ ಸುತ್ತಮುತ್ತಲು ನನಗೆ ದೊರೆಯೋದಂಥ ಪುಸ್ತಕದಿಂದ ಇರ್ಬೋದು ಅಥವಾ ಯಾರಾದರೂ ಹೇಳಿದ್ದಿರ್ಬೋದು ಅಥವಾ ಎಲ್ಲೋ ಒಂದು ಹಾಡಿನೊಳಗೆ ಬರುವಂಥ ಸಾಲಿರ್ಬೋದು, ಈ ವಿಚಾರ ಜನರಿಗೆ ಕಣ್ಮುಂದೆ ಹಾದೋದ್ರೂ ಕೂಡ ಅವ್ರ ತಲೆಯೊಳಗೆ ಹೋಗಿಲ್ಲ. ಇದನ್ನು ತೆಗೆದು ಈಸಿ ಪ್ರಮಾಣದಲ್ಲಿ ಮಾಡಿ ಅವ್ರು ಕೊಟ್ಟರೆ ತಗೋತಾರೆ ಅಂತ ಅನಿಸಿದ್ರೆ ಅದು ಯಾವ ಬೇಕಾದ ಕಾನ್ಸೆಪ್ಟ್ ಇದ್ರೂ ಮಾಡ್ತೀನಿ. ಆ ಥರ ನಾನು ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ.
1: ಈ ಪ್ರೆಸೆಂಟ್ ನಿಮ್ಮ ವಿಡಿಯೋಗಳು ನೋಡಿದ್ರೆ, ಬಟ್ ಈಗಿನ ಯುವ ಜನತೆ ತುಂಬ ಜನ ಯಾರು ಲವ್ ಸ್ಟೋರಿ ಇದರಾಗಿ ಕಾಲಹರಣ ಮಾಡ್ತಿದ್ದಾರೆ. ನಿಮ್ಮ ವಿಡಿಯೋ ನೋಡಿದ್ರೆ ನನಗೆ ಏನಿಸ್ತಪ್ಪ ಅಂತಂದ್ರೆ ಕಂಪ್ಲೀಟ್ಲಿ ಚೇಂಜ್ ಐತಿ. ಏನಂದ್ರೆ ಸಂಸ್ಕೃತಿ, ಸಾಹಿತ್ಯ, ನೆಲ ಜಲ, ಅದು ಬಿಟ್ಟರೆ ರಾಮಾಯಣ ಮಹಾಭಾರತ ಶ್ಲೋಕಗಳು ಭಾಳ ಹೇಳ್ತೀರಿ ನೀವು, ಇವಕ್ಕೆಲ್ಲ ಸ್ಫೂರ್ತಿಯನ್ನು ಇವನ್ನೇ ಅಂತ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು?
0: ಮೊದಲನೇದು ಒಂದು ಟಿಕ್ಟಾಕ್ ಅಂತ ಮಾಡ್ತಿರ್ಬೇಕಾದ್ರೆ ಕಾಂಪಿಟೇಷನ್ ಅನ್ನೋದು ಭಾಳ ಇತ್ತು. ಅಲ್ಲೊಂದು ನಮ್ಮದೇ ಆದಂಥ ಒಂದು ಜಾಗನ ಕ್ರಿಯೇಟ್ ಮಾಡ್ಕೋಬೇಕಾದಂಥ ಅನಿವಾರ್ಯತೆ ಕೂಡ ಇತ್ತು. ಹೆಂಗಂದ್ರೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಯಾರೂ ಟಚ್ ಮಾಡದಿರೋಂಥ ವಿಚಾರಗಳದಾವ, ಅದರ ಉದ್ದೇಶದಿಂದ ನಾನು ಈ ವಿಚಾರ ಅಂತ ಹೊಂದಿದ್ದು. ಮತ್ತಿನ್ನೊಂದು ನಮ್ಮ ದೇಶ ಭಾಷೆ ಮತ್ತಿದು ಶ್ಲೋಕಗಳು, ನಮ್ಮ ಇತಿಹಾಸ ಅಂತೇನಿದೆ, ನಮ್ಮ ಮೈಥಾಲಜಿ ಅಂತೇನಿದೆ, ಅದ್ರ ಬಗ್ಗೆ ಭಾಳ ಜನಕ್ಕೆ ಆಸಕ್ತಿ ಇದೆ. ಆದರೆ ಅದನ್ನು ಬುಕ್ ತೆಗೆದು ಅಧ್ಯಯನ ಮಾಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಅವ್ರಿಗೆ. ಅಂದರೆ ಅವ್ರ ಡೈಲಿ ಲೈಫಲ್ಲಿ ತುಂಬ ಬ್ಯುಸಿ ಇರೋದ್ರಿಂದ ಬುಕ್ ತೆಗೆದು ಓದೋದು ಕಷ್ಟ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಅಂದ್ಕೊಂಡೆ ನಾನು, ನನಗೆ ಗೊತ್ತಿರುವಂಥ, ನನಗೆ ತಿಳಿದಿರುವಂಥ ಸಣ್ಣ ಪುಟ್ಟ ವಿಚಾರಗಳನ್ನಾದರೂ ಕೊಡೋ ಪ್ರಯತ್ನ ಮಾಡೋಣ ಅಂತ. ಅದನ್ನು ಅವ್ರು ತೊಗೊಳಕ್ಕೆ ಶುರು ಮಾಡಿದ್ಮೇಲೆ ನನ್ನ ತಲೆ ಮೇಲೆ ಜವಾಬ್ದಾರಿ ಬಂತು, ಇನ್ನಷ್ಟು ಸ್ಟಡಿ ಮಾಡಬೇಕು, ಇನ್ನಷ್ಟು ವಿಚಾರಗಳನ್ನ ಕೊಡಬೇಕು ಅಂತ. ಆ ನಿಟ್ಟಿನೊಳಗೆ ಕೆಲವೊಂದಿಷ್ಟು ವಿಷಯದ ಬಗ್ಗೆ ನಾನು ರಿಸರ್ಚ್ ಮಾಡ್ತಾ, ನಾನು ಕೆಲವೊಂದಿಷ್ಟು ಗೂಗಲ್ ಮಾಡಿ ಕೆಲವೊಂದಿಷ್ಟು ಬುಕ್ಸ್ ಓದಿ ಅವನ್ನ ತಗೊಂಡು, ಅಂದರೆ ಶ್ಲೋಕಗಳಲ್ಲಿ ಹೈಲೈಟೆಡ್ ಶ್ಲೋಕಗಳು ಅಂತ ಕೆಲವೊಂದು ಇರ್ತಾವೆ, ಅಂದರೆ ಇವು ಇಂಪಾರ್ಟೆಂಟ್ ಅಂತ, ಅವನ್ನ ತೊಗೊಂಡು ಕೊಡೋ ಪ್ರಯತ್ನ ಮಾಡ್ತಿದ್ದೀನಿ. ಇನ್ನೂ ಡೀಪ್ ಇರುವಂಥ ಆಡಿಯನ್ಸ್ ಬರೋಕ್ಕೆ ಶುರು ಮಾಡಿದ್ರು ಅಂತಂದರೆ ಇನ್ನೂ ಡೀಪ್ ಹೋಗಬೇಕು ಅಂತ ಇದೆ. ನೋಡೋಣ ಮುಂದೆ ಯಾವ ರೀತಿ ಹೋಗುತ್ತೆ ಅನ್ನೋದ್ರ ಮೇಲೆ.
1: ಅಂದ್ರೆ ಕಂಪ್ಲೀಟ್ಲಿ ವಿಷಯ ಆಯ್ಕೆಯನ್ನು ನೀವೇ ಮಾಡ್ತೀರಿ ಅಥವಾ ಟೀಮ್?

0: ಮೊದಲನೇದಾಗಿ ರೀಲ್ಸ್ ಅಂತ ಏನು ಮಾಡ್ತಿದ್ದೆ ಅಥವಾ ಟಿಕ್ಟಾಕ್ ಅಂತ ಏನು ಮಾಡ್ತಿದ್ದೆ, ಒಬ್ಬನೇ ಮಾಡ್ತಿದ್ದೆ, ಆ ಟೈಮಲ್ಲಿ ಎಲ್ಲನೂ ನಾನೇ ಮಾಡ್ತಿದ್ದೆ. ಈಗ ಯೂಟ್ಯೂಬ್ ಅಂತ ಬಂದಾಗ ಟೀಮ್ ಇರೋದ್ರಿಂದ ಪ್ರತಿಯೊಂದು ವಿಷಯದ ಬಗ್ಗೆನೂ ಟೀಮ್ ಜೊತೆ ಡಿಸ್ಕಷನ್ ಮಾಡಿ ಈ ರೀತಿ ಮಾಡಿದ್ರೆ ಯಾವ ರೀತಿ ಬರುತ್ತಾ, ಈ ರೀತಿ ಮಾಡಿದ್ರೆ ಹೆಂಗೆ ಕಾಣಿಸುತ್ತೆ. ಮತ್ತು ಇನ್ನೊಂದು, ಅಲ್ಟಿಮೇಟ್ಲಿ ಜನ ಎಂಟರ್ಟೈನ್ಮೆಂಟ್ನ ಇಷ್ಟಪಡ್ತಾರೆ, ಎಂಟರ್ಟೈನ್ಮೆಂಟ್ ಮೀಡಿಯಾ ಇವೆಲ್ಲನು. ನಾನು ಡೈರೆಕ್ಟ್ ಬಂದು ಏನೋ ಒಂದು ಭಗವದ್ಗೀತೆದಾಗ ಶುರು ಮಾಡ್ತೀನಿ ಅಂತಂದರೆ ಯಾರೂ ಬರೋದಿಲ್ಲ. ಮತ್ತು ಆಸಕ್ತಿ ಇದ್ದವ್ರು ಬಂದು ಕೂಡ್ತಾರೆ, ಆಸಕ್ತಿ ಇದ್ದವ್ರು ನಾನು ಹೇಳೋ ಅವಶ್ಯಕತೆಯೂ ಇರೋದಿಲ್ಲ, ಅವ್ರಿಗೆ ಆಲ್ರೆಡಿ ಅದ್ರ ಬಗ್ಗೆ ಆಸಕ್ತಿ ಇರುತ್ತೆ, ನಾನು ಹೇಳಿದ್ರು ಅವ್ರು ತಿಳ್ಕೊತಾರೆ. ನಾನು ಭಾಳಷ್ಟು ಸೂಕ್ಷ್ಮವಾಗಿ ನೋಡಿದಾಗ ನನಗೆ ಮಹಾಭಾರತ ಹೆಂಗೆ ಅನಿಸುತ್ತೆ ಅಂದ್ರೆ ರೀ, ಮೊದಲನೇದಾಗಿ ಕೃಷ್ಣ ಯಾವ ರೀತಿ ಭಗವದ್ಗೀತೆಯನ್ನು ಬೋಧಿಸ್ತಾನೆ ಅಂತಂದ್ರೆ, ಫಸ್ಟ್ ಕೃಷ್ಣನ ಬಾಲ್ಯಾವಸ್ಥೆ ಬಗ್ಗೆ ಹೇಳ್ತಾರೆ ಮಕ್ಕಳಿಗೆಲ್ಲ. ಹೆಂಗಂದ್ರೆ ನಾಗರಹಾವಿನ ಹೆಡೆ ಮೇಲೆ ಡ್ಯಾನ್ಸ್ ಮಾಡ್ತಾನಂತ, ಬೆನ್ನೆ ಕದೀತಾನಂತ, ಗೋಗಳ ಜೊತೆ ಆಟ ಆಡ್ತಾನಂತ, ಎಲ್ಲ ಗೋಪಾಲರ ಜೊತೆ ತಮಾಷೆ ಮಾಡ್ತಾನಂತ, ಒಂಥರ ಕಾರ್ಟೂನ್ ನೆಟ್ವರ್ಕ್ ಫೀಲ್ ಕೊಟ್ಬಿಡ್ತಾರೆ. ಮಕ್ಕಳೆಲ್ಲರೂ ಫುಲ್ ಇಂಟ್ರೆಸ್ಟ್ ಅಲ್ಲಿ ಅದನ್ನ ಕುಂತು ಕೇಳಬೇಕು ಅಂತ
1: ಅಂದ್ರೆ ತಮ್ಮ ಆಟಿಕೆ ಸಾಮಾನು ಅನ್ಕೊಂಡು,
0: ಹಾ ಆ ರೀತಿ ಅನ್ಕೊಂಡು ಮಕ್ಕಳನ್ನೆಲ್ಲ ಅಟ್ರಾಕ್ಟ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಫೇಸ್ ಬರೋದು ಯುವಕರಿಗೆ, ರಾಧೆ ಮೀರಾ ಇವ್ರದೆಲ್ಲ ಲವ್ ಸ್ಟೋರಿಗಳು ಶುರು ಆಗುತ್ತೆ. ಅದಾದ್ಮೇಲೆ ಅಲ್ಲಿ ಗೋಪಿಕಾ ಸ್ತ್ರೀಯರು ಬರ್ತಾರೆ, ಅವ್ರ ಜೊತೆ ಒಂದು ಚೆಲ್ಲಾಟ ಆಡೋದು, ಅವ್ರನ್ನ ಕಾಡಿಸೋದು, ಅವ್ರ ಜೊತೆ ಇದು ಮಾಡೋದು, ಲವ್ ಸ್ಟೋರಿಗಳು ಶುರು ಆದಾಗ ಲವ್ ಅನ್ನೋದು ಯುವಕರನ್ನ ಅಟ್ರಾಕ್ಟ್ ಮಾಡ್ಬಿಡುತ್ತೆ, ಯುವಕರೆಲ್ಲರೂ ಅಟ್ರಾಕ್ಟ್ ಆಗಿ ಬಂದು ಕುಂದು ಬಿಡ್ತಾರೆ. ಇನ್ನು ಬರೋರು ನೆಕ್ಸ್ಟ್ ಬರೋರು ವಯಸ್ಕರು, ಒಂದು 30, 40, 50 ಇದ್ದವರು. ಇವ್ರಿಗೆ ಬೇಕಾಗಿರೋದೇನು, ಅಣ್ಣ ತಮ್ಮರು ಜಗಳ, ಆಸ್ತಿ, ಕದನ, ಅದು ಇದು ಅಂತ ಅಲ್ಲಿ ಶುರು ಆಗುತ್ತೆ. ಪಾಂಡವರು ಕೌರವರು ಅಂತ ಆಸ್ತಿ ಸಲುವಾಗಿ ಜಗಳ ಶುರು ಆಗುತ್ತೆ. ಏನೋ ಧಾರಾವಾಹಿ ಶುರು ಆದಂಗೆ ಅನಿಸಿ ಅವರು ಬಂದು ಕೂತ್ಕೊಂಡ್ಬಿಡ್ತಾರೆ. ಇವರೆಲ್ಲರನ್ನು ಒಂದು ಕಡೆ ಕೂಡಿಸಿದ ಮೇಲೆ ಕೃಷ್ಣ ಭಗವದ್ಗೀತೆ ಹೇಳಕ್ಕೆ ಶುರು ಮಾಡ್ತಾನೆ. ಆಗ ವಯಸ್ಕರು, ಬಾಲಕರು, ಯುವಕರು, ವೃದ್ಧರು ಎಲ್ಲರೂ ಕುಂತಿರ್ತಾರೆ ಭಗವದ್ಗೀತೆ ಹೇಳೋ ಟೈಮಲ್ಲಿ. ನಾವು ಈಗ ಕಾನ್ಸೆಪ್ಟ್ಗಳನ್ನ ಕೊಡಬೇಕಾಗಿರುವಂಥ ವಿಧಾನ ಇದೆ. ನಾನು ಡೈರೆಕ್ಟ್ ಭಗವದ್ಗೀತೆ ಶುರು ಮಾಡಿದೆ ಅಂತಂದರೆ ಯಾರೂ ಕೂಡ ಒಪ್ಪಲ್ಲ. ಅದಕ್ಕೆ ಇನ್ನು ಮುಂಬರೋ ಕಾನ್ಸೆಪ್ಟ್ಗಳಲ್ಲಿ ನಾನು ಅದನ್ನೇ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಲವ್ ಸ್ಟೋರಿಗಳನ್ನೇ ತೊಗೋಬೇಕು. ಲವ್ ಸ್ಟೋರಿ ಹೇಳ್ತಿದ್ದೀನಿ ಈಗ, ಈಗ ಹೇಳಿದ್ನಲ್ಲ ನೆನಗೆ ಅರ್ಪಣೆ ಅಂತ, ಹೆಸರಿಟ್ಟಿದ ಕಾರಣ ಜನ ನೆನಗೆ ಅರ್ಪಣೆ ಅಂದರೆ ಯಾವುದೋ ಲವ್ ಸ್ಟೋರಿ ಅನ್ಕೊಂಬಿಡಲಿ ಅಂತಲೇ ನಾನು ಶುರು ಮಾಡಿದ್ದು. ಆದರೆ ಒಳಗೆ ಹೋಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ ನಿನಗೆ ಅಂದರೆ ಭಾರತ ಮಾತೆಗೆ, ಭಾರತ ಮಾತೆಗೆ ಅರ್ಪಣೆ ಅಂತ ಒಂದು ಅಟ್ರಾಕ್ಟಿವ್ ಏನಾದರೂ ಇಟ್ಟು ಅವ್ರನ್ನ ಕರೆದು ಆಮೇಲೆ ಅವ್ರಿಗೆ ಒಂದು ವಿಷಯ ಬೋಧನೆ ಮಾಡಿದ್ರೆ ತಗೋತಾರೆ. ಡೈರೆಕ್ಟ್ ವಿಷಯ ಬೋಧನೆ ಮಾಡ್ತೀನಿ ಅಂತಂದರೆ ಯಾರು ಕೂಡ ಬರಲ್ಲ ಅನ್ನೋದು ನನ್ನ ಅಭಿಪ್ರಾಯ.
1: ಅಂದ್ರೆ ಯಾವುದೇ ಒಂದು ಕೆಲಸ ಮಾಡೋಕ್ಕಿಂತ ಮೊದಲು ಬೇಸ್ಮೆಂಟ್ ಗಟ್ಟಿ ಇರಬೇಕು. ಬೇಸ್ಮೆಂಟ್ ಕರೆಕ್ಟ್ ಆಗಿದ್ರೆ ಬಿಲ್ಡಿಂಗ್ ಕೂಡ ಚೆನ್ನಾಗಿಬಿಡುತ್ತೆ.
0: ಮತ್ತಿನ್ನೊಂದು ಅಟ್ರಾಕ್ಷನ್ ಬಹಳ ಇಂಪಾರ್ಟೆಂಟ್,
1: ಅಟ್ರಾಕ್ಟಿವ್ ಮಾಡಬೇಕು,
0: ಅಟ್ರಾಕ್ಷನ್ ಮಾಡಬೇಕು.
1: ಇವಾಗ ನೀವು ಶಾರ್ಟ್ ಮೂವಿ ಬಗ್ಗೆ ಮಾತಾಡಿದ್ರಿ, ಇಲ್ಲಿವರೆಗೆ ಎಷ್ಟು ಶಾರ್ಟ್ ಮೂವಿಗಳು ನೀವು ಮಾಡಿದಿರಿ?
0: ನಾನು ಆ್ಯಕ್ಟ್ ಮಾಡಿರೋದು 7, ಅದಕ್ಕಿಂತ ಮುಂಚೆ ಒಂದು 2 ಮಾಡಿದ್ದೆ, ಟೋಟಲ್ ಒಂದು 8-9 ಮಾಡಿದ್ದೀನಿ.
1: ಹೆಸರು ಹೇಳ್ಬೋದಾ?
0: ನಾನು ಜಾಸ್ತಿ ಹೆಸರು ತಂದು ಕೊಟ್ಟಿದ್ದು ದಿ ಹೋಲಿ ಪ್ರಾಸಿಡ್ಯೂರ್ ಅಂತ, THP ಅಂತ ಮಾಡಿದೆ, #THP ಅಂತ. ಅದಾದ್ಮೇಲೆ ಈಗ ಯೂಟ್ಯೂಬ್ಗೆ ಅಂತ ಮಾಡಿರೋ ಕನ್ನಡ ಪದಗಳಂತ ಮಾಡಿದೆ, RCB ಬಗ್ಗೆ ಒಂದು ಮಾಡಿದೆ, ವೀರ ಯೋಧ ಅಂತ ಮಾಡಿದೆ, ಅಪ್ಪ ಐ ಲವ್ ಯು ಅಂತ ಮಾಡಿದೆ, ನಿನಗೆ ಅರ್ಪಣೆ ಅಂತ ಮಾಡಿದೆ, ದೋಸ್ತಿ ಅಂತ ಮಾಡಿದೆ. ಎಲ್ಲ ಥರದ ವಿಷಯಗಳ ಬಗ್ಗೆ ಒಂದೊಂದು ಕಾನ್ಸೆಪ್ಟ್ ಮಾಡಬೇಕಂತ ಇದ್ದೀನಿ. ಅದರಲ್ಲಿ ಜಾಸ್ತಿ ಹೆಸರು ತಂದು ಕೊಟ್ಟಿದ್ದು, ಜಾಸ್ತಿ ರೆಕಗ್ನೈಷನ್ ಸಿಕ್ಕಿದ್ದು THP ಅಂದ್ರೆ ದಿ ಹೋಲಿ ಪ್ರಾಸ್ಟಿಟ್ಯೂಟ್ ಇಂದ.
1: ಏನದು, ಅದರ ಬಗ್ಗೆ ಒಂದು ಸ್ವಲ್ಪ ವಿವರವಾಗಿ ಹೇಳ್ಬೋದು ನಮಗೆ?
0: ಇದು ಒಂದು ಒಂದು ಹೆಣ್ಣಿನ ವೇದನೆಯ ಬಗ್ಗೆ ಮಾಡಿದಂತ ಒಂದು ಶಾರ್ಟ್ ಫಿಲ್ಮ್. ಅಂದ್ರೆ ಒಂದು ಹೆಣ್ಣಿನ ಮೇಲೆ ರೇಪ್ ಆಗುತ್ತೆ, ರೇಪ್ ಆದ್ಮೇಲೆ ಆ ಹೆಣ್ಣನ್ನ ಸಮಾಜ, ಅವ್ರ ಫ್ಯಾಮಿಲಿ, ಅವಳನ್ನ ಇಷ್ಟಪಡುವಂತ ಹುಡುಗ, ಅವಳ ಸ್ನೇಹಿತರು, ಸ್ವತಃ ತಾನು ತಾನೇ ಯಾವ ರೀತಿ ನೋಡ್ಕೋತಾಳ, ಓವರಾಲ್ ಹೆಂಗ್ ಕಾಣಿಸ್ತಾಳಕ್ಕೆ ಜಗತ್ತಿನ ಕಣ್ಣಿಗೆ ಅಂತ ಅನ್ನೋದನ್ನ ಅವಳೇ ಕುಂತ ಇಮ್ಯಾಜಿನ್ ಮಾಡ್ತಾಳ. ಅವು ಎಲ್ಲಾನು ಇಮ್ಯಾಜಿನ್ ಮಾಡಿದಾಗ ಅವಳಿಗೆ ಅನಿಸೋದು, ನಾನು ಭಾಳ ವರ್ಸ್ಟ್ ಕಾಣಿಸ್ತಿದ್ದೀನಿ ಈಗ ಅಂತ ಅವಳು ತಿಳ್ಕೊತಾಳ. ನಾನು ಇಲ್ಲಿ ಕ್ವಿಟ್ ಮಾಡೋದು ಬಿಟ್ಟು ನನಗೆ ಬೇರೆ ವಿಧಾನ ಇಲ್ಲ ಅಂತ. ಈ ತರದ್ದು ಕೆಲವೊಂದಿಷ್ಟು ಅಂದ್ರೆ ಸೈಕಾಲಜಿಕಲಿ ಹೋಗ್ತದಲ್ಲ ಸಿನಿಮಾ, ಆ ರೀತಿ ಕಾನ್ಸೆಪ್ಟ್ ಮೇಲೆ ಮಾಡಿದ್ದು.
1: ಕನ್ನಡ ಪದಗಳು ಅಂತ ಹೇಳಿದ್ರಿ, ಕನ್ನಡ ಪದಗಳು, ಅದು ಕೂಡ ನಿಮ್ದು ಒಂದು ಶಾರ್ಟ್ ಮೂವಿ, ಕನ್ನಡ ಪದಗಳು ಅಂತ ಇಟ್ಟಿದ್ದಾರೆ, ಕನ್ನಡ ಬಗ್ಗೆ ಏನಾದ್ರೂ ಇದೇನಾ ಅಲ್ಲಿ?
0: ಅದು ಓವರ್ಆಲ್ ಮಾಡಿದ್ದೆ ಕನ್ನಡದ ಬಗ್ಗೆನೆ, ಕರ್ನಾಟಕದ ಹಿರಿಮೆ ಬಗ್ಗೆ, ಕನ್ನಡದ ಇತಿಹಾಸದ ಬಗ್ಗೆ, ಕನ್ನಡಿಗರ ಔದಾರ್ಯತೆಯ ಬಗ್ಗೆ, ಇವೆಲ್ಲವನ್ನು ಸೇರಿಸಿ ಕನ್ನಡ ಪದಗಳು ಅಂತ ಮಾಡಿದೆ. ಅಂದ್ರೆ ಈಗ ಸದ್ಯಕ್ಕೆ ಯಾವ ರೀತಿ ಬಿಸ್ನೆಸ್ ಅಥವಾ ಜಾಬ್ ಅಥವಾ ಒಂದು ಈ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಇರ್ತಾರಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್, ಒಂದೊಂದು ಬಿಲ್ಡಪ್ ಸ್ನೇಹಿತರ ಮುಂದೆ ಒಂದು
1: ಕನ್ನಡ ಬಂದ್ರು ಇಂಗ್ಲಿಷ್ ಮಾತಾಡೋ,
0: ಹಾ ಇದನ್ನ ದಾಟಿನೂ ನಮ್ಗೊಂದು ಭಾವನೆ ಐತಿ, ಮರೆಯೋಕ್ ಹೋಗ್ಬೇಡ್ರಿ. ಚೆನ್ನಾಗಿ ಸೀರೆ ಉಟ್ಕೊಂಡ್ಬಂದ ಅವ್ರು ಬಂದ ತಕ್ಷಣ ಅವ್ರಿಗೆ ಅಮ್ಮ ಅನ್ನಕ್ ಆಗೋದಿಲ್ವಲ್ಲ, ಆ ಕಾನ್ಸೆಪ್ಟ್ ಮೇಲೆ ಮಾಡಿದ್ದದು.
1: ಅಂದ್ರೆ ಕನ್ನಡ ಪದಗಳ ಬಗ್ಗೆ, ಕನ್ನಡ ಸಂಸ್ಕೃತಿ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ ಕನ್ನಡ ಪದಗಳು ಮಾಡಿದಾರೆ.
0: ಹೌದು,
1: ಈಗ ರೀಸೆಂಟ್ ಆಗಿ ಮಾಡಿದ ಯಾವ್ದಂದ್ರೆ ನಿನಗೆ ಅರ್ಪಣೆ, ಅದ್ರ ಬಗ್ಗೆ ಅವಾಗಲೇ ಮಾತಾಡ್ತಿದ್ರು ನಾವು, ಇನ್ನೊಂದಿಷ್ಟು ಅದ್ರ ಬಗ್ಗೆ ಏನಾದ್ರೂ ವಿವರವಾಗಿ ಹೇಳ್ಬೋದಾ?
0: ನಿನಗೆ ಅರ್ಪಣೆ ಅಂತಂದ್ರೆ ಯಾವ ರೀತಿ ನಾನು ಮಾಡ್ಕೊಂಡಿದ್ದೆ ಅಂದ್ರೆ, ತಾಯಿ ಭಾರತ ಮಾತೆಗೆ ಅವನು ಅರ್ಪಣೆ ಮಾಡ್ತಾನೆ. ಏನಂದ್ರೆ ನಮ್ಮಲ್ಲಿ ಈಗ ಎಜುಕೇಶನ್ ಮಾಡಿ ಎಜುಕೇಟೆಡ್ಗಳಂತ ಆಗಿರೋರು ಅನ್ಕೊಳ್ಳೋದು ಏನಂದ್ರೆ, ಕ್ವಶನ್ ಮಾಡೋದೇ ನಾವು ಎಜುಕೇಶನ್ ಕಲ್ತಿರೋದರ ಮೂಲ ಉದ್ದೇಶ ಅನ್ನೋದನ್ನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ನಮ್ಮ ಹಿರಿಯರ ಎಲ್ಲ ಆಚರಣೆಗಳನ್ನು, ಅವರೆಲ್ಲ ನಂಬಿಕೆಗಳನ್ನು, ಮೂಢನಂಬಿಕೆ ಅನ್ನೋದು ನಾನು ಎಷ್ಟು ಮೆಚ್ಯೂರ್ಡ್ ಇದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕಿರುವಂಥ ಒಂದು ಪ್ರಮಾಣ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಾನು ಅನ್ನೋದೇನೆಂದರೆ, ನಮ್ಮ ಹಿರಿಯರ ಎಲ್ಲ ನಂಬಿಕೆಗಳನ್ನು ಮೂಢನಂಬಿಕೆ ಅಂತ ಅಂದ್ಕೊಳ್ಳೋ, ನಮ್ಮ ನಂಬಿಕೆ ಇದೆಯಲ್ಲ ಅದು ಆ್ಯಕ್ಚುಲಿ ಮೂಢನಂಬಿಕೆ. ಯಾಕಂದರೆ ವಿಧಾನಗಳು ಬೇರೆ ಇತ್ತು. ಈಗ ಒಂದು 10 ವರ್ಷದ ಹಿಂದೆ ಯಾರೋ ಒಂದು ತೊಗೊಂಡು ನಿರ್ಧಾರನ ಆ ಟೈಮಲ್ಲಿ ಅವ್ರಿಗೆ ಏನು ಅನಿವಾರ್ಯತೆಯಿಂದ ತೊಗೊಂಡಿದ್ರು ಅನ್ನೋದ್ರ ಬಗ್ಗೆ ಜಜ್ಮೆಂಟ್ ಮಾಡೋದು

0: ಇವತ್ತು ನಮ್ಗೆ ಸಾಧ್ಯ ಅಲ್ಲ. 1000 ವರ್ಷದ ಹಿಂದೆ ನಡೆದಂಥದ್ರ ಬಗ್ಗೆ ಇವತ್ತು ಕೂತು ಜಜ್ಮೆಂಟ್ ಮಾಡೋದಿದೆಯಲ್ಲ, ಅದು ಅಸಾಧ್ಯದ ಮಾತು.
1: ಅವಾಗಿನ ಸಂದರ್ಭನೇ ಬೇರೆ ಇರುತ್ತೆ, ಅದೆಲ್ಲ ಅವಾಗಿನ ಸಿಚುವೇಶನ್ ಆಗಿನ ಇದಕ್ಕೆ ಪ್ರಸ್ತುತತೆ ಏನಿರುತ್ತೋ ಅದನ್ನು ಮಾಡಿರ್ತಾರೆ.
0: ಅದನ್ನ ನಾವು ಯಾರು ಅರ್ಥ ಮಾಡ್ಕೊಳ್ಳೋದು, ನಾವು ಅರ್ಥ ಮಾಡ್ಕೊಳ್ಳೋದು ಈ ವರ್ಡ್ ತಾನೇ ಉಚ್ಚಾರ ಮಾಡಿದ್ದು ಅದು ಮಾತ್ರ ನನಗೆ ಇಂಪಾರ್ಟೆಂಟ್. ಈ ಮೈಂಡ್ ಸೆಟ್ ಇಂದ ಹೋಗ್ಬೇಕು ಅಂತ ನಾನೇನು ಅನ್ನೋದು, ಪಾಶ್ಚಾತ್ಯ ವಿಜ್ಞಾನಿಗಳಂತ ಏನು ಬಂದರು ಅವರೆಲ್ಲರೂ ಅವರ ವಿಜ್ಞಾನವನ್ನ ಫಾರ್ಮುಲಾಗಳಲ್ಲಿಟ್ರು, ನಮ್ಮ ವಿಜ್ಞಾನಿಗಳು ಅದನ್ನ ಶ್ಲೋಕಗಳಲ್ಲಿಟ್ರು.
1: ಯಾವ ರೀತಿ?
0: ಉದಾಹರಣೆಗೆ ಸೌರಮಂಡಲದ ಬಗ್ಗೆ ಈಗ ನಾವು ಹೇಳ್ತೀವಿ, ಎರ್ತೋಸ್ತನಿಸ್ ಅವನು ಬಂದ ಭೂಮಿ ರೌಂಡ್ಗಿದೆ ಅಂತ ಹೇಳ್ದ, ಕೆಪ್ಲರ್ ಅವನು ಬಂದ ಗ್ರಹಗಳ ಚಲನೆಯ ಬಗ್ಗೆ ಹೇಳ್ದ ಅಂತ. ನಾವು ಪಂಚಾಂಗದವರು 1000 ವರ್ಷಗಳಿಂದ ಇಲ್ಲೇ ರೋಡ್ ಸೈಡ್ ಕುಂತಿರ್ತಾರ, ನಿನ್ನ ಗ್ರಹಗತಿ ಅಲ್ಲಿದೆ, ಸೂರ್ಯ ಮೇಲಿದ್ದಾನೆ, ಚಂದ್ರ ಕೆಳಗಿದ್ದಾನೆ ಅಂತ ಎಷ್ಟೋ ವರ್ಷದಿಂದ ಹೇಳ್ತಿದ್ದಾರೆ. ಅವ್ರಿಗೆ ಯಾವಾಗಿಂದ ಹೆಂಗೆ ಗೊತ್ತಾಯ್ತು ರೀ? ಶ್ಲೋಕಗಳಲ್ಲಿದೆ, ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಈಗ ವಿಷ್ಣು ಪುರಾಣದಲ್ಲಿ ವರಾ ಅವತಾರದ ಮೂಗಿನ ಮೇಲೆ ಭೂಮಿ ರೌಂಡಿಗಿರೋದನ್ನ ನಾವು 1000 ವರ್ಷದಿಂದ ನೋಡಿದ್ದೀವಿ. ಈಗ ಬದಾಮಿಗೆ ಹೋದರೆ ನಿಮ್ಗೆ ಅಲ್ಲಿ ಎಷ್ಟೋ ಶಿಲ್ಪಕಲೆಗಳು ಸಿಗ್ತಾವ ಈ ರೀತಿ ಇರೋದು. ಇದನ್ನ ಈಗ 500ನೇ ಶತಮಾನ 1600ನೇ 1600ನೇ 1500ನೇ ಶತಮಾನದಲ್ಲಿ ಯಾರೋ ಪಾಶ್ಚಾತ್ಯರು ಹೇಳಿದ್ರು ಅಂದ ತಕ್ಷಣ ಹೆಂಗೆ ನಂಬಿಡ್ತೀವಿ? ನಮ್ದು ಇದೆಯಲ್ಲ ಕೆಲವೊಂದಿಷ್ಟು ಅಥೆಂಟಿಕ್ ಇನ್ಫಾರ್ಮೇಷನ್ಗಳು ಅಂತ ಕೇಳಿದಾಗ ಏನಾಗುತ್ತೆ? ಖಿಲ್ಜಿ ಅಂತವರು ಭಾಳಷ್ಟು ಜನ ಪರಕೀಯರಿಯನ್ನು ನಮ್ಮ ಮೇಲೆ ದಾಳಿ ಮಾಡಿದ್ರು. ಅಥೆಂಟಿಕ್ ಇನ್ಫಾರ್ಮೇಷನ್ಗಳು ಅಂತ ಬಂದಾಗ ಯಾವ ರೀತಿ ಆಗುತ್ತೆ? ಖಿಲ್ಜಿ ಅಂತವರು ಮತ್ತು ಅನೇಕ ಜನ ಪರಕೀಯರು ಅಂತ ಏನು ಭಾರತದ ಮೇಲೆ ದಾಳಿ ಮಾಡಿದರು, ಅವರು ತಕ್ಷಶಿಲಾ ನಳಂದಂಥ ವಿಶ್ವವಿದ್ಯಾಲಯಗಳನ್ನ ಸುಟ್ಟರು ಅಂತ ಕೇಳ್ತೀವಲ್ಲ, ಅಂಥ ಟೈಮಲ್ಲಿ ಎಷ್ಟೋ ಇನ್ಫಾರ್ಮೇಷನ್ಗಳು ಸುಟ್ಟು ಹೋಗಿದ್ವು. ಅದ್ರ ಬಗ್ಗೆ ಈಗ ನಾವು ಇನ್ಫಾರ್ಮೇಷನ್ ಕೇಳಕ್ಕೆ ಶುರು ಮಾಡಿದ್ವಿ ಅಂದರೆ ಸಿಗಂಗಿಲ್ಲ. ಈಗ ನಮ್ಮ ಹಿಂದಿನ ಜನ್ರೇಷನ್ ಭಾಳ ದೂರ ಬೇಡ, ಒಂದು 50-60 ವರ್ಷದಿಂದ ನಮ್ಮ ಅಜ್ಜ ತಾತ ಅಜ್ಜಿ ಅಜ್ಜ ಇದ್ರಲ್ಲ ಅವ್ರನ್ನ ಕೇಳಿ, ಅವ್ರಿಗೇನಾದ್ರೂ ನೀವು ಕಬ್ಬಿಣ ಅನ್ನೋದೊಂದು ಆಕಾಶದ ಮೇಲೆ ಹಾರತ್ತೆ ಅಂತಂದ್ರೆ ನಂಬ್ತೀರ?
1: ಇಲ್ಲ ಇಲ್ಲ
0: ನಂಬ್ತಿರ್ಲಿಲ್ಲ. ಇವತ್ತಿಗೆ ನಾವು ನಂಬ್ತೀವಿ ಯಾಕಂದ್ರೆ ಏರೋಪ್ಲೇನ್ ಅನ್ನೋ ಕಾನ್ಸೆಪ್ಟ್ ಇದೆ. ಹೌದಾ? ಅದೇ ರೀತಿ ಪುಷ್ಪಕ ವಿಮಾನದ ಬಗ್ಗೆ ಉಲ್ಲೇಖ ಬಂದಾಗ ಯಾರು ನಂಬ್ತಿರ್ಲಿಲ್ಲ. ಈಗ ನಾವು ಒಂದು ರ್ಯಾಂಡಮ್ ಇಮ್ಯಾಜಿನೇಷನ್ ಹೋಗೋಣ, ನಳಂದದಲ್ಲಿ ಸುಟ್ಟ ಪುಸ್ತಕಗಳಲ್ಲಿ ಪುಷ್ಪಕ ವಿಮಾನ ಮಾಡೋದು ಹೆಂಗೆ ಅನ್ನೋಂತ ಒಂದು ಪುಸ್ತಕ ಸುಟ್ಟಿರ್ಬೋದಲ್ಲ.
1: ಇರ್ಬೋದು.
0: ಹೌದಲ್ಲ? ಇದನ್ನ ಯಾವ ರೀತಿ ಒಳಗೆ ನಾವು ತಳಿ ಹಾಕ್ತೀವಿ? ಸಾಧ್ಯ ಆಗೋದಿಲ್ಲಲ್ಲ. ಹನುಮಾನ್ ಚಾಲೀಸದಲ್ಲಿ ಒಂದು ಲೈನ್ ಬರುತ್ತೆ, ತುಳಸಿದ ಹಸರು ಬರೀತಾರೆ ಎಷ್ಟನೇದು, ಒಂದು 500-600 ವರ್ಷದ ಹಿಂದೆ ಅದು ಕತೆ. ಅವ್ರೇನು ಬರೀತಾರೆ? ಯುಗ ಸಹಸ್ರ ಯೋಜನ ಪರಬಾನು ಲಿಲಿಯೋ ತಾಹಿ ಮಧುರ ಫಲ ಜಾನು ಅಂತ. ಅಂದರೆ ಯುಗ ಸಹಸ್ರ ಯೋಜನೆ ದೂರದೊಳಗೆ ಸೂರ್ಯ ಅದಾನ, ಅವನನ್ನು ಒಂದು ಮಧುರವಾದ ಫಲ ಅಂತ ಅನ್ಕೊಂಡು ಹನುಮಾನ್ ತಿನ್ಬೇಕಂತ ಜಿಗಿತಾನಂತೆ. ಆಗ ಮೂತಿ ಸುಟ್ಟೋಗುತ್ತೆ, ಇದೆಲ್ಲ ಕತೆ ನಿಮ್ಗೆ ಗೊತ್ತೈತಿ. ಹೆಂಗೆ ಬರೀತಾರೆ ಅಂದರೆ ಯುಗ ಸಹಸ್ರ ಯೋಜನ ಇಷ್ಟು ದೂರದಲ್ಲಿ ಸೂರ್ಯ ಅದಾನ ಅಂತ ಅವ್ರು ಬರೀತಾರೆ. ಇದನ್ನು ಯಾವ ರೀತಿ ಅವ್ರು ಇಮ್ಯಾಜಿನ್ ಮಾಡಿರ್ಬೋದು? ಒಂದು ಯುಗ ಅಂತಂದರೆ 12,000 ವರ್ಷ, ಒಂದು ಸಹಸ್ರ ಅಂದರೆ 1,000 ವರ್ಷ, ಒಂದು ಯೋಜನ ಅಂದರೆ 8 ಮೈಲಿ. ಇವೆಲ್ಲನೂ 8 ಮೈಲ್ ನೋಡಿದಾಗ ಬರೋದು 96 ಮಿಲಿಯನ್ ಮೈಲ್ಸ್.
1: ಸೂರ್ಯ ನಮ್ಮಿಂದ ದೂರ
0: ದೂರ. ಇದನ್ನ ಕಿಲೋಮೀಟರ್ ಅಲ್ಲಿ ಬಂದ್ರೆ 15 ಕೋಟಿ ಕಿಲೋಮೀಟರ್ಸ್. ಬೇಕಾದ್ರೆ ನಾಸಾದ ನಮ್ಮಂತ ವ್ಯಾಲ್ಯೂ ತೆಗೆದು ನೋಡ್ರಿ, 14.7 ಸಮಥಿಂಗ್ ಇದೆ ಅದು. ಅಕ್ಯುರೇಟ್ ಇಲ್ಲದೆ ಇರ್ಬೋದು, ಆದ್ರೆ ಆ ಟೈಮಲ್ಲಿ ಅದನ್ನ ಹೇಳೋದಿದೆಯಲ್ಲ, ಅದನ್ನ ನಾವು ಈಗ ಮೆಚ್ಚಬೇಕಾದಂತ ವಿಚಾರ, ಅದನ್ನ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು.
1: ಜಗತ್ತು ಅಳದ ಹೇಳ್ತಾರೆ, ಅವಾಗಿನ ಬುದ್ಧಿ ಶಕ್ತಿಯಿಂದಾನೇ ಅಳದ ಹೇಳಿದ್ದಾರೆ.
0: ಹಾ, ಯಾವ ರೀತಿ ನಾವು ಈಗ ಜ್ಯೋತಿರ್ವರ್ಷಗಳು ಜ್ಯೋತಿರ್ನಿಮಿಷಗಳು ಅಂತ ಬರ್ತಾವ, ಲೈಟ್ ಸ್ಪೀಡ್, ಅದ್ರ ಮೇಲೆ ನಾವು ಡಿಸ್ಟೆನ್ಸ್ ಅನ್ನು ಕನ್ಸಿಡರ್ ಮಾಡ್ತೀವಿ, ಅದನ್ನ ಅವರು ಯಾವ ರೀತಿ ಇಮ್ಯಾಜಿನ್ ಮಾಡಿರ್ಬೋದು ಆ ಟೈಮಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ಸನ್. ಇದು ನಾವು ನಮ್ಮದ್ರ ಬಗ್ಗೆ ನಾವೇ ಹೆಮ್ಮೆ ಪಟ್ಕೋಬೇಕಾದಂಥ ವಿಚಾರ. ಆದರೆ ನಾವು ನಮ್ದನ್ನ ತಳ್ಳಿ ಹಾಕೋಂತ ಪಾಶ್ಚಾತ್ಯರನ್ನ ಮುಂದೆ ಕರ್ಕೊಂತ ಹೊಂಟ್ಬಿಟ್ಟಿದೀವಿ. ಜೈ ಅನ್ನೋರ ಜೊತೆ ಜೈ ಅನ್ಕೊಂತ
1: ನಮ್ಮ ತನವನ್ನು ಬಿಟ್ಟು ಬೇರೆ ತನಕತೆ ನಾವು ವಾಲ್ ಬಿಟ್ಟಿದೀವಿ ಆಲ್ರೆಡಿ,
0: ಹಂಗೆ ಆಗ್ಬಿಟ್ಟಿದೆ.
1: ಈಗ ಶಾರ್ಟ್ ಮೂವೀಸ್ ಬಗ್ಗೆ ಮಾತಾಡಿದ್ವಿ, ಓವರ್ಆಲ್ ನಿಮ್ಮ ಈ ಕೆಲಸದ ಬಗ್ಗೆ, ಸೋಷಿಯಲ್ ಮೀಡಿಯಾ ಕೆಲಸದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಸೋಷಿಯಲ್ ಮೀಡಿಯಾ ಕೆಲಸ ಮಾಡ್ಬೇಕಂದ್ರೆ, ಅಂದ್ರೆ ಈ ವಿಡಿಯೋಸ್ ಮಾಡ್ಬೇಕಂದ್ರೆ, ರೀಲ್ಸ್ ಮಾಡ್ಬೇಕಂದ್ರೆ, ಇದಕ್ಕೆಲ್ಲ ಒಂದು ಖರ್ಚು ಅಂತ ಹತ್ತೈತಿ. ಈ ಖರ್ಚನ್ನೆಲ್ಲ ಹೆಂಗ್ ನಿಭಾಯಿಸ್ತೀರಿ ನೀವು? ಇದರಿಂದ ಏನಾದರೂ ನಿಮ್ಗೆ ಸಂಪಾದನೆ, ಇನ್ಕಮ್, ಅರ್ನಿಂಗ್ಸ್ ಏನಾದರೂ ಇದೇನಾ?
0: ಇದರಿಂದ ಅರ್ನಿಂಗ್ಸ್ ಅಂದ್ರೆ ರೀಲ್ಸ್ ಅಂತೇಳಿ ನಾನು ಮುಂಚೆ ಏನು ಮಾಡ್ತಿದ್ದೆ, ಅದರಿಂದ ಏನು ಅರ್ನಿಂಗ್ಸ್ ಇರಲಿಲ್ಲ ರೀ. ನಾನು ಫೋಟೋಗ್ರಾಫಿ ಮಾಡ್ತಿದ್ದೆ, ನಮ್ಮ ಸ್ಟುಡಿಯೋ ಇತ್ತು, ಅದರಿಂದ ಬಂದಂತ ಅರ್ನಿಂಗ್ಸ್ ನಾನು ಖುಷಿಗೆ ಮಾಡ್ತಿದ್ದೆ ನಾನು. ಯಾಕಂದ್ರೆ 1 ನಿಮಿಷದ ವಿಡಿಯೋ ನನಗೆ ಕಷ್ಟದ ವಿಚಾರ ಏನಿರಲಿಲ್ಲ. ಆದರೆ ಯೂಟ್ಯೂಬ್ ವಿಡಿಯೋಸ್ ಅಂತ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಖರ್ಚು ವೆಚ್ಚಗಳು ನನಗೆ ಭಾಳಷ್ಟು ಬರಕ್ಕೆ ಶುರು ಮಾಡೋದು.
1: ಅಂದ್ರೆ ಮೊದಲು ನೀವು ಹಾಬಿಗಾಗಿ ಮಾಡಬೇಕಾದ್ರೆ ನಿಮ್ಗೆ
0: ಯಾವ ಖರ್ಚಿರಲಿಲ್ಲ
1: ಪ್ರೊಫೆಷನ್ ಅಂತ ತೊಂಡಾಗ ಖರ್ಚು ಬಂತು.
0: ಅಂದ್ರೆ ಕೆಲವೊಂದು ಜನ ಹೆಂಗೆ ಮಾಡ್ತಾರೆ, ಹೊಸಬ್ರು ಶುರು ಮಾಡ್ಬೇಕಾದ್ರೆ ಭಾಳ ಜನ ಕೇಳ್ತಾರೆ, ಅಣ್ಣ ಯಾವ ರೀತಿ ಮಾಡಬೇಕು ಅಂತ ಕೇಳೋರಿಗೆ ಈ ಮೂಲಕ ಹೇಳೋದೇನಂದ್ರೆ, ನನ್ನ ಹತ್ರ ಆಲ್ರೆಡಿ ಕ್ಯಾಮ್ರಾ ಅನ್ನೋದಿತ್ತು, ನನ್ನ ಹತ್ರ ಆಲ್ರೆಡಿ ಎಡಿಟಿಂಗ್ ಸಿಸ್ಟಮ್ ಅನ್ನೋದಿತ್ತು, ನನ್ನ ಹತ್ರ ಹೊಸದಾಗಿ ತೊಗೊಂಡ್ ಮಾಡಬೇಕಾದಂಥ ಅವಶ್ಯಕತೆ ಏನೂ ಇರಲ್ಲ, ಎಲ್ಲ ನನ್ನ ಹತ್ರ ಆಲ್ರೆಡಿ ಇತ್ತು. ನನಗೆ ಯಾವುದೇ ರೀತಿ ಖರ್ಚು ಬರಲಿಲ್ಲ. ನನಗೆ ಬಂದಿದ್ದೇನಪ್ಪ ಅಂದರೆ ಆ ಮಟೀರಿಯಲ್ಗಳನ್ನ ಯೂಸ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬೇಕಾಗಿದೆ ಅಷ್ಟೇ. ಕ್ಯಾಮ್ರಾ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಕ್ಯಾಮ್ರಾ ಹಿಡಿಯೋದಕ್ಕಂತ ಒಬ್ಬ ವ್ಯಕ್ತಿ, ಅದು ಬಿಟ್ಟರೆ ಏನು ನನಗೆ ಅಷ್ಟರ ಮಟ್ಟಿಗೆ ಆಗಲಿಲ್ಲ. ಅದಾದಮೇಲೆ ಯೂಟ್ಯೂಬ್ ವೀಡಿಯೋಸ್ ಅಂತ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಖರ್ಚು ಏನು ಬರುತ್ತೆ ಅನ್ನೋದು ಅವಾಗ ಶುರುವಾಯಿತು. ಯಾಕಂದ್ರೆ ಒಂದು ಹೀರೋಯಿನ್ ಅನ್ನೋರು ನಾನು ಯಾವುದೋರಿಂದ ಕರೆಸ್ತೀವಿ ಅಂತಂದರೆ ಅವ್ರು ಹೋಗೋ ಬರೋ ಚಾರ್ಜಸ್ಸು, ಅವ್ರು ಬಂದಮೇಲೆ ಅವ್ರಿಗೆ ಲಾಡ್ಜ್ ಮಾಡ್ತೀವಿ ಅಥವಾ ಏನೋ ಒಂದು ಇರೋದಕ್ಕೆ ವ್ಯವಸ್ಥೆ ಮಾಡ್ತೀವಿ, ಅದು ಒಂದು 10-20 ಜನ ವರ್ಕ್ ಮಾಡ್ತಾರೆ ಸ್ಪಾಟ್ ಒಳಗೆ ಅಂದರೆ ಅವೆಲ್ಲ ಊಟದ ವ್ಯವಸ್ಥೆ ಅಥವಾ ಅವ್ರು ಇರ್ತಾರೆ ಅಂದರೆ ಅವತ್ತು ಅವ್ರಿಗೆ ಲಾಡ್ಜು, ಇದೆಲ್ಲನೂ ಓವರಾಲ್ ಆಗಿ ಖರ್ಚು ಬರೋಕ್ಕೆ ಶುರು ಮಾಡಿಬಿಡ್ತು. ಇಲ್ಲಿ ಆಲ್ಮೋಸ್ಟ್ ಜನ ಹೊಸಬ್ರು ಯಾರು ಯೂಟ್ಯೂಬ್ ಮಾಡ್ತಾರೆ ಇವ್ರಿಗೆ ತೊಂದರೆ ಆಗೋದೇ ಇಲ್ಲಿ. ಈಗ ವ್ಯೂಸ್ ಆಯಿತು, ಅದರಿಂದ ಅರ್ನಿಂಗ್ಸ್ ವಾಪಸ್ ಬಂತು ಅಂತಾರೆ, ನೆಕ್ಸ್ಟ್ ವಿಡಿಯೋ

0: ಮಾಡೋದಕ್ಕೆ ನನ್ನ ಹತ್ರ ಒಂದು ಧೈರ್ಯ ಇರುತ್ತೆ ಅಥವಾ ದುಡ್ಡು ಇರುತ್ತೆ,
1: ಬರುತ್ತಪ್ಪ ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ.
0: ಹಾ, ಎರಡು ಮೂರು ವಿಡಿಯೋ ಕಂಟಿನ್ಯೂಸ್ ಆಗಿ ಫ್ಲಾಪ್ ಆದ್ವು ಅಂದರೆ, ನಮ್ಮ ಹತ್ರ ಇರೋ ನಮ್ಮ ಜೇಬಲ್ಲಿರುವಂಥ ಎಲ್ಲ ದುಡ್ಡು ಖಾಲಿ ಆಯಿತು ಅಂತಂದರೆ ಮುಗಿದೋಯ್ತು. ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಹುಮ್ಮಸ್ಸು ಇರೋದಿಲ್ಲ, ಫಸ್ಟ್ ಆಫ್ ಆಲ್ ದುಡ್ಡೇ ಇರೋದಿಲ್ಲ, ಅದೇ ಸಮಸ್ಯೆ ಆಗೋದು. ಓವರಾಲ್ ಆಗಿ ನನಗೆ ನಾಲ್ಕು ವಿಡಿಯೋ ಮಾಡಿದಾಗ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಒಂದು ಅಮೌಂಟ್ ಬಂತು ಅಂದರೆ ನಾನು ಇನ್ನೊಂದು ವಿಡಿಯೋ ಮಾಡೋಕ್ಕೆ ಧೈರ್ಯ ಮಾಡ್ತೀನಿ. ಈ ರೀತಿಯಾಗಿ ಶುರು ಮಾಡಿದ್ದು. ಅದಾದಮೇಲೆ ಕೆಲವೊಂದು ಬ್ರ್ಯಾಂಡು ಕೆಲವೊಂದು ಪ್ರಾಡಕ್ಟ್ಗಳು ಬರ್ತಾವೆ, ನಮ್ಮದನ್ನು ನೀವು ಪ್ರಮೋಷನ್ ಮಾಡಿಕೊಡ್ರಿ ಅಥವಾ ನಮ್ಮದನ್ನು ನೀವು ಸ್ಪಾನ್ಸರ್ಶಿಪ್ ತಗೋರಿ, ನಾವು ನಿಮಗೆ ವಿಡಿಯೋಕ್ಕೆ ಇದು ಕೊಡ್ತೀವಿ ಅಂತ, ಅವು ಕೂಡ ನಮ್ಗೆ ಅನುಕೂಲ ಆಗಿ ಶುರು ಆಯಿತು. ಒಂದು ವಿಡಿಯೋದು ಯಾವ್ದಾದ್ರು ಪ್ರಮೋಷನ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಬಜೆಟ್ ಆಗುತ್ತೆ. ಅಕಸ್ಮಾತ್ ಇಲ್ಲ ನಾನು ಬೇಡ ಅಂತ ಅನ್ಕೊಂಡ್ಕೊಂತಾರೆ, ಪ್ರತಿಯೊಂದನ್ನು ನಾನು ಕೈಲಿಂದ ಹಾಕಬೇಕು ಅಂತಂದರೆ ಅಷ್ಟರ ಮಟ್ಟಿಗೆ ಶ್ರೀಮಂತರು ಯಾರೂ ಇಲ್ಲ ಇಲ್ಲಿ. ಅದೊಂದು ಈಗ ಮುಖಪರಿಚಯ ಇರೋದು, ಕೆಲವೊಂದು ಬ್ರ್ಯಾಂಡ್ಗಳು ಬರೋದಕ್ಕೆ ಅನುಕೂಲ ಆಯಿತು, ಅವು ಈಗ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನಮಗೆ ಇರುವಂಥ ಮೇನ್ ಸೋರ್ಸ್.
1: ಇವಾಗ ಇದ್ರ ಜೊತೆಗೆ ನೀವು ಯೂಟ್ಯೂಬಲ್ಲಿ ಕೂಡ ಚಾನಲ್ ಹೊಂದಿದ್ದೀರಿ, ಅದರಿಂದ ಏನಾದರೂ ಅರ್ನಿಂಗ್ಸ್ ಇದೆಯಾ?
0: ಯೂಟ್ಯೂಬ್ ಚಾನಲ್ಸ್ ಹೆಂಗ್ರಿ, ಸ್ಟಾರ್ಟಿಂಗಲ್ಲಿ ಏನೂ ಬರಲ್ಲ, ವೀಡಿಯೋಸ್ ರನ್ ಆಗಿ ಶುರು ಮಾಡ್ತು ಅಂತಂದರೆ ಅದರದೇ ಆದಂಥ ಒಂದು ಅರ್ನಿಂಗ್ ಶುರು ಆಗುತ್ತೆ. ಅದರ ಓವರಾಲ್ ಆಗಿ ಒಂದು ಅಂದಾಜಲ್ಲಿ ಹೇಳಬೇಕು ಅಂದರೆ ಸ್ಟಾರ್ಟಿಂಗ್ ಒಂದು 6-8 ವಿಡಿಯೋ ಆದರೂ ನಿಮ್ಮ ಕೈಲಿಂದನೇ ಹ್ಯಾಕ್ ಮಾಡಬೇಕು, ಅಲ್ಲಿವರೆಗೂ ನೀವು ಹಾಕಿರೋ ದುಡ್ಡು ವಾಪಸ್ ಬರಬೇಕಂದ್ರೆ ಭಾಳ ಕಷ್ಟ. ಅರ್ನಿಂಗ್ಸ್ ಅನ್ನೋದು ಯಾವ ರೀತಿ ಅಂತಂದರೆ ವಿಡಿಯೋ ವ್ಯೂಸ್ ಚೆನ್ನಾಗಾದರೆ ಅದರಲ್ಲಿ ನಾವು ದುಡ್ಡು ತಕ್ಕೋತೀವಿ, ಅಕಸ್ಮಾತ್ ವ್ಯೂಸ್ ಆಗಲಿಲ್ಲ ಅಂತಂದರೆ ಅದಕ್ಕೆ ನೀವು ಕೈಲಿಂದ ಹಾಕಿದಂದ್ರೆ ನಂತರ ಅಸಲು ಕೂಡ ವಾಪಸ್ ಬರೋದಿಲ್ಲ. ಇನ್ನೇನು ಕಲೆನ ದುಡ್ಡು ಬರಲಿ ಅಂತ ಮಾಡೋದ್ ಬದಲು ಒಂದು ಖುಷಿಯಾಗಿ ಮಾಡ್ತೀನಿ ಅಂತ ಅನ್ನೋರಿದ್ರು ಅಂದ್ರೆ ಅವ್ರಿಗೇನು ಅದ್ರ ಬಗ್ಗೆ ಡಿಫ್ರೆನ್ಸ್ ಆಗಲ್ಲ, ಏನು ಫರಕ್ ಬೀಳಂಗಿಲ್ಲ. ಅಕಸ್ಮಾತ್ ಯಾರು ನನಗೆ ಇದ್ರ ಅರ್ನಿಂಗ್ ಸಲುವಾಗಿನೇ ಅಂತ ಎಂಟ್ರಿ ಕೊಡ್ತೀನಿ ಅಂತಾರೆ, ಅವ್ರಿಗೆ 4-5 ವಿಡಿಯೋ ಭಾಳ ವಜ್ಜಿ ಬಿದ್ದುಬಿಡ್ತಾವ.
1: ನಿಂಗರಾಜ್ ಶಿಂಗಾಡಿ ಅವರೇ, ಇವಾಗ ನೀವು ಇಷ್ಟೆಲ್ಲ ರೀಲ್ಸ್ ಮಾಡ್ತಿದ್ದೀರಾ, ವಿಡಿಯೋಸ್ ಮಾಡ್ತಿದ್ದೀರಾ, ಈ ನಿಮ್ಮ ಶಾರ್ಟ್ ಮೂವೀಸ್ ಮಾಡ್ತಿದ್ದೀರಾ, ಈ ಇವುಗಳನ್ನ ಯಾರಾದರೂ ಗುರುತಿಸುವಿಕೆಯಿಂದ ನಿಮಗೆ ಖುಷಿ ಕೊಟ್ಟಿದ್ದೀರಾ? ಅಂದರೆ ಯಾರಾದರೂ ಅಂದರೆ ಸೆಲೆಬ್ರಿಟಿಗಳು, ದೊಡ್ಡ ವ್ಯಕ್ತಿಗಳು, ಅವ್ರು ಗುರುತಿಸೋಕೆ ನಿಮ್ಗೆ ಒಂಥರ ಸ್ಫೂರ್ತಿಯಾಗಿ ಇಂಥ ಘಟನೆಗಳೇನಾದ್ರೂ ಇದಾವ?
0: ನನಗೆ ಫಸ್ಟ್ ಮಾಡಿದ್ದು ನಾನು ಒಂದು ಡಾರ್ಕ್ ನೈಟ್ ಅಂತ ಶಾರ್ಟ್ ಫಿಲ್ಮ್ ಮಾಡಿದ್ದೆ ರೀ, ಪಂಚತಂತ್ರ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಅಂತ ಯೋಗರಾಜ್ ಭಟ್ರ ಆಯೋಜನೆ ಮಾಡಿದ್ರು. ಅದರೊಳಗೆ ನಮ್ದು ಬೆಸ್ಟ್ ಶಾರ್ಟ್ ಫಿಲ್ಮ್ ಅಂತ ಸ್ಟೇಟ್ ಲೆವೆಲ್ ವಿನ್ ಆಯಿತು. ನಾವು ಅಲ್ಲಿ ಯೋಗರಾಜ್ ಭಟ್ರ ಕಡೆಯಿಂದ ಅವಾರ್ಡ್ ಗೆದ್ವಿ. ಅಲ್ಲಿ ಭಾಳಷ್ಟು ಜನ ಸೆಲೆಬ್ರಿಟಿಗಳು, ಅಂದರೆ ಪಂಚತಂತ್ರ ಅಂತ ಒಂದು ಸಿನಿಮಾ ಮಾಡಿದ್ರು, ಆ ಸಿನಿಮಾ ಟೀಮ್ ಎಲ್ಲ ಬಂದಿತ್ತು, ಕ್ಯಾಮರಾಮ್ಯಾನ್, ಮ್ಯೂಸಿಕ್ ಡೈರೆಕ್ಟರ್, ಹೀರೋ ಹೀರೋಯಿನ್ ಎಲ್ಲರೂ ಭಾಳ ಹೊಗಳಿದ್ರು. ಒಂದು ಯಾವುದೋ ಒಂದು ಉತ್ತರ ಕರ್ನಾಟಕದ ಒಂದು ಸಣ್ಣ ಊರೊಳಗೆ ಇದ್ಕೊಂಡು ನೀವು ಕರ್ನಾಟಕ ಲೆವೆಲಿನ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಒಳಗೆ ನೀವು ಅವಾರ್ಡ್ ಗೆಲ್ತೀರಿ ಅಂತಂದ್ರೆ ಅದರೊಳಗೆ ನೀವು ಕಾಂಪಿಟೇಷನ್ ಮಾಡುವಷ್ಟರ ಮಟ್ಟಿಗೆ ನೀವು ಟೆಕ್ನಿಕಲಿ ಮತ್ತು ಇನ್ನೊಂದು ಕಲಾತ್ಮಕವಾಗಿ ನೀವು ಶಾಣ್ಯಾರಿದ್ದೀರಿ ಅಂತಂದ್ರೆ ಭಾಳ ಖುಷಿ ವಿಚಾರ ಇದೆ ಅಂತೇಳಿ ಹೋಗಿದ್ರು. ಅದಾದ್ಮೇಲೆ ನೆಕ್ಸ್ಟ್ ನಾನೊಂದು ಟಿ ಎಚ್ ಪಿ ಅಂತ ಮಾಡಿದೆ ಅಂತ, ಅದು ಹೇಳಿದ್ರೆ ನಿಮ್ಗೆ ದಿ ಹೋಲಿ ಪ್ರಾಸ್ಟಿಟ್ಯೂಟ್ ಅಂತ, ಅದಕ್ಕೆ ಭಾಳಷ್ಟು ಅವಾರ್ಡ್ಗಳು ಬಂದವು. ಅದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ತುಮಕೂರಿಂದ ಒಂದು ಅವಾರ್ಡ್ ಬಂತು, ಅದಾದ್ಮೇಲೆ 93.58 FM ಮೈಸೂರು ಅವ್ರ ಕಡೆಯಿಂದ ಒಂದು ಅವಾರ್ಡ್ ಬಂತು, ಅದಾದ್ಮೇಲೆ DMW ಅಂತ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಾಡಿದ್ರು, ರವಿ ಬಸರೂರ್ ಅವರು ಅದಕ್ಕೆ ಮೇನ್ ಜಡ್ಜ್ ಇದ್ರು, ಅವ್ರ ಕಡೆಯಿಂದ ಅವಾರ್ಡ್ ಬಂತು. ಕಲಬುರಗಿ ಇಂಟರ್ನ್ಯಾಷನಲ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಾಡಿದ್ರು, ಅದರಿಂದ ಒಂದು ಅವಾರ್ಡ್ ಬಂತು. ಅದಾದ್ಮೇಲೆ ನ್ಯಾಷನಲ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಇಂದಾಪುರ್ ಪುನಾ, ಅಲ್ಲಿಂದ ಒಂದು ಅವಾರ್ಡ್ ಬಂತು. ಅದಾದ್ಮೇಲೆ ಸಾಕಷ್ಟು ಅವಾರ್ಡ್ಗಳು ಬಂದವು ರೀ, ಅದರಿಂದ ಒಂದಿಷ್ಟು ರೆಕಗ್ನೈಷನ್ ಸಿಕ್ತು ಮತ್ತು ಜನ ಗುರುತು ಹಿಡಿದ್ರು. ಮತ್ತು ಇನ್ನೊಂದು ಇನ್ನಷ್ಟು ನಾನು ಕೂಡ ಸ್ಟೇಟ್ ಲೆವೆಲಿಗೆ ಏನೋ ಕಾಂಪಿಟ್ ಮಾಡ್ಬೋದು, ಟೆಕ್ನಿಕಲಿ ಅಷ್ಟು ನಾವು ಮಾಡೋಕ್ಕೆ ಮುಂದುವರೆದಿದ್ದೀವಿ ಅಥವಾ ಏನೋ ಒಂದು ಮಾಡೋಕ್ಕೆ ನಮ್ಗೆ ಸಾಧ್ಯ ಐತಿ ಅನ್ನೋಂಥ ಒಂದು ಕಾನ್ಫಿಡೆನ್ಸ್ ನಮಗೆ ಬಂತು ಅದನ್ನೆಲ್ಲ ಮಾಡಿದ್ಮೇಲೆ.
1: ಅಂದರೆ ಇವರೆಲ್ಲ ಗುರುತಿಸಿಕೊಂಡು ಒಂಥರ ನಿಮಗೆ ಸ್ಫೂರ್ತಿಯಾಗಿ
0: ಸೆಲ್ಫ್ ಮೋಟಿವೇಟ್ ಆದ್ವಿ ನಾವೇ,
1: ಮೋಟಿವೇಶನ್ ಆಗಕ್ಕೆ ಒಂದು ಹೆಲ್ಪ್ ಆಯ್ತು ಅಂದಾಗ. ನಿಂಗರಾಜ್ ಅವರು, ಇಷ್ಟೊತ್ತು ನಿಮ್ಮ ಈ ಎಲ್ಲ ಜರ್ನಿ ಬಗ್ಗೆ ಮಾತಾಡ್ಕೊಂಡು ಬಂದಿವಿ, ಈ ಇಲ್ಲಿವರೆಗೂ ನೀವೇನು ಮಾಡಿದಿರು ಅದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಬಂದಿವಿ, ಇನ್ನು ಮುಂದಿನ ಹೊಸ ಯೋಜನೆಗಳು ಏನಿವೆ ನಿಮ್ಮ?
0: ಹೊಸ ಯೋಜನೆಗಳು ಅನ್ನೋದೇನು, ನನ್ನ ಲೈಫಿನ ಅಲ್ಟಿಮೇಟ್ ಗುರಿ ಇರೋದೇ ಸಿನಿಮಾ ನಿರ್ದೇಶಕ ಆಗಬೇಕು ಅನ್ನೋದು. ಒಂದು ಸಿನಿಮಾ ನಿರ್ದೇಶಕ ಆಗಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಬೇಕು, ಜನರ ಮನಸ್ಸೊಳಗೆ ಉಳ್ಕೋಬೇಕು, ಅದು ಮಾತ್ರ ನನ್ನ ಗುರಿಯಾಗಿ ಇಟ್ಕೊಂಡಿದ್ದೆ ನಾನು. ಆದರೆ ಜನರ ಮನಸ್ಸೊಳಗೆ ಉಳ್ಕೊಳ್ಳೋ ಒಂದು ಅವಕಾಶ ಸಿನಿಮಾ ಮಾಡೋಕ್ಕಿಂತ ಮುಂಚೆನೇ ಸಿಗುತ್ತೆ ಅಂತೇಳಿ ನಾನು ಅನ್ಕೊಂಡಿರಲಿಲ್ಲ. ಈ ರೀತಿ ರೀಲ್ಸ್
1: ಈಗ ಆಲ್ರೆಡಿ ಜನರಿಗೆ ಮುಟ್ಟಿದ್ದೀರಿ ನೀವು, ನಮ್ಮ ಭಾಗದ ತುಂಬ ಜನರಿಗೆ ನೀವು ತಲುಪಿದ್ರಿ, ರೆಕಗ್ನೈಸ್ ಮಾಡುವಷ್ಟು ಮಟ್ಟಿಗೆ ನೀವು ಬೆಳೆದಿದ್ದೀರಿ.
0: ಅದೆಲ್ಲರ ಅವ್ರ ಪ್ರೀತಿ ರೀ. ಅಂದ್ರೆ ಹೆಂಗಂದ್ರೆ ಶಾರ್ಟ್ ವಿಡಿಯೋಸ್ ಮಾಡಿ ಒಂದು ನಿಮಿಷದ ವಿಡಿಯೋದಲ್ಲಿ ಅವ್ರನ್ನ ನಾನು ಎಂಟರ್ಟೈನ್ ಮಾಡಿ ಅಥವಾ ಅವ್ರನ್ನ ಏನೋ ಮೋಟಿವೇಟ್ ಮಾಡಿ ಒಂದಿಷ್ಟು ವಿಷಯಗಳನ್ನ ಕೊಟ್ಟು ಅವ್ರಿಗೆ ತಲುಪೋಷ್ಟ್ರ ಮಟ್ಟಿಗಂತೂ ಈಗ ಅವರ ಆಶೀರ್ವಾದದಿಂದ ಸಾಧ್ಯ ಆಗೈತಿ. ಆದರೆ ಇನ್ನೊಂದು ಏನಂದ್ರೆ ಕರ್ನಾಟಕದ ಎಲ್ಲರಿಗೂ ಗುರುತಿಸೋ ರೇಂಜ್ಗೆ ಅಥವಾ ಎಲ್ಲರಿಗೂ ತಲುಪೋ ರೇಂಜ್ಗೆ ಏನಾದರೂ ಮಾಡಬೇಕು. ಮತ್ತು ನಾವು ಮಾಡುವಂಥ ಫಿಲ್ಮ್ ಈಗ ಹೇಳ್ತಾರಲ್ಲ, ದೊಡ್ಡ ದೊಡ್ಡ ಸಿನಿಮಾದವರು ಹೇಳ್ತಿರ್ತಾರಲ್ಲ, ಕರ್ನಾಟಕವನ್ನು ನ್ಯಾಷನಲ್ ಲೆವೆಲ್ಗೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ತೊಗೊಂಡೋಗ್ಬೇಕು ಅಂತ, ಆ ರೀತಿ ಕನಸು ಕಂಡು ಬಂದವ್ರ ಲಿಸ್ಟ್ ಒಳಗೆ ನಾನು ಒಬ್ಬ. ನನಗೂ ಕೂಡ ಆಸೆ ಇದೆ ನಾನು ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿನ ಅಥವಾ ನಾವು ಮಾಡೋ ಸಿನಿಮಾಗಳನ್ನು ಭಾಳಷ್ಟು ದೊಡ್ಡ ಮಟ್ಟಿಗೆ ತೊಗೊಂಡು ಹೋಗಬೇಕು, ದೊಡ್ಡ ದೊಡ್ಡ ಜನಕ್ಕೆ ತಲುಪಿಸ್ಬೇಕು, ದೊಡ್ಡ ದೊಡ್ಡ ಜಾಗಗಳಿಗೆ ಅಂದರೆ ಬೇರೆ ದೇಶಗಳಿಗೆ ತಲುಪಿಸ್ಬೇಕು, ನಮ್ಮ ಹಿರಿಮೆನ ಅಲ್ಲೂ ಕೂಡ ನಾವು ಪ್ರಸಾರ ಮಾಡಬೇಕು ಅನ್ನೋದಿದೆ. ಆ ನಿಟ್ಟಿನೊಳಗೆ ಕೆಲಸ ಮಾಡತ್ತೀವಿ. ಆ ರೀತಿಯೊಳಗೇ ಕನಸು ಕಂಡು ಬದುಕಾಗ್ತೀನಿ ರೀ.
1: ಅದಕ್ಕೆ ಏನಾದರೂ ಒಂದು ಪ್ರಿಪ್ರೇಷನ್ ಅನ್ನೋ ರೀತಿಯಲ್ಲಿ ಕತೆ ಏನಾದರೂ ರಚನೆ ಏನಾದರೂ ನಡೆದಿದೆವಾ?
0: ಹಾಂ, ಕತೆ ಅಂತರೂ ಒಂದು 2-3 ಮಾಡ್ಕೊಂಡಿದ್ದೀನಿ. ಯಾವ

0: ಆಗ ಅವಕಾಶ ಸಿಗುತ್ತಂತ ಗೊತ್ತಿರಂಗಿಲ್ಲ, ಒಂದಿಷ್ಟು ನಾವು ರೆಡಿ ಇರಬೇಕು. ಬತ್ತಳಿಕೆ ಒಳಗೆ
1: ಬಾಣಗಳಿರಬೇಕು.
0: ಬಾಣಗಳಿರ್ತಾವಲ್ಲ ಆ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಪ್ರತಿ ಸಲನೂ ಅದನ್ನು ತಿದ್ದೋ ಪ್ರಯತ್ನ, ಪ್ರತಿ ಸಲದೂ ಅದರಲ್ಲಿ ಡೆವಲಪ್ಮೆಂಟ್ ಮಾಡೋ ಪ್ರಯತ್ನ. ಮತ್ತಿನ್ನೊಂದು ಹೆಂಗೆ ಮಾಡ್ತೀವಿ ಅಂತಂದ್ರೆ, ನಾವು ಹೊಸಬ್ರು, ಒಂದು ಬಜೆಟ್ ಅಂತ ನಾವೇ ಇಮ್ಯಾಜಿನ್ ಮಾಡ್ಕೊಂಡು ಇಷ್ಟೊಳಗನೆ ಮಾಡ್ಕೋಬೇಕು, ಇಷ್ಟೇ ಮಾಡ್ಕೋಬೇಕು, ಹಿಂಗೆ ಮಾಡ್ಕೋಬೇಕು ಅಂತಿರೋದ್ರಿಂದ ಅದಕ್ಕೆ ತಕ್ಕನಂಗೆ ಚೇಂಜಸ್ ಮಾಡ್ಕೊತ ರೆಡಿ ಇದ್ದೀನಿ. ನನಗೆ ಭರವಸೆ ಇರೋ ಮಟ್ಟಿಗೆ 2022 ಅಂದರೆ ಈ ವರ್ಷ ಅಥವಾ ನೆಕ್ಸ್ಟ್ ವರ್ಷದಲ್ಲಿ ಒಂದು ಸಿನಿಮಾ ಮಾಡಿ ಅಟ್ಲೀಸ್ಟ್ OTTಗಾದರೂ ರಿಲೀಸ್ ಮಾಡೋ ಅಂತ ಒಂದು ಯೋಜನೆನ ಹಮ್ಮಿಕೊಂಡಿದ್ದೀವಿ. ಎಲ್ಲ ಅಂದ್ಕೊಂಡಂಗೆ ಆಯಿತು ಅಂತಂದರೆ

0: ನಮ್ಮೊಂದಿಗೆ ಹಂಚ್ಕೊಂಡು ಬಂದ್ರಿ. ಓವರ್ಆಲ್ ಈ ಸಂದರ್ಶನದ ಬಗ್ಗೆ, ನಮ್ಮ ಆಕಾಶವಾಣಿ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ?
1: ಮೊದಲನೇದಾಗಿ ನಾನು ಆಕಾಶವಾಣಿಗೆ ಥ್ಯಾಂಕ್ ಯು ಹೇಳಕ್ಕೆ ಬಯಸ್ತೀನಿ. ನಮ್ಮಂಥವ್ರಿಗೆ ಅಥವಾ ನಾನು ಕೇಳಪಟ್ಟು ನಮ್ಮ ಊರಲ್ಲಿ ನಾನು ನೋಡಿರೋ ಪ್ರಕಾರ ಆಕಾಶವಾಣಿಗೆ ಬರೋದು ಅಂದ್ರೇ ಒಂದು ಹೆಮ್ಮೆ ವಿಚಾರ ನಮಗೆಲ್ಲ. ಆಕಾಶವಾಣಿಯವರು ನಮ್ಮನ್ನು ಕರೀತಾರೆ, ಕರೆದು ಗುರುತಿಸಿ ಈ ರೀತಿ ಒಂದು ಅವಕಾಶ ಕೊಡ್ತಾರೆ ಅಂತಂದ್ರೆ ಅದು ಭಾಳಷ್ಟು ಖುಷಿ ಕೊಡುವಂಥ ವಿಚಾರ. ನೀವು ಒಂದು ಕ್ವಶನ್ ಕೇಳಿದ್ರೆ ಈ ನಿಮ್ಮನ್ನು ಯಾರು ಗುರುತಿಸಿದ್ರು ಅಂತ, ನಾನು ಹೆಮ್ಮೆ ಅಂತ ಹೇಳ್ಕೊತೀನಿ, ನನ್ನನ್ನು ಆಕಾಶವಾಣಿ ಗುರುತಿಸ್ತು ಅಂತ. ಆಕಾಶವಾಣಿ ಗುರುತಿಸಿ ನನ್ನ ಇಲ್ಲಿ ಕರೆದು ಎಷ್ಟೋ ಜನರಿಗೆ ನನ್ನ ಮಾತುಗಳನ್ನು ಅಥವಾ ನನ್ನನ್ನು ತಲುಪಿಸೋಕ್ಕೆ ನೀವು ನನಗೊಂದು ಸಹಾಯ ಮಾಡಿದಿರಲ್ಲ, ಅದಕ್ಕೆ ನಾನು ಆಕಾಶವಾಣಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ.
0: ಆಕಾಶವಾಣಿ ಇರೋದು ನಿಮ್ಮಂಥ ಯುವ ಕಲಾವಿದರಿಗಾಗಿ ಆಕಾಶವಾಣಿ ಜೊತೆ ಸಾಕಷ್ಟು ಅನುಭವಗಳನ್ನು ಹಂಚಿಕೊಂಡ್ರಿ. ನಮ್ಮ ಕೇಳುಗರು ನಿಮ್ಮನ್ನು ಫಾಲೋ ಮಾಡಬೇಕು, ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂದ್ರೆ ಅದಕ್ಕೆ ಯಾವ ರೀತಿ, ಏನು ನಿಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೇಳ್ಬೋದಾ ಅಥವಾ ನಿಮ್ಮದು ಇನ್ಸ್ಟಾಗ್ರಾಮು ರೀಲ್ಸ್ದು ಅದರದ್ದು ಲಿಂಕ್ ಹೇಳ್ಬೋದಾ?
1: ಹಾಂ, ನಾನು ಅದೇ ಹೇಳ್ತೀನಿ. ಯಾರ್ಯಾರು ಹೊಸದಾಗಿ ವಿಡಿಯೋ ಮಾಡಬೇಕು ಅಂತ ಅನ್ಕೋತಿದ್ದಾರೆ ಅವ್ರಿಗೊಂದು ಪ್ರೇರಣೆ ಕೊಡೋ ಥರದ್ದು ಇನ್ನೊಂದು ವಿಡಿಯೋ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ ನಮ್ಮದು. ಯಾವ ರೀತಿ ಮಾಡಬೇಕು, ಯಾವ ರೀತಿ ಮುಂದೆ ಬರಬೇಕು, ಯಾವ ರೀತಿ ಈ ಸೋಷಿಯಲ್ ಮೀಡಿಯಾ ಅನ್ನೋದರಲ್ಲಿ ಹೆಜ್ಜೆ ಇಡಬೇಕು ಅನ್ನೋದ್ರ ಬಗ್ಗೆ. ಅದಾದಮೇಲೆ ಯಾರು ನಮಗೆ ಪ್ರೀತಿ ತೋರಿಸ್ತಿದ್ದಾರೆ, ಯಾರು ನಮಗೆ ಬೆಂಬಲ ಕೊಡ್ತಿದ್ದಾರೆ, ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಯೂಟ್ಯೂಬಲ್ಲಿ ನಿಂಗರಾಜ್ ಸಿಂಗಾಡಿ ಅಂತ ಒಂದು ಚಾನಲ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ನಮ್ಮ ದೇಶ, ಭಾಷೆ, ಸಂಸ್ಕೃತಿ ಈ ಸಂಬಂಧಗಳ ಬಗ್ಗೆ ಅರಿವು ಮೂಡಿಸುವಂತಹ ಕೆಲವೊಂದಿಷ್ಟು ವೀಡಿಯೋಗಳನ್ನು, ಶಾರ್ಟ್ ಫಿಲ್ಮ್ಗಳನ್ನು ಫಿಲ್ಮ್ಗಳನ್ನು ಮಾಡಬೇಕು, ಜನಕ್ಕೆ ತಲುಪಿಸ್ಬೇಕು ಅನ್ನೋಂಥ ಹಂಬಲವನ್ನು ಇಟ್ಕೊಂಡಿದ್ದೀವಿ. ನೀವೆಲ್ಲರೂ ನಮ್ಗೆ ಆಶೀರ್ವಾದ ಮಾಡಬೇಕು, ನೀವೆಲ್ಲರೂ ನಮ್ಗೆ ಪ್ರೀತಿ ತೋರಿಸ್ಬೇಕು ಅಂತಂದ್ರೆ ಯೂಟ್ಯೂಬಲ್ಲಿ ನಿಂಗರಾಜ್ ಸಿಂಗಡಿ ಅನ್ನೋಂಥ ಚಾನಲ್ ಇದೆ. ಅದಾದಮೇಲೆ ನೀವು ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಿಂಗರಾಜ್ ಸಿಂಗಡಿ ಅಂತ ನೀವು ಸರ್ಚ್ ಮಾಡಿದ್ರೆ ಒಂದು ಅಕೌಂಟ್ ಸಿಗುತ್ತೆ. ಮೆಸೇಜಲ್ಲಿ ಅಥವಾ ಕಮೆಂಟ್ಸಲ್ಲಿ ಅಥವಾ ಅಲ್ಲಿ ಟಚ್ಚಲ್ಲಿ ಇರ್ಬೋದು ಒಬ್ರಿಗೊಬ್ರು, ಈ ರೀತಿ ನೀವು ನಮ್ಮನ್ನು ತಲುಪ್ಬೋದು. ಮತ್ತು ನಾವು ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ನಮಗೂ ಅನುಕೂಲ ಆಗುತ್ತೆ. ಅದಾದಮೇಲೆ ನಾವು ಮಾಡುವಂಥ ಕೆಲವೊಂದಿಷ್ಟು ವೀಡಿಯೋಗಳು ಮತ್ತು ನಾವು ಮಾಡುವಂಥ ಕೆಲವೊಂದಿಷ್ಟು ಕೆಲಸಗಳು ನಿಮ್ಮವರೆಗೂ ನಮಗೆ ತಲುಪಿಸೋಕೆ ನಮಗೂ ಅನುಕೂಲ ಆಗುತ್ತೆ.
0: ನಿಂಗರಾಜ್ ಸಿಂಗಡಿ ಅವರೇ, ನಮ್ಮ ಆಕಾಶವಾಣಿಗೆ ಬಂದು ಇಷ್ಟೊತ್ತು ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ, ನಮ್ಮ ಕೇಳುಗರ ಪರವಾಗಿ, ನಮ್ಮ ನಿಲಯದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ತಮಗೆ.
1: ಥ್ಯಾಂಕ್ ಯು ಸರ್.
2: ಇದುವರೆಗೆ ಯುವ ಕಲಾವಿದ ನಿಂಗರಾಜ್ ಸಿಂಗಾಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನೆರವು ಸಿದ್ದರಾಯ್ ಸಾಳುಂಕೆ ಹಾಗೂ ಅನಂತ ಪಾಟೀಲ್. ಪ್ರಸ್ತುತಿ ಮುತ್ತುರಾಜ್ ಯಲಗಟ್ಟಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ವಿಜಯಪುರ, ಸಮಯ 8:30:22. ಈಗ ಕೇಳಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

setting sun like a pearl upon the ocean. Come and feel me. Come on here. ಇದುವರೆಗೂ ಕೇಳಿಬಂದ ಗೀತೆ ಅಜಬ್ ಪ್ರೇಮ್ ಕಿ ಗಜಬ್ ಕಹಾನಿ ಚಿತ್ರದಾಗಿತ್ತು. ಧ್ವನಿಯಾಗಿದ್ದವರು ಆತಿಫ್ ಅಸ್ಲಾಂ, ಅಲಿಶಾ ಚಿನಾಯ್. ಈ ಗೀತೆಗೆ ಸಂಗೀತ ನಿರ್ದೇಶನ ನೀಡಿದವರು ಪ್ರೀತಮ್, ಸಾಹಿತ್ಯ ಇರ್ಷಾದ್ ಕಮಿಲ್ ಇವರದಾಗಿತ್ತು.

ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಬಾಜಿಗರ್ ಚಿತ್ರದಿಂದ ಇದ್ದ ಗೀತೆಯನ್ನ. ಧ್ವನಿಯಾಗಿದ್ದಾರೆ ಅನು ಮಲಿಕ್, ಸಾಹಿತ್ಯ ಗೌಹರ್ ಕಾನ್ಪುರಿ ಇವರದ್ದು.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಆಲೈಸಿ 1942 ಅ ಲವ್ ಸ್ಟೋರಿ ಚಿತ್ರದಿಂದ ಇದ್ದ ಗೀತೆಯನ್ನ. ಸಂಗೀತ ನಿರ್ದೇಶನ ಆರ್ ಡಿ ಬರ್ಮನ್ ಇವರದ್ದು, ಸಾಹಿತ್ಯ ಜಾವೇದ್ ಅಖ್ತರ್, ಧ್ವನಿಯಾಗಿದ್ದಾರೆ ಕುಮಾರ್ ಸಾನೋ.

ಆಕಾಶವಾಣಿ ಬೆಂಗಳೂರು, ಸಮಯ 9:15. ಇದೀಗ ದೀಪಾ ಅಶೋಕ್ ಅವರು ಹಾಡಿರುವ ಭಾವಗೀತೆಗಳು. ಆರಂಭದಲ್ಲಿ ಕೇಳೋಣ ಡಾಕ್ಟರ್ ದೊಡ್ಡರಂಗೇಗೌಡ ಅವರು ರಚಿಸಿರುವಂತಹ ಗೀತೆ, ಹೂವಲ್ಲಿ ಹೂವಾಗು ಮನವೇ.

ಮುಂದಿನ ಗೀತೆಯಾಗಿ ಕೇಳೋಣ. ಡಾಕ್ಟರ್ ಜಿಎಸ್ ಶಿವರುದ್ರಪ್ಪರವರು ರಚಿಸಿರುವ ಈ ಒಂದು ಗೀತೆ, ಪ್ರೀತಿ ಎಂದರೇನು.

ಇದುವರೆಗೂ ದೀಪಾ ಅಶೋಕ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಸಮಯ 9:30 ಇನ್ನು ಮುಂದೆ ರೇಡಿಯೋ ಸ್ಕೋಪ್ ರಾಷ್ಟ್ರೀಯ ವಿಜ್ಞಾನ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ